ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಜ್. ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಜ್ ತರಂಗಾಂತರಗಳಲ್ಲಿ ಲಭ್ಯವಿರುತ್ತದೆ ಹಾಗೂ ಎಫ್ಎಂ 103 ಮೆಗಾಹರ್ಟ್ಜ್ ಕಂಪನಾಂಕಗಳಲ್ಲಿಯೂ ನಿಲಯದ ಕಾರ್ಯಕ್ರಮಗಳನ್ನು ಆಲಿಸಬಹುದು. ಇಂದು ಬುಧವಾರ. ರಾಷ್ಟ್ರೀಯ ಪಂಚಾಂಗ ಶಾಲೆ ವಾಹನ ಶಕೆ 1948 ಜ್ಯೇಷ್ಠ ಮಾಸದ 27 ದಿನ, ಅಂದರೆ 2026 ಇಸವಿ ಜೂನ್ ತಿಂಗಳ 17 ತಾರೀಖು. ಈಗ ಸಮಯ 5:58.56. ನಿಲಯದ ಬೆಳಗಿನ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರಗಳು, ಶುಭೋದಯ.

0: ಆತ್ಮೀಯರೇ, ಧಾರವಾಡ ಆಕಾಶವಾಣಿ ಹಾಗೂ ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವುಗಳ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ.
1: ಪ್ರತಿ ಗುರುವಾರ ತಪ್ಪದೇ ಕೇಳಿ ಕನಕ ದೀಪ.
0: ಧಾರವಾಡ ಆಕಾಶವಾಣಿ 765 ಕಿಲೋಹರ್ಟ್ಸ್ ಹಾಗೂ FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ.
1: ಕನಕ ದೀಪ.
2: ಈಗ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ ಚಿಂತನ.
3: ಇಂದಿನ ವೇಗದ ಜೀವನದಲ್ಲಿ ಎಲ್ಲರಿಗೂ ಬೇಕಾಗಿರುವ ಒಂದು ದೊಡ್ಡ ಸಂಪತ್ತು ಎಂದರೆ ಸಮಾಧಾನ. ಹಣ, ಮನೆ, ವಾಹನ, ಉದ್ಯೋಗ, ಖ್ಯಾತಿ ಇವೆಲ್ಲ ಇದ್ದರೂ ಮನಸ್ಸಿಗೆ ಸಮಾಧಾನ ಇಲ್ಲದಿದ್ದರೆ ಜೀವನ ಅಪೂರ್ಣವಾಗುತ್ತದೆ. ಸಮಾಧಾನ ಎಂದರೆ ಕೇವಲ ಮೌನವಾಗಿರುವುದು ಅಲ್ಲ, ನಮ್ಮಲ್ಲಿರುವುದನ್ನು ಸ್ವೀಕರಿಸಿ ಸಂತೋಷದಿಂದ ಬದುಕುವ ಮನಸ್ಥಿತಿ. ಹಳೆಯ ಕಾಲದಲ್ಲಿ ಜನರಿಗೆ ಸೌಲಭ್ಯಗಳು ಕಡಿಮೆ ಇದ್ದರೂ ಮನಸ್ಸಿನಲ್ಲಿ

0: ಶಾಂತಿ ಹೆಚ್ಚಿತ್ತು. ಇಂದಿನ ಕಾಲದಲ್ಲಿ ಸೌಲಭ್ಯಗಳು ಹೆಚ್ಚಾದರೂ ಒತ್ತಡ, ಆತಂಕ, ಹೋಲಿಕೆ ಮತ್ತು ಅಸಮಾಧಾನ ಹೆಚ್ಚಾಗಿದೆ. ಯಾಕೆಂದರೆ ನಾವು ನಮ್ಮ ಜೀವನವನ್ನು ಇತರರ ಜೀವನದೊಂದಿಗೆ ಹೋಲಿಸಲು ಆರಂಭಿಸುತ್ತಿದ್ದೇವೆ. ಅವನಿಗೆ ಇದೆ, ನನಗೆ ಇಲ್ಲ ಎನ್ನುವ ಚಿಂತನೆ ಮನಸ್ಸಿನ ಶಾಂತಿಯನ್ನು ಕದಡುತ್ತಿದೆ. ಸಮಾಧಾನ ಎನ್ನುವುದು ಹೊರಗಿನ ಪರಿಸ್ಥಿತಿಯಿಂದ ಬರುವುದಿಲ್ಲ, ಅದು ಒಳಗಿನಿಂದ ಬರುತ್ತದೆ. ನಮ್ಮ ಆಲೋಚನೆ, ನಮ್ಮ ನೋಟ ಮತ್ತು ನಮ್ಮ ಜೀವನವನ್ನು ನಾವು ಹೇಗೆ ಸ್ವೀಕರಿಸುತ್ತೇವೆ ಎಂಬುದರ ಮೇಲೆ ಅದು ಅವಲಂಬಿತವಾಗಿದೆ. ಕೆಲವರು ಚಿಕ್ಕ ಮನೆಯಲ್ಲಿದ್ದರೂ ಸಂತೋಷವಾಗಿರುತ್ತಾರೆ, ಕೆಲವರು ದೊಡ್ಡ ಮನೆಯಲ್ಲಿದ್ದರೂ ಅಶಾಂತಿಯಲ್ಲಿ ಬದುಕುತ್ತಾರೆ. ಒಬ್ಬ ರೈತನಿದ್ದ. ಅವನಿಗೆ 2 ಎಕರೆ ಜಮೀನು, 1 ಹಸು ಮತ್ತು 1 ಸರಳವಾದ ಮನೆ. ಪ್ರತಿದಿನ ಬೆಳಿಗ್ಗೆ ಕೆಲಸಕ್ಕೆ ಹೋಗಿ ಸಂಜೆ ಮನೆಗೆ ಬಂದು ಕುಟುಂಬದ ಜೊತೆ ಸಂತೋಷದಿಂದ ಊಟ ಮಾಡುತ್ತಿದ್ದ. ಒಂದು ದಿನ ಅವನ ಸ್ನೇಹಿತನು ಕೇಳಿದ, ನಿನಗೆ ದೊಡ್ಡ ಜಮೀನು ಇಲ್ಲ, ಕಾರಿಲ್ಲ, ಬ್ಯಾಂಕಿನಲ್ಲಿ ಹಣವೂ ಇಲ್ಲ, ಆದರೂ ಹೇಗೆ ಇಷ್ಟು ಖುಷಿಯಾಗಿದ್ದೀಯಾ? ಆ ರೈತ ನಗುತ್ತ ಹೇಳಿದ, ನನಗೆ ಬೇಕಾದಷ್ಟು ಇದೆ. ನನ್ನ ಕುಟುಂಬ ಸಂತೋಷವಾಗಿದೆ, ನಾನು ಆರೋಗ್ಯದಿಂದಿದ್ದೇನೆ, ರಾತ್ರಿ ನೆಮ್ಮದಿಯಿಂದ ನಿದ್ರೆ ಬರುತ್ತದೆ. ಇದಕ್ಕಿಂತ ದೊಡ್ಡ ಶ್ರೀಮಂತಿಗೆ ನನಗೇನು ಬೇಕು? ಈ ಮಾತು ಸಮಾಧಾನದ ನಿಜವಾದ ಅರ್ಥವನ್ನು ತಿಳಿಸುತ್ತದೆ. ಇಂದಿನ ಮಕ್ಕಳಿಗೂ ಸಮಾಧಾನದ ಮೌಲ್ಯ ಕಲಿಸುವುದು ಬಹಳ ಮುಖ್ಯ. ಪ್ರತಿಯೊಂದು ಆಸೆ ತಕ್ಷಣ ಈಡೇರಬೇಕು ಎನ್ನುವ ಮನೋಭಾವ ಬೆಳೆಯುತ್ತಿದೆ. ಆದರೆ ಜೀವನದಲ್ಲಿ ಎಲ್ಲವೂ ನಮ್ಮ ಇಚ್ಛೆಯಂತೆ ನಡೆಯುವುದಿಲ್ಲ. ಕೆಲವೊಮ್ಮೆ ಕಾಯಬೇಕು, ಕೆಲವೊಮ್ಮೆ ಒಪ್ಪಿಕೊಳ್ಳಬೇಕು. ಅದೇ ನಿಜವಾದ ಸೌಂದರ್ಯ. ಸಮಾಧಾನ ಇರುವ ವ್ಯಕ್ತಿ ಇನ್ನೊಬ್ಬರ ಯಶಸ್ಸನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಬದಲಾಗಿ ಪ್ರೇರಣೆ ಪಡೆಯುತ್ತಾನೆ. ಅವನು ತನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಪ್ರಯತ್ನ ಮಾಡುತ್ತಾನೆ, ಸೋಲು ಬಂದರೂ ಕುಗ್ಗುವುದಿಲ್ಲ. ಯಾಕೆಂದರೆ ಅವನಿಗೆ ಜೀವನದ ಮೇಲೆ ನಂಬಿಕೆ ಇರುತ್ತದೆ. ಸಮಾಧಾನವನ್ನು ಬೆಳೆಸಲು ಕೆಲವು ಸರಳ ಮಾರ್ಗಗಳಿವೆ. ಮೊದಲನೆಯದು ಕೃತಜ್ಞತೆ. ಪ್ರತಿದಿನ ನಮ್ಮಲ್ಲಿರುವ ಒಳ್ಳೆಯ ವಿಷಯವನ್ನು ನೆನಪಿಸಿಕೊಳ್ಳಬೇಕು. ಎರಡನೆಯದು ಬೇರೆಯವರ ಜೊತೆ ಹೋಲಿಕೆಯನ್ನು ಮಾಡದೆ ಇರುವುದು. ಮೂರನೆಯದು ಕುಟುಂಬದ ಜೊತೆ ಸಮಯ ಕಳೆಯುವುದು. ನಾಲ್ಕನೆಯದು ಪ್ರಕೃತಿಯ ಜೊತೆ ಸಂಪರ್ಕ ಬೆಳೆಸುವುದು. ಐದನೆಯದು ಮನಸ್ಸಿಗೆ ಶಾಂತಿ ಕೊಡುವುದು, ಧ್ಯಾನ, ಪ್ರಾರ್ಥನೆ ಅಥವಾ ಯೋಗ ಅಭ್ಯಾಸ ಮಾಡುವುದು. ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಬರಬಹುದು, ಆದರೆ ಸಮಾಧಾನ ಇರುವ ಮನಸ್ಸು ಸಮಸ್ಯೆಗಳ ಮಧ್ಯೆಯೂ ದಾರಿ ಹುಡುಕುತ್ತದೆ. ಅಶಾಂತ ಮನಸ್ಸು ಮಾತ್ರ ಸಣ್ಣ ವಿಷಯವನ್ನು ದೊಡ್ಡ ಸಮಸ್ಯೆಯನ್ನಾಗಿ ಮಾಡುತ್ತದೆ. ಕೊನೆಗೆ ಹೇಳುವುದಾದರೆ, ಸಮಾಧಾನ ಎನ್ನುವುದು ಖರೀದಿಸಲು ಸಿಗುವ ವಸ್ತು ಅಲ್ಲ, ಅದು ಮನಸ್ಸಿನ ಅಭ್ಯಾಸ. ಜೀವನದಲ್ಲಿ ಎಲ್ಲವನ್ನೂ ಗೆಲ್ಲುವುದಕ್ಕಿಂತ ಮನಸ್ಸಿನ ಶಾಂತಿಯನ್ನು ಉಳಿಸಿಕೊಳ್ಳುವುದು ಮುಖ್ಯ. ಯಾಕೆಂದರೆ ಸಮಾಧಾನ ಇರುವ ಜಾಗದಲ್ಲಿ ನಿಜವಾದ ಸಂತೋಷ, ಆರೋಗ್ಯ ಮತ್ತು ಸುಂದರ ಜೀವನ ನೆಲೆಸುತ್ತದೆ. ಸಮಾಧಾನವೇ ಜೀವನದ ನಿಜವಾದ ಐಶ್ವರ್ಯ.
1: ಇದುವರೆಗೆ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ ಚಿಂತನ ಕೇಳಿದಿರಿ.
2: ಕೇಳುಗರೆ, ಜೂನ್ 21 ವಿಶ್ವಯೋಗ ದಿನ. ಈ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಹಾಗೂ ಅಗತ್ಯತೆ ಕುರಿತು ಆಕಾಶವಾಣಿ ಧಾರವಾಡ ಕೇಂದ್ರವು ಯೋಗದಿಂದ ಸಮಗ್ರ ಆರೋಗ್ಯ ಎಂಬ ಸರಣಿ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಗ್ಗೆ 7:45 ಪ್ರಸಾರ ಮಾಡುತ್ತಿದೆ. ಕಾರ್ಯಕ್ರಮವನ್ನು ಆಲಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ.
1: ಆಕಾಶವಾಣಿ ಧಾರವಾಡ, ಇದೀಗ ರೈತರಿಗೆ ಸಲಹೆಗಳು.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
4: ರೈತ ಬಾಂಧವರೇ,
5: 35 years of clinical excellence with compassion.
6: From life-saving emergencies to advanced cardiac and multi-specialty expertise,
5: Bengaluru has placed its trust in one name.
6: Choose the care Bengaluru believes in.
5: Call 9686860310. Fortis Hospital, Cunningham Road. With you for life.
4: ರೈತ ಬಾಂಧವರೇ ನಮಸ್ಕಾರ. ಅಂತರ ಬೆಳೆಯಾಗಿ ಸೋಯಾ ಅವರೇ, ಹೈಬ್ರಿಡ್ ಹತ್ತಿ ಮತ್ತು ಸೋಯಾ ಅವರೇ, 2 ಸಾಲು ಸೋಯಾ ಅವರೇ ಮತ್ತು 1 ಸಾಲು ಹೈಬ್ರಿಡ್ ಹತ್ತಿ ಬೆಳೆಯುವುದು ಲಾಭದಾಯಕ. ಸೋಯಾ ಅವರೆಯನ್ನ 40 ಸೆಂಟಿಮೀಟರ್ ಅಂತರದ 3 ತಾಳಿನ ಕೂರ್ಗಿಯಿಂದ ನಡುವಿನ ತಾಳು ಹುಸಿಬಿಟ್ಟು ಬಿತ್ತಬೇಕು. ಹುಸಿಬಿಟ್ಟ ಸಾಲಿನಲ್ಲಿ ಹೈಬ್ರಿಡ್ ಹತ್ತಿಯನ್ನ 60 ಸೆಂಟಿಮೀಟರ್ ಒಂದರಂತೆ ಕೈಗಾಳು ಹಾಕಬೇಕು. ಗೋವಿನ ಜೋಳ ಮತ್ತು ಸೋಯಾ ಅವರೇ, ಒಂದು ಸಾಲು

0: ಗೋವಿನ ಜೋಳದ ಜೊತೆ ಎರಡು ಸಾಲು ಸೋಯಾ ಅವರೆಯನ್ನು ಬೆಳೆಯುವುದು ಲಾಭದಾಯಕ. ಸೋಯಾ ಅವರೆಯನ್ನು 30 ಸೆಂಟಿಮೀಟರ್ ಅಂತರದ ಮೂರು ತಾಳಿನ ಕೂರ್ಗಿಯಿಂದ ನಡುವಿನ ತಾಳು ಹುಸಿಬಿಟ್ಟು ಬಿತ್ತಬೇಕು. ಹುಸಿಬಿಟ್ಟ ಸಾಲಿನಲ್ಲಿ ಗೋವಿಂಜೋಳ 20 ಸೆಂಟಿಮೀಟರ್ ಒಂದರಂತೆ ಕೈಗಾಳು ಹಾಕಬೇಕು. ಇನ್ನು ತಂಬಾಕು ಮತ್ತು ಸೋಯಾ ಅವರೆ. ಸೋಯಾ ಅವರೆಯನ್ನು ಮುಂಗಾರು ಹಂಗಾಮು ಪ್ರಾರಂಭವಾದ ಕೂಡಲೇ ಬಿತ್ತಬೇಕು. ಬಿತ್ತನೆಯನ್ನು 30 ಸೆಂಟಿಮೀಟರ್ ಅಂತರದ ಮೂರು ತಾಳಿನ ಕೂರ್ಗಿಯಿಂದ ನಡುವಿನ ತಾಳು ಹುಸಿ ಮಾಡಿ ಬಿತ್ತನೆ ಮಾಡಬೇಕು. ಹುಸಿಬಿಟ್ಟ ಸಾಲಿನಲ್ಲಿ ಆಗಸ್ಟ್ ತಿಂಗಳಲ್ಲಿ ತಂಬಾಕು ಸಸಿಯನ್ನು 60 ಸೆಂಟಿಮೀಟರ್ ಅಂತರದಲ್ಲಿ ನಾಟಿ ಮಾಡಬೇಕು. ಇನ್ನು ಸೋಯಾ ಅವರೆ ಜೊತೆ ತೊಗರೆ. ನಾಲ್ಕು ಸಾಲು ಸೋಯಾ ಅವರೆ ಮತ್ತು ಎರಡು ಸಾಲು ತೊಗರಿಯನ್ನು 30 ಸೆಂಟಿಮೀಟರ್ ಅಂತರದ ಸಾಲಿನಲ್ಲಿ ಬೆಳೆಯುವುದು ಲಾಭದಾಯಕ. ಸೋಯಾ ಅವರೆಯನ್ನು 30 ಸೆಂಟಿಮೀಟರ್ ಅಂತರದ ಮೂರು ಕಾಳಿನ ಕೂರ್ಗಿಯಿಂದ ಕೊನೆಯ ಸಾಲನ್ನು ಹುಸಿ ಮಾಡಿ ಬಿತ್ತಬೇಕು. ಹುಸಿ ಮಾಡಿದ ಸಾಲಿನಲ್ಲಿ ಎಳೆಸಡ್ಡೆಯಿಂದ ತೊಗರಿ ಬಿತ್ತನೆ ಕೈಗೊಳ್ಳಬೇಕು. ರೈತ ಬಾಂಧವರೇ, ಅಂತರ ಬೇಸಾಯ ಹಾಗೂ ಕಳೆ ನಿರ್ವಹಣೆ. ಬಿತ್ತನೆ ಮಾಡಿದ 15, 30 ಮತ್ತು 40 ದಿವಸಗಳ ನಂತರ ಎಡೆಕುಂಟೆ ಹಾಯಿಸಿ ಕಳೆ ನಿಯಂತ್ರಣ ಮಾಡಬೇಕು. ಸಾಧ್ಯವಾದಲ್ಲಿ ಒಂದು ಸಲ ಕೈಗಳೆ ಕೈಗೊಳ್ಳಬೇಕು. ರೈಜೋಬಿಯಂ ಗೊಬ್ಬರ ಬಳಸುವ ವಿಧಾನ. ರೈಜೋಬಿಯಂ ಗೊಬ್ಬರವನ್ನು ದ್ವಿದಳ ಧಾನ್ಯ ಬೀಜಗಳಿಗೆ ಬಿತ್ತುವ ಮುಂಚೆ ಲೇಪಿಸಬೇಕು. ಬೀಜೋಪಚಾರಕ್ಕೆ ಮುಂಚೆ ಮೊದಲಿಗೆ ಅಂಟು ದ್ರಾವಣ ತಯಾರಿಸಬೇಕು. ಸರಳ ಮತ್ತು ಕಡಿಮೆ ವೆಚ್ಚದಲ್ಲಿ ಅಂಟು ದ್ರಾವಣವೆಂದರೆ ಬೆಲ್ಲದ ಪಾಕ. 1/4 ಕೆಜಿ ಬೆಲ್ಲ 1 ಲೀಟರ್ ನೀರಿನಲ್ಲಿ ಕರಗಿಸಿ 15 ನಿಮಿಷಗಳ ಕಾಲ ಕುದಿಸಿ ಆರಿಸಿ ಬೆಲ್ಲದ ಪಾಕ ತಯಾರಿಸಬೇಕು. ಅವಶ್ಯವಿದ್ದಷ್ಟು ಅಂಟು ದ್ರಾವಣವನ್ನು ಒಂದು ಸಣ್ಣ ಪಾತ್ರೆಯಲ್ಲಿ ತೆಗೆದುಕೊಂಡು ಒಂದು ಪಾಕೆಟ್ನಲ್ಲಿರುವ 200 ಗ್ರಾಂ ಜೈವಿಕ ಗೊಬ್ಬರವನ್ನು ಹಾಕಿ ಕಲಿಸಬೇಕು. ಬಿತ್ತನೆ ಬೀಜಕ್ಕೆ ರೈಜೋಬಿಯಂ ಮಿಶ್ರಿತ ದ್ರಾವಣವನ್ನು ಸುರಿದು ಪ್ರತಿ ಬೀಜಕ್ಕೂ ಹರಡುವಂತೆ ಮೃದುವಾಗಿ ಕಲಿಸಬೇಕು. ಈ ರೀತಿ ಸಂಸ್ಕರಿಸಿದ ಬೀಜವನ್ನು ಬಟ್ಟೆ ಅಥವಾ ಗೋಣಿಚೀಲದ ಮೇಲೆ ಹರಡಿ ನೆರಳಿನಲ್ಲಿ ಒಣಗಿಸಬೇಕು. ಬೀಜ ಒಣಗಿದ ನಂತರ ಕೂಡಲೇ ಬಿತ್ತನೆ ಮಾಡಬೇಕು. ಇನ್ನು ರೈತ ಬಾಂಧವರೇ, ಹೆಸರು. ಹೆಸರು ಕಡಿಮೆ ಅವಧಿಯ ದ್ವಿದಳ ಧಾನ್ಯದ ಬೆಳೆಯಾಗಿದೆ. ಸುಮಾರು 70 ದಿನಗಳಲ್ಲಿ ಕೊಯ್ಲಿಗೆ ಬರುವುದರಿಂದ ಎರಡು ಬೆಳೆ ತೆಗೆಯುವ ಸಂದರ್ಭದಲ್ಲಿ ಹೆಚ್ಚು ಪ್ರಯೋಜನಕಾರಿ. ಇದನ್ನು ಮುಂಗಾರು ಹಾಗೂ ಬೇಸಿಗೆಯಲ್ಲಿ ಬೆಳೆಯಲಾಗ್ತದೆ. ಇನ್ನು ತಳಿಗಳು ಯಾವಪ್ಪ ಅಂದ್ರೆ ಪೋಸಾ ಬೈಸಾಕಿ, ಡಿಜಿಜಿವಿ, ಡಿಜಿಜಿ, ಈ ತಳಿಗಳನ್ನು ಆಯಾ ವಲಯಕ್ಕೆ ಸಂಬಂಧಿಸಿದಂತೆ ಬಿತ್ತಬಹುದು. ಬಿತ್ತನೆಗೆ ಬೇಕಾಗುವ ಬೇಸಾಯ ಸಾಮಗ್ರಿಗಳು ಪ್ರತಿ ಎಕರೆಗೆ ಏನಪ್ಪ ಅಂದ್ರೆ ಬೀಜ 5-6 ಕಿಲೋಗ್ರಾಂ, ಕೊಟ್ಟಿಗೆ ಗೊಬ್ಬರ 2 ಟನ್, ರಂಜಕ ಕರಗಿಸುವ ಜೈವಿಕ ಗೊಬ್ಬರ 200 ಗ್ರಾಂ, ಭೂಮಿಯನ್ನು ಹದ ಮಾಡಿದ ನಂತರ ಪೂರ್ತಿ ರಾಸಾಯನಿಕ ಗೊಬ್ಬರಗಳನ್ನು ಹಾಗೂ ಗಂಧಕವನ್ನು ಜಿಪ್ಸಂ ಮುಖಾಂತರ ಮಣ್ಣಿನಲ್ಲಿ ಬೆರೆಸಬೇಕು. 30 ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ ಬೀಜೋಪಚಾರ ಮಾಡಿದ ಬೀಜ ಬಿತ್ತನೆ ಮಾಡಬೇಕು. ಬಿತ್ತುವಾಗ ರಾಸಾಯನಿಕ ಗೊಬ್ಬರದಿಂದ 7.5 ಸೆಂಟಿಮೀಟರ್ ದೂರ ಮತ್ತು ಬೀಜದಿಂದ ಬೀಜಕ್ಕೆ 7.5-10 ಸೆಂಟಿಮೀಟರ್ ಅಂತರವಿರುವಂತೆ ಬಿತ್ತನೆ ಮಾಡಬೇಕು. ಇನ್ನು ಆಯಾ ವಲಯಕ್ಕೆ ಸಂಬಂಧಿಸಿದಂತೆ ಸಾಲಿನಿಂದ ಸಾಲಿನ ಅಂತರವನ್ನು 37.5 ಸೆಂಟಿಮೀಟರ್ ವರೆಗೆ ಎಕರೆ ಪ್ರದೇಶಕ್ಕೆ ಬಿತ್ತುವ ಬೀಜದ ಪ್ರಮಾಣಕ್ಕೆ ಹೆಚ್ಚಿಸಬಹುದು. ರಂಜಕವನ್ನು ಶಿಲಾರಂಜಕದ ರೂಪದಲ್ಲಿ ಮಣ್ಣಿಗೆ ಒದಗಿಸಿ 500 ಗ್ರಾಂ ರಂಜಕ ಕರಗಿಸುವ ಜೈವಿಕ ಗೊಬ್ಬರವನ್ನು ಎಕರೆ ಪ್ರದೇಶಕ್ಕೆ ಬಿತ್ತುವ ಬೀಜದ ಪ್ರಮಾಣಕ್ಕೆ ಲೇಪಿಸಿ ಬಿತ್ತನೆ ಮಾಡಬೇಕು. ಇದರಿಂದ ರಾಸಾಯನಿಕ ಗೊಬ್ಬರದ ಮೇಲಿನ ಖರ್ಚು ಕಡಿಮೆ ಮಾಡಬಹುದು. ಅಂತರ ಬೇಸಾಯ. ಬಿತ್ತಿದ 45 ದಿನಗಳಿಗಾಗಿ ಎರಡು ಸಾರಿ ಅಂತರ ಬೇಸಾಯ ಮಾಡಿ ಕಳೆ ಹತೋಟಿ ಮಾಡಬೇಕು. ಇಲ್ಲವೇ ಕಳೆ ನಿಯಂತ್ರಣ ಬಿತ್ತಿದ ದಿನ ಅಥವಾ ಮರುದಿನ ಪ್ರತಿ ಎಕರೆಗೆ 1.3 ಲೀಟರ್ ಪೆಂಡಿಮಿಥೈಲಿನ್ 30 EC ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಮಣ್ಣಿನ ಮೇಲೆ ಸಿಂಪಡಿಸಬೇಕು. 30 ದಿನಗಳ ನಂತರ ಒಂದು ಸಲ ಅಂತರ ಬೇಸಾಯ ಮಾಡಿ ಕಳೆಗಳನ್ನು ನಿಯಂತ್ರಿಸಬಹುದು. ಕಳೆನಾಶಕವನ್ನು ಸಿಂಪರಣೆ ಮಾಡುವಾಗ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇರಬೇಕು.
1: ಇದುವರೆಗೆ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ. ಆತ್ಮೀಯ ಕೇಳುಗರೆ,
2: ಯೋಗ ಪೂರ್ಣ ಧರಣಿ.
1: ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1 ರಿಂದ 21 ತಾರೀಖಿನವರೆಗೂ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ.
2: ಯೋಗ ಪೂರ್ಣ ಧರಣಿ
1: ಪ್ರತಿದಿನ ಮುಂಜಾನೆ 9 ಗಂಟೆಗೆ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಕಾರ್ಯಕ್ರಮ ಕೇಳಿ ಅಭಿಪ್ರಾಯ ತಿಳಿಸಿ. ಆಕಾಶವಾಣಿ ಧಾರವಾಡ.

0: ಸುಬೋಧ ಸಮಾಲೋಚನೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ
1: ಪಾಲನೆ ಪೋಷಣೆ ಬೇಕಾಲೋಚನೆ.
0: ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಲೈಫ್ ಕ್ಲಿನಿಕ್ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗೆ ಸಂಪರ್ಕಿಸಿ ಡಾಕ್ಟರ್ ಗುರುರಾಜ್ ಪಾಟೀಲ್, ದೂರವಾಣಿ ಸಂಖ್ಯೆ 9886736567. ಕೇಳುಗರೆ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ

0: ಸಂಬಂಧ ಸಂಪರ್ಕ ಈ ಕುರಿತು ಆಪ್ತ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ ಪಾಟೀಲ್ ಅವರೊಂದಿಗೆ ಸಮಾಲೋಚನೆ ಕೇಳೋಣ. ಇವರೊಂದಿಗೆ ಮಂಜುಳಾ ಪುರಾಣೇಕ್.
1: ಆತ್ಮೀಯ ಕೇಳುಗ್ರೆ, ಒಂದು ಕಾಲದೊಳಗ ನಾವು ಬೆಳಿಗ್ಗೆ ಎದ್ದ ತಕ್ಷಣನೇ ಹಿರಿಯರಿಗೆ ಬೆಳಗಾಯ್ತು ಎದ್ದ ತಕ್ಷಣ ಒಂದು ಗುಡ್ ಮಾರ್ನಿಂಗ್ ಅಂತಿದ್ವಿ, ಅಥವಾ ನಮಸ್ಕಾರ ಅಂತಿದ್ವಿ, ಕಾಲ್ಮುಟ್ಟಿ ನಮಸ್ಕಾರ ಮಾಡ್ತಿದ್ವಿ. ಆದ್ರೆ ಇವತ್ತು ನಮ್ಮ ಬೆಳಗು ಆರಂಭ ಆಗುದನ್ನೇ ನಾನು ಮೊಬೈಲ್ ಅಲ್ಲಿ ಇಟ್ಟಿನಿ, ವಾಟ್ಸ್ಆಪ್ ನಾಗ ಯಾರು ಮೆಸೇಜ್ ಹಾಕ್ಯಾರ, ನಾನ್ ಯಾರಿಗೆ ಗುಡ್ ಮಾರ್ನಿಂಗ್ ಹಾಕ್ಬೇಕು, ಏನು ಅದಕ್ಕೊಂದು ಇಮೋಜಿನ್ ಹಾಕ್ಲಿ, ಯಾವ ಪಿಕ್ಚರ್ ಹಾಕ್ಲಿ, ಇದ್ರೊಳಗನ ನಾವು ದಿನಗಳನ್ನ ಕಳಿಲಿಕತ್ತೀವಿ. ಇದರ ಅರ್ಥ ಮನುಷ್ಯ ಮನುಷ್ಯನಲ್ಲಿ ಇರುವಂತ ಸಂಬಂಧಗಳು ಶಿಥಿಲಗೊಳ್ಳಿಕತ್ತಾವೇನು ಅಂತ ಒಂದು ಪ್ರಶ್ನೆ ನಾವು ಮಾಡ್ಕೊಂಡ್ರೆ ಅದಕ್ಕ ನಮ್ಮ ಮನಸ್ಸ ಉತ್ತರ ಹೇಳ್ತದ, ಇಲ್ಲ ಇಲ್ಲ, ಸಂಬಂಧ ಏನು ಶಿಥಿಲಗೊಂಡಿಲ್ಲ. ಅದಕ್ಕಾಗಿನೇ ನಾವು ಇವತ್ತು ವಾಟ್ಸ್ಆಪ್ ಮೂಲಕ ಸಂದೇಶಗಳನ್ನು ಕಳಿಸ್ಲಿಕತ್ತೀವಿ, ವಾಟ್ಸ್ಆಪ್ ಮೂಲಕ ಗುಡ್ ಮಾರ್ನಿಂಗ್ ಹೇಳಿಕತ್ತೀವಿ. ಹಂಗಂದ್ರೆ ಸಂಬಂಧ ಶಿಥಿಲಗೊಂಡಿಲ್ಲ ಅಂತ ನಮ್ಮ ಇನ್ನೊಂದು ಮನಸ್ಸ ಉತ್ತರ ಹೇಳ್ತದೆ. ಕೇಳುಗ್ರ, ನಮ್ಮ ಇವತ್ತಿನ ಸುಬೋಧ ಸಮಾಲೋಚನೆ ಒಳಗ ಸಂಬಂಧ ಸಂಪರ್ಕ, ಇದು ನಮ್ಮಲ್ಲಿ ಯಾವ ಗುಣಮಟ್ಟವನ್ನ ಪಡಿತಾ ಇದೆ ಅಥವಾ ತನ್ನ ಗುಣಮಟ್ಟವನ್ನ ಕಳ್ಕೊಳ್ತಾ ಇದೆಯೋ, ಈ ವಿಷಯದ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗೆ ಆಪ್ತ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರು ಇದ್ದಾರೆ. ನಮಸ್ಕಾರ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರು.
2: ನಮಸ್ಕಾರ ಮೇಡಮ್, ನಮಸ್ಕಾರ.
1: ಈಗ ನಾನು ನಿಮಗ ಎದುರಿಗೆ ಸಿಕ್ಕು ನಮಸ್ಕಾರ ಗುರುರಾಜ್ ಪಾಟೀಲ್ರೆ, ಹೆಂಗಿದ್ದೀರಿ, ಆರಾಮಿದ್ದೀರಿ ಅಂತ ಅಂದಾಗ ಆಗುವಂತ ಸುಖ, ಸಂತೋಷ, ಒಂದು ನೆಮ್ಮದಿ, ನಾನ್ ನಿಮಗ ಒಂದು ವಾಟ್ಸ್ಆಪ್ ಮೂಲಕ ಕಳಿಸಿ ನಮ್ಮ ಮನೆ ಗೃಹ ಪ್ರವೇಶದ ಬಂದ್ ಬಿಡ್ರಿ ಅಂತ ನಾನು ಕಳಿಸಿದಾಗ ಏನು ನಿಮಗೆ ವ್ಯತ್ಯಾಸ ಕಂಡು ಬರ್ತದೆ?
2: ಇಲ್ಲೇ ನೀವ್ ಅಂದ್ರೆ, ನೀವು ಮನಿ ಓಪನಿಂಗ್ ಗೆ ಕರೆದ್ರ ಹೆಂಗ ಅಥವಾ ಬರೇ ಮೆಸೇಜ್ ಹಾಕಿದ್ರ ಹೆಂಗ ಅಂತ ನಾನ್ ತಿಳ್ಕೊತೀನಿ. ಬರೇ ಮೆಸೇಜ್ ಹಾಕಿದ್ರ ಮರ್ತ್ ಹಾಕ್ಯಾರೋ ಅಥವಾ ಎಲ್ಲಾರ್ಗು ಹಾಕೋಂಗ್ ನನಗೆ ಹಾಕ್ಯಾರೋ ಅಂತ ತಿಳ್ಕೊತೀನಿ. ಅದ ನೀವು ಪರ್ಸನಲಿ ವ್ಯಕ್ತಿಗತವಾಗಿ ಭೇಟಿಯಾಗಿ ಹೇಳಿದಾಗ ನಾನೇನ್ ತಿಳ್ಕೊತೀನಿ, ನನಗ ಹೇಳ್ಯಾರ ಅಂತ ತಿಳ್ಕೊತೀನಿ.
1: ಆತ್ಮೀಯತೆ
2: ಕರೆದಾರ ಅಂತ ಇನ್ನೊಂದ್ ಲೆವೆಲ್ ಒಳಗ್ ವಿಚಾರ ಮಾಡಿದ್ರ, ನೀವು ನನಗೆ ವಾಟ್ಸ್ಆಪ್ ನೇ ಮೆಸೇಜ್ ಹಾಕಿ ಫೋನ್ ಮಾಡಿ ಮನಿ ಓಪನಿಂಗ್ ಮಾಡ್ಲಿಕ್ಕತ್ತೀವ್ರಿ ಬರ್ರಿ ಅಂತಂದ್ರ ಅದು ನನಗೇನ್ ಅನಿಸ್ತದ, ಸಮಯದ ಸದ್ಬಳಕೆ ಮಾಡ್ಕೊಳಿಕತ್ತಾರ, ಇವತ್ತೇನು ಕಮ್ಯುನಿಕೇಶನ್ ಇಷ್ಟ ಹಿಂಗ ಬಂದಿರೋದ್ರಿಂದ ಕಾಲ್ ಮಾಡ್ಯಾರ ಹೋಗ್ಬೇಕು ಅಂತ ಅನಿಸ್ತದ.
1: ಇವತ್ತು ಹೆಂಗಾಗ್ಯದ ಅಂತಂದ್ರ, ಲಗ್ನ ಪತ್ರಗಳನ್ನ ಕಳಿಸೋದು, ಗೃಹ ಪ್ರವೇಶಗಳಿಗೆ ಆಮಂತ್ರಿಸೋದು, ಅಥವಾ ಇನ್ಯಾವುದೋ ಒಂದು ಪಾರ್ಟಿ ಇರ್ಬೋದು, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ಆನಿವರ್ಸರಿ, ಇಂಥವ್ ಇದ್ದಾಗ ಜನರನ್ನ ಕರೆಯುವಂತ ರೀತಿ ಬಹಳ ಭಿನ್ನ ಆಗ್ಯದ. ನಿಮ್ಗ ಗೊತ್ತಿರ್ಬೋದಲ್ಲ ಗುರುಜ್ ಪಟೇಲ್ ಅವ್ರ, ಸಣ್ಣವ್ರಿದ್ದಾಗ ನಾವು ಒಂದು ಮನೆಯೊಳಗ್ ಕಾರ್ಯ ಅಂದ್ರ ಒಬ್ರು ಕುತ್ಕೊಂಡ್ ಬರೀ ಲಿಸ್ಟ್ ಮಾಡೋದಾಗ್ತಿತ್ತು, ಯಾರನ್ನ ಕರಿಬೇಕು, ಹೆಂಗ್ ಮಾಡ್ಬೇಕು, ಅದು ತಿಂಗಳಾನಗಟ್ಲೆ ಲಗ್ನ ಕರಲಿಕ್ಕೆ ಓಡಾಡೋದ ಒಂದ್ ಕೆಲ್ಸ ಆಗಿರ್ತಿತ್ತು.
2: ಇಲ್ಲ, ಅದಕ್ಕೆ ಬಹಳ ನನಗೆ ಚಂದ ನೆನಪದ, ಒಬ್ರು ಕೋಟಿ ಕೊಹ್ಲಿ ಮ್ಯಾನೇಜರ್ ಅಂತ.
1: ಹೌದೌದೌದು,
2: ನೆನಪದ ನಿಮ್ಗ, ಈ ಹೆಸರು ಎಲ್ಲರಿಗೂ ಸಿಕ್ತಿದ್ದಿಲ್ಲ. ಒಬ್ರಿಗೆ ಇಷ್ಟು ಚಂದ ರೆಸ್ಪಾನ್ಸಿಬಿಲಿಟಿ ಸಿಕ್ತಿತ್ತಂದ್ರ ಇಲ್ಲಿ ನಾ ಹೇಳಿದ ತಕ್ಷಣ ಎಲ್ಲರಿಗೂ ಗೊತ್ತಾಗ್ತದ, ಅಂದ್ರೆ ಉಗ್ರಾಣದ ಮಾಲೀಕರಿದ್ದಂಗ. ನಿಮಗೆ ಏನ ಬೇಕಂದ್ರೆ ಅವ್ರಿಗೆ ಕೇಳ್ರಿ, ಅದು ಎಲ್ಲದ ಅಂತ ಗೊತ್ತಿರ್ತದ. ಅವಾಗಿನ ಒಂದು ನೆನಪಿಸಿಕೊಂಡಾಗ ನೀವು ಹೇಳಿದ್ದು ಬಾಲ್ಯದ ಅಂತ ಹೇಳಿದಿಲ್ಲ. ನನಗ ನಾ ಸಣ್ಣವಿದ್ದಾಗ ಆ ತಾಯಿ ತವ್ರ ಮನೆ ಅಜ್ಜಿ ಊರಿಗೆ ಹೋಗುದು, ಅದ ಒಂದ ನಮ್ಗೆ ಡೆಸ್ಟಿನಿ ಆಗಿತ್ತು, ಡ್ರೀಮ್ ಡೆಸ್ಟಿನಿ ಆಫ್ ವೆಕೇಶನ್. ಹೋದಾಗ ನನಗೆ ಇನ್ನೂ ನೆನಪದ, ಬೆಳಿಗ್ಗೆ ನಾವು ಎದ್ದು ಹಲ್ತಿಕೋತ ಕಟ್ಟಿ ಮೇಲೆ ಕೂಡೋದು ಅವೆಲ್ಲ ಸ್ವಭಾವ ಇರ್ತಿತ್ತು. ಅಲ್ಲೇ ಒಂದು ವಾಡಿಕೆಯೊಳಗೆ ಇದ್ರಿಗೆ ಯಾರ ಒಬ್ರು ಬೆಳಿಗ್ಗೆ ಬೆಟ್ಟಾದ್ರೆ ಒಂದ್ ಪ್ರಶ್ನೆ ಕೇಳ್ತಿದ್ರು, ಈಗ ನಾ ನಿಮ್ಗೆ ಬೆಟ್ಟಾದೆ ಎದ್ರ್ಯಾ ಈ ಪ್ರಶ್ನೆ, ಅದಕ್ಕೆ ಅವರಿಂದ ಬರುವ ಮರು ಉತ್ತರ ಏನಂದ್ರೆ ಎದ್ವಿ ನೀವೆದ್ರ್ಯಾ ಅಂತ. ಆ ಟೈಮ್ ನಾಗ ನಾವು ನಕ್ವಿ,
1: ಹೌದು
2: ಏನಂತ, ಅಲ್ಲ ಎದ್ದಕ್ಕ ಅಡ್ಡಾಡ್ಲಿಕ್ಕತ್ತಾರ, ಏನ್ ಇಪ್ಪ ಪ್ರಶ್ನೆ ಕೇಳಿದ್ರಾಗ ಏನ್ ಅರ್ಥದ ಅಂತ ನಾವು ಅವಾಗ ನಕ್ಕಿದ್ವಿ. ಆದ್ರೆ ಇವತ್ತು ಅದ್ರ ಮಹತ್ವ ಏನ್ ಗೊತ್ತಾತಂದ್ರ, ಕಮ್ಯುನಿಕೇಶನ್ ಕನೆಕ್ಟಿವಿಟಿ, ಅದು ದಿವಸ ಗಿಡಕ್ಕೆ ನೀರ್ ಎರದಂಗ, ಆ ಸಂಬಂಧವನ್ನ ಭದ್ರವಾಗಿ ಇಟ್ಕೊಳ್ಳಿಕ್ಕೆ ದಿನೇ ದಿನೇ ನೀರ್ ಎರದಂಗ ಆ ಸಂಭಾಷಣೆ, ಆ ಒಂದು ಒಂದು ಸಣ್ಣ ವ್ಯವಧಾನ ಏನು ಒಬ್ಬರನ್ನ ಮಾತಾಡಿಸ್ಬೇಕು ಅನ್ನೋದು. ಆ ದೃಷ್ಟಿ ಒಳಗೆ ನೀವು ಹೇಳಿರುವಂತಹದ್ ನೋಡಿದ್ರ, ಇವತ್ತ ನಾನು ಎರಡನ್ನ ವಿಚಾರ ಮಾಡಬೇಕು, ಒಂದು ಸಂಪರ್ಕ, ಎರಡನೇದ್ದು ಸಂಬಂಧ ಅಂತ. ಸಂಪರ್ಕ ಮಾಡ್ಲಿಕ್ಕೆ ನಾವು ಕನೆಕ್ಟ್ ಅಂದ್ರೆ ಸಂಪರ್ಕ ಅಂದ್ರೆ ಇಂಗ್ಲಿಷ್ ನ ಕನೆಕ್ಟ್. ಈ ಸಂಪರ್ಕದೊಳಗೆ ಇದ್ದೀವಿ ನಾವು, ಈಗ ಒಂದ್ ಶಾಲೆದ ಗ್ರೂಪ್ ಕ್ರಿಯೇಟ್ ಮಾಡೀವಿ, ಸಂಬಂಧಿಕರದ ಒಂದು ಗ್ರೂಪ್ ಕ್ರಿಯೇಟ್, ಎಲ್ಲಾರ ಫ್ಯಾಮಿಲಿ ಒಳಗೂ ಒಂದ್ ಚಂದ ಚಂದ ಹೆಸರು ಇಟ್ಕೊಂಡಿರ್ತಾರೆ, ನಾವು ಮತ್ತು ನಮ್ಮವರು ಅಂತ ಒಂದು ನಮ್ದೊಂದು ಗ್ರೂಪ್ ಇರ್ತದೆ, ಇನ್ನೊಂದು ರಿಲೇಷನ್ಶಿಪ್ ಅಂತ ಇರ್ತದೆ, ಇನ್ನೊಂದು ನಮ್ಮ ಅಜ್ಜಿ ಹೆಸರು ಅಂದ್ರೆ ಶಾರದಾಬಾಯಿ, ಅದಕ್ಕೆ ಶಾರದಾಬಾಯಿ ಜೀನ್ಸ್ ಅಂತ ಹೆಸರು ಇಟ್ಟಿವ್ ನಾವು. ಜೀನ್ಸ್ ಅಂದ್ರೆ ಹಂಗ ಒಂದೊಂದು ಹೆಸರು ಇಟ್ಟಿರ್ತೀವಿ. ನೀವೇನು ತಿಳ್ಕೊತೀರಿ? ನಾವು ಅದ್ರ ಮೆಸೇಜ್ ಹಾಕಿದ್ರ ನೋಡೋರೆಲ್ಲರೂ ರಿಯಾಕ್ಟ್ ಮಾಡೋರು ಎಷ್ಟು ಜನ? ಇಲ್ಲೇನಾಯ್ತು, ಇವತ್ತ ಸೋಷಿಯಲ್ ಮೀಡಿಯಾ ಸಂಪರ್ಕಕ್ಕೆ ಸಹಾಯ ಮಾಡ್ಲಿಕ್ಕತ್ತದ. ಇದು ಸಂಪರ್ಕ. ಒಂದು ಬಸ್ನಾಗ ಅಡ್ಡಾಡ್ತೀವಲ್ಲ, ಅದಕ್ಕೂ ಸಂಪರ್ಕ ಅಂತ ಕರಿತೀವಿ ನಾವು. ಹೌದಲ್ಲ, ಸಂಪರ್ಕ ಬೇರೆ, ಸಂಬಂಧಗಳು ಬೇರೆ. ಸೊ ಅದಕ್ಕೆ ಇವತ್ತಿನ ವಿಷಯ ನನಗೆ ಅನಿಸ್ತದೆ, ನಾವು ಸಂಪರ್ಕವನ್ನ ಜೀವಂತವಾಗಿಡ್ಲಿಕ್ಕೆ ನಮ್ಗೆ ಟೆಕ್ನಾಲಜಿ ಸಹಾಯ ಮಾಡ್ಲಿಕ್ಕತ್ತದ. ಆದ್ರೆ ಸಂಬಂಧಗಳು ದಿನೇ ದಿನೇ ಮೆಲ್ಟ್ ಆಗ್ಲಿಕ್ಕತ್ತಾವ, ಕರಗ್ಲಿಕ್ಕತ್ತಾವ.
1: ಹೌದು,
2: ಇದ್ರಿಗಿದ್ದಂತ ವ್ಯಕ್ತಿ ಮಾತಾಡಿದಾಗ ನೀವು ಮಾತಾಡಿದ್ದೇನು ಅಂತ ಕೇಳಿಸ್ಕೊಳ್ಳುವ ಅಷ್ಟು ನನ್ನ ಹತ್ರ ವ್ಯವಧಾನ ಇವತ್ತು ಕಡಿಮೆ ಆಗಿದೆ.
1: ಕಡಿಮೆ ಆಗಿದೆ. ಈಗ ನಾವು ಸಣ್ಣವರಿದ್ದಾಗ ಗುರುರಾಜ್ ಪಾಟೀಲ್ರ ಮನೆಗೆ ಯಾರೇ ಬರ್ಲಿ, ನಮ್ಮ ಅಪ್ಪನ ಗೆಳೆಯಂದ್ರ ಬರ್ಲಿ, ನಮ್ಮ ಅಮ್ಮನ ಗೆಳತಿಯರ್ ಬರ್ಲಿ, ಏನ್ ಕಾಕಾ ಬಂದ್ರಿ ಕೂಡ್ರಿ ಅಂತ ಹೇಳುದು, ಸಾಕು ಉಳಿತೀರೇನು ಅಂತ ಕೇಳುದು ಅಂದ್ರೆ, ಇವೆಲ್ಲ ಒಂದು ಬೇಸಿಕ್ ಥಿಂಗ್ಸ್ ಆಗಿದ್ದು ನಮಗ. ಹೌದಿಲ್ಲ, ಅವಾಗ ಅವ್ರು ಅಂತಿದ್ರು, ಏ ಏನ್ ಎಷ್ಟು ಕಾಳಜಿ ಮಾಡ್ತಾರ ನಿಮ್ ಮಕ್ಕಳು ಅಂತನವ್ರು. ಇವತ್ತಿನ ಮಕ್ಕಳು ಮನೆಗೆ ಯಾರೇ ಬಂದ್ರು ಅಂದ್ರ ಬಾಗ್ಲ ತೆಗೆಯುದು, ಮುಖ ಮುಖ ನೋಡುದು, ಒಳಗೋಗ್ಬಿಡುದು.
2: ಅಲ್ಲ, ಬಾಗ್ಲ ತೆಗೆದು ಮುಖ ಮುಖ ನೋಡಿದ್ರೆ ನಸೀಬ. ಏನಂತೀರಿ?
1: ಹೌದು, ಇಲ್ಲ ಅಂದ್ರ ಯಾರ್ ಬಂದಾರ ಗೊತ್ತಿಲ್ಲ, ಕೇಳ್ಬೇಕು ಹೆಸರು ಏನು ಯಾರು ನನಗೆ ಗೊತ್ತಿಲ್ಲ ಅಂದ್ರೆ, ಇಷ್ಟು ಇವತ್ತು ನಮ್ಮ ಸಂಬಂಧಗಳು ದೂರ ಆಗ್ಲಿ.
2: ಸ್ವಲ್ಪ ಇದನ್ನ ನಾನು ಬಿಡಿಸಿ ಹೇಳ, ಎಲ್ಲಿಗ್ ಬಂದದ ಅಂತಂದ್ರ ನಿಮ್ಮ ಮನೆಗೆ ನಿಮ್ಮ ಫ್ರೆಂಡ್ಸ್ ಬಂದ್ರ ನಿಮಗ ಅಷ್ಟ ಸಂಬಂಧ ಹಂಗಾಗ್ಲಿಕ್ಕತ್ತದ. ಮನೆಯಾಗ ನಾವು ಮೂರು ಮಂದಿ ಇದ್ದೀವಿ ಅಂತ ಹೇಳಿರಿ, ನನ್ನ ಬೆಟ್ಟೆ ಅಲ್ಲಿ ಯಾರ ಬಂದ್ರ, ನನ್ನ ಮಗ ತನ್ ಪಾಡಿಗ್ತಾ ಹೋಗ್ತಾನ, ನನ್ನ ಹೆಂಡತಿ ತನ್ ಪಾಡಿಗ್ತಾ ಹೋಗ್ತಾಳ. ನಂದು ಉದಾಹರಣೆ ಅಲ್ಲಿದು, ಎಕ್ಸಾಂಪಲ್ ಬೇರೆ ಬೇರೆ ಹೇಳಿಕೊಡ್ಲಿಕ್ಕೆ ಅವರವರ ಜವಾಬ್ದಾರಿಗಳೇನಾಗ್ಲಿಕ್ಕೆ ಕಡಿಮೆ.

0: ಸಂಬಂಧಗಳು ದೂರ ಆಗ್ಲಿ.
1: ಸ್ವಲ್ಪ ಇದನ್ನ ನಾನು ಬಿಡಿಸಿ ಹೇಳ, ಎಲ್ಲಿಗ್ ಬಂದದ ಅಂತಂದ್ರ ನಿಮ್ಮ ಮನೆಗೆ ನಿಮ್ಮ ಫ್ರೆಂಡ್ಸ್ ಬಂದ್ರ ನಿಮಗ ಅಷ್ಟೋ ಸಂಬಂಧ ಹಂಗಾಗ್ಲಿಕ್ಕದ. ಮನೆಯಾಗ ನಾವು ಮೂರು ಮಂದಿ ಇದ್ದೀವಿ ಅಂತೇಳಿರಿ, ನನ್ನ ಬೆಟ್ಟೆ ಅಲ್ಲಿಕ್ಕೆ ಯಾರ ಬಂದ್ರ ನನ್ನ ಮಗ ತನ್ನ ಪಾಡಿಗೆ ತಾ ಹೋಗ್ತಾನ, ನನ್ನ ಹೆಂಡತಿ ತನ್ನ ಪಾಡಿಗೆ ತಾ ಹೋಗ್ತಾಳ. ನಂದು ಉದಾಹರಣೆ ಅಲ್ಲಿದು, ಎಕ್ಸಾಂಪಲ್ ಬೇರೆ ಬೇರೆ ಹೇಳಿ ಕೊಡ್ಲಿಕ್ಕೆ. ಅವರವರ ಜವಾಬ್ದಾರಿಗಳು ಏನಾಗ್ಲಿಕ್ಕತ್ತಾವ ಅಂದ್ರ ಕಡಿಮೆ ಆಗ್ಲಿಕ್ಕತ್ತಾರ. ಯಾಕಂದ್ರೆ ಈಗೇನದ, ನಾ ಅವ್ರ ಜೊತೆ ಮಾತಾಡ್ಲಿಕ್ಕೆತ್ತೇನೆ. ಮನೆಯಾಗಿದ್ದವ್ರದು ಅವರದೇ ಆದಂತ ಮನೆಯ ಯಾರೋ ಗೆಸ್ಟ್ ಬಂದಾರ, ಮನೆಗೆ ಗೆಸ್ಟ್ ಬಂದಾರ ಅಂದ್ರ ಎಲ್ರಿಗೂ ಸಂಬಂಧಪಟ್ಟಿರುವಂತಹದ್ದು. ಆದ್ರೆ ನೀವು ಮಾತಾಡೋಕ್ ಕೂಡ್ರಿ, ನಾ ಬೇರೆ ಕೆಲ್ಸದಂತ ತಮ್ಮ ರೂಮ್ನ ಬಾಲ ಹಾಕೊಂಡು ದಬ್ ಬಂತ ಬಾಲ ಸೌಂಡ್ ಬಂತಂದ್ರೆ ತಿಳ್ಕೋಬೇಕು. ಹಂಗ ಹಾಕೊಂಡು ಒಳಗೆ ಹೋಗಿ ಏನ್ ಮಾಡ್ತೀರಿ, ನೀವು ನಿಮ್ ಮೊಬೈಲ್ ತಿಕ್ಕೋತ ಕೂತ್ ಬಿಡ್ತೀರಿ. ಇಲ್ಲಿ ಏನಾಯ್ತು, ನನಗ ಯಾರು ಭೇಟಿ ಅಲ್ಲಿಗೆ ಬಂದಾರ ಅವ್ರು ನಮಗಷ್ಟೇ ಸೀಮಿತನ. ಇನ್ ನಾಳೆ ನನ್ನ ಮಗನ ಗೆಳೆಯಂದ್ರೆ ಬರ್ತಾರ, ನಾವೇನ್ ಮಾಡ್ತೀವಿ, ನಾವು ಒಂದೊಂದು ರೂಮ್ನ ಹೋಗಿ ಕೂತ್ ಬಿಡ್ತೀವಿ. ನನ್ನ ಮಗ ಅಷ್ಟ ಆ ಗೆಳೆತನಕ್ಕ ಆ ಸಂಬಂಧಕ್ಕ ಆ ಫ್ರೆಂಡ್ಶಿಪ್ ಗೆ ಜವಾಬ್ದಾರನ. ಎಲ್ಲಿ ಇವತ್ತು ಡಿಸ್ಕನೆಕ್ಟ್ ಆಗ್ಲಿಕ್ಕತ್ತಿವಂದ್ರ ನಾವು ನಮ್ ನಮ್ಮ ಒಳಗಡೆ ಈ ಸಂಬಂಧಗಳನ್ನ ಒಡ್ಕೊಳಕ್ಕೆ ನಾವೇ ಫಸ್ಟ್ ಇಲ್ಲಿ ಡಿಸ್ಕನೆಕ್ಟ್ ಆಗ್ಲಿಕ್ಕತ್ತೀವಿ. ಇದು ಬಹಳ ಸೂಕ್ಷ್ಮ ವಿಚಾರ, ನಿಮ್ಗೆ ಅರ್ಥ ಆಗಿರ್ಬೋದು ಅಂತ ಅನ್ಕೋತೀನಿ. ಫಸ್ಟ್ ಇಲ್ಲಿ ಡಿಸ್ಕನೆಕ್ಟ್ ಆಗ್ತೀವಿ, ಆಮೇಲೆ ನಾವು ಹೊರಗಿನ ಪ್ರಪಂಚಕ್ಕೆ ಡಿಸ್ಕನೆಕ್ಟ್ ಆಗ್ತೀವಿ. ನಿಮ್ ಮನೆಗೆ ಬಂದವ್ರು ನೀವು ಮಾತಾಡಿಸ್ರಿ, ನಿಮ್ ಪರವಾಗಿ ಬಂದವ್ರು ನೀವು ಮಾತಾಡಿಸ್ರಿ, ನಾನು ಯಾಕೆ ಮಾತಾಡಿಸ್ಲಿ. ಈಗ ಗಂಡ ಹೆಂಡತಿ ಒಂದು ಫಂಕ್ಷನ್ ಹೋಗಿರ್ತಾರ, ಅದು ಗಂಡನ ಸಂಬಂಧಿಕರ ಫಂಕ್ಷನ್ ಆಗಿದ್ರ ಹೆಂಡತಿ ಒಂದ್ ಹೆಜ್ಜೆ ಹಿಂದ, ಹೆಂಡತಿ ಫಂಕ್ಷನ್ ಆಗಿದ್ರ ಗಂಡ ಒಂದೋ ಎರಡು ಹೆಜ್ಜೆನೋ ಹಿಂದ. ಯಾಕಂದ್ರ ಅದು ನಿಂದು ಅಂತ ಇದು ನೋಡ್ರಿ,
0: ನಂದು ನಿಂದು
1: ಶುರು ಆಗ್ಬಿಡ್ತು. ಈ ನಂದು ನಿಂದು ಅಂತ ಶುರು ಆತಲ್ಲ, ಇನ್ನ ನಾವು ಮುಂದಿನ ಪೀಳಿಗೆಯವ್ರ ಪರಿಸ್ಥಿತಿ ಏನು, ಮಕ್ಕಳೇನಂತಾರ ಅದು ನಿಂದು ಇದು ಅವ್ರದು ಇವೆರಡು ನಂದಲ್ಲ ಅಂತಾರ. ಇಲ್ಲಿ ಏನಾಗ್ಲಿಕ್ಕತ್ತಾರ, ಸಮಾಜದೊಳಗಡೆ ಸಂಬಂಧಗಳನ್ನ ತಮ್ಮಷ್ಟಕ್ಕೆ ತಾವೇ ನಿಧಾನವಾಗಿ ಕಡಿಮೆ ಮಾಡ್ಕೊಳ್ಳಿಕತ್ತಾರ. ಅದಕ್ಕೆ ಡಿಮ್ಯಾಂಡ್ಸ್ ಅಂತ ನಿಮ್ಯಾಂಡ್ಸ್ ಅಂತ ಹಾಸ್ಪಿಟಲ್ ಒಳಗ ಯುವ ಶಕ್ತಿಗಳಿಗೆ ಔಷಧಿ ತಗೊಂಬೋ ಪರಿಸ್ಥಿತಿ ಬರ್ಲಿಕ್ಕತ್ತದೆ.
0: ಇದು ಹೇಳ್ಬೇಕಾದ್ರೆ ಬಹಳ ಮನಸ್ಸಿಗೆ
1: ನೋವಾಗ್ತದೆ, ನೋವಾಗ್ತದೆ
0: ನಿಜ.
1: ಯಾಕಂದ್ರ ಸಂಬಂಧಗಳಿದ್ದಾಗ ಯಾರೋ ಒಬ್ರು ಗೆಳೆಯ, ನಾನು ಹಂಗ ನನ್ನ ಹಕ್ಕಿಕತ್ ಹೇಳ್ಬೇಕು, ನಾನು ನಿಮಗೆ ಲಂಡನ್ ದಾನ್ ನನ್ನ ಗೆಳೆಯ ಇರ್ತಾನೆ, ಅವ ಊರಿಗೆ ಹುಬ್ಬಳ್ಳಿಗೆ ಬಂದಾನ, ಅವ ಬಂದ ಅಂದ್ರೆ ಅವನ ಹೆಸರು ನಜೀರ. ನಜೀರ್ ಬಂದ ಅಂದ್ರೆ ನಾವೆಲ್ಲ ಗೆಳೆಯಂದ್ರೆಲ್ಲ ಸೇರ್ತೀವಿ, ಪ್ಲಸ್ ನಮ್ಮ ಒಳಗಿನ ಭಾವನೆಗಳನ್ನ ವಿಚಾರಗಳನ್ನು ಹಂಚಿಕೊತೀವಿ. ಯಾರೋ ಒಬ್ರು ನನ್ನ ವಿಚಾರವನ್ನ ಕೇಳೋರಿದ್ದಾರೆ ಅಂದ್ರೆ ಅಲ್ಲಿ ಏನಾಯ್ತು, ಮನಸ್ಸು ಹಗರಾತು. ಆದ್ರ ಎಲ್ಲಾನು ಅವಂಗ ಹೇಳ್ತೀನೇನೋ ನಜೀರ್ಗ್ನ
0: ಇಲ್ಲ
1: ಇಲ್ಲ. ಯಾರೋ ಒಬ್ರು ನನ್ನ ಬ್ಯಾರೆ ಸಹಪಾಠಿ ಇದ್ದಾರ, ಯಾರೋ ಒಬ್ರು ನನ್ನ ಗುರುಗಳಂತಿದ್ದಾರೆ, ಯಾರೋ ಒಬ್ರು ಸಾಮಾಜಿಕ ಗೆಳೆಯ ಅಂತಿದ್ದಾರೆ, ಯಾರೋ ಒಬ್ರು ನೇಬರ್ ಇದ್ದಾರೆ. ಈಗ ಡ್ರೈನೇಜ್ ಪ್ರಾಬ್ಲಮ್ ಆಗ್ಯದ ಓಣ್ಯಾಗ ಅಂದ್ರೆ ಅವ ಯಾರ ಲಂಡನ್ದಾಗಿದ್ದ ಗೆಳೆಯ ಫೋನ್ ಮಾಡಿ ಹೇಳ ನಿಂಗಾಗ ಇಲ್ಲ, ಪಕ್ಕದ ಮನೆಯವರೊಬ್ಬರಿಗೆ
0: ಏನೇನು ಹೇಳ್ಬೇಕು.
1: ಹಾ ಈಗ ನೋಡ್ರಿ, ಯಾರ್ಯಾರಿಗೆ ಏನೇನು ಹೇಳ್ಬೇಕು ಅವರೆಲ್ಲರೂ ಕೇಳುಗರು ನನ್ನ ಜೊತೆಗಿದ್ದಾಗ ನನ್ನ ತಲೆ ಆರಾಮದ, ನನಗೆ ಗುಳಿಗೆ ಅವಶ್ಯಕತೆ ಇಲ್ಲ. ಅದನ್ನ ನಾವು ಪಾಲಕರಾದವರು ದೊಡ್ಡವರು ಹಿರಿಯರು ಏನ್ ತಿಳ್ಕೋಬೇಕಾಗ್ಯದಂದ್ರ ನಾವೆಲ್ಲರೂ ಒಂದು ಅನ್ನೋ ಭಾವನೆ. ಸೊ ಅದಕ್ಕೆ ನಾ ಏನ್ ಹೇಳ್ತೀನಿ, ಇನ್ಕ್ಲೂಸಿವ್ನೆಸ್ ಅಥವಾ ಒಳಗೊಳ್ಳುವಿಕೆ ಅಂತ. ಯಾವಾಗ ನಾವೆಲ್ಲರೂ ನಮ್ಮವರು ಅಂತ ಅನ್ಕೊಳಿಕ್ ಶುರು ಮಾಡ್ತೀವಿ ಆವಾಗ ಹಂಚ್ಕೊಳ್ಳಿಕ್ ನಮಗೊಂದು ಅವಕಾಶ ಯಾವಾಗ ಹಂಚ್ಕೊಳ್ಳಿಕ್ ಅವಕಾಶ ಸಿಗ್ತದೆ, ಸಂಬಂಧಗಳು ಭದ್ರವಾಗ್ತಾವ. ಸಂಬಂಧಗಳು ಭದ್ರವಾದಾಗ ಮುಂದಿನ ಪೀಳಿಗೆಗೆ ನಾವೊಂದು ಒಳ್ಳೆ ಡಯಾಸು, ಒಂದು ಪ್ಲಾಟ್ಫಾರ್ಮು, ಒಂದು ಫರ್ಟೈಲ್ ಲ್ಯಾಂಡ್ ಅನ್ನ ಸೆಟ್ ಮಾಡಿಡ್ತೀವಿ. ನೀವೇನಂತೀರಿ ಇದಕ್ಕೆ?
0: ಖಂಡಿತವಾಗಿಯೂ ನೀವು ಹೇಳಿದ್ದು ನೂರಕ್ಕೆ ನೂರು ಸತ್ಯ. ಈಗ ನೀವು ಹೇಳಿದಂಗೆ ಗುರುರಾಜ್ ಪಾಟೀಲ್ರ, ಮನೆಗಳು ದೂರ ದೂರ ಆಗ್ಯಾವ, ಈಗ ಮನಸ್ಸುಗಳು ಕೂಡ ದೂರ ಆಗ್ಲಿಕ್ಕತ್ತಾವ. ಈಗ ಮನೆ ಹೆಂಗ ದೂರ ಆಗ್ಯಾವ, ಈಗ ನಮ್ಮ ಮನೆಗಳ ಕನ್ಸ್ಟ್ರಕ್ಷನ್ ಕಡಿಮೆ ಆಗಿ ಇವತ್ತು ನಾವು ಅಪಾರ್ಟ್ಮೆಂಟ್ ಕಲ್ಚರ್ ಬಂದ್ಬಿಟ್ಟಿವಿ. ಅಲ್ಲೂ ಅಷ್ಟೇ, ಅವ್ರವ್ರ ಮನೆ ಬಾಗಿಲುಗಳನ್ನ ಅವ್ರವ್ರು ಹಾಕೊಂಡಿರ್ತಾರೆ. ಮುಂದಿನ ಮನೆಯಾಗ ಯಾರಿದ್ದಾರೆ ಅನ್ನೋರು ಇವ್ರಿಗೆ ಗೊತ್ತಿರುವುದಿಲ್ಲ, ಅವ್ರ ಮನೆಯಾಗ ಏನಾತ ಅನ್ನೋದು ಗೊತ್ತಿರುವುದಿಲ್ಲ. ಒಂದ್ಸಲ ಈ ಸುದ್ದಿ ಪೇಪರ್ನಾಗ ಬಂದ್ರ ಎಲ್ಲೋ ಮಾಧ್ಯಮದಾಗ ಬಂದ್ರ ಓ ಹೌದಲ್ಲ ನಮ್ಮ ಬಿಲ್ಡಿಂಗ್ ನಾಗ ಹಿಂಗಾಗಿತ್ತೇನು ಅಂದ್ರೆ
1: ಮನೆ ಕೇಳಲಿಕ್ಕೆ ಹೋಗ್ತಾ ಇರಲ್ಲ, ಕನ್ಫ್ಯೂಷನ್ ಇರ್ತದೆ. ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಸೆಕೆಂಡ್ ಫ್ಲೋರ್ ನಾಗ ಹೋಗಿ ಇಂಥವ್ರು ಇದ್ದಾರೇನ್ರಿ ಮಂಜುಳಾ ಪುರಾಣಿಕ ಗೊತ್ತಿಲ್ಲ ನಮಗ ಅಂತಾರ. ನಾವು ಏನಾಗ್ಲಿಕ್ಕತ್ತೀರ ಅಂದ್ರೆ ಸೆಲ್ಫ್ ಸೆಂಟ್ರಿಕ್ ಆಗ್ಲಿ,
0: ಹೌದು
1: ನಮ್ಮೊಳಗ ನಾವು ಕಳ್ಕೊಳಿಕತ್ತೀವಿ.
0: ಇವತ್ತು ಗ್ರಾಮೀಣ ಪ್ರದೇಶದೊಳಗ್ ನೋಡ್ರಿ, ಊರ್ ಮಂದಿದ ಎಲ್ಲಾರು ಯಾವ ಓಣ್ಯಾಗ ಯಾರಿದ್ದಾರೆ, ಯಾರ ಮನೆಯಾಗ ಎಷ್ಟ್ ಜನ ಇದ್ದಾರೆ ಎಲ್ಲಾ ಮಾಹಿತಿ.
1: ಹಿರಿಯ ಓಣ್ಯಾಗ ಒಬ್ರು ಬೇರೆ, ಕೆಳಗಿನ ಓಣ್ಯಾಗ ಇದ್ದಾರ, ಮೇಲೆ ಗೌಡ ಓಣ್ಯಾಗ ಇದ್ದಾರ, ಅಲ್ಲಿದ್ದಾರೆ ಇಲ್ಲಿದ್ದಾರ ಅಂತೆಲ್ಲರೂ ಹೇಳ್ತಾರ. ಮತ್ ಇನ್ನೊಂದ್ ರಿಸರ್ಚ್ ಹೋದರಿ ಮಂಜುಳಾ ಮೇಡಮ್,
0: ಬರೀ ಪಾಟೀಲ್ ಅನ್ನೋ ಒಂದ್ ಹೆಸರಿನವರು ಯಾರೋ ಕೇಳಲಿಕ್ ಹೋದ್ರ ಯಾವ ಪಾಟೀಲ್ ಬೇಕ್ರಿ, ಪಾಟೀಲ್ ಗೌಡ್ರ ಬೇಕಿನ್ನು ಅವ್ರು ಆ ಓಣ್ಯಾಗ ಇದ್ದಾರೆ, ಗುರುರಾಜ್ ಪಾಟೀಲ್ ಬೇಕೆಂದ್ರೆ ಅವ್ರು ಈ ಓಣ್ಯಾಗ ಇದ್ದಾರೆ, ಹಿಂಗಂತ ಮಂದಿ ಐಡೆಂಟಿಫೈ ಮಾಡ್ತಾರೆ.
1: ಎಸ್ ಎಸ್ ಎಸ್, ಅದೇ ನೂರಕ್ ನೂರು ಸತ್ಯ. ಅದಕ್ಕ ಒಬ್ಬೊಬ್ಬರ ಮನೆತನದ ಮೇಲೆನೂ ಜನರು ಗುರುತಿರ್ತಾರೆ. ಊರಿಗೆ ಊರ ಜನ ಒಬ್ರಿಗೊಬ್ರು ಗುರುತಿರ್ತಿತ್ತು. ಬಾ ಚಂದ ಎಕ್ಸಾಂಪಲ್ ಹೇಳಿದ್ರಿ, ಕರೆನ ಚಲೋ ಅನಿಸ್ತಿದ್ದು ಕೇಳಿ. ಹಂಗಿತ್ತು ನಮ್ಮ ಊರು, ಹಂಗಿತ್ತು ನಮ್ಮ ಸಂಸ್ಕೃತಿ ಸಂಸ್ಕಾರ. ಒಂದೊಂದ್ಸಲ ನನಗೆ ಇನ್ನೂ ನೆನಪದ, ನಾವು ಸಣ್ಣವರಿದ್ದಾಗ ಯಾರ ಮನೆ ಕೇಳಿಗೆ ಬಂದ್ರೆ ನಾವೋ ಹೋಗಿ ತೋರಿಸ್ಕೊಂಡ್ಬರ್ತೀವಿ, ಹೋಗಿ ಅಲ್ಲಿ ಮಂಟ ಹೋಗಿ ಬಿಟ್ಟು ಇದ ನೋಡ್ರಿ ಅವ್ರ ಮನೆ ಅಂತ ಹೇಳಿ. ಹೌದಿಲ್ಲ, ಮತ್ತೆ ಹೋಗ್ಬೇಕಾರ ಅವ್ರೇನ್ ನಮ್ಗೆ ಒಂದ್ ಮುಷ್ಟಿ ಅವಲಕ್ಕಿ ಕೊಟ್ರೆ ಅಲ್ಲೇ ತಿಂದು ಬಂದು ಬರ್ತಿದ್ವಿ.
0: ಅಲ್ಲ ಅದ್ರಾಗ ಎಷ್ಟು ಸುಖ ಇತ್ತು, ಇವತ್ತು ನಾವು ಅದನ್ನ ನೆನೆಸ್ಕೊಂಡು ಆನಂದ
1: ಪಡ್ಬೇಕು. ಈಗೇನ್ ನಾನು ಆಗ್ಲೇ ಒಂದ್ ಹೇಳಿದೆ, ಯುವಶಕ್ತಿ

0: ಹುಡುಗಿಗೆ ಅಣಿ ಆಗ್ತಾ ಇದ್ದಾರೆ ಅಂತ ಹೇಳಿದ್ನಲ್ಲ, ನೀವು ಹೇಳಿದಂಗ ಹಳ್ಳಿ ಯುವ ಶಕ್ತಿ ಇನ್ನೂ ಅದಕ್ಕಾಗಿಲ್ಲ. ಯಾಕಂದ್ರ ಅಲ್ಲಿ ಸಂಬಂಧಗಳಿಗೆ ಇನ್ನೂ ಜಾಗ ಅದ, ಕಟ್ಟಿಗಳವ, ಗಿಡದ ಮರ ಅದ, ಗುಡಿಗಳವ, ಕೂತು ಜನ ತಮ್ಮ ಮೊಬೈಲ್ ತಿಕ್ಕಿದ್ರೂ ಚಿಂತಿಲ್ಲ. ಒಂದ್ ಎರಡು ನಿಮಿಷ ಬಿಸಿ ಆದ್ಮೇಲೆ ಚಾರ್ಜ್ ಕಡಿಮೆ ಆದ್ಮೇಲೆ ಡಾಟಾ ಕಡಿಮೆ ಆದ್ಮೇಲೆ ಕಿಸದಾಗ ಇಟ್ಕೊಂಡು ಕಷ್ಟ ಸುಖಾನ ಹಂಚ್ಕೊಳ್ಳುವಂತ ಸಾಧ್ಯತೆ ಹಳ್ಳ್ಯಾಗ ಉಳಿದಾವ. ಆದ್ರೆ ಇಲ್ಲಿ ನಮ್ಮಲ್ಲಿ ಏನ್ ಮಾಡ್ಲಿಕ್ಕತ್ತಾರ ಅಂದ್ರೆ ವೈಫೈ ಬಿಡು ಕೂತು ಚಾರ್ಜರ್ ಬಾಜುಕ ಕೂತಿರ್ತಾರ, ಅದನ್ನಲ್ಲೇ ಕನೆಕ್ಟ್ ಮಾಡ್ಕೊಂಡು ಅದಕ್ಕೆ ಜಾಯಿಂಟ್ ಆಗಿ ಜೋತ್ ಬಿಟ್ಬಿಟ್ಟಿರ್ತಾರ. ಇದಕ್ಕೆ ನಾ ಏನಂತೀನಂದ್ರೆ ಮನಿ ಒಳಗ ಎಲ್ಲಾ ಸಂಬಂಧಗಳು ಗಟ್ಟಿಯಾಗಬೇಕು.
1: ನಿಜ, ಮನೆ ಗೆದ್ದು ಮಾರ್ಗೆಲ್ಲು.
0: ಯಾವಾಗ ನಾನು ನನ್ನ ಕುಟುಂಬ ನನ್ನ ಜನ ಯಾರು ಬರ್ತಾರೋ ಎಲ್ಲರೂ ನಾನು ಹಚ್ಚಿಕೊಂಡಾಗ ಎಲ್ಲರೂ ನಮ್ಮನ್ನು ಹಚ್ಚಿಕೊತಾರೆ, ಅವಾಗ ಸಂಪರ್ಕಗಳು ಸಂಬಂಧಗಳಾಗ್ತವೆ. ಅದಕ್ಕೆ ನಾವು ಬರೀ ಸಂಪರ್ಕದಲ್ಲಿ ಇದ್ರೆ ಸಾಲದು, ಅವು ಸಂಬಂಧಕ್ಕೆ ಬದಲಾವಣೆ ಆಗ್ಬೇಕು.
1: ಖಂಡಿತವಾಗಿಯೂ ಬಹಳ ಅರ್ಥಪೂರ್ಣವಾದ ಮಾತನ್ನ ತಾವು ಹೇಳಿದ್ರಿ ಗುರುರಾಜ್ ಪಾಟೀಲ್ ಅವರ. ಈಗ ನಮ್ಮ ಕೇಳುಗರು ಸಂಪರ್ಕ ಮತ್ತು ಸಂಬಂಧ ಅವರ ಒಂದು ದೃಷ್ಟಿ ಒಳಗೆ ಹೆಂಗದ
0: ಅನ್ನೋ ಪ್ರಶ್ನೆ ನೀವ ಕೊಟ್ಟಂಗ ಆತು.
1: ಅಂದ್ರೆ ನೀವು ಉತ್ತರ ತಗೊಳಕ್ ರೆಡಿ ಆಗಿರಲ್ಲ.
0: ಸಂಪರ್ಕದ ಮಹತ್ವ, ಸಂಬಂಧದ ಮಹತ್ವ. ಈಗ ನೋಡ್ರಿ, ಈಗ ಹಿಂಗ ಆಗ್ಯದ, ಇವತ್ತು ಎಲ್ಲರೂ ಮೊಬೈಲ್ ನೋಡ್ಕೋತ ಕೆಳ ಕೂತ್ ಬಿಟ್ರೆ ಎಷ್ಟೋ ಜನ ಈ ಸಂಪರ್ಕ ಮತ್ತು ಸಂಬಂಧ ಹೆಂಗ ಕಮ್ಯುನಿಕೇಶನ್ ಆಗೋದು ಹೆಂಗ?
1: ಹೌದಿಲ್ಲ,
0: ಬರೀಲಿ ಪತ್ರನ ನಾವು ಕಾದು ಕೊಡೋಣಂತ.
1: ಕೇಳುಗ್ರೆ, ಕಾರ್ಯಕ್ರಮ ಕೇಳಿದ್ರಿ, ಅನಿಸಿಕೆಗೆ ಸದಾ ಸ್ವಾಗತ. ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.
0: ನಮಸ್ಕಾರ.
2: ವಿಳಾಸ: ಸುಬೋಧ ಕಲಿಕಾ ಕೇಂದ್ರ, ಆದಿತ್ಯ ರೆಸಿಡೆನ್ಸಿ, ರಾಮಲಿಂಗೇಶ್ವರ ನಗರ ಕ್ರಾಸ್, ಗೋಕುಲ ರಸ್ತೆ, ಹುಬ್ಬಳ್ಳಿ 580030. ಇದುವರೆಗೆ ಸಂಬಂಧ ಸಂಪರ್ಕ ಈ ಕುರಿತು ಆಪ್ತ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೊಂದಿಗೆ ಸಮಾಲೋಚನೆ ಕೇಳಿದಿರಿ.
3: ಸುಬೋಧ ಸಮಾಲೋಚನೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ರಾಖಿ ಹಾನ್ಗಲ್.
4: ಪಾಲನೆ ಪೋಷಣೆ ಬೇಕಾಲೋಚನೆ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು
5: ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣಕ್ಕೆ ಭದ್ರ ಬುನಾದಿಯಾಗಿ ನಿಂತಿದೆ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಬೀಳಗಿ.
3: 30 ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ.
5: ಒಂದೇ ಸೂರಿನಡಿ ಕೆಜಿಯಿಂದ ಪಿಜಿಯವರೆಗೆ ಕಲಿಯುವ ಅವಕಾಶ ಇಲ್ಲಿದೆ. ಸಿಬಿಎಸ್ಇ ಸ್ಕೂಲ್, ಸೈನ್ಸ್ ಮತ್ತು ಕಾಮರ್ಸ್, ಪಿಯು ಕಾಲೇಜ್ ಪದವಿ, ಸ್ನಾತಕೋತ್ತರ ಪದವಿ ಅಧ್ಯಯನಕ್ಕೆ ಉತ್ತಮ ಸಂಸ್ಥೆಯಾಗಿದೆ.
3: ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಬೃಹತ್ ಲೈಬ್ರರಿ, ಪ್ರಾಕ್ಟಿಕಲ್ ಲ್ಯಾಬ್,
5: ವಿಶಾಲವಾದ ಕ್ಯಾಂಪಸ್,
3: ಬಾಲಕ ಬಾಲಕಿಯರ ಪ್ರತ್ಯೇಕ ಸುಸಜ್ಜಿತ ಹಾಸ್ಟೆಲ್,
5: ಆಟದ ಮೈದಾನ,
3: ಸ್ವಿಮ್ಮಿಂಗ್ ಪೂಲ್, ಸ್ಕೂಲ್ ಬಸ್, ಸೆಕ್ಯೂರಿಟಿ ವ್ಯವಸ್ಥೆ ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳಿವೆ.
5: ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಸಿದ್ಧವಾಗಿದೆ ಈ ವಿದ್ಯಾದೇಗುಲ. ಸಂಪರ್ಕಿಸಿ
3: 8120424637.
2: ಮತ್ತೆ ಮುಂದಿನ ಸಮಾಲೋಚನೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.
6: ಆಕಾಶವಾಣಿ ಧಾರವಾಡ. ಕೆಎಲ್ಎಸ್ವಿಡಿ ಐಟಿ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ ಜಿಯೋ ಥರ್ಮಲ್ ಎನರ್ಜಿ ಅಥವಾ ಭೂಶಾಖದ ಶಕ್ತಿ ಮತ್ತು ತಂತ್ರಜ್ಞಾನ ಈ ಬಗ್ಗೆ ಮಾತನಾಡುತ್ತಾರೆ ಸಹಾಯಕ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಸುನೀತಾ ಕಲ್ಲು.
7: ಇಂದಿನ ಕಾಲದಲ್ಲಿ ವಿದ್ಯುತ್ ಬೇಡಿಕೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಕಲ್ಲಿದ್ದಲು, ಪೆಟ್ರೋಲ್ ಮತ್ತು ಡೀಸೆಲ್ ಮುಂತಾದ ಇಂಧನ ಸಂಪನ್ಮೂಲಗಳು ಕಡಿಮೆಯಾಗುತ್ತಿವೆ, ಜೊತೆಗೆ ಪರಿಸರ ಮಾಲಿನ್ಯವೂ ಹೆಚ್ಚುತ್ತಿದೆ. ಆದ್ದರಿಂದ ನವೀಕರಿಸಬಹುದಾದ ಶಕ್ತಿ ಮೂಲಗಳು ಬಳಕೆ ಅತ್ಯಗತ್ಯವಾಗಿದೆ. ಅಂತಹ ಪ್ರಮುಖ ಶಕ್ತಿ ಮೂಲಗಳು ಭೂಶಾಖದ ಶಕ್ತಿಯು ಒಂದು. ಮೊದಲು ಭೂಶಾಖದ ಶಕ್ತಿ ಎಂದರೇನು ಎಂಬುದನ್ನು ತಿಳಿದುಕೊಳ್ಳೋಣ. ಭೂಮಿಯ ಒಳಭಾಗದಲ್ಲಿ ಅಪಾರ ಪ್ರಮಾಣದ ಉಷ್ಣ ಶಕ್ತಿ ಇದೆ. ಭೂಮಿಯ ಕೇಂದ್ರ ಭಾಗದಲ್ಲಿ ಉಷ್ಣತೆ 1000 ಡಿಗ್ರಿ ಸೆಲ್ಸಿಯಸ್ ರವರೆಗೆ ಇರುತ್ತದೆ. ಈ ಉಷ್ಣದಿಂದ ಭೂಗರ್ಭದ ನೀರು ಬಿಸಿ ಆಗಿ ಆವಿಯಾಗಿ ಪರಿವರ್ತನೆಯಾಗುತ್ತದೆ. ಈ ಬಿಸಿ ನೀರು ಮತ್ತು ಆವಿಯನ್ನು ಮೇಲಕ್ಕೆ ತೆಗೆದು ಟರ್ಬೈನ್ ತಿರುಗಿಸಿ ವಿದ್ಯುತ್ ಉತ್ಪಾದಿಸುವ ವಿಧಾನವನ್ನೇ ಭೂಶಾಖದ ವಿದ್ಯುತ್ ಉತ್ಪಾದನೆ ಎನ್ನುತ್ತಾರೆ. ಇದು ಸೌರಶಕ್ತಿ ಮತ್ತು ಗಾಳಿ ಶಕ್ತಿಯಂತೆ ನವೀಕರಿಸಬಹುದಾದ ಶಕ್ತಿ ಮೂಲವಾಗಿದೆ. ಇದೀಗ ಭಾರತದಲ್ಲಿ ಭೂಶಾಖದ ಶಕ್ತಿಯ ಸ್ಥಿತಿ ಹೇಗಿದೆ ಎಂಬುದನ್ನು ತಿಳಿದು

0: ತಿಳಿದುಕೊಳ್ಳೋಣ. ಭಾರತದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಬಿಸಿ ನೀರಿನ ಬುಗ್ಗೆಗಳು ಕಂಡುಬರುತ್ತವೆ. ವಿಜ್ಞಾನಿಗಳ ಪ್ರಕಾರ ಭಾರತದಲ್ಲಿ ಸುಮಾರು 10,000 ಮೆಗಾವ್ಯಾಟ್ ಮಟ್ಟದ ಭೂಶಾಖದ ಶಕ್ತಿ ಸಾಮರ್ಥ್ಯ ಇದೆ ಎಂದು ಅಂದಾಜಿಸಲಾಗಿದೆ. ಭಾರತದ ಪ್ರಮುಖ ಭೂಶಾಖದ ಪ್ರದೇಶಗಳು ಇವು: ಲಡಾಖ್, ಪೂಗಾ ಕಣಿವೆ, ಹಿಮಾಚಲ್ ಪ್ರದೇಶ್, ಮಣಿಕರ್ಣ, ಉತ್ತರಾಖಂಡ್, ಯಮುನೋತ್ರಿ ಪ್ರದೇಶ, ಛತ್ತೀಸ್ಗಢ್ ತಾತಪಾಣಿ, ಜಾರ್ಖಂಡ್ ಸೂರಜ್ ಕುಂಡ್, ಗುಜರಾತ್ ಕಂಬೆ ಬೇಸಿನ್, ಮಹಾರಾಷ್ಟ್ರದ ಮತ್ತು ತೆಲಂಗಾಣದ ಕೆಲವು ಭಾಗಗಳು. ಇದೀಗ ಭೂಶಾಖದ ವಿದ್ಯುತ್ ಉತ್ಪಾದನೆ ಹೇಗೆ ನಡೆಯುತ್ತದೆ ಎಂಬುದನ್ನು ತಿಳಿಯೋಣ. ಮೊದಲು ಭೂಗರ್ಭದ ಉಷ್ಣ ಪ್ರದೇಶಗಳಲ್ಲಿ ಆಳವಾದ ಕೊಳವೆಗಳನ್ನು ತೋಡಲಾಗುತ್ತದೆ. ನಂತರ ಬಿಸಿ ನೀರು ಮತ್ತು ಆವಿಯನ್ನು ಮೇಲಕ್ಕೆ ತರಲಾಗುತ್ತದೆ. ಆವಿ ಟರ್ಬೈನ್ ಅನ್ನು ತಿರುಗಿಸುತ್ತದೆ. ಟರ್ಬೈನಿಗೆ ಜೋಡಿಸಲಾದ ಜನರೇಟರ್ ವಿದ್ಯುತ್ ಉತ್ಪಾದಿಸುತ್ತದೆ. ನಂತರ ಆವಿಯನ್ನು ತಣ್ಣಗಾಗಿಸಿ ಮತ್ತೆ ಭೂಮಿಯೊಳಗೆ ಕಳುಹಿಸಲಾಗುತ್ತದೆ. ಇದರಿಂದ ನೀರಿನ ನಷ್ಟ ಕಡಿಮೆಯಾಗುತ್ತದೆ. ಭೂಶಾಖದ ಶಕ್ತಿಯ ಪ್ರಯೋಜನಗಳು ಯಾವುವು? ಇದು ಪರಿಸರ ಸ್ನೇಹಿ ಶಕ್ತಿ ಮೂಲ. ಕಾರ್ಬನ್ ಡೈಆಕ್ಸೈಡ್ ಉತ್ಸರ್ಗ ಕಡಿಮೆ. 24 ಗಂಟೆಗಳು ನಿರಂತರ ವಿದ್ಯುತ್ ಉತ್ಪಾದನೆ ಸಾಧ್ಯ. ಕಡಿಮೆ ಭೂಮಿ ಅಗತ್ಯ. ದೀರ್ಘಕಾಲದ ಶಕ್ತಿ ಉತ್ಪಾದನೆ. ಇಂಧನ ವೆಚ್ಚ ಕಡಿಮೆ. ಭಾರತದಲ್ಲಿ ಭೂಶಕ್ತಿಯ ಭವಿಷ್ಯ ಹೇಗಿದೆ? ಭಾರತವು ಭೂಶಾಖದ ಈಗ ಹಸಿರು ಶಕ್ತಿ ಮತ್ತು ನವೀಕರಿಸಬಹುದಾದ ಶಕ್ತಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಿದೆ. ಸೌರಶಕ್ತಿ ಮತ್ತು ಗಾಳಿ ಶಕ್ತಿಯ ಜೊತೆಗೆ ಶಕ್ತಿಯ ಮೇಲೂ ಸಂಶೋಧನೆ ನಡೆಯುತ್ತಿದೆ. ಮುಂದಿನ ವರ್ಷಗಳಲ್ಲಿ ಲಡಾಖ್ ಮತ್ತು ಹಿಮಾಲಯ ಪ್ರದೇಶಗಳಲ್ಲಿ ಭೂಶಾಖದ ವಿದ್ಯುತ್ ಯೋಜನೆಗಳು ಆರಂಭವಾಗುವ ಸಾಧ್ಯತೆ ಇದೆ.
1: ಜಿಯೋಥರ್ಮಲ್ ಎನರ್ಜಿ ಅಥವಾ ಭೂಶಾಖದ ಶಕ್ತಿ ಮತ್ತು ತಂತ್ರಜ್ಞಾನ, ಈ ಬಗ್ಗೆ ಮಾತನಾಡಿದವರು ಪ್ರೊಫೆಸರ್ ಸುನೀತಾ ಕಲ್ಲು. ಇವತ್ತಿನ ಸಂಚಿಕೆಯ ಪ್ರಶ್ನೆ: ಭಾರತದಲ್ಲಿ ಭೂಶಾಖದ ಶಕ್ತಿ ಸಾಮರ್ಥ್ಯ ಎಷ್ಟು ಇದೆ? ಈ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಕಳಿಸಲು ಬೇಕಾದ ದೂರವಾಣಿ ಸಂಖ್ಯೆ 9611361637 9611361637.
2: KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾರಾಮನ್, ಸಂಕಲನ ನವೀನ್ ಮಹಾಲೆ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ಮತ್ತೆ ನಾಳೆ ಇದೇ ವೇಳೆಗೆ KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ.

ಆಕಾಶವಾಣಿ ಧಾರವಾಡ, ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ.

0: ಜೂನ್ 21 ವಿಶ್ವಯೋಗ ದಿನ. ಈ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಹಾಗೂ ಅಗತ್ಯತೆ ಕುರಿತು ಆಕಾಶವಾಣಿ ಧಾರವಾಡ ಕೇಂದ್ರವು ಯೋಗದಿಂದ ಸಮಗ್ರ ಆರೋಗ್ಯ ಎಂಬ ಸರಣಿ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಗ್ಗೆ 7:45 ಪ್ರಸಾರ ಮಾಡುತ್ತಿದೆ. ಕಾರ್ಯಕ್ರಮವನ್ನು ಆಲಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ.
1: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು. 7:05 ಪ್ರದೇಶ ಸಮಾಚಾರ ನಮ್ಮ ನಿಲಯದಿಂದ. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ. ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಕಷ್ಟದೊಳನ್ನವ ದುರಿವನ ತ್ಯಾಗಿ ಸುಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ.
3: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
4: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
5: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
6: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
7: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು. ಉದ್ಯಮ ಸ್ನೇಹಿ ಆಡಳಿತದ ಹಿನ್ನೆಲೆ ದೇಶದ ರಫ್ತು ವಲಯದಲ್ಲಿ ಕರ್ನಾಟಕ ಮುಂಚೂಣಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದ ಪ್ರಗತಿಗೆ ಕೇಂದ್ರದ ಕೊಡುಗೆ ಅಪಾರ, ಕೇಂದ್ರ ಸಚಿವ ಭೂಪತಿ ರಾಜು ಶ್ರೀನಿವಾಸ್ ವರ್ಮಾ. ಅನುಷ್ಠಾನ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕೆ ಕರ್ನಾಟಕಕ್ಕೆ ರಾಷ್ಟೀಯ ಪ್ರಶಸ್ತಿ. ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಿನ್ನೆಲೆ ರಾಜ್ಯದ ವಿವಿಧೆಡೆ ಯೋಗದ ಮಹತ್ವ ಸಾರಲು ವೈವಿಧ್ಯಮಯ ಕಾರ್ಯಕ್ರಮ. ಈಗ ವಾರ್ತೆಗಳ ವಿವರ. ತಮ್ಮ ಸರ್ಕಾರದ ಸುಸ್ಥಿರ ಆರ್ಥಿಕ ಅಭಿವೃದ್ಧಿ, ದೂರದೃಷ್ಟಿಯ ಕೈಗಾರಿಕಾ ನೀತಿ, ಉದ್ಯಮ ಸ್ನೇಹಿ ಆಡಳಿತದ ಹಿನ್ನೆಲೆ ಭಾರತದ ರಫ್ತು ವಲಯದಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಸಾಫ್ಟ್ವೇರ್ ಮತ್ತು ಸೇವಾ ವಲಯದ ರಫ್ತಿನಲ್ಲಿ ಕರ್ನಾಟಕ ಪ್ರಥಮ ಸ್ಥಾನದಲ್ಲಿದ್ದು, ವಾಣಿಜ್ಯ ಉತ್ಪನ್ನಗಳ ರಫ್ತಿನಲ್ಲಿ ದೇಶದಲ್ಲೇ ನಾಲ್ಕನೆಯ ಸ್ಥಾನವನ್ನು ಕಾಯ್ದುಕೊಂಡಿದೆ. ಕರ್ನಾಟಕದ ಉತ್ಪನ್ನಗಳು, ಸೇವೆಗಳು ಮತ್ತು ಹೊಸ ಆವಿಷ್ಕಾರಗಳು ಜಾಗತಿಕ ಮಟ್ಟಕ್ಕೆ ತಲುಪಿದ್ದು, ಈ ಮೂಲಕ ರಾಜ್ಯದಲ್ಲಿ ಹೊಸ ಹೂಡಿಕೆಗಳು, ಉದ್ಯಮಗಳ ಸ್ಥಾಪನೆ ಮತ್ತು ಉದ್ಯೋಗ ಸೃಷ್ಟಿಗೆ ಮುಕ್ತ ಅವಕಾಶ ದೊರಕಿದಂತಾಗಿದೆ.

0: ಇದೆ ಎಂದಿದ್ದಾರೆ. ರಾಜ್ಯ ಸರ್ಕಾರ ರೈತರ ಕಲ್ಯಾಣಕ್ಕೆ ಸದಾ ಕಟಿಬದ್ದವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, 600 ಕೋಟಿ ರೂಪಾಯಿ ಆವರ್ತ ನಿಧಿ ಬಿಡುಗಡೆ ಮಾಡಲಾಗಿದೆ. ಇದರಿಂದ ಕೃಷಿ ಉತ್ಪನ್ನಗಳ ಖರೀದಿಗೆ ಒಟ್ಟು 1,356 ಕೋಟಿ ರೂಪಾಯಿ ಅನುದಾನ ಒದಗಿಸಿದಂತಾಗಿದೆ ಎಂದು ತಿಳಿಸಿದ್ದಾರೆ. ಸಕಾಲದಲ್ಲಿ ಅನುದಾನ ಬಿಡುಗಡೆ ಮಾಡಿರುವ ಹಿನ್ನೆಲೆಯಲ್ಲಿ ರಾಗಿ, ಜೋಳ, ಭತ್ತ ಖರೀದಿಗೆ ಅನುಕೂಲವಾಗಲಿದ್ದು, ಇದು ನಾಡಿನ ರೈತರನ್ನು ನೆಮ್ಮದಿಯ ನಿಟ್ಟುಸಿರು ಬಿಡುವಂತೆ ಮಾಡಿದೆ. ರಾಜ್ಯ ಸರ್ಕಾರ ಕೃಷಿಕರ ಬದುಕನ್ನು ಹಸನಾಗಿಸಲು ಹಾಗೂ ಸಮೃದ್ಧ ಕೃಷಿ ಭವಿಷ್ಯ ರೂಪಿಸಲು ಬದ್ಧವಾಗಿದೆ ಎಂದು ಹೇಳಿದ್ದಾರೆ. ಕೇಂದ್ರದ ಜನಪರ ಪ್ರಗತಿಗೆ ಕರ್ನಾಟಕ ಒಂದು ಉತ್ತಮ ನಿದರ್ಶನವಾಗಿದ್ದು, ಪ್ರಸ್ತುತ 8 ವಂದೇ ಭಾರತ್ ರೈಲುಗಳು ಬೆಂಗಳೂರು ಕೇಂದ್ರದಿಂದ ರಾಜ್ಯದ ವಿವಿಧೆಡೆ ಸಂಚರಿಸುತ್ತಿವೆ. ಬೆಳಗಾವಿ ವಿಮಾನ ನಿಲ್ದಾಣವನ್ನು ಆಧುನಿಕ ಸೌಕರ್ಯಗಳೊಂದಿಗೆ ಅಭಿವೃದ್ಧಿ ಸಾಧಿಸಲಾಗಿದ್ದು, 250 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನೂತನ ಟರ್ಮಿನಲ್ ಕಟ್ಟಡವನ್ನು ನಿರ್ಮಿಸಲಾಗಿದೆ. ವರ್ಷಕ್ಕೆ 36 ಲಕ್ಷ ಪ್ರಯಾಣಿಕರು ಪ್ರಯಾಣಿಸಲಿದ್ದಾರೆ. ಇದರಿಂದ ಈ ಭಾಗದ ಆರ್ಥಿಕ ಪ್ರಗತಿಗೆ ಬೃಹತ್ ಪ್ರಮಾಣದ ಉತ್ತೇಜನ ದೊರಕಲಿದೆ ಎಂದು ಕೇಂದ್ರದ ಉಕ್ಕು ಮತ್ತು ಭಾರಿ ಕೈಗಾರಿಕೆಗಳ ಖಾತೆ ರಾಜ್ಯ ಸಚಿವ ಭೂಪತಿ ರಾಜು ಶ್ರೀನಿವಾಸ್ ವರ್ಮಾ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಆಯೋಜಿಸಲಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಯಶಸ್ವಿಯಾಗಿ 12 ವರ್ಷಗಳನ್ನು ಪೂರೈಸಿ ಸಾಧಿಸಿದ ಪ್ರಗತಿಯನ್ನು ಪರಿಚಯಿಸುವ ವಿಕಸಿತ ಭಾರತ ಸಂಕಲ್ಪ ಸಮಾವೇಶ ಉದ್ಘಾಟಿಸಿ ಅವರು ಮಾತನಾಡಿದರು. 12 ವರ್ಷಗಳವರೆಗೆ ಆಡಳಿತ ನಡೆಸಿದ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ದೇಶದ ಸಮಗ್ರ ಪ್ರಗತಿಯೊಂದಿಗೆ ಜಾಗತಿಕ ಮಟ್ಟದಲ್ಲಿ ಕೊಂಡೊಯ್ಯುವ ಸ್ಪಷ್ಟವಾದ ಗುರಿ ಮತ್ತು ಯೋಜನೆಗಳೊಂದಿಗೆ ಕಾರ್ಯಸಾಧನೆ ಮಾಡುತ್ತಾ ಬಂದಿದೆ. ಕೇಂದ್ರದ ಪ್ರತಿಯೊಂದು ಜನಪರ ಯೋಜನೆಯು ಪ್ರತಿಯೊಬ್ಬ ನಾಗರಿಕನಿಗೆ ಪ್ರತಿಯೊಂದು ಮನೆಗೆ ಮತ್ತು ಪ್ರದೇಶಕ್ಕೆ ತಲುಪಿಸುವ ಕಾರ್ಯದಲ್ಲಿ ತೊಡಗಿದೆ ಎಂದರು. ಅನುಷ್ಠಾನದ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕಾಗಿ ರಾಷ್ಟೀಯ ಮಟ್ಟದ ಪ್ರಶಸ್ತಿಯನ್ನು ಕರ್ನಾಟಕ ತನ್ನದಾಗಿಸಿಕೊಂಡಿದೆ. ಗೋವಾದಲ್ಲಿ ನಡೆದ 2026ನೇ ಸಾಲಿನ ವಿಶ್ವ ಪವನ ದಿನಾಚರಣೆಯಲ್ಲಿ ಕರ್ನಾಟಕಕ್ಕೆ ಪ್ರತಿಷ್ಠಿತ ಹೈಯೆಸ್ಟ್ ವಿಂಡ್ ಕೆಪಾಸಿಟಿ ಪೈಪ್ಲೈನ್ ಪ್ರಶಸ್ತಿ ಸಂದಿದೆ. ಕೇಂದ್ರದ ನವ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಅವರಿಂದ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕ ಕೆಪಿ ರುದ್ರಪ್ಪಯ್ಯ ಈ ಪ್ರಶಸ್ತಿ ಸ್ವೀಕರಿಸಿದರು. 9 ಗಿಗಾವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಗಳು ಅನುಷ್ಠಾನದ ಹಂತದಲ್ಲಿವೆ. ರಾಷ್ಟೀಯ ಪ್ರವೇಶ ಮತ್ತು ಅರ್ಹತಾ ಪರೀಕ್ಷೆ ನೀಟ್ ಯುಜಿ ಮರುಪರೀಕ್ಷೆ ಇದೇ ತಿಂಗಳ 21ರಂದು ನಡೆಯಲಿರುವ ಹಿನ್ನೆಲೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಂತಹ ಅಕ್ರಮಗಳನ್ನು ತಡೆಯಲು ಕೇಂದ್ರ ಸರ್ಕಾರ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಇದರ ಭಾಗವಾಗಿ ಭಾರತದಲ್ಲಿ ಜನಪ್ರಿಯ ಮೆಸೇಜಿಂಗ್ ಆಪ್ ಟೆಲಿಗ್ರಾಮ್ ಮೇಲೆ ತಾತ್ಕಾಲಿಕ ನಿರ್ಬಂಧ ಹೇರಿದ್ದು, ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ವಂಚನೆಗಳನ್ನು ತಡೆಯುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಜೂನ್ 22ರವರೆಗೆ ಭಾರತದಲ್ಲಿ ಟೆಲಿಗ್ರಾಮ್ ಬಳಕೆಯನ್ನು ಸೀಮಿತಗೊಳಿಸಿದೆ. ಅಷ್ಟೇ ಅಲ್ಲದೆ ಜೂನ್ 30ರವರೆಗೆ ಭಾರತದಲ್ಲಿ ಟೆಲಿಗ್ರಾಮ್ ಮೆಸೇಜ್ ಎಡಿಟ್ ಫೀಚರ್ ಅನ್ನು ಕೂಡ ನಿಷ್ಕ್ರಿಯಗೊಳಿಸಲಾಗಿದೆ. ಈಗಾಗಲೇ ಅಧಿಕಾರಿಗಳು ಹಲವು ಟೆಲಿಗ್ರಾಮ್ ಚಾನೆಲ್ಗಳನ್ನು ತೆಗೆದುಹಾಕಿದ್ದಾರೆ. ನೀಟ್ ಪೇಪರ್ ಲೀಕ್ ಎಂಬ ಹೆಸರಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಹಲವಾರು ಚಾನೆಲ್ಗಳನ್ನು ಬಂದ್ ಮಾಡಲಾಗಿದೆ. ಪ್ರಯಾಣಿಕರ ಅನುಕೂಲಕ್ಕಾಗಿ ಜೂನ್ 20 ಹಾಗೂ 21ರಂದು ಚಿಕ್ಕಮಗಳೂರು ಹುಬ್ಬಳ್ಳಿ ನಡುವೆ ವಿಶೇಷ ರೈಲು ಸಂಚರಿಸಲಿದೆ ಎಂದು ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ. ಚಿಕ್ಕಮಗಳೂರು ನಗರದಲ್ಲಿ ಸುದ್ದಿಗಾರರಿಗೆ ಈ ಮಾಹಿತಿ ನೀಡಿದ ಅವರು, ನೈರುತ್ಯ ರೈಲ್ವೆಯ ಈ ಸೇವೆ ಒದಗಿಸಿದೆ. ಜೂನ್ 20-21ರಂದು ಬೆಳಗ್ಗೆ 5 ಗಂಟೆಗೆ ಹುಬ್ಬಳ್ಳಿಯಿಂದ ಹೊರಡುವ ರೈಲು ಕುಂದಗೋಳ ಹಾವೇರಿ ದಾವಣಗೆರೆ ಮಾರ್ಗವಾಗಿ ಬೆಳಗ್ಗೆ 11:15ಕ್ಕೆ ಚಿಕ್ಕಮಗಳೂರು ತಲುಪುತ್ತದೆ. ಸಂಜೆ 5:30ಕ್ಕೆ ಚಿಕ್ಕಮಗಳೂರಿನಿಂದ ಹೊರಟು ರಾತ್ರಿ 11:20ಕ್ಕೆ ಹುಬ್ಬಳ್ಳಿ ತಲುಪಲಿದೆ. ಪ್ರಯಾಣಿಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಆರೋಗ್ಯಕರ ಮುಪ್ಪಿಗೆ ಯೋಗ ಧ್ಯೇಯದೊಂದಿಗೆ ಈ ತಿಂಗಳ 21ನೇ ತಾರೀಖು ಅಂತಾರಾಷ್ಟೀಯ ಯೋಗ ದಿನದ ಹಿನ್ನೆಲೆ ಕೇಂದ್ರ

0: ಸಚಿವಾಲಯ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವ ಹೊಂದಿದ ದೇಶದ 12 ತಾಣಗಳನ್ನು ಗುರುತಿಸಿದೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ವಿಶ್ವ ಪರಂಪರೆಯ ತಾಣ ಹಂಪಿ ಸಹ ಯೋಗ ಪ್ರದರ್ಶನಕ್ಕೆ ಆಯ್ಕೆಯಾಗಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆಯುಷ್ ಇಲಾಖೆ, ಪತಂಜಲಿ ಯೋಗ ಸಮಿತಿ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಜೂನ್ 21 ಹೊಸಪೇಟೆಯ ಕಾಲೇಜು ರಸ್ತೆಯಲ್ಲಿರುವ ಜಿಲ್ಲಾ ಕ್ರೀಡಾಂಗಣದಲ್ಲಿ 12ನೆಯ ಅಂತಾರಾಷ್ಟೀಯ ಯೋಗ ದಿನವನ್ನು ಪತಂಜಲಿ ಯೋಗ ಸಮಿತಿಯ ಬಾಲಚಂದ್ರ ಶರ್ಮಾ ಮತ್ತು ಅನೇಕ ನುರಿತ ಯೋಗಪಟುಗಳೊಂದಿಗೆ ಆಚರಿಸಲಾಗುವುದು. ಇದಕ್ಕೆ ಪೂರ್ವಭಾವಿಯಾಗಿ ಸಾರ್ವಜನಿಕರಿಗೆ ಯೋಗದ ಮಹತ್ವ ತಿಳಿಸುವ ನಿಟ್ಟನಲ್ಲಿ ನಾಡಿದ್ದು 19 ಬೆಳಗ್ಗೆ 6 ಬೈಕ್ ಯೋಗ ಜಾಥಾ ಆಯೋಜಿಸಲಾಗಿದೆ ಎಂದು ಆಯುಷ್ ವೈದ್ಯಾಧಿಕಾರಿ ಡಾ ಗುರು ಬಸವರಾಜ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ವಿಜಯನಗರ ಜಿಲ್ಲೆಯಲ್ಲಿ ಆಯುಷ್ ಇಲಾಖೆಯ ಆಯುಷ್ಮಾನ್ ಆರೋಗ್ಯ ಮಂದಿರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಯೋಗ ಶಿಕ್ಷಕರ ಸಹಾಯದೊಂದಿಗೆ ಜಿಲ್ಲೆಯಲ್ಲಿರುವ ವಿವಿಧ ವಸತಿ ಶಾಲೆಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಮತ್ತು ಸಾರ್ವಜನಿಕರಿಗೆ ಜೂನ್ 1 ವಾರದಿಂದ ಕಾಮನ್ ಪ್ರೋಟೋಕಾಲ್ ಪ್ರಕಾರ ಯೋಗಾಭ್ಯಾಸವನ್ನು ಮಾಡುವ ಬಗ್ಗೆ ನಿತ್ಯ ತರಬೇತಿಯನ್ನ ನೀಡುತ್ತಿದ್ದೇವೆ. 21 ಹೊಸಪೇಟೆಯ ಜಿಲ್ಲಾ ಕ್ರೀಡಾಂಗಣದ ಮೈದಾನದಲ್ಲಿ ಹಮ್ಮಿಕೊಂಡಿರುವ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಸುಮಾರು 2,000 ಜನರು ಭಾಗವಹಿಸುವ ನಿರೀಕ್ಷೆ ಇದ್ದು, ಇದಕ್ಕೆ ಬೇಕಾದಂತಹ ವೇದಿಕೆ, ಲಘು ಉಪಹಾರ, ಕುಡಿಯುವ ನೀರು ಮತ್ತು ಭಾಗವಹಿಸಿದವರಿಗೆ ವಿತರಿಸಲು ಯೋಗಾಸನಗಳ ಕಿರು ಪುಸ್ತಕ ಹಾಗೂ ಔಷಧೀಯ ಸಸ್ಯಗಳ ವಿತರಣೆಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ.
0: ಯೋಗದ ಮಹತ್ವ ಸಾರಲು ಜೂನ್ 20 ಬೆಳಗ್ಗೆ 7 ಜಿಲ್ಲಾಧಿಕಾರಿ ಕಚೇರಿ ಆವರಣದಿಂದ ಬೃಹತ್ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಲಾಗುವುದು. ಜೂನ್ 21 ನಡೆಯಲಿರುವ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಮನ್ವಯತೆಯಿಂದ ಯಶಸ್ವಿಗೊಳಿಸಬೇಕು ಎಂದು ಚಿತ್ರದುರ್ಗ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ವಯಸ್ಸಾಗುವ ಪ್ರಕ್ರಿಯೆಯನ್ನು ಆರೋಗ್ಯಕರವಾಗಿ ಎದುರಿಸಲು ಮತ್ತು ವೃದ್ಧಾಪ್ಯದ ಲಕ್ಷಣಗಳನ್ನು ಮುಂದೂಡಲು ಯೋಗಾಭ್ಯಾಸವೇ ಏಕೈಕ ಮಾರ್ಗವಾಗಿದೆ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ್ ಕವಳಿಕಟ್ಟಿ ಶಿವಮೊಗ್ಗದಲ್ಲಿ ಹೇಳಿದ್ದಾರೆ. ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಸಿದ್ಧತೆಗಳ ಕುರಿತು ಆಯೋಜಿಸಲಾಗಿದ್ದ ಪೂರ್ವ ಸಿದ್ಧತಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ದೊಡ್ಡ ಉದ್ಯಮಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಉದ್ಯೋಗಿಗಳು ಪಡೆಯುವಂತಹ ಚಿಕಿತ್ಸಾ ಸೌಲಭ್ಯಗಳನ್ನು ಪೌರ ಕಾರ್ಮಿಕರಿಗೂ ಒದಗಿಸಲಾಗುವುದು ಎಂದು ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮುರಳಿ ಅಶೋಕ್ ಸಾಲಪ್ಪ ತಿಳಿಸಿದ್ದಾರೆ. ಹಾಸನದಲ್ಲಿ ಆಯೋಜಿಸಲಾದ ನೇರ ಪಾವತಿ ಪೌರ ಕಾರ್ಮಿಕ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಉಡುಪಿ ಜಿಲ್ಲೆಯಲ್ಲಿ ಕೈಗಾರಿಕಾ ಘಟಕಗಳಲ್ಲಿ ವೃತ್ತಿಯನ್ನು ಕೈಗೊಳ್ಳಲು ಅವಶ್ಯವಿರುವ ವೃತ್ತಿಪರ ಕೌಶಲ್ಯ ತರಬೇತಿಗಳನ್ನು ಕೈಗಾರಿಕಾ ತರಬೇತಿ ಸಂಸ್ಥೆಗಳು ಯುವ ಜನರಿಗೆ ನೀಡಬೇಕು, ಸ್ಥಳೀಯವಾಗಿ ಉದ್ಯೋಗ ಲಭ್ಯವಾಗುವಂತೆ ಮಾಡಬೇಕು ಎಂದು ಜಿಲ್ಲಾಧಿಕಾರಿ ಸ್ವರೂಪ್ ಟೀಕೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉದ್ಯಮ ಸ್ನೇಹಿ ಆಡಳಿತದ ಹಿನ್ನೆಲೆ ದೇಶದ ರಫ್ತು ವಲಯದಲ್ಲಿ ಕರ್ನಾಟಕ ಮುಂಚೂಣಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದ ಪ್ರಗತಿಗೆ ಕೇಂದ್ರದ ಕೊಡುಗೆ ಅಪಾರ, ಕೇಂದ್ರ ಸಚಿವ ಭೂಪತಿ ರಾಜು ಶ್ರೀನಿವಾಸ್ ವರ್ಮ. ಅನುಷ್ಠಾನ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕೆ ಕರ್ನಾಟಕಕ್ಕೆ ರಾಷ್ಟೀಯ ಪ್ರಶಸ್ತಿ. ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಿನ್ನೆಲೆ ರಾಜ್ಯದ ವಿವಿಧೆಡೆ ಯೋಗದ ಮಹತ್ವ ಸಾರಲು ವೈವಿಧ್ಯಮಯ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
3: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
4: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿ

0: ಟೆಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
1: ಪ್ಲೇಸ್ಮೆಂಟ್ ಆಪರ್ಚುನಿಟಿ, ಉದ್ಯೋಗಾವಕಾಶಗಳು, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇಂದ್ರಾಣಿ ಹಂದೆ, ಪಿಎಸ್ ಪ್ಲೇಸ್ಮೆಂಟ್ ಆಫೀಸರ್, ಸಿಡ್ಯಾಕ್ ಬೆಂಗಳೂರು.
2: ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಇಂದ್ರಾಣಿ ಹಂದೆ, ಪಿಎಸ್ ಪ್ಲೇಸ್ಮೆಂಟ್ ಆಫೀಸರ್, ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ ಮೇಡಮ್.
2: ನಮ್ಮ ವಿದ್ಯಾರ್ಥಿಗಳಲ್ಲಿ ಈಗ ಒಂದೇ ಪ್ರಶ್ನೆ ಏನಂತಂದ್ರೆ, ಅವರ ಹತ್ರ ಸರ್ಟಿಫಿಕೇಟ್ ಇದೆ, ಕೋರ್ಸ್ಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ, ಪದವಿಯನ್ನ ಪಡ್ಕೊಂಡಿದ್ದಾರೆ, ಆದ್ರೆ ಈ ಪ್ಲೇಸ್ಮೆಂಟ್ ಎಲ್ಲೂ ಆಗ್ತಾ ಇಲ್ಲ, ನಮಗೆ ಕೆಲಸ ಸಿಗ್ತಾ ಇಲ್ಲ ಅನ್ನೋದು ಪ್ರಶ್ನೆ ಎಲ್ಲ ಕಡೆ ನಾವು ಕೇಳ್ತಾ ಇದ್ದೀವಿ.
3: ಒಂದು ಸಣ್ಣ ಪಟ್ಟಣದ ವಿದ್ಯಾರ್ಥಿನಿಯ ಅನುಭವ ಹೇಳ್ತಾ ಇದ್ದೀನಿ. ಈಗ ಇಂಜಿನಿಯರಿಂಗ್ ಒಳ್ಳೆ ಅಂಕ ಪಡೆದಿದ್ಲು, ಒಳ್ಳೆ ಮಾರ್ಕ್ಸ್ ಇದ್ರೆ ಖಂಡಿತ ಕೆಲಸ ಸಿಗುತ್ತೆ ಅಂತ ಭಾವಿಸಿದ್ಲು. ಆದ್ರೆ ಕ್ಯಾಂಪಸ್ ಪ್ಲೇಸ್ಮೆಂಟ್ ಟೈಮ್ ನಲ್ಲಿ 3 ಇಂಟರ್ವ್ಯೂಗಳು ನಿರಂತರವಾಗಿ ಆಯ್ಕೆ ಆಗ್ಲಿಲ್ಲ. 3ನೇ ಬಾರಿ ಬಂದು ನನ್ನ ಬಳಿ ಕೇಳಿದ್ಲು, ಮೇಡಮ್ ನನಗೆ ಬಹುಶಃ ಅಷ್ಟು ಸಾಮರ್ಥ್ಯ ಇಲ್ಲ ಅಂತ ಅನಿಸ್ತದೆ ಅಂತ, ಏನ್ ಸಮಸ್ಯೆ ಅಂತ ಕೇಳಿದೆ. ಅವಳು ಆಪ್ಟಿಟ್ಯೂಡ್ ರೌಂಡ್ ಬಂದಾಗ ಭಯ ಆಗುತ್ತೆ ಮೇಡಮ್, ಕಾನ್ಫಿಡೆನ್ಸ್ ಕಳೆದುಕೊಳ್ತೇನೆ ಅಂತ ಹೇಳಿದ್ಲು. ಅವಳ ಸಮಸ್ಯೆ ಬುದ್ಧಿವಂತಿಕೆ ಅಲ್ಲ, ಸಮಸ್ಯೆ ಇರೋದು ಪ್ರಿಪರೇಷನ್ ನಲ್ಲಿ. ಪ್ರತಿದಿನ 30 ನಿಮಿಷ ಆಪ್ಟಿಟ್ಯೂಡ್ ಅಭ್ಯಾಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ಲು. ಮಾಕ್ ಆಪ್ಟಿಟ್ಯೂಡ್ ಟೆಸ್ಟ್ ಗಳಲ್ಲೂ ಭಾಗವಹಿಸಿದ್ಲು. ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಕಲ್ತ್ಕೊಂಡ್ಲು. ಕೆಲವು ತಿಂಗಳ ನಂತರ ಒಂದು ಕಂಪನಿಯಲ್ಲಿ ಯಶಸ್ವಿಯಾಗಿ ಉತ್ತಮ ಉದ್ಯೋಗ ಪಡೆದುಕೊಂಡ್ಲು. ಇಲ್ಲಿ ನಾವು ಕಲ್ತ್ಕೊಳ್ಳೋದು ಏನಂದ್ರೆ, ಇದು ಕಂಪನಿಗಳಿಂದ ಮಾರ್ಕ್ಸ್ ಮಾತ್ರ ನೋಡಲ್ಲ, ಆಪ್ಟಿಟ್ಯೂಡ್, ಅನಾಲಿಟಿಕಲ್ ಥಿಂಕಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಮತ್ತು ಒತ್ತಡದ ಪರಿಸ್ಥಿತಿಯಲ್ಲಿ ಅಂದ್ರೆ ಟೆನ್ಷನ್ ಅಲ್ಲಿ ಕೆಲಸ ಮಾಡುವಾಗ ಯಾವ ತರ ಸಾಮರ್ಥ್ಯ ತೋರಿಸ್ತೀವಿ ಅದನ್ನು ನೋಡ್ತಾರೆ. ಆದ್ರಿಂದ ವಿದ್ಯಾರ್ಥಿಗಳು ಈ ವಿಷಯದಲ್ಲೂ ತಿಳುವಳಿಕೆ ಹೊಂದಿರಬೇಕು.
2: ಮೇಡಮ್ ನೀವು ಹೇಳೋದೇನೋ ಸರಿ, ಆದ್ರೆ ಕೆಲವು ಮಕ್ಕಳಲ್ಲಿ ಏನಾಗುತ್ತೆ ಅಂದ್ರೆ ಸಾಕಷ್ಟು ಪರಿಶ್ರಮ ಇರುತ್ತೆ. ಅವರು ನೀವು ಹೇಳಿದ ಹಾಗೆ ಮನೇಲಿ ಕೂತು ಅಭ್ಯಾಸನು ಮಾಡಬಹುದು, ಯಾಕೆಂದ್ರೆ ಒಂದು ಕಡೆ ಇಂಟರ್ವ್ಯೂಗೆ ಹೋಗ್ತೀವಿ ಅಂತ ಹೇಳಿದಾಗ ಸಾಕಷ್ಟು ಅಭ್ಯಾಸ ಬೇಕಾಗತ್ತೆ. ಕಾಲೇಜಿಂದ ಆಗ್ತಾನೆ ಹೊರಗಡೆ ಬಂದಿರ್ತಾರೆ. ಆದ್ರೆ ಕೆಲವು ವಿದ್ಯಾರ್ಥಿಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಆ ಇಂಟರ್ವ್ಯೂ ಅನ್ನೋ ಪದನೇ ಅವರಿಗೆ ಭಯವನ್ನ ಹುಟ್ಟಿಸ್ತಾ ಇರತ್ತೆ. ಏನ್ ಕೇಳ್ತಾರೋ, ಎದುರುಗಡೆ ಯಾರು ಇರ್ತಾರೋ, ಸಾಕಷ್ಟು ವಿಷಯ ಗೊತ್ತಿರುತ್ತೆ, ಆದ್ರೆ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ಕೆ ಬರಲ್ಲ, ಅವರಿಗೆ ಹೇಳೋಕೆ ಬರಲ್ಲ. ಅಲ್ಲಿ ಅವರು ತಪ್ಪದಾಗ ಎದುರುಗಡೆ ಇರೋರು ಯಾವ ತರ ನಿರ್ಧಾರ ಮಾಡ್ತಾರೆ ಅಂತಂದ್ರೆ ಇವರು ನಮ್ಮ ಕಂಪನಿಗೆ ಸೂಕ್ತ ಅಲ್ಲ ಅಂತ, ಆದ್ರೆ ಇದು ತಪ್ಪಾಗತ್ತೆ. ಸೊ ಇಂಥ ವಿದ್ಯಾರ್ಥಿಗಳಿಗೆ ಏನು ಸಲಹೆಯನ್ನ ನೀಡಲಿಕ್ಕೆ ಇಷ್ಟಪಡ್ತೀರಾ?
3: ಈ ಸಮಸ್ಯೆ ತುಂಬಾ ವಿದ್ಯಾರ್ಥಿಗಳಿಗಿದೆ. ನಾನು ಒಬ್ಬ ವಿದ್ಯಾರ್ಥಿ ಬಗ್ಗೆ ಹೇಳ್ತೇನೆ ಕೇಳಿ. ಅವನು ಟೆಕ್ನಿಕಲ್ ನಾಲೆಜ್ ನಲ್ಲಿ ತುಂಬಾ ಚೆನ್ನಾಗಿದ್ದ, ಆದ್ರೆ ಇಂಟರ್ವ್ಯೂಯರ್ ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಹೇಳಿ ಅಂದ್ಕೂಡ್ಲೆ ಅವನಿಗೆ ಏನು ಹೇಳ್ಬೇಕಂತಲೂ ಅರ್ಥ ಆಗ್ತಿರ್ಲಿಲ್ಲ. ಅದಕ್ಕೆ ಅವನಿಗೆ ಕೆಲವು ಸರಳ ಅಭ್ಯಾಸ ನಾವು ಪ್ರಾರಂಭ ಮಾಡಿದ್ವಿ. 1 ನಿಮಿಷದಲ್ಲಿ ನಿಮ್ ಪರಿಚಯ ಮಾಡಿಕೊಡೋದು, ನಿಮ್ಮ ಪ್ರಾಜೆಕ್ಟ್ ಅನ್ನು ನಿಮ್ಮ ಸ್ನೇಹಿತರಿಗೆ ಮೊದಲು ವಿವರಣೆ ಕೊಡೋದು, ಆಮೇಲೆ ಮಾಕ್ ಇಂಟರ್ವ್ಯೂಗಳಲ್ಲಿ ಭಾಗವಹಿಸೋದು, ಮತ್ತೆ ಸಣ್ಣ ಗುಂಪಿನ ಮುಂದೆ ನಿಂತುಕೊಂಡು ಮಾತಾಡುವ ನಿಮ್ಮ ಬಾಡಿ ಲ್ಯಾಂಗ್ವೇಜ್, ನೀವು ಯಾವ ರೀತಿ ವಾಯ್ಸ್ ಮಾಡ್ಯುಲೇಷನ್ ಮಾಡ್ತೀರಿ, ಅದು ಎಲ್ಲ ಅವನಿಗೆ ಪ್ರಾಕ್ಟೀಸ್ ಮಾಡು ಅಂತ ಹೇಳ್ಕೊಟ್ವಿ. ಅವನಿಗೆ ಫಸ್ಟ್ಗೆ ತುಂಬಾ ಕಷ್ಟ ಆಯ್ತು, ಆಮೇಲೆ ನಿರಂತರವಾಗಿ ಅಭ್ಯಾಸದಿಂದ ಅವನಿಗೆ ಇಂಟರ್ವ್ಯೂ ಭಯ ಕಡಿಮೆ ಆಗಿ ಅದು ಇಂಟರ್ವ್ಯೂ ಒಂದು ಪರೀಕ್ಷೆ ಅಲ್ಲ, ಒಂದು ಮಾತುಕತೆ ಅಂತ ಅನ್ಸ್ಲಿಕ್ಕೆ ಶುರುವಾಯ್ತು. ಇದರಿಂದ ಕಲಿಬೇಕಾದ್ದು ಏನು ಅಂದ್ರೆ, ವಿದ್ಯಾರ್ಥಿಗಳು ಧೈರ್ಯ ಅಥವಾ ಕಾನ್ಫಿಡೆನ್ಸ್ ಯಾರಿಗೋ ಹುಟ್ಟಿನಿಂದ ಬರೋದಲ್ಲ, ಅದು ಪ್ರಿಪರೇಷನ್ ಮತ್ತೆ ಪ್ರಾಕ್ಟೀಸ್ ಮೂಲಕ ಮಾತ್ರ ಬರೋದು.
2: ಇದು ನಗರ ಪ್ರದೇಶದ ವಿದ್ಯಾರ್ಥಿಗಳಿಗೆ ಸೂಕ್ತವಾಗುತ್ತೆ ಅನ್ನೋ ಅಂತ ಅನ್ಸುತ್ತೆ. ಆದ್ರೆ ನಮ್ಮ ಹಳ್ಳಿಯ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಎಷ್ಟೇ ಅವರು ಪ್ರಿಪರೇಷನ್ ಮಾಡ್ಕೊಂಡಿದ್ರು ಈ ತರ ಮಾಕ್ ಇಂಟರ್ವ್ಯೂ ನಲ್ಲಿ ಭಾಗವಹಿಸಿ, ಅವರು ಹೌದಪ್ಪ ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದ್ರೂ ಕೂಡ ಇಂಟರ್ವ್ಯೂಗೆ ಹೋದಾಗ ಒಂದು ಅವರ ಮನಸ್ಸಿನಲ್ಲಿ ಬರುವಂತ ಭಯ ಅಂದ್ರೆ ನನಗೆ ಇಂಗ್ಲಿಷ್ ಬರಲ್ಲ, ಈಗಿನ ನಗರದ ಕಂಪನಿಗಳಲ್ಲಿ ಇಂಗ್ಲಿಷ್ ನಲ್ಲೇ ಉತ್ತರ ಕೊಡಬೇಕಾಗತ್ತೆ ಪ್ರಶ್ನೆಗೆ, ನನಗೆ ಇಂಗ್ಲಿಷ್ ಸರಿಯಾಗಿ ಬರಲ್ಲ, ಇಂತ ವಿದ್ಯಾರ್ಥಿಗಳಿಗೆ ನಾವು ಏನ್ ಹೇಳಬಹುದು?
3: ಒಂದು ವಿದ್ಯಾರ್ಥಿಯ ತಂದೆ ರೈತರು, ಆ ವಿದ್ಯಾರ್ಥಿ ಆ ಕುಟುಂಬದ ಮೊದಲ ಇಂಜಿನಿಯರ್. ಅವನು ಪ್ಲೇಸ್ಮೆಂಟ್ ಗೈಡೆನ್ಸ್ ಗಾಗಿ ಬಂದಾಗ ಅವನು, ಮೇಡಮ್ ನಾನು ಬೇರೆಯವ್ರ ತರ ಚೆನ್ನಾಗಿ ಇಂಗ್ಲಿಷ್ ಮಾತಾಡಕ್ ಆಗಲ್ಲ, ಹಾಗಾಗಿ ನಾನು ಮುಂದೆ ಹೋಗಕ್ ಆಗೋದೇ ಇಲ್ಲ, ಯಾಕಂದ್ರೆ ನಾನು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕಲ್ತೇ ಇಲ್ಲ, ಏನ್ ಮಾಡೋದು ಅಂತ ಅವನಿಗೆ ಭಯ ಶುರುವಾಗಿತ್ತು. ನಾನು ಅವನಿಗೆ ಫೈನಲ್ ಇಯರ್ ಪ್ರಾಜೆಕ್ಟ್ ವಿವರಿಸಲಿಕ್ಕೆ ಹೇಳಿದೆ. ಅವನು ತನ್ನ ಭಾಷೆ ಮತ್ತು ಇಂಗ್ಲಿಷ್ ಸೇರಿಸಿ 10 ನಿಮಿಷ ಚೆನ್ನಾಗಿ ಮಾತಾಡ್ದ. ಹಾಗಾದ್ರೆ ಅವನ ಟೆಕ್ನಿಕಲ್ ನಾಲೆಜ್ ಚೆನ್ನಾಗಿತ್ತು, ಕೊರತೆ ಇದ್ದದ್ದು ಕಾನ್ಫಿಡೆನ್ಸ್ ನಲ್ಲಿ. ಆ ವಿದ್ಯಾರ್ಥಿಗೆ ಕೆಲವು ಚಟುವಟಿಕೆಗಳಲ್ಲಿ ಭಾಗವಹಿಸಲಿಕ್ಕೆ ನಾವು ಸಹಾಯ ಮಾಡಿದ್ವಿ. ಅವನು ಪಬ್ಲಿಕ್ ಸ್ಪೀಕಿಂಗ್ ಸೆಷನ್ ಅಥವಾ ಕೌಶಲ್ಯ ತರಬೇತಿಯಲ್ಲಿ ಕುತ್ಕೊಳ್ಳೋದು, ಇಫೆಕ್ಟಿವ್ ಕಮ್ಯುನಿಕೇಶನ್ ಸೆಷನ್ಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಮತ್ತೆ ಮಾಕ್ ಇಂಟರ್ವ್ಯೂಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಪ್ರೆಸೆಂಟೇಷನ್ ಸ್ಕಿಲ್ಸ್ ಬೆಳೆಸ್ಕೊಳ್ಳೋದು, ಹೀಗೆ

0: ಹಂತ ಹಂತವಾಗಿ ಅವನಿಗೆ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕೆ ಅನುಕೂಲ ಮಾಡಿಕೊಟ್ವಿ. ಹೀಗಾಗಿ ಅವನ ಆತ್ಮವಿಶ್ವಾಸ ಹೆಚ್ಚಾಯ್ತು, ಅವನಿಗೆ ಒಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ. ಇದರಿಂದ ನಾವು ಕಲ್ತ್ಕೊಳ್ಳೋದೇನಂದ್ರೆ ಭಾಷೆ ಸಮಸ್ಯೆ ಅಲ್ಲ, ಧೈರ್ಯ ಅಥವಾ ಕಾನ್ಫಿಡೆನ್ಸ್ ಕೊರತೆ ನಮ್ಮ ದೊಡ್ಡ ಸಮಸ್ಯೆ. ಗ್ರಾಮೀಣ ವಿದ್ಯಾರ್ಥಿಗಳಲ್ಲಿ ಪರಿಶ್ರಮ, ತಾಳ್ಮೆ ಮತ್ತು ಸಮಸ್ಯೆಯನ್ನು ಬಗೆಹರಿಸುವ ಸಾಮರ್ಥ್ಯ ತುಂಬಾ ಹೆಚ್ಚಿರುತ್ತದೆ. ಸರಿಯಾದ ಟ್ರೈನಿಂಗ್ ಮತ್ತೆ ಗೈಡೆನ್ಸ್ ಸಿಕ್ಕಿದ್ರೆ ಅವರು ಯಾರೊಂದಿಗೂ ಸ್ಪರ್ಧಿಸಬಹುದು.
1: ಇನ್ನು ಕಾಲೇಜಿಂದ ಹೊರಗಡೆ ಬಂದಂತಹ ವಿದ್ಯಾರ್ಥಿಗಳು ಪಠ್ಯ ಪುಸ್ತಕದಲ್ಲಿ ಓದಿ ಪದವಿಯನ್ನ ಪಡ್ಕೊಂಡಿರ್ತಾರೆ, ಅವರಿಗೆ ಯಾವುದೇ ಅನುಭವ ಇರೋದಿಲ್ಲ, ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಥಿಯರಿ ಗೊತ್ತಿದೆ, ಆದ್ರೆ ಅದನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ತೋರಿಸಬೇಕು ಅನ್ನೋದು ಗೊತ್ತಿಲ್ಲ. ಇಂಥ ವಿದ್ಯಾರ್ಥಿಗಳಿಗೆ ನಾವು ಏನ್ ಹೇಳಬಹುದು?
0: ಹೌದು, ಈ ತರಹ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳು ತುಂಬಾ ಸಹಾಯ ಮಾಡ್ತದೆ. ಶಿಕ್ಷಣ ಅಥವಾ ನಮ್ಮ ಅಕಾಡೆಮಿಕ್ ಎಜುಕೇಶನ್ ನಮಗೆ ಮೂಲಭೂತ ಜ್ಞಾನ ಕೊಡಬಹುದು, ಆದ್ರೆ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮ ಅಂದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳು ಈ ಜ್ಞಾನವನ್ನು ನಿಜ ಜೀವನದಲ್ಲಿ ಹೇಗೆ ಬಳಸಬಹುದು ಅಂತ ಸಹಾಯ ಮಾಡ್ತದೆ. ಇಂಡಸ್ಟ್ರಿಗಳಿಗೆ ಈಗ ಬೇಕಾಗಿರುವುದು ಪ್ರಾಬ್ಲಮ್ ಸಾಲ್ವ್ ಮಾಡುವವರು ಮತ್ತೆ ಟೀಮ್ ಪ್ಲೇಯರ್ಸ್ ಅಂದ್ರೆ ಗುಂಪಿನೊಂದಿಗೆ ಸಾಮರಸ್ಯವಾಗಿ ಕೆಲಸ ಮಾಡುವವರು, ಇಫೆಕ್ಟಿವ್ ಕಮ್ಯುನಿಕೇಶನ್ ಅಂದ್ರೆ ಚೆನ್ನಾಗಿ ಮಾತನಾಡುವವರು, ಮತ್ತೆ ಉದಯೋನ್ಮುಖ ತಂತ್ರಜ್ಞಾನಗಳು ಎಮರ್ಜಿಂಗ್ ಟೆಕ್ನಾಲಜೀಸ್ಗೆ ಹೊಂದಿಕೊಳ್ಳುವ ಪ್ರೊಫೆಷನಲ್ಸ್ ಬೇಕಾಗಿದ್ದಾರೆ.
1: ಮೇಡಮ್, ನೀವು ಇಷ್ಟೆಲ್ಲ ಹೇಳಿದ್ರಿ, ಕಾನ್ಫಿಡೆನ್ಸ್ ಬೆಳೆಸ್ಕೋಬೇಕು, ಪಬ್ಲಿಕ್ ಸ್ಪೀಕಿಂಗ್ ನಲ್ಲಿ ಭಾಗವಹಿಸಬೇಕು, ಮಾಕ್ ಇಂಟರ್ವ್ಯೂಸ್ ನಲ್ಲಿ ಭಾಗವಹಿಸಿ ಕಾನ್ಫಿಡೆನ್ಸ್ ನ ಹೆಚ್ಚು ಮಾಡ್ಕೊಳ್ಬೇಕು, ಭಾಷೆ ತೊಡಕಲ್ಲ, ಕಾನ್ಫಿಡೆನ್ಸ್ ಇದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅಂತ. ಈ ಸಾಮರ್ಥ್ಯವನ್ನ ವಿದ್ಯಾರ್ಥಿಗಳಲ್ಲಿ ಹೆಚ್ಚು ಮಾಡುವಂತಹ ಏನಾದ್ರೂ ಕಾರ್ಯಕ್ರಮಗಳು ಸಿಡ್ಯಾಕ್ ಬೆಂಗಳೂರಿನಲ್ಲಿ ಇದೆಯಾ?
0: ಹೌದು, ಸಿಡ್ಯಾಕ್ ಬೆಂಗಳೂರಿನಲ್ಲಿ ಹಲವಾರು ಟೆಕ್ನಾಲಜಿಕಲ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳಿವೆ. ಕೆಲವುದನ್ನ ನಾನು ಹೇಳ್ತೀನಿ. ACTS PG ಸರ್ಟಿಫಿಕೇಟ್ ಪ್ರೋಗ್ರಾಮ್, ಇದು ಪದವೀಧರರಿಗೆ. ಮತ್ತೆ ಮಾಸ್ಟರ್ ಕೋರ್ಸ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, ಇದು MSc MTech ವಿದ್ಯಾರ್ಥಿಗಳಿಗೆ. ಶಾರ್ಟ್ ಟರ್ಮ್ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನಡೆಸ್ತೇವೆ, ಇದು ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ. ಎಕ್ಸ್ಪೀರಿಯನ್ಶಿಯಲ್ ಲರ್ನಿಂಗ್ ಪ್ರೋಗ್ರಾಮ್ಸ್ ಅಂತ ಕಾಲೇಜ್ ಸ್ಟೂಡೆಂಟ್ಸ್ ಗಳಿಗೆ ನಡೆಸಿಕೊಡ್ತೇವೆ, ಇದು 1-2 ದಿನದ ಕೋರ್ಸ್ಗಳು. ಇಂಡಸ್ಟ್ರಿಯಲ್ ವಿಸಿಟ್ಸ್, ಇದು ಲಾ ಕಾಲೇಜ್ ಗಳಿಗೆ ಲಭ್ಯ ಇದೆ. ಮತ್ತೆ ವರ್ಕ್ ಬೇಸ್ಡ್ ಲರ್ನಿಂಗ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅಂತ ACTE ವತಿಯಿಂದ ಕಾಲೇಜ್ಗಳಿಗೆ ಲಭ್ಯ ಇದೆ. ಪದವಿ ಪೂರ್ವ ಮತ್ತು ಪದವೀಧರರಿಗೆ ಈ ಕಾರ್ಯಕ್ರಮಗಳು ಲಭ್ಯ ಇದೆ. ಈ ಎಲ್ಲಾ ಕಾರ್ಯಕ್ರಮಗಳು ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂದ್ರೆ ಪ್ರಾಯೋಗಿಕ ತರಬೇತಿಗಳು, ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಮತ್ತು ಇಂಡಸ್ಟ್ರಿ ರೆಡಿನೆಸ್ ಗೆ ಒತ್ತು ಕೊಡುತ್ತವೆ, ಅಂದ್ರೆ ಉದ್ಯಮ ಸಿದ್ಧತೆಗೆ ಒತ್ತು ನೀಡುತ್ತದೆ.
1: ಈಗಾಗಲೇ ACTS ಬಗ್ಗೆ ನಮ್ಮ ಶ್ರೋತೃಗಳಿಗೆ ಗೊತ್ತಿದೆ, ಆದ್ರೂ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಇದನ್ನ ಹೇಳ್ತಾ ಹೋಗ್ತಾ ಇದೀವಿ, ಯಾಕೆಂದ್ರೆ ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಈ ವಿವರಣೆ ತಲುಪಲಿ ಅಂತ. ಇದರ ಬಗ್ಗೆ ಮತ್ತೊಮ್ಮೆ ಹೇಳ್ಬೋದಾ?
0: ಖಂಡಿತ. ಸಿಡ್ಯಾಕ್ ನ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ACTS ಮೂಲಕ ಇಂಡಸ್ಟ್ರಿ ಓರಿಯೆಂಟೆಡ್ PG ಪ್ರೋಗ್ರಾಮ್ಸ್ ನಾವು ನಡೆಸಿಕೊಡ್ತೇವೆ. ಇದು NCVET ಸರ್ಟಿಫಿಕೇಟ್ ಕೋರ್ಸ್ಗಳು. NCVET ಅಂದ್ರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶನಲ್ ಎಜುಕೇಶನ್ ಅಂಡ್ ಟ್ರೈನಿಂಗ್. ಇದು ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಆಂಟರ್ಪ್ರಿನರ್ಶಿಪ್ ಕೆಳಗೆ ಬರ್ತದೆ. ಇದರ ಮೂಲಕ ನಾವು ನಡೆಸುವ ಕೋರ್ಸ್ಗಳಂದ್ರೆ PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, ಎಂಬೆಡೆಡ್ ಸಿಸ್ಟಮ್ಸ್, ಬಿಗ್ ಡೇಟಾ ಅನಾಲಿಟಿಕ್ಸ್, ಹೀಗೆ ಹಲವಾರು ಪ್ರೋಗ್ರಾಮ್ಗಳಿದೆ. ಈ ಪ್ರೋಗ್ರಾಮ್ಗಳ ವಿಶೇಷತೆ ಏನಂದ್ರೆ ಇವುಗಳು ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್, ಪ್ರಾಕ್ಟಿಕಲ್ ಎಕ್ಸ್ಪೋಜರ್, ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಮತ್ತು ಇಂಡಸ್ಟ್ರಿ ಆಕ್ಸೆಪ್ಟೆನ್ಸ್ಗೆ ಸ್ಟೂಡೆಂಟ್ಸ್ ಗಳನ್ನು, ವಿದ್ಯಾರ್ಥಿಗಳನ್ನು ತಯಾರು ಮಾಡುತ್ತದೆ. ಟೆಕ್ನಿಕಲ್ ಟ್ರೈನಿಂಗ್ ಜೊತೆಗೆ ವಿದ್ಯಾರ್ಥಿಗಳಿಗೆ ಗ್ರೂಪ್ ಡಿಸ್ಕಷನ್ಸ್, ಮಾಕ್ ಇಂಟರ್ವ್ಯೂ, ಪ್ರೆಸೆಂಟೇಷನ್ ಸ್ಕಿಲ್ ಸೆಷನ್, ಮೆಂಟರಿಂಗ್ ಪ್ರೋಗ್ರಾಮ್ಸ್, ಆಪ್ಟಿಟ್ಯೂಡ್ ಪ್ರಿಪರೇಷನ್ ಹಾಗೂ ಇಫೆಕ್ಟಿವ್ ಕಮ್ಯುನಿಕೇಶನ್ ಟ್ರೈನಿಂಗ್ ಮತ್ತು MGPT ಅಂತ ಇದು ಮೆಷಿನ್ ಗ್ರೇಡೆಡ್ ಪ್ರೋಗ್ರಾಮಿಂಗ್ ಟೆಸ್ಟ್ ಗಳನ್ನು ಸಹ ನಡೆಸಿಕೊಡಲಾಗುತ್ತದೆ. ಇದರಿಂದ ವಿದ್ಯಾರ್ಥಿಗಳ ಓವರ್ಆಲ್ ಪ್ರೊಫೆಷನಲ್ ಡೆವಲಪ್ಮೆಂಟ್ ಗೆ ತುಂಬಾ ಸಹಾಯವಾಗುತ್ತದೆ. ಅದರ ಜೊತೆಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ನೀಡಲಾಗುತ್ತದೆ. ಮುಂದಿನ ಬ್ಯಾಚ್ ಗಾಗಿ ಸಿಕ್ಯಾಟ್ ಅಪ್ಲಿಕೇಶನ್ 23 ಜೂನ್ ವರೆಗೆ ಲಿಂಕ್ ಓಪನ್ ಇರುತ್ತದೆ. ಸಿಕ್ಯಾಟ್ ಎಕ್ಸಾಮಿನೇಷನ್ ಇರೋದು 4 ಮತ್ತು 5 ಜುಲೈ 2026 ಹಾಗೂ ಕೋರ್ಸ್ ಶುರುವಾಗುವ ದಿನಾಂಕ 24 ಆಗಸ್ಟ್ 2026. ಇದು 6 ತಿಂಗಳ ಕೋರ್ಸ್ ಆಗಿದೆ. ಯಾರೆಲ್ಲ IT ಮತ್ತು ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿ ಉತ್ತಮ ಕೆರಿಯರ್ ಮಾಡಲಿಕ್ಕೆ ಬಯಸ್ತಿರೋ ಆ ಪದವೀಧರರಿಗೆ ಇದು ಒಂದು ಒಳ್ಳೆಯ ಅವಕಾಶ.
1: ಕೆಲವು ವಿದ್ಯಾರ್ಥಿಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಪದೇ ಪದೇ ಇಂಟರ್ವ್ಯೂಗೂ ಹೋಗ್ತಾರೆ, ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೋ ಅಥವಾ ನಾಲೆಜ್ ಕಡಿಮೆ ಇದೆಯೋ ಅಥವಾ ಅಲ್ಲಿ ಭಯ ಬಿದ್ದು ಏನಾದ್ರೂ ತಪ್ಪು ಹೇಳ್ತಾರೋ, ಬರೀ ಥಿಯರಿ ಗೊತ್ತಿದೆ ಪ್ರಾಕ್ಟಿಕಲ್ ಮಾಡಕ್ ಆಗ್ಲಿಲ್ಲ ಅನ್ನೋ ಒಂದು ಕೊರತೆಯಿಂದನೋ ಒಟ್ಟಿನಲ್ಲಿ ಆಗಾಗ ಇಂಟರ್ವ್ಯೂಗಳಲ್ಲಿ ಫೇಲ್ ಆಗ್ತಾ ಇರ್ತಾರೆ. ಮತ್ತೆ ಮತ್ತೆ ರಿಜೆಕ್ಷನ್ ಅನ್ನೋ ಪದ ಅವರನ್ನ ತುಂಬಾ ಡಿಪ್ರೆಷನ್ಗೂ ತಳ್ಳಬಹುದು. ಇಂಥ ವಿದ್ಯಾರ್ಥಿಗಳಿಗೆ ನಾವೇನಾದ್ರೂ ಸಹಾಯ ಮಾಡ್ಲಿಕ್ಕೆ ಸಾಧ್ಯನಾ?
0: ಖಂಡಿತ. ರಿಜೆಕ್ಷನ್ ಅಂದ್ರೆ ಅದು ಸೋಲುವುದಲ್ಲ, ಫೇಲ್ಯೂರ್ ಅಲ್ಲ, ಅದು ನಮಗೆ ಸಿಗುವ ಫೀಡ್ಬ್ಯಾಕ್. ಪ್ರತಿ ಇಂಟರ್ವ್ಯೂ ನಂತರ ವಿದ್ಯಾರ್ಥಿಗಳು ತಮ್ಮನ್ನು ತಾವು ಕೇಳ್ಕೊಳ್ಬೇಕು. ತಾವು ಟೆಕ್ನಿಕಲ್ ಸ್ಕಿಲ್ಸ್ ಹೆಚ್ಚಿಸಿಕೊಳ್ಬೇಕಾ, ಆಪ್ಟಿಟ್ಯೂಡ್ ಪ್ರಾಕ್ಟಿಸ್ ಹೆಚ್ಚಿಸಿಕೊಳ್ಬೇಕಾ, ಅಥವಾ ಕಮ್ಯುನಿಕೇಶನ್ ಸ್ಕಿಲ್ಸ್ ಸ್ವಲ್ಪ ಸುಧಾರಿಸ್ಕೊಳ್ಬೇಕಾ, ಮತ್ತೆ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಬೇಕಾ ತನಗೆ

0: ಪ್ರತಿ ಇಂಟರ್ವ್ಯೂ ನಮಗೆ ಹೊಸ ಹೊಸ ಪಾಠ ಕಲಿಸುತ್ತದೆ. ಪ್ರತಿ ನಿರಾಕರಣೆ ಅಂದ್ರೆ ರಿಜೆಕ್ಷನ್ ಅಲ್ಲಿ ನಾವು ನಮ್ಮನ್ನು ಮುಂದಿನ ಸಕ್ಸೆಸ್ ಗೆ ಸಿದ್ಧಗೊಳಿಸುವುದು.
1: ಇಂದ್ರಾಣಿ ಹಂದೆ ಅವರೇ, ಇದುವರೆಗೂ ವಿದ್ಯಾರ್ಥಿಗಳ ಕಾನ್ಫಿಡೆನ್ಸ್ ಹೇಗೆ ಹೆಚ್ಚು ಮಾಡಿಕೊಳ್ಬೇಕು, ಹೇಗೆ ತಮ್ಮ ಕರಿಯರ್ ಅನ್ನ ಬಿಲ್ಡ್ ಮಾಡಿಕೊಳ್ಬೇಕು, ನಿಮ್ಮಲ್ಲಿರುವಂತಹ ಪ್ರೋಗ್ರಾಮ್ಗಳ ಬಗ್ಗೆ ವಿವರಣೆಯನ್ನ ಕೊಟ್ರಿ. ಕೊನೆಯದಾಗಿ ಕಾರ್ಯಕ್ರಮ ಮುಗಿಸುವಂತ ಸಮಯ ಆಯ್ತು, ನಮ್ಮ ವಿದ್ಯಾರ್ಥಿಗಳಿಗೆ ನಿಮ್ಮ ಸಂದೇಶ?
0: ನನ್ನ ಸಂದೇಶ ತುಂಬಾ ಸರಳ. ನೀವು ಯಾವ ಊರಿಂದ ಬಂದಿದ್ದೀರಿ ಅನ್ನೋದು ಮುಖ್ಯ ಅಲ್ಲ, ಕಲಿಯುವ ಅಭ್ಯಾಸ ಮತ್ತೆ ಮನೋಭಾವನೆ ಇರಬೇಕು. ಸ್ಕಿಲ್ಸ್ ಬೆಳೆಸ್ಕೊಳ್ಳಿ, ಆಪ್ಟಿಟ್ಯೂಡ್ ಅಭ್ಯಾಸ ಮಾಡ್ಕೊಳ್ಳಿ, ಇಂಟರ್ವ್ಯೂಗೆ ಹೋಗುವಾಗ ಸ್ವಚ್ಛವಾದ ಮತ್ತು ಅಚ್ಚುಕಟ್ಟಾದ ಉಡುಪು ಧರಿಸಿ, ಇದು ತುಂಬಾ ಮುಖ್ಯ. ಕಮ್ಯುನಿಕೇಷನ್ ಸ್ಕಿಲ್ಸ್ ಸುಧಾರಿಸ್ಕೊಳ್ಳಿ, ಪಾಸಿಟಿವ್ ಮನೋಭಾವನೆ ಬೆಳೆಸ್ಕೊಳ್ಳಿ, ಪ್ರಾಜೆಕ್ಟ್ಸ್ ಮೇಲೆ ಕೆಲಸ ಮಾಡಿ, ಇಂಟರ್ನ್ಶಿಪ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳಲ್ಲಿ ಭಾಗವಹಿಸಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ, ಪದವಿಯು ಅಂದ್ರೆ ಡಿಗ್ರಿ ನಿಮಗೆ ಬಾಗಿಲು ತೆರೀಬಹುದು, ಕೌಶಲ್ಯ ಅಥವಾ ಸ್ಕಿಲ್ಸ್ ಒಳಗೆ ಕರೆದುಕೊಂಡು ಹೋಗಬಹುದು. ಧೈರ್ಯ ಕಾನ್ಫಿಡೆನ್ಸ್ ಬೆಳವಣಿಗೆಗೆ ದಾರಿ ಮಾಡಿಕೊಡ್ತದೆ. ಯಾವಾಗಲೂ ಕಲಿಯುವುದು ಅಂದ್ರೆ ಕಂಟಿನ್ಯೂಸ್ ಲರ್ನಿಂಗ್ ನಮ್ಮ ಮನೋಭಾವನೆಯಾಗಿರಬೇಕು. ಸಿಡ್ಯಾಕ್ ಬೆಂಗಳೂರು ಪರವಾಗಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಜ್ವಲ ಭವಿಷ್ಯದ ಹಾರೈಕೆಗಳು.
1: ಇದುವರೆಗೂ ಸಾಕಷ್ಟು ಮಾಹಿತಿಯನ್ನ ನೀಡಿದ್ರಿ ನಮ್ಮ ವಿದ್ಯಾರ್ಥಿಗಳಿಗೆ. ಈ ಕಾರ್ಯಕ್ರಮ ಕೇಳ್ತಾ ಇರುವಂತಹವರಿಗೆ ಒಂದಷ್ಟು ಕಾನ್ಫಿಡೆನ್ಸ್ ಈಗಲೇ ಬಂದಿದೆ ಅಂತ ನಾನು ಅನ್ಕೊಳ್ತೇನೆ. ಇದುವರೆಗೂ ಇಷ್ಟೆಲ್ಲ ಮಾಹಿತಿ ನೀಡಿದ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಪ್ಲೇಸ್ಮೆಂಟ್ ಆಪರ್ಚುನಿಟಿ, ಉದ್ಯೋಗಾವಕಾಶಗಳು, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಇಂದ್ರಾಣಿ ಹಂದೆ, ಪಿಎಸ್ ಪ್ಲೇಸ್ಮೆಂಟ್ ಆಫೀಸರ್, ಸಿಡ್ಯಾಕ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್.
0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಐಟಿ ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
2: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಧಾರವಾಡ, ಈಗ ಸಮಯ 7:30:32.
4: ಕೇಲೀಸ್ ಶ್ರೀಮತಿ ಸಿಐ ಮುನವಳ್ಳಿ ಪಾಲಿಟೆಕ್ನಿಕ್ ಅಲ್ಲಿ ಡಿಪ್ಲೊಮಾ ಕೋರ್ಸಸ್ಗಳ ಪ್ರವೇಶ ಪ್ರಾರಂಭವಾಗಿದೆ. ಮೆಕ್ಯಾನಿಕಲ್, ಆರ್ಕಿಟೆಕ್ಚರ್, ಆಟೋಮೊಬೈಲ್, ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಇಎನ್ಇ ಮತ್ತು ಇಎನ್ಸಿ ಎಂಜಿನಿಯರಿಂಗ್ ವಿಭಾಗಗಳಲ್ಲಿ ಅವಕಾಶ. ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟೀಸ್, ಉತ್ತಮ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಅಂತಾರಾಷ್ಟ್ರೀಯ ಕಂಪನಿಗಳಲ್ಲಿ ಉದ್ಯೋಗ ಅವಕಾಶ. ಇಂದೇ ನಿಮ್ಮ ಭವಿಷ್ಯ ರೂಪಿಸಿಕೊಳ್ಳಿ. ಭೇಟಿ ನೀಡಿ ಕೇಲೀಸ್ ಶ್ರೀಮತಿ ಸಿಐ ಮುನವಳ್ಳಿ ಪಾಲಿಟೆಕ್ನಿಕ್, ಬಿವಿಬಿ ಕ್ಯಾಂಪಸ್, ವಿದ್ಯಾನಗರ, ಹುಬ್ಬಳ್ಳಿ, ಅಥವಾ ಕರೆ ಮಾಡಿ 9484932004.
5: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
6: ಲಿಕ್ವಿಡ್ ಐಟಮ್ಸ್ ಕಳುಹಿಸಲು ಸಾಧ್ಯವಿಲ್ಲ ಎಂಬ ಹಳೆಯ ಕಲ್ಪನೆಗೆ ಈಗ ವಿದಾಯ.
5: ಬೆಂಕಿ ಹತ್ತಿಕೊಳ್ಳುವ ದ್ರವಗಳನ್ನ ಹೊರತುಪಡಿಸಿ ಜೇನುತುಪ್ಪ, ಚಿಕಿತ್ಸಾ ತೈಲಗಳು, ಆಯುರ್ವೇದ ಹಾಗೂ ಹೋಮಿಯೋಪತಿ ಔಷಧಿಗಳು ಸೇರಿದಂತೆ ವಿವಿಧ ದ್ರವ ವಸ್ತುಗಳನ್ನ ಸುರಕ್ಷಿತ ಮತ್ತು ಸೋರಿಕೆಯಾಗದ ಪ್ಯಾಕಿಂಗ್ನೊಂದಿಗೆ ಭಾರತೀಯ ಅಂಚೆ ಮೂಲಕ ನಿಶ್ಚಿಂತೆಯಿಂದ ರವಾನಿಸಬಹುದು.

0: ಭಾರತದ ಯಾವುದೇ ಮೂಲೆಯಿಂದ ಯಾವುದೇ ಗಮ್ಯಸ್ಥಾನಕ್ಕೆ ಇರುವ ಅಂಚೆ ದರಗಳನ್ನು ಡಾಕ್ ಸೇವಾ ಆಪ್ನಲ್ಲಿ ತಕ್ಷಣ ಪರಿಶೀಲಿಸಿ ವಿಶ್ವಾಸಾರ್ಹ ಮತ್ತು ಕೈಗೆಟಕುವ ರವಾನೆಗೆ ಭಾರತೀಯ ಅಂಚೆಯನ್ನು ಆರಿಸಿ.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
3: ಶ್ರೀ ಮೃತ್ಯುಂಜಯ ಮರೋಳ್ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿ ಡೆವಲಪರ್ಸ್ ಅರ್ಪಿಸುವ ಹೂವು ಬಳ್ಳಿಯ ಮೇಳ ಜೂನ್ 26, 27, 28 ಶುಕ್ರವಾರ, ಶನಿವಾರ ಹಾಗೂ ರವಿವಾರದಂದು ಮುಂಜಾನೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ. ಹೊಸ ಮನೆಗಳು, ಹೊಸ ಅಂಗಡಿಗಳು ಹಾಗೂ ಬಾಡಿಗೆ ಬರುವಂತಹ ವಾಣಿಜ್ಯ ಆಸ್ತಿಗಳ ಮಾರಾಟ ಮೇಳವಿದು. ಸ್ಥಳ ಯಶಸ್ವಿ ಎನ್ಕ್ಲೇವ್, ಕುಮಾರ್ ಪಾರ್ಕ್, ಗಾಂಧಿನಗರ, ಅಪೋಸಿಟ್ ಕೆಇಸಿ, ಗೋಕುಲ್ ರಸ್ತೆ, ಹುಬ್ಬಳ್ಳಿ. ಅಂಗಡಿಗಳನ್ನು ಖರೀದಿಸುವ ಗ್ರಾಹಕರಿಗೆ 5 ವರ್ಷಗಳವರೆಗೆ ಯಶಸ್ವಿ ಡೆವಲಪರ್ಸ್ ವತಿಯಿಂದ ಕಡ್ಡಾಯ ಬಾಡಿಗೆ ನೀಡುವ ಖಾತರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448112323 ಅಥವಾ 7353112323. ಸಾಲ ಸೌಲಭ್ಯ ಎಸ್ಬಿಐ, ಕೆನರಾ ಬ್ಯಾಂಕ್, ಹುಬ್ಬಳ್ಳಿ ಅರ್ಬನ್ ಬ್ಯಾಂಕ್. ಷರತ್ತುಗಳು ಅನ್ವಯ.

0: ಆತ್ಮೀಯ ಕೇಳುಗರೆ,
1: ಯೋಗ ಪೂರ್ಣ ಧರಣಿ
0: ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1 21 ತಾರೀಖಿನವರೆಗೂ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ. ಪ್ರತಿದಿನ ಮುಂಜಾನೆ 9 ಗಂಟೆಗೆ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಕಾರ್ಯಕ್ರಮ ಕೇಳಿ ಅಭಿಪ್ರಾಯ ತಿಳಿಸಿ. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು. 7:35 ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ, ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
1: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
2: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
1: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, ಯುಜಿಸಿ ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
3: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. ಬಿಎಸ್ಸಿ ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, ಬಿಎ, ಬಿಸಿಎ, ಬಿಬಿಎ ಮತ್ತು ಇನ್ನಷ್ಟು.
1: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
3: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
1: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಮಾನವೀಯತೆಗೆ ಭಾರತದ ಮೊದಲ ಆದ್ಯತೆ, ಪ್ರಧಾನಿ ನರೇಂದ್ರ ಮೋದಿ. ಜಿ7 ಶೃಂಗಸಭೆ, ವಿಶ್ವ ನಾಯಕರೊಂದಿಗೆ ಪ್ರಧಾನಿ ದ್ವಿಪಕ್ಷೀಯ ಮಾತುಕತೆ. ಯಮುನಾ ನದಿ ಪುನರುಜ್ಜೀವನ, ಕಿಶವ್ ಅಣೆಕಟ್ಟು ಯೋಜನೆಗೆ 6 ರಾಜ್ಯಗಳು ಒಪ್ಪಿಗೆ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಐಗುಂಪಿನ ಪಂದ್ಯದಲ್ಲಿ ಸೆನೆಗಲ್ ವಿರುದ್ಧ ಫ್ರಾನ್ಸ್ಗೆ ಜಯ. ವಾರ್ತೆಗಳ ವಿವರ. ಫ್ರಾನ್ಸ್ನ ಎವಿಯನ್ನಲ್ಲಿ ನಿನ್ನೆ ನಡೆದ ಜಿ7 ಶೃಂಗಸಭೆಯಲ್ಲಿ ನೂತನ ಪಾಲುದಾರಿಕೆಗಳನ್ನು ರೂಪಿಸುವುದು ಮತ್ತು ಅಂತಾರಾಷ್ಟೀಯ ಒಗ್ಗಟ್ಟಿನ ಪುನರ್ ನಿರ್ಮಾಣ ಎಂಬ ವಿಷಯದ ಕುರಿತು ಔಟ್ರೀಚ್ ಅಧಿವೇಶನವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದರು. ಪರಸ್ಪರ ಸಂಪರ್ಕ ಹೊಂದಿರುವ ಜಗತ್ತಿನಲ್ಲಿ ಅಂತಾರಾಷ್ಟೀಯ ಪಾಲುದಾರಿಕೆಗಳನ್ನು ನಿರ್ಮಿಸುವಲ್ಲಿ ವಿಶ್ವಾಸದ ಮಹತ್ವವನ್ನು ಪ್ರಧಾನಿಯವರು ಒತ್ತಿ ಹೇಳಿದರು. ಭಾರತ ಯಾವಾಗಲೂ ಮಾನವೀಯತೆಗೆ ಮೊದಲ ಆದ್ಯತೆ ಎಂಬ ವಿಧಾನವನ್ನು ಅನುಸರಿಸಿದೆ. ಅಂತಾರಾಷ್ಟೀಯ ಸೌರ ಒಕ್ಕೂಟ, ವಿಪತ್ತು ಸ್ಥಿತಿಸ್ಥಾಪಕ ಮೂಲಸೌಕರ್ಯಕ್ಕಾಗಿ ಒಕ್ಕೂಟ, ಜಾಗತಿಕ ಜೈವಿಕ ಇಂಧನ ಒಕ್ಕೂಟ, ಮಿಷನ್ ಲೈಫ್ ಮತ್ತು ಏಕ್ ಪೇಡಾ ಮಾ ಕೆ ನಾಮ್ ಅಭಿಯಾನದಂತಹ ಭಾರತ ನೇತೃತ್ವದ ಉಪಕ್ರಮಗಳಲ್ಲಿ ಇದು ಪ್ರತಿಫಲಿಸುತ್ತದೆ ಎಂದು ಅವರು ಹೇಳಿದರು. ಅಂತಾರಾಷ್ಟೀಯ ಪಾಲುದಾರಿಕೆ

0: ಕೇಯ ಭಾರತದ ದೃಷ್ಟಿಕೋನವು ವಸುಧೈವ ಕುಟುಂಬಕಂ ಎಂಬ ಕಾಲಾತೀತ ತತ್ವಶಾಸ್ತ್ರದಲ್ಲಿ ಬೇರೂರಿದೆ. ಈ ಅಂತರ್ಗತ ವಿಧಾನವು ವಿಶ್ವದ ವಿವಿಧ ವಿಭಾಗಗಳಲ್ಲಿ ನೈಸರ್ಗಿಕ ವಿಕೋಪಗಳು ಸಂಭವಿಸಿದಾಗ, ಅದು ಶ್ರೀಲಂಕಾದಲ್ಲಿ ಚಂಡಮಾರುತ, ಆಫ್ಘಾನಿಸ್ತಾನದಲ್ಲಿ ಭೂಕಂಪ, ಮೊಜಾಂಬಿಕ್ನಲ್ಲಿ ಪ್ರವಾಹ ಅಥವಾ ಜಮೈಕಾದಲ್ಲಿ ಚಂಡಮಾರುತದಂತಹ ಸಂದರ್ಭದಲ್ಲಿ ಭಾರತವನ್ನು ಮೊದಲ ಪ್ರತಿಕ್ರಿಯೆ ನೀಡುವ ರಾಷ್ಟವನ್ನಾಗಿ ಮಾಡಿದೆ ಎಂದರು. ಭಾರತದ ಸರ್ವಜನ ಹಿತಯೇ ಸರ್ವಜನ ಸುಖಯೇ ಎಂಬ ಮಂತ್ರವು ಆರ್ಥಿಕ ಸೇರ್ಪಡೆ, ಆರೋಗ್ಯ ಭದ್ರತೆ, ಡಿಜಿಟಲ್ ಗುರುತು, ತಂತ್ರಜ್ಞಾನ ಆಧಾರಿತ ಜನರ ಸಬಲೀಕರಣ ಮತ್ತು ಮಹಿಳೆಯರ ನೇತೃತ್ವದ ಅಭಿವೃದ್ಧಿಯನ್ನು ಬೆಳೆಸುವಲ್ಲಿ ಗಮನಾರ್ಹ ಫಲಿತಾಂಶಗಳಿಗೆ ಕಾರಣವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಫ್ರಾನ್ಸ್ನ ಏವಿಯನ್ನಲ್ಲಿ ನಡೆದ G7 ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆನಡಾ, ಬ್ರಿಟನ್ ಮತ್ತು ಯುಎಇ ನಾಯಕರೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಿದರು. ಅಲ್ಲದೆ ಹಲವಾರು ಇತರ ದೇಶಗಳ ನಾಯಕರನ್ನು ಭೇಟಿಯಾಗಿ ಸಂವಾದ ನಡೆಸಿದರು. ಭಾರತ ಕೆನಡಾ ನಡುವೆ ಭವಿಷ್ಯದ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ನಿರ್ಮಿಸುವ ತಮ್ಮ ಬದ್ಧತೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಪುನರುಚ್ಚರಿಸಿದರು. ಎಲ್ಎನ್ಜಿ, ಎಲ್ಪಿಜಿ ಮತ್ತು ಕಲ್ಲಿದ್ದಲಿಗೆ ಸಂಬಂಧಿಸಿದ ವಾಣಿಜ್ಯ ವ್ಯವಸ್ಥೆ ಸೇರಿದಂತೆ ಆರ್ಥಿಕ ಸಹಕಾರದಲ್ಲಿನ ಪ್ರಗತಿಯನ್ನು ಇಬ್ಬರು ನಾಯಕರು ಪರಿಶೀಲಿಸಿದರು. ವಿಜ್ಞಾನ ಮತ್ತು ತಂತ್ರಜ್ಞಾನ, ರಕ್ಷಣೆ, ಹಣಕಾಸು ಮತ್ತು ವಲಸೆಯಲ್ಲಿ ಪರಸ್ಪರ ಬೆಳೆಯುತ್ತಿರುವ ಸಹಕಾರವನ್ನು ಉಭಯ ನಾಯಕರು ಸ್ವಾಗತಿಸಿದರು. ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಅವರೊಂದಿಗಿನ ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಷನ್ 2035 ಅಡಿಯಲ್ಲಿ ಭಾರತ ಬ್ರಿಟನ್ ಸಂಬಂಧಗಳಲ್ಲಿನ ಪ್ರಗತಿಯನ್ನು ಪರಿಶೀಲಿಸಿದರು. ವ್ಯಾಪಾರ, ರಕ್ಷಣೆ, ತಂತ್ರಜ್ಞಾನ, ಶಿಕ್ಷಣ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರವನ್ನು ಉಭಯ ನಾಯಕರು ಸ್ವಾಗತಿಸಿದರು. ಬೆಂಗಳೂರಿನ ಲಿವರ್ಪೂಲ್ ವಿಶ್ವವಿದ್ಯಾಲಯ ಮತ್ತು ಮುಂಬೈನ ಯಾರ್ಕ್ ಹಾಗೂ ಬ್ರಿಸ್ಟಲ್ ವಿಶ್ವವಿದ್ಯಾಲಯಗಳು ಸೇರಿದಂತೆ ಭಾರತದಲ್ಲಿ ಬ್ರಿಟನ್ ವಿಶ್ವವಿದ್ಯಾಲಯಗಳ ಕ್ಯಾಂಪಸ್ಗಳನ್ನು ಸ್ಥಾಪಿಸುವಲ್ಲಿನ ಇತ್ತೀಚಿನ ಪ್ರಗತಿಯನ್ನು ಪರಿಶೀಲಿಸಿದರು. G7 ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಅವರನ್ನು ಭೇಟಿಯಾದರು. ಸಭೆಯಲ್ಲಿ ಪ್ರಧಾನಿ ಮೋದಿ ಅವರು ಪಶ್ಚಿಮ ಏಷ್ಯಾ ಪ್ರದೇಶದಲ್ಲಿ ಶಾಶ್ವತ ಶಾಂತಿ, ಭದ್ರತೆ ಮತ್ತು ಸ್ಥಿರತೆಯನ್ನು ಮುನ್ನಡೆಸುವಲ್ಲಿ ಸಂವಾದ, ರಾಜತಾಂತ್ರಿಕತೆ ಮತ್ತು ಅಂತಾರಾಷ್ಟೀಯ ಕಾನೂನು ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಗೆ ಗೌರವ ನೀಡುವ ಅಗತ್ಯವನ್ನು ಒತ್ತಿ ಹೇಳಿದರು. ಹಾರ್ಮೋ ಜಲಸಂಧಿಯ ಮೂಲಕ ಮುಕ್ತ, ಸುರಕ್ಷಿತ ಮತ್ತು ಅಡೆತಡೆ ಇಲ್ಲದ ಸಂಚಾರ, ವ್ಯಾಪಾರ ಮತ್ತು ವಾಣಿಜ್ಯವನ್ನು ಮುಂದುವರೆಸಲು ಉಭಯ ನಾಯಕರು ಕರೆ ನೀಡಿದರು. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೀನ್ಯಾ ಅಧ್ಯಕ್ಷ ವಿಲಿಯಂ ರುಟೋ, ಈಜಿಪ್ಟ್ ಅಧ್ಯಕ್ಷ ಅಬ್ದೆಲ್ ಫತ್ತಾಹ್, ಜಪಾನ್ ಪ್ರಧಾನಿ ಸನೆ ತಕೈಚಿ ಅವರನ್ನು ಭೇಟಿಯಾಗಿ ಪರಸ್ಪರ ಸಹಕಾರ ಹಾಗೂ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಚರ್ಚೆ ನಡೆಸಿದರು. ಫ್ರಾನ್ಸ್ನಲ್ಲಿ ನಡೆಯುತ್ತಿರುವ G7 ಶೃಂಗಸಭೆಯ ಸಂದರ್ಭದಲ್ಲಿ ಇಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಆರ್ಥಿಕ ಬೆಳವಣಿಗೆ, ಜಾಗತಿಕ ಸರಬರಾಜು ಸರಪಳಿ, ಕೃತಕ ಬುದ್ದಿಮತ್ತೆ, ಹೂಡಿಕೆ, ಸಹಭಾಗಿತ್ವ ಹಾಗೂ ವಿವಿಧ ಜಾಗತಿಕ ಭದ್ರತಾ ಸವಾಲುಗಳ ಕುರಿತು ಉಭಯ ನಾಯಕರು ಚರ್ಚಿಸುವ ಸಾಧ್ಯತೆ ಇದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ನಿನ್ನೆ ನವದೆಹಲಿಯಲ್ಲಿ ನಡೆದ ನಿರ್ಣಾಯಕ ಸಭೆಯ ಅಧ್ಯಕ್ಷತೆ ವಹಿಸಲಾಗಿದ್ದು, ಯಮುನಾ ನದಿಯ ಪುನರುಜ್ಜೀವನಕ್ಕಾಗಿ ದೀರ್ಘಕಾಲದಿಂದ ಬಾಕಿ ಇರುವ ಕಿಶೌ ಬಹುಪಯೋಗಿ ಅಣೆಕಟ್ಟು ಯೋಜನೆಯ ಕುರಿತು 6 ರಾಜ್ಯಗಳ ನಡುವೆ ಒಮ್ಮತ ಮೂಡಿಬಂದಿದೆ. ಈ ಯೋಜನೆಯ ಅನುಷ್ಠಾನಕ್ಕಾಗಿ ಹಿಮಾಚಲ ಪ್ರದೇಶ, ಉತ್ತರಾಖಂಡ, ದೆಹಲಿ, ಉತ್ತರ ಪ್ರದೇಶ, ಹರಿಯಾಣ ಮತ್ತು ರಾಜಸ್ಥಾನಗಳು ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಲು ಒಪ್ಪಿಕೊಂಡಿವೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಒಪ್ಪಂದಕ್ಕೆ ಸಹಿ ಹಾಕಿದ ನಂತರ ಕಿಶವ್ ಯೋಜನೆಯನ್ನು ಕೇಂದ್ರ ಸಚಿವ ಸಂಪುಟದ ಮುಂದೆ ಅನುಮೋದನೆಗಾಗಿ ಇಡಲಾಗುವುದು. ಒಪ್ಪಂದಿತ ಹಣಕಾಸಿನ ಮಾದರಿಯಡಿಯಲ್ಲಿ ಕೇಂದ್ರ ಸರ್ಕಾರವು ಯೋಜನೆಯ ನೀರಿನ ಘಟಕಕ್ಕೆ 90% ಸಹಾಯ ನೀಡುತ್ತದೆ. ಉಳಿದ 10% ಹಣವನ್ನು 6 ರಾಜ್ಯಗಳು ಹಂಚಿಕೊಳ್ಳುತ್ತವೆ. ವಿದ್ಯುತ್ ಘಟಕದ ವೆಚ್ಚವನ್ನು ಹಂಚಿಕೊಳ್ಳುವ ಬದಲು ಹಿಮಾಚಲ ಪ್ರದೇಶಕ್ಕೆ ಹಂಚಿಕೆಯಾದ ನೀರನ್ನು ದೆಹಲಿ ಮತ್ತು ರಾಜಸ್ಥಾನಕ್ಕೆ ಸರಬರಾಜು ಮಾಡಲು ಸಹ ನಿರ್ಧರಿಸಲಾಯಿತು. ಈ ನಿರ್ಧಾರ ಶುದ್ಧ ಮತ್ತು ಶುದ್ಧ ಯಮುನಾ ನದಿಯತ್ತ ಮಹತ್ವದ ಹೆಜ್ಜೆಯಾಗಿದೆ. ಇದು ನದಿಯಲ್ಲಿ ಶುದ್ಧ ನೀರಿನ ಹರಿವನ್ನು ಹೆಚ್ಚಿಸುತ್ತದೆ ಎಂದು ಸಚಿವಾಲಯ ಹೇಳಿದೆ. ಫ್ರಾನ್ಸ್ನ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ 2026 ಐ ಗುಂಪಿನ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ಸೆನೆಗಲ್

ತಂಡವನ್ನು 3-1 ಗೋಲುಗಳಿಂದ ಸೋಲಿಸಿತು. ಇದಕ್ಕೂ ಮೊದಲು ಲಾಸ್ ಏಂಜಲಿಸ್ನ ಸೂಫಿ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಇರಾನ್ ಮತ್ತು ನ್ಯೂಜಿಲೆಂಡ್ 2-2 ಗೋಲುಗಳ ಡ್ರಾ ಸಾಧಿಸಿತು. ಮತ್ತೊಂದು ಪಂದ್ಯದಲ್ಲಿ ಉರುಗ್ವೆ ಮತ್ತು ಸೌದಿ ಅರೇಬಿಯಾ ಮಿಯಾಮಿಯಲ್ಲಿ ನಡೆದ ತಮ್ಮ ಮೊದಲ ಪಂದ್ಯದಲ್ಲಿ 1-1 ಗೋಲುಗಳ ಡ್ರಾ ಸಾಧಿಸಿತು. ಸಿಯಾಟಲ್ ಕ್ರೀಡಾಂಗಣದಲ್ಲಿ ನಡೆದ ತಮ್ಮ ಜಿ ಗುಂಪಿನ ಆರಂಭಿಕ ಪಂದ್ಯದಲ್ಲಿ ಬೆಲ್ಜಿಯಂ ಮತ್ತು ಈಜಿಪ್ಟ್ ಕೂಡ 1-1 ಡ್ರಾದೊಂದಿಗೆ ಅಂಕಗಳನ್ನು ಹಂಚಿಕೊಂಡವು. ಭಾರತ ಪುರುಷರ ಕ್ರಿಕೆಟ್ ತಂಡ ಇಂದು ಲಕ್ನೋದ ಅಟಲ್ ಬಿಹಾರಿ ವಾಜಪೇಯಿ ಏಕಾನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ 3 ಪಂದ್ಯಗಳ ಸರಣಿಯ 2ನೇ ಏಕದಿನ ಪಂದ್ಯದಲ್ಲಿ ಅಫ್ಘಾನಿಸ್ತಾನವನ್ನು ಎದುರಿಸಲಿದೆ. ಪಂದ್ಯವು ಮಧ್ಯಾಹ್ನ 1:30 ಆರಂಭವಾಗಲಿದೆ. ಶುಭ್ಮನ್ ಗಿಲ್ ನೇತೃತ್ವದ ಭಾರತ ತಂಡ ಪ್ರಸ್ತುತ ಸರಣಿಯಲ್ಲಿ 1-0 ಮುನ್ನಡೆಯಲ್ಲಿದೆ ಮತ್ತು ಇಂದಿನ ಪಂದ್ಯದಲ್ಲಿ ಸರಣಿಯನ್ನು ವಶಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ. ಲೀಡ್ಸ್ನ ಹೆಡಿಂಗ್ಲಿಯಲ್ಲಿ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನ 2ನೇ ಎ ಗುಂಪಿನ ಪಂದ್ಯದಲ್ಲಿ ಭಾರತದ ಮಹಿಳಾ ಕ್ರಿಕೆಟ್ ತಂಡ ಇಂದು ನೆದರ್ಲೆಂಡ್ಸ್ ವಿರುದ್ದ ಸೆಣಸಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಹರ್ಮನ್ ಪ್ರೀತ್ ಕೌರ್ ನೇತೃತ್ವದ ಭಾರತ ತಂಡ ಭಾನುವಾರ ಬರ್ಮಿಂಗ್ಹ್ಯಾಂನಲ್ಲಿ ನಡೆದ ತಮ್ಮ ಮೊದಲ

0: ಬಳಸಿಕೊಳ್ಳುವ ಗುರಿಯನ್ನು ಹೊಂದಿದೆ. ಲೀಡ್ಸ್ನ ಹೆಡಿಂಗ್ಲೆಯಲ್ಲಿ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನ ಎರಡನೇ ಎ ಗುಂಪಿನ ಪಂದ್ಯದಲ್ಲಿ ಭಾರತದ ಮಹಿಳಾ ಕ್ರಿಕೆಟ್ ತಂಡ ಇಂದು ನೆದರ್ಲೆಂಡ್ಸ್ ವಿರುದ್ಧ ಸೆಣಸಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಹರ್ಮನ್ಪ್ರೀತ್ ಕೌರ್ ನೇತೃತ್ವದ ಭಾರತ ತಂಡ ಭಾನುವಾರ ಬರ್ಮಿಂಗ್ಹ್ಯಾಂನಲ್ಲಿ ನಡೆದ ತಮ್ಮ ಮೊದಲ ಪಂದ್ಯದಲ್ಲಿ ಪಾಕಿಸ್ತಾನವನ್ನು 64 ರನ್ಗಳಿಂದ ಸೋಲಿಸಿದ ನಂತರ ಗೆಲುವಿನ ಓಟವನ್ನು ಮುಂದುವರೆಸಲು ಎದುರು ನೋಡುತ್ತಿದೆ. ಆಕ್ಲೆಂಡ್ನ ನಾರ್ತ್ ಹಾರ್ಬರ್ ರಾಷ್ಟೀಯ ಹಾಕಿ ಕೇಂದ್ರದಲ್ಲಿ ನಿನ್ನೆ ನಡೆದ 2026ರ ಎಫ್ಐಎಚ್ ಹಾಕಿ ಮಹಿಳಾ ನೇಷನ್ಸ್ ಕಪ್ನ ಎರಡನೇ ಪೂಲ್ ಎ ಪಂದ್ಯದಲ್ಲಿ ಭಾರತ ತಂಡ ಜಪಾನ್ ತಂಡವನ್ನು 2-1 ಗೋಲುಗಳಿಂದ ಸೋಲಿಸಿತು. ಈ ಗೆಲುವಿನೊಂದಿಗೆ ಭಾರತ ತಂಡ ಪೂಲ್ ಪಂದ್ಯಗಳನ್ನು ಗೆದ್ದು ಸೆಮಿಫೈನಲ್ಗೆ ಸ್ಥಾನ ಪಡೆದುಕೊಂಡಿತು. ಭಾರತ ನಾಳೆ ಬೆಳಗ್ಗೆ 4:15ಕ್ಕೆ ನಡೆಯುವ ಪಂದ್ಯಾವಳಿಯ ಕೊನೆಯ ಪೂಲ್ ಎ ಪಂದ್ಯದಲ್ಲಿ ಉರುಗ್ವೆಯನ್ನು ಎದುರಿಸಲಿದೆ. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವೀಯ ಇಂದು ಮುಂಬೈನ ವರ್ಲಿ ಸೈಕಲ್ ಟ್ರ್ಯಾಕ್ನಲ್ಲಿ ವಿಶೇಷ ಫಿಟ್ ಇಂಡಿಯಾ ಸೈಕ್ಲೋಥಾನ್ಗೆ ನೇತೃತ್ವ ವಹಿಸಲಿದ್ದಾರೆ. ಫಿಟ್ ಇಂಡಿಯಾ ಸೈಕ್ಲೋಥಾನ್ ಸಮುದಾಯದ ಭಾಗವಹಿಸುವಿಕೆ, ಸೈಕ್ಲಿಂಗ್, ಯೋಗ ಹಾಗೂ ಇತರ ದೈಹಿಕ ಚಟುವಟಿಕೆಗಳ ಮೂಲಕ ಆರೋಗ್ಯಕರ ಜೀವನ ಶೈಲಿಯನ್ನು ಉತ್ತೇಜಿಸುತ್ತಿರುವ ಫಿಟ್ ಇಂಡಿಯಾ ಚಳುವಳಿಯ ಭಾಗವಾಗಿದೆ ಎಂದು ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ತಿಳಿಸಿದೆ. ಇದೇ 21ರಂದು ಆಚರಿಸಲಾಗುವ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಜಾಗತಿಕ ಕಾರ್ಯಕ್ರಮಗಳಿಗೆ ಇದು ಮುನ್ನುಡಿಯಾಗಿಯೂ ಕಾರ್ಯನಿರ್ವಹಿಸಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಮಧ್ಯಪ್ರಾಚ್ಯ ಭಾರತ ಆಳಸಮುದ್ರ ಪೈಪ್ಲೈನ್ ಯೋಜನೆಗೆ ಸಂಬಂಧಿಸಿದಂತೆ ಯಾವುದೇ ಪ್ರಸ್ತಾವನೆ ಪ್ರಸ್ತುತ ಸಚಿವಾಲಯದ ಪರಿಗಣನೆಯಲ್ಲಿಲ್ಲ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಸ್ಪಷ್ಟಪಡಿಸಿದೆ. ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಸಚಿವಾಲಯ ಗುಜರಾತ್ ಅನ್ನು ಒಮನ್ ಹಾಗೂ ಇತರ ಗಲ್ಫ್ ರಾಷ್ಟಗಳೊಂದಿಗೆ ಸಂಪರ್ಕಿಸುವ ಮಧ್ಯಪ್ರಾಚ್ಯ ಭಾರತ ಆಳಸಮುದ್ರ ಪೈಪ್ಲೈನ್ ಯೋಜನೆಯನ್ನು ಕೇಂದ್ರ ಸರ್ಕಾರ ಸಕ್ರಿಯವಾಗಿ ಮುಂದುವರಿಸುತ್ತಿದೆ ಎಂಬ ಅರ್ಥದ ಹಲವು ಮಾಧ್ಯಮ ವರದಿಗಳು ಪ್ರಕಟವಾಗಿರುವುದು ಸತ್ಯಕ್ಕೆ ದೂರವಾಗಿದೆ ಎಂದು ಹೇಳಿದೆ. ಆದರೆ ಈ ಯೋಜನೆಗೆ ಸಂಬಂಧಿಸಿದ ಸಚಿವಾಲಯದ ಯಾವುದೇ ಹಂತದಲ್ಲಿಯೂ ಒಮನ್ ಅಥವಾ ಇತರ ಯಾವುದೇ ಗಲ್ಫ್ ರಾಷ್ಟಗಳೊಂದಿಗೆ ಸಕ್ರಿಯ ಚರ್ಚೆಗಳು ಅಥವಾ ಮಾತುಕತೆಗಳು ನಡೆಯುತ್ತಿಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾನವೀಯತೆಗೆ ಭಾರತದ ಮೊದಲ ಆದ್ಯತೆ, ಪ್ರಧಾನಿ ನರೇಂದ್ರ ಮೋದಿ. ಜಿ7 ಶೃಂಗಸಭೆ, ವಿಶ್ವ ನಾಯಕರೊಂದಿಗೆ ಪ್ರಧಾನಿ ದ್ವಿಪಕ್ಷೀಯ ಮಾತುಕತೆ. ಯಮುನಾ ನದಿ ಪುನರುಜ್ಜೀವನ, ಕಿಶೋ ಅಣೆಕಟ್ಟು ಯೋಜನೆಗೆ 6 ರಾಜ್ಯಗಳು ಒಪ್ಪಿಗೆ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಐ ಗುಂಪಿನ ಪಂದ್ಯದಲ್ಲಿ ಸೆನೆಗಲ್ ವಿರುದ್ಧ ಫ್ರಾನ್ಸ್ಗೆ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಧಾರವಾಡ. ಯೋಗದಿಂದ ಸಮಗ್ರ ಆರೋಗ್ಯ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಸರ್ಗಮನೆ ವೇದಾ ವೆಲ್ನೆಸ್ ಸೆಂಟರ್ ಶಿರಸಿ. ಶಿರಸಿಯಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿ ಪ್ರಕೃತಿ ಮಡಿಲಲ್ಲಿ ಪ್ರಕೃತಿ ಚಿಕಿತ್ಸೆ, ಯೋಗ, ಆಯುರ್ವೇದ ಹಾಗೂ ಆಯುಷ್ ಚಿಕಿತ್ಸೆ, ಎಲ್ಲ ರೀತಿಯ ಕಾಯಿಲೆಗಳಿಗೆ ಪರಿಹಾರ ನಿಸರ್ಗಮನೆ ವೇದಾ ವೆಲ್ನೆಸ್ ಸೆಂಟರ್. ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಸಂಪರ್ಕಿಸಿ 9448729434.
2: ಆತ್ಮೀಯ ಕೇಳುಗರೆ, ನಾನು ಡಾಕ್ಟರ್ ವೆಂಕಟರಮಣಗಡೆ, ವೇದಾ ವೆಲ್ನೆಸ್ ಸೆಂಟರ್ ನಿಸರ್ಗಮನೆ ಶಿರಸಿ. ಯೋಗಕ್ಕೂ ಹೃದಯಕ್ಕೂ ಸಂಬಂಧ ಇದೆಯಾ? ಖಂಡಿತ ಇದೆ. ಯೋಗವನ್ನ ಮಾಡೋದ್ರಿಂದಾಗಿ ನಮ್ಮ ಹೃದಯದ ಆರೋಗ್ಯ ಜಾಸ್ತಿ ಆಗುತ್ತೆ. ನಾವು ಸಾಮಾನ್ಯವಾಗಿ ಯೋಗವನ್ನ ಸ್ನಾಯುಗಳು, ಕೀಲುಗಳು ಅಥವಾ ಬೆನ್ನುವಿನೊಂದಿಗೆ ಸಂಬಂಧಿಸಿ ನೋಡ್ತೇವೆ. ಆದರೆ ಆಧುನಿಕ ವಿಜ್ಞಾನ ಹೇಳುವುದೇನೆಂದರೆ, ಯೋಗದ ಅತ್ಯಂತ ಆಳವಾದ ಪರಿಣಾಮಗಳಲ್ಲಿ ಒಂದು ಹೃದಯ ಮತ್ತು ನರಮಂಡಲದ ಮೇಲೆ ಕೂಡ ಆಗುತ್ತೆ. ನಮ್ಮ ಹೃದಯವು ದಿನಕ್ಕೆ ಸುಮಾರು 1,00,000 ಬಾರಿ ಬಡಿಯುತ್ತದೆ. ಆದರೆ ಹೃದಯದ ಬಡಿತವನ್ನು ನಿಯಂತ್ರಿಸುವುದು ಕೇವಲ ಹೃದಯವಲ್ಲ, ಮೆದುಳು, ಉಸಿರಾಟ ಮತ್ತು ನರಮಂಡಲವು ಹೃದಯದ ಕಾರ್ಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇಲ್ಲಿಯೇ ಯೋಗದ ವಿಜ್ಞಾನ ಆರಂಭ ಆಗುತ್ತೆ. ಯೋಗದ 3 ಪ್ರಮುಖ ಅಂಶಗಳಿವೆ: ಆಸನ, ಪ್ರಾಣಾಯಾಮ, ಧ್ಯಾನ. ಈ 3 ಕೂಡ ಹೃದಯದ ಆರೋಗ್ಯವನ್ನು 3 ವಿಭಿನ್ನ ಮಾರ್ಗಗಳಿಂದ ತನ್ನದೇ ಆದಂತಹ ಪ್ರಭಾವವನ್ನು ಹೃದಯದ ಮೇಲೆ ಬೀರುತ್ತೆ. ಮೊದಲು ಪ್ರಾಣಾಯಾಮದ ಬಗ್ಗೆ ತಿಳ್ಕೊಳ್ಳೋಣ. ಇಂದು ಹೆಚ್ಚಿನ ಜನರು ಎದೆ ಭಾಗದಿಂದ ಮಾತ್ರ ಉಸಿರಾಡುತ್ತಾರೆ, ಆದರೆ ಚೆಸ್ಟ್ ಬ್ರೀದಿಂಗ್ ಎಂದು ಅದನ್ನು ಕರೀತಾರೆ. ಒತ್ತಡದಲ್ಲಿ ಇರುವಾಗ ಉಸಿರಾಟ ಇನ್ನೂ ವೇಗ ಆಗುತ್ತೆ, ಇದರಿಂದ ಸಿಂಪಥೆಟಿಕ್ ನರಮಂಡಲ ಹೆಚ್ಚು ಆಕ್ಟಿವೇಟ್ ಆಗ್ಬಿಡುತ್ತೆ. ಅಂದರೆ ದೇಹ ಯಾವಾಗಲೂ ಎಚ್ಚರಿಕೆಯ ಸ್ಥಿತಿಯಲ್ಲೇ ಇರುತ್ತೆ, ರೆಸ್ಟ್ಗೆ ಹೋಗಲ್ಲ. ಆದರೆ ಯೋಗದಲ್ಲಿ ನಾವು ನಿಧಾನವಾದ, ಆಳವಾದ ಮತ್ತು ನಿಯಂತ್ರಿತ ಉಸಿರಾಟವನ್ನು ಅಭ್ಯಾಸ ಮಾಡುತ್ತೇವೆ. ವಿಶೇಷವಾಗಿ ನಾಡಿಶೋಧನ, ಉಜ್ಜಯಿ ಮತ್ತು ಭ್ರಮಣಿ ಪ್ರಾಣಾಯಾಮ. ಈ ಸಮಯದಲ್ಲಿ ಡಯಾಫ್ರಮ್ ಹೆಚ್ಚು ಕೆಲಸ ಮಾಡುತ್ತೆ. ಈ ಡಯಾಫ್ರಮ್ ಚಲಿಸಿದಾಗ ವೇಗಸ್ ನರ ಉತ್ತೇಜಿತವಾಗುತ್ತೆ. ವೇಗಸ್ ನರವನ್ನು ಹೃದಯದ ನೈಸರ್ಗಿಕ ಬ್ರೇಕ್ ಎಂದು ಕರೆಯಬಹುದು. ಇದು ಸಕ್ರಿಯವಾದಾಗ ಹೃದಯ ಬಡಿತ ಕಡಿಮೆ ಆಗುತ್ತೆ. ಸ್ಲೋಲಿ ಹೃದಯ ಬಡಿತ ಆದಷ್ಟು ಒಳ್ಳೆಯದು.

0: ಅತಿ ಹೆಚ್ಚು ವರ್ಷ ಬದುಕತ್ತೆ. ನಾಯಿ ಫಾಸ್ಟ್ ಆಗಿ ಉಸಿರಾಡುತ್ತೆ, ಬರೀ 10-15 ವರ್ಷ ಅಷ್ಟೇ ಅದರ ಆಯಸ್ಸು. ಹಾಗಾದ್ರೆ ಈ ವೇಗಸ್ ನರವನ್ನ ನಾವು ಈ ಆಟೋಮೆಟಿಕ್ ಹೃದಯದ ಒಂದು ಬಡಿತವನ್ನು ನಿಧಾನ ಮಾಡುವಂತಹ ಒಂದು ವಿಶೇಷವಾದ ನರ ಎಂದು ಕರೆಯಬಹುದು. ಹೃದಯದ ಆಮ್ಲಜನಕ ಬೇಡಿಕೆಯನ್ನು ಅದು ಕಡಿಮೆ ಮಾಡುತ್ತೆ, ರಕ್ತದ ಒತ್ತಡವನ್ನು ಸಮತೋಲನಗೊಳಿಸುತ್ತೆ, ಒತ್ತಡದ ಹಾರ್ಮೋನ್ಗಳು ಕಡಿಮೆ ಆಗುತ್ತೆ. ಅದಕ್ಕಾಗಿ ಅನೇಕ ಅಧ್ಯಯನಗಳಲ್ಲಿ ನಿಧಾನವಾಗಿ ಉಸಿರಾಟದ ಅಭ್ಯಾಸಗಳು ಹೃದಯದ ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಎಂದು ಸಂಶೋಧನೆಗಳೇ ಹೇಳಿದೆ. ಹೃದಯವು ಸಂಪೂರ್ಣವಾಗಿ ಒಂದು ಯಂತ್ರದಂತೆ ಒಂದೇ ರೀತಿ ಬಡಿಯುವುದಲ್ಲ. ಆರೋಗ್ಯಕರ ಹೃದಯವು ಪರಿಸ್ಥಿತಿಗೆ ಅನುಗುಣವಾಗಿ ತನ್ನ ಬಡಿತವನ್ನು ಹೊಂದಿಸಿಕೊಳ್ಳುತ್ತೆ. ಯೋಗ ಮತ್ತು ಪ್ರಾಣಾಯಾಮವು HRV ಸುಧಾರಿಸುತ್ತೆ ಅಂತ ಅನೇಕ ಸಂಶೋಧನೆಗಳು ಹೇಳಿದೆ. ಅಂದರೆ ಹೃದಯವು ಪರಿಸ್ಥಿತಿಗಳಿಗೆ ಉತ್ತಮವಾಗಿ ಹೊಂದಿಕೊಳ್ಳುವ ಸಾಮರ್ಥ್ಯವನ್ನು ಇದರಿಂದ ಪಡೆಯುತ್ತೆ. ಇದೀಗ ಆಸನಗಳ ಪಾತ್ರವನ್ನು ನೋಡೋಣ. ಯೋಗಾಸನಗಳು ಕೇವಲ ಸ್ಟ್ರೆಚಿಂಗ್ ಎಂದು ಭಾವಿಸುವುದು ತಪ್ಪು. ತಾಡಾಸನ, ವೃಕ್ಷಾಸನ, ತ್ರಿಕೋಣಾಸನ ಮತ್ತು ಸೂರ್ಯ ನಮಸ್ಕಾರ ಮಾಡುವಾಗ ದೇಹದ ದೊಡ್ಡ ಸ್ನಾಯುಗಳು ಕೂಡ ಸಕ್ರಿಯ ಆಗುತ್ತೆ. ಸ್ನಾಯುಗಳು ಕಾರ್ಯನಿರ್ವಹಿಸಿದಾಗ ರಕ್ತ ಸಂಚಾರ ಸುಧಾರಿಸುತ್ತೆ, ರಕ್ತನಾಳಗಳ ಸ್ಥಿತಿಸ್ಥಾಪಕತ್ವ ಉತ್ತಮವಾಗುತ್ತೆ, ಹೃದಯದ ಕಾರ್ಯಕ್ಷಮತೆ ಹೆಚ್ಚಲು ಸಹಾಯ ಆಗುತ್ತೆ. ಆದರೆ ಯೋಗದ ವಿಶೇಷತೆ ಏನೆಂದರೆ ಇದು ತೀವ್ರ ವ್ಯಾಯಾಮದಂತೆ ಹೃದಯದ ಮೇಲೆ ಅತಿಯಾದ ಒತ್ತಡ ಹಾಕುವುದಿಲ್ಲ. ವ್ಯಾಯಾಮಕ್ಕೂ ಯೋಗಕ್ಕೂ ವ್ಯತ್ಯಾಸ ಇದೆ. ಬದಲಿಗೆ ದೇಹವನ್ನು ನಿಧಾನವಾಗಿ ತರಬೇತಿ ಮಾಡುತ್ತೆ. ಇದರಿಂದ ಹಿರಿಯರು, ಹೃದಯ ಸಮಸ್ಯೆಯಿಂದ ಚೇತರಿಸಿಕೊಳ್ಳುತ್ತಿರುವವರು ಮತ್ತು ಹೆಚ್ಚಿನ ಒತ್ತಡದಲ್ಲಿರುವವರಿಗೂ ಯೋಗ ಉಪಯುಕ್ತವಾಗುತ್ತೆ. ಆದರೆ ಗುರುಮುಖೇನ ಸರಿಯಾಗಿ ಗೊತ್ತಿರುವವರಿಂದ ಯೋಗ ವೈದ್ಯರಿಂದ ಇದನ್ನು ಕಲಿಯಬೇಕು. ಈಗ ಧ್ಯಾನದ ಬಗ್ಗೆ ತಿಳಿಯೋಣ. ಒತ್ತಡದ ಸಮಯದಲ್ಲಿ ಮೆದುಳಿನ ಒಂದು ಎಲ್ಲ ಪ್ರಕ್ರಿಯೆಗಳು ಫಾಸ್ಟ್ ಆಗಿ ಆಗ್ತಾ ಇರುತ್ತೆ. ಇದು ದೇಹದಲ್ಲಿ ಕಾರ್ಟಿಸಾಲ್ ಮತ್ತು ಅಡ್ರಿನಾಲಿನ್ ಎಂಬ ಹಾರ್ಮೋನುಗಳು ಜಾಸ್ತಿ ಆಗುವಂತೆ ಮಾಡುತ್ತೆ. ಈ ಹಾರ್ಮೋನುಗಳು ದೀರ್ಘಕಾಲ ಹೆಚ್ಚಿದ್ದರೆ ಹೃದಯದ ಮೇಲಿನ ಒತ್ತಡ ಹೆಚ್ಚಾಗ್ತಾ ಹೋಗುತ್ತೆ. ಧ್ಯಾನ ಮಾಡುವಾಗ ಈ ಮೆದುಳಿನ ಈ ಒತ್ತಡ ಪ್ರಕ್ರಿಯೆ ಕಡಿಮೆ ಆಗುತ್ತೆ. ಕೆಲವು ಅಧ್ಯಯನಗಳು ಧ್ಯಾನವು ಕಾರ್ಟಿಸಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತೆ ಎಂದು ಸಾಬೀತು ಮಾಡಿದೆ. ಇದರ ಪರಿಣಾಮವಾಗಿ ಹೃದಯದ ಮೇಲಿನ ದೀರ್ಘಕಾಲದ ಒತ್ತಡವು ಕೂಡ ಕಡಿಮೆ ಆಗುತ್ತೆ. ಇನ್ನೊಂದು ಪ್ರಮುಖ ವಿಷಯ ಎಂದರೆ ಯೋಗವು ನಿದ್ರೆಯನ್ನು ಸುಧಾರಿಸುತ್ತೆ. ಉತ್ತಮ ನಿದ್ರೆ ಅಂದರೆ ಉತ್ತಮ ಹೃದಯದ ಆರೋಗ್ಯ. ಯೋಗ ನಿದ್ರೆ, ಭ್ರಮರಿ, ಧ್ಯಾನ ಮಾಡುವವರಲ್ಲಿ ನಿದ್ರೆ ಗುಣಮಟ್ಟ ಸುಧಾರಿಸಬಹುದು ಅಂತ ಸಂಶೋಧನೆಗಳು ಹೇಳಿದೆ. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಕೇಳುಗರೆ, ಯೋಗವು ಹೃದಯದ ಮೇಲೆ ಕೇವಲ ಒಂದು ಮಾರ್ಗದಿಂದ ಮಾತ್ರ ಕೆಲಸ ಮಾಡೋದಿಲ್ಲ. ಉಸಿರಾಟದ ಮೂಲಕ, ನರಮಂಡಲದ ಮೂಲಕ, ಒತ್ತಡದ ಮೂಲಕ, ನಿದ್ರೆಯ ಮೂಲಕ, ರಕ್ತ ಸಂಚಾರದ ಮೂಲಕ ಹೃದಯದ ಆರೋಗ್ಯವನ್ನು ಹೆಚ್ಚು ಮಾಡುತ್ತೆ. ಹೃದಯವನ್ನ ಬಲಪಡಿಸುವುದು ಕೇವಲ ವ್ಯಾಯಾಮದಿಂದ ಅಲ್ಲ, ಹೃದಯವನ್ನ ಶಾಂತಗೊಳಿಸುವುದು ಅಷ್ಟೇ ಮುಖ್ಯ. ಆ ಎರಡನ್ನು ಒಟ್ಟಿಗೆ ಮಾಡುವ ಶಕ್ತಿ ಯೋಗಕ್ಕಿದೆ. ಧನ್ಯವಾದಗಳು.
1: ಇದುವರೆಗೆ ಮಾತನಾಡಿದವರು ವೈದ್ಯಕೀಯ ನಿರ್ದೇಶಕರು ನಿಸರ್ಗಮನೆ ವೇದ ವೆಲ್ನೆಸ್ ಸೆಂಟರ್ ಶಿರಸಿಯ ಡಾಕ್ಟರ್ ವೆಂಕಟರಮಣ ಹೆಗಡೆ. ಯೋಗದಿಂದ ಸಮಗ್ರ ಆರೋಗ್ಯ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಸರ್ಗಮನೆ ವೇದ ವೆಲ್ನೆಸ್ ಸೆಂಟರ್ ಸಿರಿಸಿ. ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಸಂಪರ್ಕಿಸಿ 9448729434. ಪ್ರಸ್ತುತಿ ರಾಖಿ ಹಾನಗಲ್. ಕಾರ್ಯಕ್ರಮ ನಿರ್ವಹಣೆ ಮಂಜುಳಾ ಪುರಾಣೇಕ್.

0: ಆಕಾಶವಾಣಿ ಧಾರವಾಡ. ಇದೀಗ ಚಿತ್ರಗೀತೆಗಳು.
1: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
2: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: విఠల విఠల పాండురంగ జయ హరి విఠల పాండురంగ విఠల విఠల పాండురంగ జయ హరి విఠల పాండురంగ విఠల విఠల జయ జయ విఠల
1: ముఖదలి మొడవేయ సాయి బాల్ ಜಿ ಹುಳಕಡ್ಡಿ ಸಾಯಿ ಬಾಲ್ ಗುಳ್ಳೆ ಗಜಕರ್ಣ ಸಾಯಿ ಬಾಲ್ ಕೆಸರು ಹುಣ್ಣ
2: ಸಾಯಿ ಬಾಲ್
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್
4: ಕೇಲೀಸ್ ಶ್ರೀಮತಿ ಸಿಐ ಮುನವಳ್ಳಿ ಪಾಲಿಟೆಕ್ನಿಕ್ ಅಲ್ಲಿ ಡಿಪ್ಲೊಮಾ ಕೋರ್ಸಸ್ ಗಳ ಪ್ರವೇಶ ಪ್ರಾರಂಭವಾಗಿದೆ. ಮೆಕ್ಯಾನಿಕಲ್, ಆರ್ಕಿಟೆಕ್ಚರ್, ಆಟೋಮೊಬೈಲ್, ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಇಎನ್ಇ ಮತ್ತು ಇಎನ್ಸಿ ಎಂಜಿನಿಯರಿಂಗ್ ವಿಭಾಗಗಳಲ್ಲಿ ಅವಕಾಶ. ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟೀಸ್, ಉತ್ತಮ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಅಂತಾರಾಷ್ಟ್ರೀಯ ಕಂಪನಿಗಳಲ್ಲಿ ಉದ್ಯೋಗ ಅವಕಾಶ. ಇಂದೇ ನಿಮ್ಮ ಭವಿಷ್ಯ ರೂಪಿಸಿಕೊಳ್ಳಿ. ಭೇಟಿ ನೀಡಿ ಕೇಲೀಸ್ ಶ್ರೀಮತಿ ಸಿಐ ಮುನವಳ್ಳಿ ಪಾಲಿಟೆಕ್ನಿಕ್, ಬಿವಿಬಿ ಕ್ಯಾಂಪಸ್, ವಿದ್ಯಾನಗರ, ಹುಬ್ಬಳ್ಳಿ, ಅಥವಾ ಕರೆ ಮಾಡಿ 9481493204.
5: ಪಿ ವಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ಯುಗಳ ಸ್ವರಗಳಲ್ಲಿದೆ ದೂರದ ಬೆಟ್ಟ ಚಿತ್ರದ ಗೀತೆ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ಧಾರವಾಡ. ಸಮಯ 8 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ದಿಲ್ಲಿ ಕೇಂದ್ರದಿಂದ.

ಇದುವರೆಗೆ ಕಲ್ಪನಾ ಚೌಕರ್ಕರ್ ಅವರ ಗಾಯನದಲ್ಲಿ ರಾಗ್ ಜೀವನ್ಪುರಿ ಕೇಳಿದಿರಿ. ತಬಲಾ ಸಾಥ್ ನೀಡಿದವರು ಬಾಬು ಸಾಹೇಬ್ ದೀಕ್ಷಿತ್, ಹಾರ್ಮೋನಿಯಂನಲ್ಲಿ ರಾಮರಾವ್ ವಿಜಾಪುರೆ.

0: ಆಕಾಶವಾಣಿ ಧಾರವಾಡ. ಸ್ವಸ್ಥ ಜೀವನಕ್ಕಾಗಿ ನಿತ್ಯಯೋಗ ಪ್ರಾಯೋಜಿತ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ. ಸ್ವಸ್ಥ ಜೀವನಕ್ಕಾಗಿ ನಿತ್ಯಯೋಗ ಮಾತನಾಡುತ್ತಾರೆ ಡಾಕ್ಟರ್ ಶೋಭಾ ಹುಲಿಕಟ್ಟಿಯವರು.
1: ಆತ್ಮೀಯರಿಗೆ ನಮಸ್ಕಾರ. ನಿನ್ನೆ ದಿನ ನಾವು ಉದ್ಯೋಗಸ್ಥ ಮಹಿಳೆಯರಿಗೆ ಯೋಗ ಚಿಕಿತ್ಸೆ ಅದನ್ನ ನೋಡಿದ್ವಿಯಲ್ಲ. ಈಗ ಇನ್ನೊಂದು ಮಹಿಳೆಯರ ಕ್ಯಾಟಗರಿ ಅದ, ಹೋಮ್ ಮೇಕರ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಗೃಹಿಣಿಯರು, ಮನೆಯಲ್ಲೇ ಇರ್ತಾರನ್ನೋ ಉಪೇಕ್ಷೆ ಭಾವ ಬಹುತೇಕರಿಗೆ ಇರ್ತದೆ. ಸಾಕಷ್ಟು ಸಂದರ್ಭದಲ್ಲಿ ಮನೆಯವರಿಗೆ ಈ ರೀತಿಯ ಉಪೇಕ್ಷೆ ಭಾವ ಇರ್ತದೆ. ಆದ್ರೆ ಉದ್ಯೋಗಸ್ಥ ಮಹಿಳೆಗಿಂತ ತುಂಬಾ ಕಷ್ಟದ್ದು ಮನೆಯಲ್ಲೇ ಇರುವ ಮಹಿಳೆಯರ ಶಾರೀರಿಕ ಮತ್ತು ಮಾನಸಿಕ ಸ್ಥಿತಿಗತಿ. ಯಾಕೆ ಅಂದ್ರೆ ಉದ್ಯೋಗಸ್ಥ ಮಹಿಳೆಯರಿಗಾದ್ರೆ ಭಾವನೆಗಳನ್ನ ಹೊರಹಾಕಲಿಕ್ಕೆ ಹೊರಗಿನ ವಾತಾವರಣದಲ್ಲಿ ಸ್ವಲ್ಪ ಆದರೂ ಅವಕಾಶ ಇರ್ತದೆ. ಆದರೆ ಮನೆಯಲ್ಲೇ ಇರೋ ಮಹಿಳೆಗೆ ಆ ಅವಕಾಶನೂ ಇರುವುದಿಲ್ಲ. ಅನೇಕ ಮಹಿಳೆಯರಿಗೆ ಅವಳ ಕೌಟುಂಬಿಕ ಸಂಬಂಧಗಳಲ್ಲಿ ಅಂಥ ಒಂದು ಸೌಹಾರ್ದತೆ ಇರೋದಿಲ್ಲ. ಮತ್ತೆ ಮಕ್ಕಳನ್ನ ನೋಡಿಕೊಳ್ಬೇಕು. ಸಾಮಾನ್ಯ ಎಲ್ಲರೂ ಹೇಳ್ತಿರ್ತಾರೆ, ನೀನೇನ್ ಮಾಡುವುದದ, ನೀ ಇಷ್ಟಾದ್ರೂ ನೋಡ್ಕೊಳ್ಬೇಕಲ್ಲ ಅಂತ ಹೇಳ್ತಿರ್ತಾರೆ. ಮನೆಯಲ್ಲಿ ಬರೋ ಆಳುಗಳನ್ನ ಸಂಭಾಳಿಸಬೇಕು ಅಥವಾ ಅವಳೇ ಕೆಲಸ ಮಾಡಿಕೊಳ್ಬೇಕು, ಮನೆಗೆ ಬರುವ ಅತಿಥಿಗಳನ್ನ. ಅಂದ್ರೆ ಇವರು ಮನೆಯಲ್ಲೇ ಇರ್ತಾರೆ ಅನ್ನುವಂತ ಸದರ ಕೂಡ ಇರ್ತದೆ ಎಲ್ಲರಿಗೂ. ಹಾಗಾಗಿ ಇವರ ಜವಾಬ್ದಾರಿ ಹೆಚ್ಚು. ಅಷ್ಟೇ ಅಲ್ಲ, ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಭಾವನಾತ್ಮಕ ಸಮತೋಲನ ತುಂಬಾ ಕಡಿಮೆ ಇರ್ತದೆ. ಇಂಥ ಸಮಯದಲ್ಲಿ ಎಲ್ಲರೂ ಕೂಡ ಅವಳನ್ನು ಉಪೇಕ್ಷೆ ಮಾಡುವಾಗ ಅಥವಾ ತಾತ್ಸಾರದಿಂದ ಹೇಳುವಾಗ ಅಥವಾ ಅವಳಿಗೆ ಚುಚ್ಚಿ ಚುಚ್ಚಿ ಅಂದ್ರೆ ನೀನೇನ್ ಮಾಡ್ತೀಯ ಅಂತ ಹೇಳುವಾಗ ಅವಳು ಸಾಕಷ್ಟು ರೀತಿಯ ಒತ್ತಡಕ್ಕೆ ಖಿನ್ನತೆಗೆ ಒಳಗಾಗ್ತಾಳೆ. ಕೆಲವು ಬಾರಿ ಏನಾಗ್ತದಂದ್ರೆ ಅವಳು ವಿದ್ಯಾರ್ಹತೆಯನ್ನ ಪಡೆದುಕೊಂಡಿದ್ರೂ ಕೂಡ ಮನೆಯ ವಾತಾವರಣದಿಂದಾಗಿ ಅಥವಾ ಮನೆಯ ಕೆಲವು ಅನಿವಾರ್ಯ ಪರಿಸ್ಥಿತಿಯಿಂದಾಗಿ ಅವಳು ಉದ್ಯೋಗ ಮಾಡ್ತಾ ಇರೋದಿಲ್ಲ. ಅದು ಕೂಡ ಅವಳಲ್ಲಿ ತುಂಬಾ ಕೀಳರಿಮೆಯನ್ನ ಅಥವಾ ಒಂದು ಪಶ್ಚಾತ್ತಾಪವನ್ನ ಅಥವಾ ಅಪರಾಧಿ ಭಾವವನ್ನ ಅವಳಲ್ಲಿ ಉಂಟು ಮಾಡ್ತಿರ್ತದೆ. ಈ ಎಲ್ಲಾ ಭಾವಗಳು ಅವಳ ಶಾರೀರಿಕ ಆರೋಗ್ಯದ ಮೇಲೆ ಪರಿಣಾಮವನ್ನ ಉಂಟು ಮಾಡ್ತಾವ. ಆ ಸಂದರ್ಭದಲ್ಲಿ ನಾವು ಯೋಗ ಚಿಕಿತ್ಸೆಯ ಮೂಲಕ ಗೃಹಿಣಿಯರು ತಮ್ಮ ಮಾನಸಿಕ ಮತ್ತು ಶಾರೀರಿಕ ಸ್ಥಿತಿಗತಿಯನ್ನ ಸರಿಯಾಗಿ ಇಟ್ಟುಕೊಳ್ಳುವ ಹಾಗೆ ಮಾಡಬಹುದು. ಮನೆಯಲ್ಲಿರುವ ಮಹಿಳೆಯರು ಏನೇನು ಮಾಡಬೇಕಾಗಬಹುದು? ಅವರು ತಮ್ಮ ನಿತ್ಯ ಜೀವನದಲ್ಲಿ ಅರ್ಧ ತಾಸು ಅಥವಾ ಒಂದು ತಾಸನ್ನ ತಮಗೋಸ್ಕರ ಇಟ್ಕೊಳ್ಬೇಕು. ಯಾವ ವಯಸ್ಸಿನವರು ಅವರು ಆಗಿದ್ದಾರಲ್ಲ, ಆ ವಯಸ್ಸಿಗೆ ತಕ್ಕಂತ ಶಾರೀರಿಕ ಆಸನಗಳು ಕ್ರಿಯೆಗಳನ್ನ ಮಾಡಬೇಕು. ಶುದ್ಧೀಕರಣ ಕ್ರಿಯೆಗಳನ್ನು ಮಾಡಬೇಕು. ಪ್ರಾಣಾಯಾಮ, ಉಸಿರಾಟದ ಅಭ್ಯಾಸಗಳು, ಧ್ಯಾನ ಇತ್ಯಾದಿ

0: ಕಾರ್ಯಗಳನ್ನ ಮಾಡಬೇಕು. ಜೊತೆಗೆ ಭಜನೆ, ಹಾಡುವುದು ಅಥವಾ ಅವರ ಇತರೆ ಹವ್ಯಾಸಗಳ ಕಡೆ ಹೆಚ್ಚು ಗಮನವನ್ನ ಕೊಡಬೇಕು. ಆಹಾರ ಪದ್ಧತಿಯನ್ನ ಅತ್ಯಂತ ಸ್ಟ್ರಿಕ್ಟ್ ಆಗಿ ಅವರು ಮೇಂಟೈನ್ ಮಾಡಬೇಕಾಗ್ತದೆ. ಅಂದ್ರೆ ಬೇರೆ ಅವರು ಬಿಟ್ಟಿದ್ದನ್ನ ಉಳಿತದಲ್ಲ ಹಾಳಾಗ್ತದಲ್ಲ ಅಂತ ಅವರೇ ತಿನ್ನೋದು, ಮತ್ತೆ ಉಳಿದದ್ದನ್ನೆಲ್ಲ ತಿನ್ನೋದು, ತಂಗಳನ್ನ ಹೆಚ್ಚು ತಿನ್ನೋದು, ಕೆಡಿಸ್ಬೇಕಾಗ್ತದಲ್ಲ ಅಂತ ಓವರ್ಲೋಡ್ ಆಗಿದ್ರು ಮತ್ತೆ ತಿನ್ನೋದು, ಈ ತರ ಎಲ್ಲ ಗೃಹಿಣಿಯರು ಮಾಡ್ತಾ ಇರ್ತಾರೆ. ಅದು ಅವರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಉಂಟು ಮಾಡಬಹುದು. ಹಾಗಾಗಿ ಅವರು ಆಹಾರ ಕ್ರಮದಲ್ಲೂ ಕೂಡ ಒಂದಷ್ಟು ನಿಯಮಗಳನ್ನು ಪಾಲಿಸಬೇಕಾಗ್ತದೆ. ಜೊತೆಗೆ ನಿದ್ರಾಹೀನತೆ ಅಥವಾ ಅತಿಯಾದ ನಿದ್ರೆ ಬರುವಂತದ್ದು, ಇದು ವರ್ಕಿಂಗ್ ವುಮೆನ್ ಇರಬಹುದು ಅವರು ಅಥವಾ ಗೃಹಿಣಿನೇ ಆಗಿರಬಹುದು, ಇಬ್ಬರಲ್ಲೂ ನಿದ್ರಾಹೀನತೆ ಕಾಡ್ತಿರ್ತದೆ. ಈ ನಿದ್ರಾಹೀನತೆಗಾಗಿ ಅವರು ದೀರ್ಘ ಅವಧಿಯ ಚಾಂಟಿಂಗ್ಸ್ ಅಥವಾ ಓಂಕಾರ ಇವನ್ನ ಚಾಂಟಿಂಗ್ ಮಾಡೋದ್ರಿಂದ, ದೀರ್ಘ ಅವಧಿ ಅಂದ್ರೆ 15-20 ನಿಮಿಷಗಳವರೆಗೆ ಈ ತರ ಚಾಂಟಿಂಗ್ ಮಾಡೋದ್ರಿಂದ ಮನಸ್ಸು ಶಾಂತಾಗಿ ಅವರ ನಿದ್ರೆಯ ಕ್ರಮ ಕೂಡ ಸರಿಯಾಗಿ ಆಗ್ತದೆ. ಜೊತೆಗೆ ಅವರು ತಮ್ಮ ಮನೆಯಿಂದ ಒಂದಷ್ಟು ಹೊರಗಡೆ ಬಂದು ಸಾಮಾಜಿಕ ಗುಂಪುಗಳಲ್ಲಿ ಸೇರಿಕೊಳ್ಳುವಂತಹ ಕೆಲವು ಅಭ್ಯಾಸಗಳನ್ನ ಮಾಡಿಕೊಳ್ಳಬೇಕವರು. ಅಂದ್ರೆ ಸೌಹಾರ್ದಯುತವಾದಂತಹ ಸಾಮಾಜಿಕ ಸಂಬಂಧಗಳು ಕೂಡ ಅವರ ಆರೋಗ್ಯವನ್ನ ಸರಿಯಾಗಿ ಇಡ್ತಾವ.
1: ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಮಾತನಾಡಿದವರು ಡಾಕ್ಟರ್ ಶೋಭಾ ಹುಲಿಕಟ್ಟಿ ಅವರು. ಕಾರ್ಯಕ್ರಮದ ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ. ಯೋಗ ಶಿಕ್ಷಣ, ಯೋಗ ಚಿಕಿತ್ಸೆ ಹಾಗೂ ರೋಗದಿಂದ ನಿರೋಗದೆಡೆಗೆ ಕರೆದೊಯ್ಯುತ್ತಿದೆ ಪರಮಹಂಸ ಯೋಗಪೀಠ ಧಾರವಾಡ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪರಮಹಂಸ ಯೋಗಪೀಠ ದೂರವಾಣಿ ಸಂಖ್ಯೆ 9900451397.
2: ಆಕಾಶವಾಣಿ ಧಾರವಾಡ, ಈಗ ಸುಗಮ ಸಂಗೀತ.
3: ಮಗ, ಕಾಲೇಜ್ ಫಿಕ್ಸ್ ಮಾಡಿದ್ಯಾ?
4: ಇಲ್ಲೇಪ್ಪ, ಯಾವ ಕಾಲೇಜ್ ಬೆಸ್ಟ್ ಅಂತ ಕ್ಲಾರಿಟಿನ ಸಿಗುವಲ್ದ.
3: ಅಯ್ಯೋ, ಕೇಳಿ ಶ್ರೀಮತಿ ಸಿಐ ಮುನವಳ್ಳಿ ಪಾಲಿಟೆಕ್ನಿಕ್ ಬಗ್ಗೆ ಕೇಳಿಲ್ವಾ? ಮೆಕ್ಯಾನಿಕಲ್, ಆಟೋಮೊಬೈಲ್, ಆರ್ಕಿಟೆಕ್ಚರ್, ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಇ ಮತ್ತು ಇಎನ್ಸಿ ಡಿಪ್ಲೊಮಾ ಕೋರ್ಸಸ್ ಇದೆ. ಅಂಡ್ ಎಲ್ಲಾ ಬ್ರಾಂಚಸ್ ನಲ್ಲೂ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟೀಸ್ ಇದಾರೆ.
4: ಪ್ಲೇಸ್ಮೆಂಟ್ಸ್ ಮತ್ತ
3: ಇಂಟರ್ನ್ಯಾಷನಲ್ ಕಂಪನೀಸ್ ಅಲ್ಲಿ ಪ್ಲೇಸ್ಮೆಂಟ್ ಅಪರ್ಚುನಿಟೀಸ್ ಬ್ರೋ. ಅಂಡ್ ಹಾಸ್ಟೆಲ್ ಫೆಸಿಲಿಟೀಸ್ ಕೂಡ.
5: ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9481493204.
6: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
7: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
6: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
7: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
6: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
8: ಆತ್ಮೀಯರೇ, ಧಾರವಾಡ ಆಕಾಶವಾಣಿ ಹಾಗೂ ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವುಗಳ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ.
9: ಪ್ರತಿ ಗುರುವಾರ ತಪ್ಪದೇ ಕೇಳಿ ಕನಕ ದೀಪ.
8: ಧಾರವಾಡ ಆಕಾಶವಾಣಿ 765 ಕಿಲೋಹರ್ಟ್ಸ್ ಹಾಗೂ FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರಸಾರವಾಗುತ್ತಿದೆ ಕನಕದೀಪ.
9: ಕನಕದೀಪ.
2: ಈಗ ಜ್ಯೋತಿ ನೀಲೋಪಂತ್ ಅವರಿಂದ ಸುಗಮ ಸಂಗೀತ. ತಬಲಾ ಸಾಥಿ ದಿನೇಶ್ ಜುಗುಳಿ, ಕೀಬೋರ್ಡ್ ರುದ್ರೇಶ್ ಬಡಿಗೇರ್. ಮೊದಲಿಗೆ ಕೇಳಿ ಹನುಮೇಶ ವಿಠಲದಾಸರ ಕೃತಿ.

0: ಇದುವರೆಗೆ ಜ್ಯೋತಿ ನೀಲೋಪಂತ್ ಅವರಿಂದ ಸುಗಮ ಸಂಗೀತ ಕೇಳಿದಿರಿ. ತಬಲಾ ಸಾಥ್ ನೀಡಿದವರು ದಿನೇಶ್ ಜುಗುಳಿ, ಕೀಬೋರ್ಡ್ ರುದ್ರೇಶ್ ಬಡಿಗೇರ್. ಆಕಾಶವಾಣಿ ಧಾರವಾಡ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: Thirty-five years of clinical excellence with compassion.
2: From life-saving emergencies to advanced cardiac and multi-specialty expertise,
1: Bengaluru has placed its trust in one name.
2: Choose the care Bengaluru believes in.
1: Call 9686860310. Fortis Hospital, Cunningham Road. With you for life.

0: 1987 ರ ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ರ ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: They say the view from the top changes everything. But for a few, the view from the clouds is the only one that matters. The Indian Air Force invites applications for commissioned officers through AFCAT 2 of 2026. Registrations open on May 20th, 2026. Visit afcat.edcil.co.in and take the first step toward the blue.
2: ಆತ್ಮೀಯ ಶ್ರೋತೃಗಳೇ, ಅಗರ್ವಾಲ್ಸ್ ಐ ಹಾಸ್ಪಿಟಲ್ ಪ್ರಾಯೋಜಿತ ಕಣ್ಣಿನ ಆರೋಗ್ಯ ಕುರಿತ ಕಾರ್ಯಕ್ರಮ ಸರಣಿ ಜೀವನ ಬೆಳಕು ಪ್ರತಿ ಶುಕ್ರವಾರ ಬೆಳಿಗ್ಗೆ 7:15 ನಿಮ್ಮ ನೆಚ್ಚಿನ ಧಾರವಾಡ ಆಕಾಶವಾಣಿ ಕೇಂದ್ರದಿಂದ ಮೂಡಿಬರುತ್ತದೆ. ತಪ್ಪದೇ ಕೇಳಿ ಜೀವನ ಬೆಳಕು ಸರಣಿ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ. ಕೇಳಿ ಕನ್ನಡ ಗೀತರಾಮಾಯಣದ 6ನೇ ಹಾಡು. ಹಾಡಿದವರು ಮಥುರಾ ದೀಕ್ಷಿತ್, ದನಿಗೂಡಿಸಿದವರು ವಿಜಯ ಲಿಂಗ್ಸೂರ್, ಜ್ಯೋತ್ಸ್ನಾ ಕುಲಕರ್ಣಿ ಹಾಗೂ ಶಾರದಾ ಗೋಕಾವಿ.
3: ಸಂತಾನ ಪ್ರಾಪ್ತಿಗಾಗಿ ಯಜ್ಞಪುರುಷ ನೀಡಿದ ಪಾಯಸವನ್ನು ತನ್ನ ಸತಿಯರಿಗೆ ಉಣಿಸಲು ದಶರಥ ಮಹಾರಾಜನಿಗೆ ತವಕ. ಮೂವರು ರಾಣಿಯರು ಪಾಯಸವನ್ನು ಸೇವಿಸಿದರು, ಗರ್ಭವತಿಯರಾದರು. ಯೋಗ್ಯ ಕಾಲಕ್ಕೆ ಅವರು ಪ್ರಸೂತರಾದರು.

ಕೌಸಲೆಗೆ ಶ್ರೀರಾಮಚಂದ್ರ, ಸುಮಿತ್ರೆಗೆ ಲಕ್ಷ್ಮಣ ಮತ್ತು ಶತ್ರುಘ್ನ, ಕೈಕೇಯಿಗೆ ಭರತ, ಹೀಗೆ ನಾಲ್ಕು ಜನ ಮಕ್ಕಳ ಜನ್ಮವಾಯಿತು. ಅರಸನ ಆಸೆ ಈಡೇರಿತು. ರಾಜ್ಯದಲ್ಲಿ ಆನಂದವೇ ಆನಂದ. ಶ್ರೀರಾಮ, ಲಕ್ಷ್ಮಣ, ಶತ್ರುಘ್ನ, ಭರತರು ಕ್ರಮೇಣ ಬಿದಿಗೆಯ ಚಂದ್ರಮನಂತೆ ಮುದ್ದಾಗಿ ಬೆಳೆಯುತ್ತಾ ಅಂಬೆಗಾಲಿಕ್ಕುತ್ತ ಅತ್ತಿತ್ತ ಅಡ್ಡಾಡತೊಡಗಿದರು. ಶ್ರೀರಾಮ ಜನ್ಮದ ಗೀತೆ ಹಾಡಲು ಅಯೋಧ್ಯೆಯ ಹೆಂಗಳೆಯರೆಲ್ಲ

0: ಮುಂದಿನ ವಾರ ಇದೇ ವೇಳೆಗೆ ಕೇಳಲಿದ್ದೀರಿ ಕನ್ನಡ ಗೀತರಾಮಾಯಣದ ಮುಂದಿನ ಭಾಗ.
1: ಆಕಾಶವಾಣಿ ಧಾರವಾಡ ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣಾ ಸಮೂಹಗಾನದಲ್ಲಿದೆ ಪುರಂದರದಾಸರ ಕೃತಿ.

0: ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣಾ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಇದೀಗ ನಂದನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ.
1: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
2: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮಾ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
1: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
3: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸ್ನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
1: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
3: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
1: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.
4: ಸಾವು ಅನ್ನುವುದು ಅನಿವಾರ್ಯ, ಆದರೆ ಸತ್ತ ಮೇಲೂ ನಾವು ಮತ್ತೊಬ್ಬರ ಕಣ್ಣಿನಲ್ಲಿ ದೃಷ್ಟಿಯಾಗಿ ಮತ್ತೊಬ್ಬರ ಎದೆಯಲ್ಲಿ ಬಡಿತವಾಗಿ ಉಳಿಯಲು ಸಾಧ್ಯವಿದೆ. ಅದೇ ಅಂಗಾಂಗ ದಾನ. ಈ ಉದಾತ್ತ ಕಾರ್ಯದಲ್ಲಿ ನಮ್ಮ ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಈವರೆಗೆ 60,000 ಹೆಚ್ಚು ಹೃದಯವಂತರು ಅಂಗಾಂಗ ದಾನಕ್ಕೆ ನೋಂದಾಯಿಸಿಕೊಂಡಿದ್ದಾರೆ. ನಿಮ್ಮ ಒಂದು ಸಣ್ಣ ನಿರ್ಧಾರ 8 ಜನರಿಗೆ ಹೊಸ ಬದುಕು ನೀಡಬಲ್ಲದು. ಅಂಗಾಂಗ ದಾನಕ್ಕೆ ಇಂದೇ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಮರುಜೀವ ನೀಡುವ ಈ ಮಹತ್ ಕಾರ್ಯದಲ್ಲಿ ನೀವು ಪಾಲ್ಗೊಳ್ಳಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
6: ಅದು ಕೂಡ ಆಪ್ ನಿಂದ?
7: ಸಿಕ್ಬಿದ್ರು.
8: ಅಪರಿಚಿತ ಆಪ್ ನಿಂದ ಬಚಾವಾಗಿ.
9: RBI ಹೇಳುತ್ತೆ,
8: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಶ್ರೀ ಮೃತ್ಯುಂಜಯ ಮರೋಳ್ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿ ಡೆವಲಪರ್ಸ್ ಅರ್ಪಿಸುವ ಹೂವು ಬಳ್ಳಿಯ ಮೇಳ ಜೂನ್ 26, 27, 28 ಶುಕ್ರವಾರ, ಶನಿವಾರ ಹಾಗೂ ರವಿವಾರದಂದು ಮುಂಜಾನೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ. ಹೊಸ ಮನೆಗಳು, ಹೊಸ ಅಂಗಡಿಗಳು ಹಾಗೂ ಬಾಡಿಗೆ ಬರುವಂತಹ ವಾಣಿಜ್ಯ ಆಸ್ತಿಗಳ ಮಾರಾಟ ಮೇಳವಿದು. ಸ್ಥಳ ಯಶಸ್ವಿ ಎನ್ಕ್ಲೇವ್, ಕುಮಾರ್ ಪಾರ್ಕ್, ಗಾಂಧಿನಗರ, ಅಪೋಸಿಟ್ ಕೆಇಸಿ, ಗೋಕುಲ್ ರಸ್ತೆ, ಹುಬ್ಬಳ್ಳಿ. ಅಂಗಡಿಗಳನ್ನು ಖರೀದಿಸುವ ಗ್ರಾಹಕರಿಗೆ 5 ವರ್ಷಗಳವರೆಗೆ ಯಶಸ್ವಿ ಡೆವಲಪರ್ಸ್ ವತಿಯಿಂದ ಕಡ್ಡಾಯ ಬಾಡಿಗೆ ನೀಡುವ ಖಾತರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448112323 ಅಥವಾ 7353112323. ಸಾಲ ಸೌಲಭ್ಯ SBI, ಕೆನರಾ ಬ್ಯಾಂಕ್, ಹುಬ್ಬಳ್ಳಿ ಅರ್ಬನ್ ಬ್ಯಾಂಕ್. ಷರತ್ತುಗಳು ಅನ್ವಯ.
1: ನಂದಿನ ಕಾರ್ಯಕ್ರಮದ ಮುಂದಿನ ಗೀತೆ ಶರಪಂಜರ ಚಿತ್ರದ್ದು. ಗಾಯಕರು PB ಶ್ರೀನಿವಾಸ್ ಹಾಗೂ PB ಸುಶೀಲಾ.

ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಯುಗಳ ಸ್ವರಗಳಲ್ಲಿ ಮಿಲನ ಚಿತ್ರದ ಗೀತೆಯನ್ನ ಇದುವರೆಗೆ ಕೇಳಿದಿರಿ. ಇನ್ನು ಮುಂದೆ ಕೇಳಿ ಸಿರಿವಂತ ಚಿತ್ರದ ಗೀತೆ. ಗಾಯಕರು ಹರಿಚರಣ್ ಹಾಗೂ ಚಿತ್ರಾ.

0: ಮಗ ಕಾಲೇಜ್ ಫಿಕ್ಸ್ ಮಾಡ್ದ್ಯಾ?
1: ಇಲ್ಲೇಪ್ಪ, ಯಾವ ಕಾಲೇಜ್ ಬೆಸ್ಟ್ ಅಂತ ಕ್ಲಾರಿಟಿನ ಸಿಗುವಲ್ದ.
0: ಅಯ್ಯೋ, ಕೇಳಿ ಶ್ರೀಮತಿ ಸಿಐ ಮುನವಳ್ಳಿ ಪಾಲಿಟೆಕ್ನಿಕ್ ಬಗ್ಗೆ ಕೇಳಿಲ್ವಾ? ಮೆಕ್ಯಾನಿಕಲ್, ಆಟೋಮೊಬೈಲ್, ಆರ್ಕಿಟೆಕ್ಚರ್, ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಇ ಮತ್ತು ಇಎನ್ಸಿ ಡಿಪ್ಲೊಮಾ ಕೋರ್ಸಸ್ ಇದೆ. ಅಂಡ್ ಎಲ್ಲಾ ಬ್ರಾಂಚಸ್ ನಲ್ಲೂ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟೀಸ್ ಇದಾರೆ.
1: ಪ್ಲೇಸ್ಮೆಂಟ್ಸ್ ಮತ್ತ
0: ಇಂಟರ್ನ್ಯಾಷನಲ್ ಕಂಪನೀಸ್ ಅಲ್ಲಿ ಪ್ಲೇಸ್ಮೆಂಟ್ ಅಪರ್ಚುನಿಟೀಸ್ ಬ್ರೋ, ಅಂಡ್ ಹಾಸ್ಟೆಲ್ ಫೆಸಿಲಿಟೀಸ್ ಕೂಡ.
2: ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9481493204.
3: ನಂದನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ.

0: ಆತ್ಮೀಯ ಕೇಳುಗರೆ, ಪ್ರತಿ ಶನಿವಾರ ಬೆಳಿಗ್ಗೆ 9:30 ಹತ್ತು ಗಂಟೆ 30 ನಿಮಿಷದವರೆಗೆ ಸಿನಿ ಕ್ವಿಜ್ ನಂದನಾ.
1: ನಮ್ಮ ಸಿನಿಮಾ, ನಿಮ್ಮ ಸಿನಿಮಾ, ನಮ್ಮ ಸಿನಿಮಾ, ಕನ್ನಡ ಸಿನಿಮಾ.
0: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನಾ. ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಸಂಖ್ಯೆ 0836.

0: ആകാശവാണി ധാരവാഡ്.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
3: ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನುಗುಂಡಿ, ಧಾರವಾಡ.

ಆಕಾಶವಾಣಿ ಧಾರವಾಡ. ಈಗ ಕೃಷ್ಣ ಪಾರಿಜಾತ ಕೃಷ್ಣ ರುಕ್ಮಿಣಿ ಸನ್ನಿವೇಶ ಪ್ರಸ್ತುತಪಡಿಸುತ್ತಾರೆ ಧಾರವಾಡದ ವಿಶ್ವೇಶ್ವರಿ ಬಿ ಹಿರೇಮಠ್ ಹಾಗೂ ಸಂಗಡಿಗರು.

0: ಅಪ್ಪಾರ, ತಾವು ಬಂದಂಥವ್ರು ಯಾರು?
1: ನನ್ನ ಇಷ್ಟು ವಿಚಾರ ಮಾಡ್ತೀಯಲ್ಲ, ನೀ ಯಾರು?
0: ನನಗೆ ಈ ಕೂಡಿದ ಮಂದಿಯೆಲ್ಲ ದೂತೆ ದೂತೆ ಅಂತಾರ್ರಿ.
1: ದೂತೆ ಅಂದ ಮ್ಯಾಗ ನೀನು ನನ್ನ ಭಕ್ತಳಾದೆ, ನಾ ಯಾರು ಅಂತ ಹೇಳಬೇಕಾತಲ್ಲ.
0: ಹೌದು,
1: ಹೇಳ್ತೀರಿ ಕೇಳು.
0: ಹೇಳ್ರಿ.
1: ನಾನು ನಿರಾಕಾರನು,
0: ನಿರಾಕಾರನು,
1: ನಿರ್ಗುಣನು,
0: ನಿರ್ಗುಣನು,
1: ನಿರ್ವಿಕಲ್ಪ,
0: ನಿರ್ವಿಕಲ್ಪ,
1: ನಿರಾಲಂಬ,
0: ನಿರಾಲಂಬ,
1: ನಿರ್ವಯ,
0: ನಿರ್ವಯ,
1: ಸತ್ವಾದಿ ಗುಣರಹಿತನು,
0: ಓಹೋ,
1: ಆನಂದಾದಿ ಗುಣಗಳಿಂದ ಪರಿಪೂರ್ಣನು, ನಿತ್ಯ ಸತ್ಯನು ಆದ ಬ್ರಹ್ಮಾಂಡ ಭರಿತನಿದ್ದೇನೆ.
0: ಅಲ್ರಿ, ಹಿಂಗ ಬ್ರಹ್ಮಾಂಡ ಭರಿತನಿದ್ದೇನೆ ಹಂಗಿದ್ದೇನೆ ಅಂದ್ರೆ ನಮಗೆ ಹೆಂಗ್ ತಿಳಿಯೋದ್ರಿ? ಸ್ವಲ್ಪ ಬಿಚ್ಚಮಗ್ಗೆ ಬಿಡಿಸಿ ಹೇಳ್ರಲ್ಲ.
1: ಆತಾತು, ಹೇಳ್ತೀನಿ ಕೇಳು. ಕ್ಷೀರಸಾಗರದಲ್ಲಿ ವಾಸಿಸುವ ಶ್ರೀಮನ್ ನಾರಾಯಣನೇ ನಾನು.
0: ನಮಸ್ಕಾರಪ್ಪ.
1: ನನಗ ಅನಂತ ಶಯನ,
0: ಅನಂತ ಶಯನ,
1: ಮುರಳೀಧರ,
0: ಮುರಳೀಧರ,
1: ಮುಕುಂದ,
0: ಮುಕುಂದ,
1: ಕೇಶವ,
0: ಕೇಶವ,
1: ಮಾಧವ,
0: ಮಾಧವ,
1: ಭಕ್ತವತ್ಸಲ,
0: ಓಹ್,
1: ಹೀಗ ಅನೇಕ ನಾಮಗಳುಂಟು.
0: ಅಲ್ರಿ, ಹಿಂಗ ಅನೇಕೊಂದು ದೋಣ ಅನೇಕೊಂದು ತಗೊಂಡ ನಾವು ಉಪಚನೆ ಕೊಂಡ್ರೆ ಈಗ ಸದ್ಯಕ್ಕೆ ನೀವು ಯಾವ ಅವತಾರದಾಗ ಇದ್ದೀರಿ ಅದನ್ನ ಹೇಳ್ರಲ್ಲ.
1: ಹೇಳ್ತೀನಿ ಕೇಳು.
0: ಹೇಳ್ರಿ.

0: ಏದುದೆ ನನಗ ಸಿರಿಕೃಷ್ಣ ಸಿರಿಕೃಷ್ಣ ಅಂತಾರ.
1: ಅಂದ್ರ ಇಷ್ಟೊತ್ತನ ಸಿರಿಯಾಗಿದ್ರೇನ್ರಿ?
0: ಏದುತೆ ಜಾಸ್ತಿ ಮಾಡ್ಬೇಡ. ಸಿರಿ ಅಂದ್ರೇನು?
1: ಏನ್ರಿಪ್ಪ
0: ಲಕ್ಷ್ಮಿ ಅಂತ. ಇನ್ನ ಕೃಷ್ಣ ಅಂದ್ರ ನನ್ನ ಹೆಸರು.
1: ಓ, ನೀವು ಲಕ್ಷ್ಮೀ ಕೃಷ್ಣ?
0: ತಿಳಿತೇನು.
1: ತಿಳಿತು ಬಿಡ್ರಿಪ್ಪ. ಮತ್ತ ನೀವು ಆ ವೈಕುಂಠ ಪದವಿ ಬಿಟ್ಟು ಇಲ್ಲಿ ಬರಾಕ ಕಾರಣ ಏನ್ರಿ?
0: ಕಾರಣ ಐತಿ, ಹೇಳ್ತೀನಿ ಕೇಳು.
1: ಹೇಳ್ರಿ.

0: ದೂತೆ, ಈ ಭೂಲೋಕದೊಳಗ ಯಾವಾಗ ಯಾವಾಗ ಧರ್ಮ ಅಧೋಗತಿಗೆ ಇಳಿತದೋ ಆಗೆಲ್ಲ ನಾ ಇಲ್ಲಿ ಅವತಾರ ತಾಳ್ತೇನೆ.
1: ಹೌದ್ರಿ, ನೀವು ಮತ್ತೆ ಹಂಗ ಅವತರಿಸುವಾಗ ಇಲ್ಲಿ ಬರುವಾಗ ಒಬ್ರ ಬಂದ್ರು, ಇನ್ನು ಯಾರನ್ನಾರು ಕರ್ಕೊಂಡು ಬಂದ್ರು?
0: ನನ್ನ ಭಕ್ತ ಮಂಡಳಿಯೇ ನನ್ನ ಕುಟುಂಬ.
1: ಓಹ್,
0: ಅವರೆಲ್ಲರ ಜೊತೆಗೂಡಿನ ಇಲ್ಲಿಗೆ ಬಂದೇನೆ.
1: ಯಾರ್ಯಾರಪ್ಪ ಅವರು?
0: ಮೈತ್ರಾವತಿ,
1: ಮೈತ್ರಾವತಿ,
0: ಜಾಂಬವತಿ,
1: ಜಾಂಬವತಿ,
0: ವೃಂದಿ,
1: ವೃಂದಿ,
0: ಗಂಧಿ,
1: ಗಂಧಿ,
0: ಕಾಲಿಂದಿ,
1: ಕಾಲಿಂದಿ,
0: ತುಳಸಿ,
1: ತುಳಸಿ,
0: ಸತ್ಯಭಾಮ,
1: ರುಕ್ಮಿಣಿ,
0: ಮೊದಲಾದವರನ್ನು ಕೂಡ್ಕೊಂಡು ಇಲ್ಲಿಗೆ ಬಂದಿದ್ದೇನೆ.
1: ಬರೇ ಹೆಣ್ಮಕ್ಳ ಮಜಲಾಯ್ತಲ್ರಿ.
0: ಏ ದೂತೆ, ಚಾಷ್ಟಿ ಮಾಡಬೇಡ. ಅವರೆಲ್ಲ ಈಗ ತಮ್ಮ ತಮ್ಮ ಮಂದಿರದೊಳಗದಾರ.
1: ಅವ್ರನ್ನೆಲ್ಲ ತಮ್ಮ ತಮ್ಮ ಮಂದಿರದಾಗ ಬಿಟ್ಟು ಇಲ್ಲೇನು ಲೈನ್ ಹೊಡಕ್ ಬಂದ್ರೆ ನೀವು?
0: ದೂತೆ, ಚಾಷ್ಟಿ ಮಾಡಬಾರ್ದು.
1: ಆಯ್ತಾಯ್ತು ಬಿಡ್ರಿಪ್ಪ. ಈಗ
0: ನಾ ಯಾಕೆ ಬಂದೇನಿ ಅಂತ?
1: ಹೌದು, ನೀವು ಯಾಕೆ ಬಂದಿರಿ ಅಂತ ಹೇಳ್ಬೇಕು.
0: ಹೇಳ್ತೀನಿ ಕೇಳು. ಪಾತಾಳ ಲೋಕದೊಳಗ ಬಲಿ ಚಕ್ರವರ್ತಿ ನನ್ನ ಧ್ಯಾನ ಮಾಡ್ತಿದ್ದ.
1: ಧ್ಯಾನ ಮಾಡ್ತಿದ್ದ?
0: ಅವನಿಗೆ ನನ್ನ ದರ್ಶನ ಕೊಡಬೇಕಾಗಿತ್ತು, ಮತ್ತೆ ನನ್ನ ಗುರುಗಳಾದ ಸಂದೀಪ ಮುನಿಗಳನ್ನ ಭೇಟಿಯಾಗಬೇಕಾಗಿತ್ತು. ಅದಕ್ಕಂತ ಹೊರಟಿದ್ದೆ. ಆತು, ನಾನು ನನ್ನ ಭಕ್ತನ ದರ್ಶನಕ್ಕೆ ಹೊರಟಿದ್ದೇನೆ. ನಾನಿನ್ನು ಬರಲಿ?
1: ಹೋಗ್ಬರ್ತೀರಿ? ಆಯ್ತಿರಪ್ಪ, ಹೋಗ್ಬರ್ರಿ.

0: ಅವರ ತಾವು ಬಂದಂಥವ್ರು ಯಾರು?
1: ನನ್ನಿಷ್ಟು ವಿಚಾರ ಮಾಡ್ತೀಯಲ್ಲ, ನೀ ಯಾರ?
0: ನನಗೆ ದೂತೆ ದೂತೆ ಅಂತಾರ್ರಿ.
1: ಇನ್ನ ನಾ ಯಾರಂತ ಹೇಳ್ತೀನಿ ಕೇಳ.
0: ಹೇಳ್ರಿ.

ಶ್ರೀಕೃಷ್ಣ ಪಾರಿಜಾತ ಕೃಷ್ಣ ರುಕ್ಮಿಣಿ ಸನ್ನಿವೇಶ ಇದುವರೆಗೆ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಧಾರವಾಡದ ವಿಶ್ವೇಶ್ವರಿ ಬಿ ಹಿರೇಮಠ್ ಹಾಗೂ ಸಂಗಡಿಗರು. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಇದೀಗ ಕಾರ್ಯಕ್ರಮ ದಿವ್ಯಾಂಗ ತರಂಗ.

0: ಆಕಾಶವಾಣಿ ಧಾರವಾಡ ಇದೀಗ ಕಾರ್ಯಕ್ರಮ ದಿವ್ಯಾಂಗ ತರಂಗ.
1: ಮೂವತ್ತೈದು ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನ್ನಿಂಗ್ಹ್ಯಾಮ್ ರೋಡ್.

0: ಕಾರ್ಯಕ್ರಮ ದಿವ್ಯಾಂಗ ತರಂಗ. ಪ್ರೀತಿಯ ಕೇಳುಗರಿಗೆ ನಿಮ್ಮ ಬಾನುಲಿ ಗೆಳತಿ ಲಾವಣ್ಯಾಳ ನಮಸ್ಕಾರಗಳು, ಹಾಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಬನ್ನಿ ಕಾರ್ಯಕ್ರಮದಲ್ಲಿ ಮೊದಲ ಕರೆ ಯಾರ್ದು ಅಂತ ನೋಡೋಣ. ಹಲೋ
1: ಹಲೋ ನಮಸ್ಕಾರ. ಹಲೋ ನಮಸ್ಕಾರ. ಹಲೋ ರೀ.
0: ಹಲೋ, ದಿವ್ಯಾಂಗ ತರಂಗ ಕಾರ್ಯಕ್ರಮಕ್ಕೆ ನಮಸ್ಕಾರ. ಯಾರು ಮಾತಾಡ್ತಿರೋದು?
1: ತಾಲೂಕು ಚಿಕ್ಕಪಡಿಸಿದಿಂದ ರಮೇಶ್ ಕಂಕನವಾಡಿ.
0: ರಮೇಶ್ ಅವರು? ರಮೇಶ್ ಅವರೇ ಹೇಳಿ, ತಾವು ಯಾವ ರೀತಿ ದಿವ್ಯಾಂಗ ಇದ್ದೀರಿ?
1: ನಾವು ಬ್ಲೈಂಡ್ ಅದ ರೀ ಮೇಡಮ್.
0: ಬ್ಲೈಂಡ್? ಹುಟ್ಟಿನಿಂದಾನು ಬ್ಲೈಂಡ್? ಹೇಗೆ?
1: ಇಲ್ರಿ, ಮಧ್ಯದಲ್ಲಿ ಬ್ಲೈಂಡ್ ಆಗಿ ಒಂದು 5-6 ವರ್ಷ ಆತು ರೀ.
0: ಓಕೆ, ಹೇಳಿ ಯಾವ ಗೀತೆನ ಪ್ರಸಾರ ಮಾಡೋಣ ರಮೇಶ್ ಅವರು?
1: ಭಾಗ್ಯದ ಲಕ್ಷ್ಮಿ ಬಾರಮ್ಮ ಚಿತ್ರದಿಂದ ಯಾವ ಕವಿಯು ಬರೆಯಲಾರ ಆಕವಿ ಹಾಡ.
0: ಭಾಗ್ಯದ ಲಕ್ಷ್ಮಿ ಬಾರಮ್ಮದಿಂದ ಯಾವ ಕವಿಯು ಬರೆಯಲಾರ? ಓಕೆ, ಗೀತೆ ಪ್ರಸಾರ ಆಗುತ್ತೆ ನೋಡಿ. ಹಾಗೆ ಕರೆ ಮಾಡಿದಕ್ಕೆ ಧನ್ಯವಾದಗಳು.
1: ಧನ್ಯವಾದಗಳು ಮೇಡಮ್.
0: ನಮಸ್ತೆ. ನಮಸ್ತೆ.

0: ಬನ್ನಿ, ಮುಂದಿನ ಕರೆಯನ್ನ ಯಾರು ಮಾಡಿದ್ದಾರೆ ಅಂತ ನೋಡೋಣ. ಹಲೋ, ನಮಸ್ತೆ, ದಿವ್ಯಾಂಗ ತರಂಗ ಕಾರ್ಯಕ್ರಮ, ಯಾರು ಮಾತಾಡ್ತಿರೋದು?
1: ಮಲ್ಲಿಕಾರ್ಜುನ್ ನೇಗಿನಾಳ್ ಅಂತ ಹೇಳಿ ಮೇಡಮ್.
0: ಮಲ್ಲಿಕಾರ್ಜುನ್ ಅವರು, ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
1: ಗದಗ್ನಿಂದ ಮೇಡಮ್, ವೀರೇಶ್ವರ ಪುಣ್ಯಾಶ್ರಮ.
0: ಓ, ವೀರೇಶ್ವರ ಪುಣ್ಯಾಶ್ರಮದಿಂದ ಕರೆ ಮಾಡಿದಿರಿ?
1: ಹೌದು ಮೇಡಮ್, ನಾನು ಬಹಳ ದಿನದಿಂದ ಫೋನ್ ಮಾಡ್ತಾ ಇದ್ದೆ, ಲೈನೇ ಸಿಕ್ಕಿಲ್ಲ ಮೇಡಮ್.
0: ಇಲ್ಲ, ಬಹಳಷ್ಟು ಜನ ಕರೆ ಮಾಡ್ತಿರ್ತಾರಲ್ಲ, ಹಾಗಾಗಿ ಕರೆ ಸಿಗೋದು ಒಂದ್ ಸ್ವಲ್ಪ ಕಷ್ಟನೇ. ಬಟ್ ಇವತ್ತು ನಿಮ್ದು ಚಲೋ ದಿನ ಅಂತ ಹೇಳ್ಬೋದು.
1: ಹೌದು ಮೇಡಮ್, ನಂದು ಬರ್ತ್ಡೇನು ಆಯ್ತು ಮೊನ್ನೆ 3ನೇ ತಾರೀಕು.
0: ಓಕೆ.
1: ಆಮೇಲೆ ನಾನು ಹುಟ್ಟಿನಿಂದ ಕುರುಡು ಮೇಡಮ್ ಅಂದರು. ಆಮೇಲೆ ನಾನು 5,000 ಹೆಚ್ಚು ಬೋರ್ಗಳನ್ನು ಹೇಳಿನ ಮೇಡಮ್. ಭೂಮಿ ಒಳಗ ಬೋರ್ ಯಾವ ರೀತಿ ಬೀಳುತ್ತೆ, ಎಷ್ಟು ಫೂಟಿ ನೀರು ಬೀಳುತ್ತೆ ಅನ್ನೋದು ಹೇಳ್ತೀನಿ ಮೇಡಮ್ ನಾನು.
0: ಓಹೋ,
1: ಹಾ ಮೇಡಮ್,
0: ಚೆನ್ನಾಗಿ ಹೇಳಿ. ಮಲ್ಲಿಕಾರ್ಜುನ್ ಅವ್ರೆ ಹೇಳಿ, ಯಾವ ಗೀತೆನ ಪ್ರಸಾರ ಮಾಡೋಣ್ರಿ
1: ಮೇಡಮ್? ಬಬ್ರುವಾನ್ ಪಿಕ್ಚರ್ ದಿಂದ ಯಾರು ನಿನ್ನ ಭುಜ ಕ್ರಮ ತೈತಲ್ಲ ಮೇಡಮ್,
0: ಯಾರು ತಿಳಿಯರು ನಿನ್ನ,
1: ಯಾರು ತಿಳಿಯರು.
0: ಯಾಕೆ ಈ ಗೀತೆ ಬಾಳ ಇಷ್ಟ ರೀ?
1: ಡಾಕ್ಟರ್ ರಾಜ್ಕುಮಾರ್ ಅವರು ಬಹಳ ಇದು ಮಾಡಿದ್ದಾರೆ ಮೇಡಮ್ ಅದಕ್ಕೆ. ಅವರ ನಟನೆ ಮತ್ತು ಆ ಹಾಡು ಬಹಳ ತುಂಬಾ ಇಷ್ಟ ಮೇಡಮ್.
0: ಹೌದು, ರಾಜ್ಕುಮಾರ್ ಹಾಗೂ ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವಂತ ಗೀತೆ.
1: ಹೌದು ಮೇಡಮ್, ಹೌದು.
0: ಆಯ್ತು ಮಲ್ಲಿಕಾರ್ಜುನ್ ಅವರೇ, ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ, ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಥ್ಯಾಂಕ್ ಯು ಮೇಡಮ್.
0: ನಮಸ್ತೆ.
2: ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಸಮರದೋ ಆರ್ಜಿಸಿದ ಆ

ನಾಟ್ಯ ಕಲಿಸಿದ ನಪುಂಸಕ ನೀನು. ಚಕ್ರವ್ಯೂಹದೆ ನುಗ್ಗಿ ಛಲದಿಂದ ಛೇದಿಸದೆ ಮಗನನ್ನು ಬಲಿಕೊಟ್ಟ ಭ್ರಷ್ಟ ನೀನು. ಗಂಡುಗಲಿಗಳ ಗೆಲ್ಲೋ ಗುಂಡಿಗೆಯು ನಿನಗೆಲ್ಲೋ ಖಂಡಿಸದೆ ಉಳಿಸುವೆ ಹೋಗೋ.

0: ಹತ್ತಿಸಿ ಬರುತ್ತಿದೆ ನೋಡು ಅಂತಕನ ಆಹ್ವಾನ. ಅಂತಕನಿಗೆ ಅಂತಕನು ಈ ಬಬ್ರುವಾಹನ.
1: ಬನ್ನಿ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ
2: ಹಲೋ
1: ಹಲೋ, ನಮಸ್ತೆ. ದಿವ್ಯಾಂಗ ತರಂಗ ಕಾರ್ಯಕ್ರಮ, ಯಾರು ಮಾತಾಡ್ತಿರೋದು?
2: ನಮಸ್ಕಾರ ಮೇಡಮ್,
1: ಹೇಳಿ ಹೆಸರು ಹೇಳಿ, ಯಾರು ಮಾತಾಡ್ತಿರೋದು?
2: ನಾವು ಪರಶುರಾಮ್ ಹಜೀಬ್ ಅಂತ ಹೇಳಿ.
1: ಪರಶುರಾಮ್ ಅವರು? ಎಲ್ಲಿಂದ ಕರೆ ಮಾಡಿದ್ದೀರಿ ಪರಶುರಾಮ್ ಅವರೇ?
2: ಗದಗದಿಂದ ಕರೆ ಮಾಡ್ತಿದ್ದೇನೆ.
1: ಗದಗದಿಂದ ಹೇಳಿ, ತಾವು ಯಾವ ರೀತಿ ದಿವ್ಯಾಂಗರಿದ್ದೀರಿ?
2: ನಾವು ಬ್ಲೈಂಡ್ ಮೇಡಮ್.
1: ಬ್ಲೈಂಡ್? ಹೇಗೆ ಹುಟ್ಟಿನಿಂದ?
2: ವಿಶೇಷವಾಗಿ ನಮ್ಮ ದಿವ್ಯಾಂಗರ ಪರವಾಗಿ ನಿಮಗೆ ನಮಗೇನು ಈಗ ಒಂದು ಒಳ್ಳೆ ಅವಕಾಶ ಮಾಡಿ ಕೊಟ್ಟಿರೋದಕ್ಕೆ ನಿಮ್ಮ ಆಕಾಶವಾಣಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತೀವಿ. ಮೊದಲಕ್ಕ
1: ಧನ್ಯವಾದ. ಹೇಳಿ ಪರಶುರಾಮ್ ಅವರೇ, ಯಾವ? ಹಾ ಹೇಳಿ.
2: ಇವತ್ತ ನಮಗೆ ಗಾನಯೋಗಿ ಪಂಚಾಕ್ಷರಿ ಅಂದ,
1: ಗಾನಯೋಗಿ ಪಂಚಾಕ್ಷರಿ ಗವಾಯಿ ಚಿತ್ರದಿಂದ ಯಾವ ಗೀತೆ ಬೇಕು?
2: ನೀಡು ಶಿವ ನೀಡದಿರು ಶಿವ.
1: ನೀಡು ಶಿವ ನೀಡದಿರು ಶಿವ.
2: ಓಕೆ,
1: ಗೀತೆ ತುಂಬಾ ಇಷ್ಟ ರೀ
2: ಎಲ್ಲರ ಪರವಾಗಿ ಈ ಗೀತೆಯನ್ನ ವಿಶೇಷವಾಗಿ ಪ್ರಸಾರ ಮಾಡ್ರಿ.
1: ಓಕೆ,
2: ಪ್ರಸಾರ.
1: ಹೌದು, ಅಂದ್ರೆ ಇವತ್ ನಿಮ್ ಲಕ್ಕಿ ಡೇ ಅಂತಾನೆ ಹೇಳ್ಬೋದು ಪರಶುರಾಮ್ ಅವರು.
2: ವಿಶೇಷವಾದ ದಿನ ಇವತ್ತು ನಮ್ಮ ದಿವ್ಯಾಂಗ ತರಂಗದೊಳಗ ನಮಗೆ ಸಿಕ್ಕೈತಂದ್ರೆ ಇವತ್ತು ನಮ್ದು ವಿಶೇಷ ದಿನನ.
1: ಹೌದು, ನಿಮ್ದು ವಿಶೇಷ ದಿನನೇ. ಗೀತೆ ಪ್ರಸಾರ ಆಗುತ್ತೆ ಪರಶುರಾಮ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ.
2: ಧನ್ಯವಾದಗಳು, ಧನ್ಯವಾದ.
1: ನಮಸ್ತೆ.

0: ಮನೆ ಮುಂದಿನ ಕರೆಯನ್ನ ನೋಡೋಣ. ಹಲೋ ಹಲೋ
1: ಹಲೋ,
0: ರೇಡಿಯೋ ಸ್ವಲ್ಪ ವಾಲ್ಯೂಮ್ನ ಕಮ್ಮಿ ಏನಲ್ಲಿ ಇಡಿ. ಯಾರು ಮಾತಾಡ್ತಿರೋದು?
1: ನಾವು ಹತ್ತನೇ ತಾಲೂಕು ಶಿವನೂರದಿಂದ ಗಿರಿಮಲ್ಲಯ್ಯ ಮಠದ ಅಂತ ಮಾತಾಡಿದ್ರು ಮೇಡಮ್.
0: ಗಿರಿಮಲ್ಲಯ್ಯ ಅವರು ಹೇಳಿ, ತಾವು ಯಾವ ರೀತಿ ದಿವ್ಯಾಂಗರಿದ್ದೀರಿ ಗಿರಿಮಲ್ಲಯ್ಯ ಅವರೇ?
1: ನಮ್ದು ಕಣ್ಣಿಲ್ಲ ಮೇಡಮ್.
0: ಕಣ್ಣಿಲ್ಲ, ಮತ್ತೆ ಹೇಗೆ ತಮ್ಮ ದಿನನಿತ್ಯ ಕೆಲಸಗಳನ್ನ ಎಲ್ಲ ಹೇಗೆ ನಿಭಾಯಿಸ್ತೀರಿ?
1: ಏನ್ರಿ ಹಂಗೆ ಸ್ವಲ್ಪ ಇದನ್ನ ಮಾಡ್ತೀರಾ?
0: ಹೇಗೆ ಹುಟ್ಟಿನಿಂದನೂ ತಾವು?
1: ಹಾಂ
0: ಹಲೋ,

0: ಹಲೋ ರೀ ಮೇಡಮ್.
1: ಆ ಹುಟ್ಟಿನಿಂದನೂ ತಾವು ಹೆಂಗೆ ದಿವ್ಯ
0: ಹ್ಞೂ
1: ಅಂತ
0: ರೀ,
1: ಇದ್ದೀರಿ?
0: ಹುಟ್ಟಿನಿಂದ ಐತ್ರಿ ಮೇಡಮ್ ರೀ.
1: ಹೇಳಿ
0: ಹುಟ್ಟಿನಿಂದ ಐತೆ.
1: ಗಿರಿಮಲೆ ಅವರೇ, ಯಾವ ಗೀತೆನ ಪ್ರಸಾರ ಮಾಡೋಣ ನಿಮಗೆ?
0: ಗಿರಿಕನ್ಯಾ ರೀ ಮೇಡಮ್.
1: ಗಿರಿಕನ್ಯಾ ಚಿತ್ರದಿಂದ ಯಾವ್ದು ಬೇಕು?
0: ಕೋಡಿ ಬಾಳನ ಐತಿ ನೋಡ್ರಿ ಮೇಡಮ್.
1: ಡಾಕ್ಟರ್ ರಾಜ್ಕುಮಾರ್ ಹಾಗೂ ಯಶ್ ಜಾನಕಿ ಅವರು ಹಾಡಿರುವಂಥ ಗೀತೆ.
0: ಡಾಕ್ಟರ್ ರಾಜ್ಕುಮಾರ್ ಹಾಡಬೇಕು ಮೇಡಮ್. ಕೂಡಿ ಬಾಳೋಣ ಎಂದು ಸೇರಿ
1: ಹೌದು
0: ದುಡಿಯೋಣ
1: ಹೌದು,
0: ಐತೆ
1: ಡಾಕ್ಟರ್
0: ನೋಡ್ರಿ.
1: ರಾಜ್ಕುಮಾರ್ ಅವರು ಹಾಡಿರುವಂಥ ಗೀತೆ. ಪ್ರಸಾರ ಆಗುತ್ತೆ, ಕರೆ ಮಾಡಿದ್ದಕ್ಕೆ ಧನ್ಯವಾದ ಗಿರಿಮಲೆ ಅವರೇ.
0: ನಮಸ್ಕಾರ ಮೇಡಮ್.
1: ನಮಸ್ತೆ.

0: ಬನ್ನಿ ದಿವ್ಯಾಂಗ ತರಂಗ ಕಾರ್ಯಕ್ರಮದಲ್ಲಿ ಮುಂದಿನ ಕರೆಯನ್ನು ನೋಡೋಣ. ಹಲೋ ಹಲೋ
1: ಹಲೋ ಮೇಡಮ್.
0: ಹಲೋ ನಮಸ್ತೆ, ದಿವ್ಯಾಂಗ ತರಂಗ ಕಾರ್ಯಕ್ರಮ.
1: ನಮಸ್ತೆ
0: ಯಾರು
1: ಮೇಡಮ್, ನಾನು
0: ಮಾತಾಡ್ತಿರೋದು?
1: ನರಗುಂದ ತಾಲೂಕು ಬನಾಟಿಯಲ್ಲಿ ಬಸನಗೌಡ ಪಾಟೀಲ್ ರೀ ಮೇಡಮ್. ಅವರೇ
0: ಬಸನಗೌಡ ಪಾಟೀಲ್?
1: ಹ್ಞೂ ರೀ ಮೇಡಮ್.
0: ಹೇಳಿ ಬಸನಗೌಡ ಪಾಟೀಲ್ ಅವರೇ, ತಾವು ಯಾವ ರೀತಿ ದಿವ್ಯಾಂಗರಿದ್ದೀರಿ?
1: ಪೂರ್ತಿ ಬ್ಲೈಂಡ್ ರೀ ಮೇಡಮ್. ನಾನು ಮೊದಲು ಸೇರಿದ್ದೀನಿ ರೀ ಮೇಡಮ್ ಅವರ.
0: ಹಾಂ ಹಾಂ
1: ಈಗ ಆಗಿದೆ ಅಂತ ಮೇಡಮ್ ಅವರ ಅದನ್ನ ನಂಬ್ಕೊಟ್ಟು ಬಂತು ರೀ.
0: ಓಕೆ. ಹ್ಞೂ ಹ್ಞೂ
1: ಹ್ಞೂ ಎಲ್ಲರಿಗೆ ಅವಕಾಶ ಬೇಕು, ಅನ್ಕಂಪ ಬೇಡ, ಅವಕಾಶ ಬೇಕಂತ ಅಂತ ಮೇಡಮ್ ಅವ್ರೆ.
0: ಹೌದು.
1: ಹ್ಞೂ ಅಂದ್ರೆ ನಮ್ಮಂತ ಎಲ್ಲಾರು ಮುಂದೆ ಬರ್ಲಿ, ಈ ಪಾಪ ಅನ್ನೋದು ಒಂದು ಶಾಪ ರೀ ಮೇಡಮ್ ಅವ್ರೆ.
0: ಹಾಗ
1: ಹಲೋ ರೀ ಮೇಡಮ್.
0: ಹಾಗಂತೇನಿಲ್ಲ.
1: ಹ್ಞೂ ರೀ ಮೇಡಮ್ ಅವ್ರ ಅದಕ್ಕೆ ಎಲ್ಲಾರು ಮುಂದೆ ಬರ್ಲಿ, ಎಲ್ಲಾರು ಬೇಡ
0: ಅಲ್ಲ, ಎಲ್ಲರಿಗೂ ಅವಕಾಶ ಸಿಕ್ಕರೆ ಅವರಿಗೂ ಖುಷಿ ಆಗುತ್ತೆ, ನಿಮಗೂ ಖುಷಿ.
1: ಹ್ಞೂ ರೀ ಮೇಡಮ್ ಅವ್ರ.
0: ಹೇಳಿ ಬಸನಗೌಡ ಅವರೇ, ಹೇಳಿ ಯಾವ ಗೀತೆನ ಪ್ರಸಾರ ಮಾಡೋಣ, ಸಮಯ ಕಮ್ಮಿ ಇದೆ.
1: ನಮ್ಗೆ ಮೇಡಮ್ ಅವ್ರ ಪ್ರೇಮ ತರಂಗದಿಂದ ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದ್ರು ನನ್ನ, ರಾಜ್ಕುಮಾರ್ ಬಾತ್ಯ ಅವರು ಹೇಳಿದ್ರು ಕಾದ್ರು.
0: ಪ್ರೇಮ ತರಂಗ ಚಿತ್ರದಿಂದ ನೀ ಹಿಂಗ ನೋಡಬೇಡ ನನ್ನ. ಆಯ್ತು, ಇದು ಬಸನಗೌಡ ಅವರೇ, ಗೀತೆ ಪ್ರಸಾರ ಆಗುತ್ತೆ, ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದ.

ರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಿಮ್ಮ ಬಾನುಲ್ ಗೆಳತಿ ಲಾವಣ್ಯ, ಹಾಗೆ ತಾಂತ್ರಿಕ ಸಹಕಾರ ನೀಡಿದವರು ಅನಿಲ್ ಹಂಚನಮನಿ ಹಾಗೂ ಮಂಜುನಾಥ್ ಹಡಗಲಿ.

0: 01484-210-310. Fortis Hospital, Cunningham Road. With you for life.
1: ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಲಕ್ಷ್ಮಣ್ ರಾವ್ ಕೆ ಪಂಡಿತ್ ಅವರ ಗಾನದಲ್ಲಿ ರಾಗ್ ಗುಣಕಲಿ, ತಬ್ಲಾ ಸಾಥಿ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಡಿ ಕುಮಾರ್ ದಾಸ್.

ಇದುವರೆಗೆ ಲಕ್ಷ್ಮಣ್ ರಾವ್ ಕೆ ಪಂಡಿತ್ ಅವರ ಶಾಸ್ತ್ರೀಯ ಗಾಯನದಲ್ಲಿ ರಾಗ್ ಗುಣಕಲಿ ಕೇಳಿದಿರಿ. ವಾದ್ಯ ಸಹಕಾರ ತಬ್ಲಾ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಡಿ ಕುಮಾರ್ ದಾಸ್.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯ ಸರ್ಕಾರದ ಸುಸ್ಥಿರ ಆರ್ಥಿಕ ಅಭಿವೃದ್ಧಿ, ದೂರದೃಷ್ಟಿಯ ಕೈಗಾರಿಕಾ ನೀತಿ, ಉದ್ಯಮ ಸ್ನೇಹಿ ಆಡಳಿತದ ಕಾರಣ ಭಾರತದ

0: ರಫ್ತು ವಲಯದಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. 2025-26 ಆರ್ಥಿಕ ವರ್ಷದಲ್ಲಿ ರಾಜ್ಯದ ಒಟ್ಟು ರಫ್ತು ಪ್ರಮಾಣ 9.5% ವೃದ್ಧಿಯಾಗಿದ್ದು ಸುಮಾರು 19.7 ಲಕ್ಷ ಕೋಟಿ ರೂಪಾಯಿಗಳಿಗೆ ತಲುಪಿದೆ. ಸಾಫ್ಟ್ವೇರ್ ಮತ್ತು ಸೇವಾ ವಲಯದ ರಫ್ತಿನಲ್ಲಿ ಕರ್ನಾಟಕ ನಂಬರ್ 1 ಸ್ಥಾನಕ್ಕೆ ಏರಿದೆ. ವಾಣಿಜ್ಯ ಉತ್ಪನ್ನಗಳ ರಫ್ತಿನಲ್ಲಿ ಕರ್ನಾಟಕ ದೇಶದಲ್ಲೇ 4ನೇ ಸ್ಥಾನ ಕಾಯ್ದುಕೊಂಡಿದೆ ಎಂದು ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಕರ್ನಾಟಕದ ಬೀದರ್, ಮಹಾರಾಷ್ಟ್ರದ ವಿದರ್ಭದಂತಹ ಪ್ರದೇಶಗಳಲ್ಲಿ ಅಂತರ್ಜಲ ಮಟ್ಟ ಕಡಿಮೆಯಾಗುತ್ತಿರುವುದನ್ನು ಗಮನಿಸಿರುವ ಕೇಂದ್ರ ಸರ್ಕಾರ ಜಲ ಸಂರಕ್ಷಣೆ ಹಾಗೂ ಜಲ ಮರುಪೂರಣಕ್ಕೆ ಆದ್ಯತೆ ನೀಡಿ ಅಮೃತ್ ಸರೋವರ ಯೋಜನೆಯನ್ನು ಜಾರಿಗೆ ತಂದಿದೆ ಎಂದು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ಸಚಿವ ಭೂಪೇಂದ್ರ ಯಾದವ್ ಹೇಳಿದರು. ಹೊಸದಿಲ್ಲಿಯಲ್ಲಿ ಇಂದು ಮರುಭೂಮೀಕರಣ ಮತ್ತು ಬರಗಾಲ ಎದುರಿಸುವ ವಿಶ್ವ ದಿನ 2026 ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಪ್ರಕೃತಿಯೊಂದಿಗೆ ಬದುಕಿ ಮರ ಅರಣ್ಯವನ್ನು ಪೂಜಿಸಿ ಗೌರವಿಸುವ ಕರ್ನಾಟಕದ ಸೋಲಿಗ ಸಮುದಾಯದ ಜನರ ಪರಿಸರ ಪೂರಕ ಚಟುವಟಿಕೆಗಳನ್ನು ಅವರು ಸ್ಮರಿಸಿದರು. ಜಾಗತಿಕ ಮಟ್ಟದಲ್ಲಿ ಹವಾಮಾನ ಬದಲಾವಣೆಯ ದುಷ್ಪರಿಣಾಮಗಳನ್ನು ನಿಯಂತ್ರಿಸಲು ರಾಜ್ಯ ಸರ್ಕಾರ ಸಿದ್ಧತೆ ನಡೆಸುತ್ತಿದೆ. ಇದಕ್ಕಾಗಿ ವಿಶೇಷ ರಾಜ್ಯ ಹವಾಮಾನ ಕ್ರಿಯಾ ಯೋಜನೆ ರೂಪಿಸಿದೆ ಎಂದು ಪರಿಸರ ವಿಜ್ಞಾನಿ ಡಾಕ್ಟರ್ ಪವಿತ್ರ ನಾಯಕ್ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಆಯೋಜಿಸಿದ್ದ ಹವಾಮಾನ ಬದಲಾವಣೆ ಕುರಿತಾದ ಕರ್ನಾಟಕ ರಾಜ್ಯ ಕ್ರಿಯಾಯೋಜನೆ ತಯಾರಿಕೆ ಕುರಿತ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಜಾಗತಿಕ ಶೂನ್ಯ ಇಂಗಾಲ ಹೊರಸೂಸುವಿಕೆ ಗುರಿಗೆ ಪೂರಕವಾಗಿ ರಾಜ್ಯದಲ್ಲೂ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯಡಿ ಉದ್ಯೋಗಿ ಮತ್ತು ಉದ್ಯೋಗದಾತರನ್ನು ಪ್ರೋತ್ಸಾಹಿಸುವ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಇಪಿಎಫ್ಒ ಪ್ರಾದೇಶಿಕ ಆಯುಕ್ತ ನೀರಜ್ ಕುಮಾರ್ ತಿಳಿಸಿದ್ದಾರೆ. ರಾಯಚೂರಿನಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ನಾಡಿದ್ದು 19ರಂದು ನಗರದ ನವೋದಯ ವೈದ್ಯಕೀಯ ಕಾಲೇಜಿನಲ್ಲಿ ಸಂವಾದ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವರ್ಚುವಲ್ ವೇದಿಕೆಯ ಮೂಲಕ ರೋಜ್ಗಾರ್ ಫಲಾನುಭವಿಗಳನ್ನು ಉದ್ದೇಶಿಸಿ ಮಾತನಾಡಲಿರುವ ಸಂವಾದ ಕಾರ್ಯಕ್ರಮದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಇಪಿಎಫ್ ಕಚೇರಿ ಅನುಷ್ಠಾನ ಅಧಿಕಾರಿ ಶರಣ ಬಸವ ವೈ.
1: ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನಾ ಅಂತ ಇವೆಂಟ್ ನಡೀತಾ ಇದೆ ಡೆಲ್ಲಿಯಿಂದ. ಮೋದಿ ಅವರು ಅಲ್ಲಿಂದ ಅಡ್ರೆಸ್ ಮಾಡ್ತಾರೆ. ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಾ ರೀಜನಲ್ ಆಫೀಸಸ್ ಕೂಡ ನಾವು ಆರ್ಗನೈಸ್ ಮಾಡ್ತಾ ಇದೀವಿ ಇವೆಂಟ್. ನಮ್ಮ ರಾಯಚೂರು, ಬಾಗಲಕೋಟೆ ಮತ್ತೆ ಯಾದಗಿರಿ ತಾಲೂಕವರು, ರಾಯಚೂರು ನವೋದಯ ಇನ್ಸ್ಟಿಟ್ಯೂಟ್ ಇದೆ ಅಲ್ವಾ, ಇಲ್ಲಿ ಆರ್ಗನೈಸ್ ಮಾಡ್ತಾ ಇದೀವಿ. ಅದೇ ರೀತಿ ಇದರಲ್ಲಿ ಎಂಪ್ಲಾಯೀಸ್ ಆಯ್ತು ಮತ್ತೆ ಎಂಪ್ಲಾಯರು, ಎಂಪ್ಲಾಯೀಸ್ ಇನ್ ದ ಸೆನ್ಸ್ ಬೆನಿಫಿಷಿಯರಿ ಯಾರಿದ್ದಾರೆ ಪಿಎಂಇಬಿಆರ್ ಅಲ್ಲಿ ಅವರೆಲ್ಲ ಬರ್ತಾರೆ. ಅದ್ರ ಜೊತೆಗೆ ಎಲೆಕ್ಟೆಡ್ ರಿಪ್ರೆಸೆಂಟೇಟಿವ್ ಬರ್ತಾರೆ, ಪ್ಲಸ್ ನಮ್ಮ ಆಫೀಸ್ ಕಡೆಯಿಂದ ನಮ್ಮ ಕಮಿಷನರ್ ಅವರೆಲ್ಲ ಬರ್ತಾರೆ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನಾದಲ್ಲಿ ಎರಡಿದೆ. ಪಾರ್ಟ್ ಎ ಬಂದ್ಬಿಟ್ಟು ಫಸ್ಟ್ ಟೈಮ್ ಎಂಪ್ಲಾಯೀಸ್ಗೆ ಬೆನಿಫಿಟ್ ಇದೆ. ಈಗ ಹೊಸದಾಗಿ ಕೆಲಸಕ್ಕೆ ಜಾಯ್ನ್ ಆಗಿದ್ರೆ ಅವರಿಗೆ 1 ಟೈಮ್ ಬೆನಿಫಿಟ್, 15,000 ವರೆಗೂ ಗವರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಅವರ ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಫಸ್ಟ್ ಇನ್ಸ್ಟಾಲ್ಮೆಂಟ್ ಆಫ್ಟರ್ 6 ಮಂತ್ಸ್, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಆಫ್ಟರ್ 12 ಮಂತ್ಸ್.
0: ಕರ್ನಾಟಕ ರಾಜ್ಯ ಅನುಷ್ಠಾನದ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕಾಗಿ ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಯನ್ನು ಪಡೆದುಕೊಂಡಿರುವುದು ಸಂತಸ ಹಾಗೂ ಹೆಮ್ಮೆಯ ವಿಷಯವಾಗಿದೆ ಎಂದು ಇಂಧನ ಮತ್ತು ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ಹೇಳಿದ್ದಾರೆ. ಖೇಲೋ ಇಂಡಿಯಾ ಉಪಕ್ರಮದಡಿ ರಾಜ್ಯದಲ್ಲಿ ಪ್ರತಿಭಾನ್ವಿತ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಿ 1 ವರ್ಷದ ಅವಧಿಗೆ ತರಬೇತಿ ನೀಡಲಾಗುತ್ತದೆ. ರಾಯಚೂರು ಜಿಲ್ಲೆಯಲ್ಲಿ 12-18 ವರ್ಷ ವಯಸ್ಸಿನ ಕ್ರೀಡಾಸಕ್ತ ಬಾಲಕ ಹಾಗೂ ಬಾಲಕಿಯರ ಆಯ್ಕೆಗಾಗಿ ನೋಂದಣಿ ಪ್ರಕ್ರಿಯೆ ನಾಡಿದ್ದು 19ರಂದು ಬೆಳಗ್ಗೆ 10 ಗಂಟೆಗೆ ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಆಯೋಜಿತವಾಗಿದೆ ಎಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಈರೇಶ್ ನಾಯಕ್ ತಿಳಿಸಿದ್ದಾರೆ. ರಾಜ್ಯ ವಿಧಾನಪರಿಷತ್ 7 ಸ್ಥಾನಗಳಿಗೆ ನಾಳೆ 18ರಂದು ಚುನಾವಣೆ ನಡೆಯಲಿದೆ. ಕಾಂಗ್ರೆಸ್ 5, ಬಿಜೆಪಿ 2 ಮತ್ತು ಜೆಡಿಎಸ್ 1 ಸೇರಿ ಒಟ್ಟು 8 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪೂರ್ವಭಾವಿಯಾಗಿ ಯೋಗದ ಮಹತ್ವ ಸಾರಲು ಚಿತ್ರದುರ್ಗ ನಗರದಲ್ಲಿ 20ರಂದು ಬೆಳಗ್ಗೆ 7 ಗಂಟೆಗೆ ಬೃಹತ್ ಜಾಗೃತಿ ಜಾಥಾ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಆಯುಷ್ ಅಧಿಕಾರಿ ಡಾ ಚಂದ್ರಕಾಂತ್ ಎಸ್ ನಾಗಸಮುದ್ರ ತಿಳಿಸಿದ್ದಾರೆ. ನಬಾರ್ಡ್ ಚಿಕ್ಕಬಳ್ಳಾಪುರ ಜಿಲ್ಲಾ ಅಭಿವೃದ್ಧಿ ವ್ಯವಸ್ಥಾಪಕರ ಕಚೇರಿಯನ್ನು ಸಂಸದ ಡಾ ಕೆ ಸುಧಾಕರ್ ಇಂದು ಸಂಜೆ 4 ಗಂಟೆಗೆ ಜಿಲ್ಲಾಡಳಿತ ಭವನದ ಮುಖ್ಯ ಸಭಾಂಗಣದಲ್ಲಿ ಉದ್ಘಾಟಿಸಿದರು.

0: ಆಕಾಶವಾಣಿ ಧಾರವಾಡ. ಈಗ ಭಾವಗೀತೆಗಳು.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
3: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
4: ಇನ್ನು ಮುಂದೆ ಪತ್ರ ಹಾಗೂ ಪಾರ್ಸೆಲ್ಗಳನ್ನು ಕಳುಹಿಸಲು ಪೋಸ್ಟ್ ಆಫೀಸ್ನಲ್ಲಿ ಲೈನ್ನಲ್ಲಿ ನಿಲ್ಲುವ ಅಗತ್ಯವಿಲ್ಲ.
3: ಅಂಚೆ ಇಲಾಖೆಯಿಂದ ಪ್ರಾರಂಭಿಸಲಾದ ಡಾಕ್ ಸೇವಾ ಮೊಬೈಲ್ ಆಪ್ ಅಂಚೆ ಸೇವೆಗಳನ್ನು ಬಳಕೆದಾರರ ಮನೆ ಬಾಗಿಲಿಗೆ ತಲುಪುವಂತೆ ರೂಪಿಸಲಾಗಿದೆ.
4: ಬಳಕೆದಾರರು ಮನೆಯಿಂದಲೇ ದೇಶದ ಯಾವುದೇ ಭಾಗಕ್ಕೆ ಹಾಗೂ 150 ಹೆಚ್ಚು ವಿದೇಶಗಳಿಗೆ ಪತ್ರ ಹಾಗೂ ಪಾರ್ಸೆಲ್ಗಳನ್ನು ಬುಕ್ ಮಾಡಬಹುದು.
3: ಪೋಸ್ಟ್ಮ್ಯಾನ್ ಮೂಲಕ ಪಿಕಪ್ ಸೌಲಭ್ಯ.
5: ಶ್ರೀ ಮೃತ್ಯುಂಜಯ ಮರೋಳ್ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿ ಡೆವಲಪರ್ಸ್ ಅರ್ಪಿಸುವ ಹೂವು ಬಳ್ಳಿಯ ಮೇಳ ಜೂನ್ 26, 27, 28 ಮುಂಜಾನೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಹೊಸ ಮನೆಗಳು, ಹೊಸ ಅಂಗಡಿಗಳು ಹಾಗೂ ಬಾಡಿಗೆ ಬರುವಂತಹ ವಾಣಿಜ್ಯ ಆಸ್ತಿಗಳ ಮಾರಾಟ ಮೇಳವಿದು. ಸ್ಥಳ ಯಶಸ್ವಿ ಎನ್ಕ್ಲೇವ್, ಕುಮಾರ್ ಪಾರ್ಕ್, ಗೋಕುಲ್ ರಸ್ತೆ, ಹುಬ್ಬಳ್ಳಿ. ಅಂಗಡಿಗಳನ್ನು ಖರೀದಿಸುವ ಗ್ರಾಹಕರಿಗೆ 5 ವರ್ಷಗಳವರೆಗೆ ಯಶಸ್ವಿ ಡೆವಲಪರ್ಸ್ ವತಿಯಿಂದ ಕಡ್ಡಾಯ ಬಾಡಿಗೆ ನೀಡುವ ಖಾತರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
6: 9448112323
5: ಅಥವಾ
6: 7353112323.
5: ಸಾಲ ಸೌಲಭ್ಯ ಎಸ್ಬಿಐ, ಕೆನರಾ ಬ್ಯಾಂಕ್, ಹುಬ್ಬಳ್ಳಿ ಅರ್ಬನ್ ಬ್ಯಾಂಕ್. ಷರತ್ತುಗಳು ಅನ್ವಯ.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಸಪ್ನೋ ಕೋ ಹಕೀಕತ್ ಮೇ ಬದಲ್ನೆ ಕೆ ಲಿಯೆ ಸಹೀ ಸಮಯ ಪರ್ ಸಹೀ ಕದಮ್ ಉಠಾನಾ ಜರೂರಿ ಹೈ. ಭಾರತೀಯ ವಾಯುಸೇನಾ ಮೇ ಕಮಿಷನ್ಡ್ ಆಫೀಸರ್ ಬನ್ನೆ ಕೆ ಲಿಯೆ ಆಫ್ಕಾಟ್ 2 ಆಫ್ 2026 ಕೆ ಆವೇದನ್ 20 ಮೇ ಸೆ ಖುಲೆ ಹೈ. ವಿವರಣ್ ಕೆ ಲಿಯೆ ವಿಸಿಟ್ ಕರೆ afcat.edcil.co.in ಪರ್.
2: 35 years of clinical excellence with compassion.
3: From life-saving emergencies to advanced cardiac and multi-specialty expertise,
2: Bengaluru has placed its trust in one name.
3: Choose the care Bengaluru believes in.
2: Call 9686860310. Fortis Hospital, Cunningham Road. With you for life.
4: Mukhadali Modaveya Sai Ball. Kajji Hulkadi Sai Ball. Gulle Gajakarna Sai Ball. Kesaru Hunna
5: Sai Ball.
6: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸೈಬಾಲ್.
7: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ, ಮಾಹಿತಿ ನೀಡಿ, ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
8: ಹಿಂಗೆ ಕಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
9: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
8: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
10: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: 35 years of clinical excellence with compassion.
3: From life-saving emergencies.

0: to advanced cardiac and multi-specialty expertise.
1: Bengaluru has placed its trust in one name.
0: Choose the care Bengaluru believes in.
1: Call 9686860310. Fortis Hospital, Cunningham Road. With you for life.
2: PUC ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
3: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
2: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ UGC ರೆಕಗ್ನೈಸ್ಡ್ ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
4: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. ಬಿಎಸ್ಸಿ ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, ಬಿಎ, ಬಿಸಿಎ, ಬಿಬಿಎ ಮತ್ತು ಇನ್ನಷ್ಟು.
2: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
4: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
2: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.
5: ಭಾವಗೀತೆಗಳಲ್ಲಿ ಮೊದಲಿಗೆ ಕೇಳಿ ದರಾ ಬೇಂದ್ರೆ ಅವರ ರಚನೆ, ಹಾಡಿದ್ದಾರೆ ಸಂಗೀತ ಕಟ್ಟಿ.

0: ಆಕಾಶವಾಣಿ ಧಾರವಾಡ.
1: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
2: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮಾ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
1: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
3: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸ್ನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, BCOM, BA, BCA, BBA ಮತ್ತು ಇನ್ನಷ್ಟು.
1: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
3: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
1: ಮಹಾತ್ಮಾ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.
4: 35 years of clinical excellence with compassion.
5: From life-saving emergencies to advanced cardiac and multi-specialty expertise,
4: Bengaluru has placed its trust in one name.
5: Choose the care Bengaluru believes in.
4: Call 968-668-60310. Fortis Hospital, Cunningham Road. With you for life.
6: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
7: ಅದು ಕೂಡ ಆಪ್ ನಿಂದ. ಸಿಕ್ಬಿದ್ರು
8: ಅಪರಿಚಿತ ಆಪ್ ನಿಂದ ಬಚಾವಾಗಿ.
9: RBI ಹೇಳುತ್ತೆ,
8: ಜಾಣರಾಗಿರಿ, ಜಾಗರೂಕರಾಗಿರಿ.

ಇನ್ನು ಮುಂದೆ 12:35 ಆರೋಗ್ಯ ಸಂಚಿಕೆಯಲ್ಲಿ ಪಿಸಿಒಡಿ, ಪಿಸಿಒಎಸ್ ಹಾಗೂ ಪಿಎಂಒಎಸ್ ನಡುವಿನ ವ್ಯತ್ಯಾಸ ಕುರಿತು ಡಾಕ್ಟರ್ ಹರಿಚರಣ್ ಟಿಕೆ ಅವರಿಂದ ಮಾಹಿತಿ ಹಾಗೂ ಬೊಜ್ಜು ಹಾಗೂ ಡಯಾಬಿಟೀಸ್ ನಡುವಿನ ಸಂಬಂಧ ಕುರಿತು ಡಾಕ್ಟರ್ ಗಾನ್ವಿ ಅವರೊಂದಿಗೆ ಮಾತುಕತೆ. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 1 ಗಂಟೆಗೆ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಕಾರ್ಯಕ್ರಮದಲ್ಲಿ ಪಿಎಂ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಂ ಕುರಿತು ಮಾಹಿತಿ. 1:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಂದಗೋಳ ತಾಲೂಕಿನ ಬೆಟ್ಟದೂರಿನ ಯಲ್ಲಪ್ಪ ಸಿದ್ದಪ್ಪ ತಿರ್ಲಕೊಪ್ಪ ಹಾಗೂ ಸಂಗಡಿಗರಿಂದ ಗೀಗಿ ಪದ. 1:30 ನಿಮ್ಮೊಂದಿಗೆ ಕಾರ್ಯಕ್ರಮ. 2:40 ಹೊಸ ಹಾಡು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.

ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಆಧುನಿಕ ಜಗತ್ತು ತುಂಬಾ ವೇಗವಾಗಿ ಬೆಳೀತಾ ಇದೆ, ಅಷ್ಟೇ ವೇಗವಾಗಿ ಡಯಾಬಿಟಿಸ್ನಂತಹ ಆರೋಗ್ಯ ಸಮಸ್ಯೆಗಳು ಕೂಡ

0: ನಮ್ಮನ್ನು ಅಧಿಕ ಒತ್ತಡದೆಡೆಗೆ ಕೊಂಡೊಯ್ತಾ ಇವೆ. ಡಯಾಬಿಟಿಸ್ ಮತ್ತು ಬೊಜ್ಜು ಈಗೆಲ್ಲ ಕಾಡುತ್ತಿರುವ ಸಮಸ್ಯೆಗಳಲ್ಲಿ ಬಹಳ ಪ್ರಮುಖನೇ ಅಂತ ಹೇಳಬಹುದು. ಮನುಷ್ಯ ಕುಳಿತಲ್ಲಿಯೇ ಅನೇಕ ಸಮಸ್ಯೆಗಳಲ್ಲಿ ಸಿಲುಕಾಕೊಂಡಿದ್ದಾನೆ. ಸಣ್ಣ ವಯಸ್ಸಿನ ಹೆಣ್ಣುಮಕ್ಕಳು ಕೂಡ ಪಿಸಿಒಡಿ, ಪಿಸಿಒಎಸ್, ಪಿಎಂಒಎಸ್ ನಂತಹ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಒಂದೇ ಬಾರಿ ಅನೇಕ ಸಮಸ್ಯೆಗಳ ಆಗರ ಈ ಪಿಎಂಒಎಸ್. ಋತುಚಕ್ರದಿಂದ ಆರಂಭವಾಗುವ ಈ ಸಮಸ್ಯೆಗೆ ತುರ್ತು ಪರಿಹಾರ ಈಗ ಬಹಳ ಅಗತ್ಯ. ಬನ್ನಿ, ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಹರಿಚರಣ್ ಟಿಕೆ ಅವರು ಸ್ತ್ರೀಯರು ಎದುರಿಸುತ್ತಿರುವ ಈ ಪಿಸಿಒಡಿ, ಪಿಸಿಒಎಸ್ ಅಥವಾ ಪಿಎಂಒಎಸ್ ಸಮಸ್ಯೆ ಕುರಿತಾಗಿ ಮಾಹಿತಿ ನೀಡುತ್ತಾರೆ. ನಂತರ ಡಾಕ್ಟರ್ ಗಾನವಿ ವೈಪಿ ಅವರು ಬೊಜ್ಜು ಮತ್ತು ಡಯಾಬಿಟಿಸ್ಗೆ ಚಿಕಿತ್ಸೆ ವಿಷಯವಾಗಿಯೂ ಕೂಡ ಮಾಹಿತಿ ಒದಗಿಸಿಕೊಡ್ತಾ ಇದ್ದಾರೆ. ಮೊದಲಿಗೆ ಈ ಪಿಸಿಒಡಿ, ಪಿಸಿಒಎಸ್ ಮತ್ತು ಪಿಎಂಒಎಸ್ ಇವುಗಳ ನಡುವಣ ವ್ಯತ್ಯಾಸ ಏನು ಅಂತ ಅರಿಯೋಣ. ಬನ್ನಿ ಡಾಕ್ಟರ್ ಹರಿಚರಣ್ ಟಿಕೆ ಅವರೊಂದಿಗಿನ ಸಂದರ್ಶನದಲ್ಲಿ.
1: ಸರ್ ನಮಸ್ಕಾರ.
2: ನಮಸ್ಕಾರ.
1: ಅಂದ್ರೆ ರೆಗ್ಯುಲರ್ ಆಗಿ ಅವರಿಗೆ ಪೀರಿಯಡ್ಸ್ ಆಗ್ತಿರಂಗಿಲ್ಲ, ಋತುಚಕ್ರದಲ್ಲಿ ಬದಲಾವಣೆ ಆಗ್ತದೆ, ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ತಾವು ವ್ಯಾಖ್ಯಾನಿಸ್ತೀರಿ, ಏನು ಸರ್ ಈ ಸಮಸ್ಯೆಗೆ ಮುಖ್ಯ ಕಾರಣ?
2: ಈ ಸಮಸ್ಯೆ ಮುಖ್ಯವಾದ ಕಾರಣ ಏನು ಅಂತಂದ್ರೆ, ಇವಾಗ ಇರುವಂತ ಜೀವನ ಶೈಲಿ ಮತ್ತೆ ಆಹಾರ ಪದ್ಧತಿ, ಇವುಗಳು ಸುಮಾರು ಪೀಡಿಕೆಗಳಿಂದನೇ ಮಾರ್ಪಡೆ ಆಗಿ ಅದು ಇವಾಗ ಇಂಟರ್ ಜನರೇಷನಲ್ ಅಂದ್ರೆ ನೆಕ್ಸ್ಟ್ ನೆಕ್ಸ್ಟ್ ಜನರೇಷನ್ಗೆ ಇನ್ನೂ ಬೇಗ ಬೇಗ ತೊಂದರೆಗಳು ಬರೋ ಪರಿಸ್ಥಿತಿನಲ್ಲಿ ಇವಾಗ ಬಂದ್ಬಿಟ್ಟಿದೆ. ಸೊ ಇದು ಸುಮಾರು ಆಲ್ಮೋಸ್ಟ್ ಹೇಳ್ಬೇಕಂದ್ರೆ 30-40% ಮಕ್ಕಳಲ್ಲೇನೆ ಕಾಣಿಸ್ಕೊಳ್ಳೋಕೆ ಶುರು ಆಗ್ಬಿಟ್ಟಿದೆ. ಸೊ ಇದು ತುಂಬಾ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಇದರಲ್ಲಿ ಒಂದು ಚಿಕ್ಕ ಹೆಣ್ಮಕ್ಳು, ಅವರಿಗೆ ಮೆನ್ಸಸ್ ಸ್ಟಾರ್ಟ್ ಆಗಿ ಒಂದು ವರ್ಷ ಆಗ್ಬಿಟ್ಟಿರುತ್ತೆ, ಕೆಲವು ತಿಂಗಳು ಸರಿಯಾಗಿ ಬಂದಿರುತ್ತೆ, ಮತ್ತೆ ಸರಿಯಾಗಿ ಬರದೆ ಲೇಟ್ ಲೇಟ್ ಆಗಿ ಬರುವಂತದ್ದು, ಬಂದ್ರೆ ಜಾಸ್ತಿ ಪೀರಿಯಡ್ ಕಂಟಿನ್ಯೂಸ್ ಆಗಿ ಹೋಗುವಂತದ್ದು ರಕ್ತ, ಆತರ ಪ್ರಾಬ್ಲಮ್ಗಳು ಬಂದು ಅದ್ರ ಜೊತೆಗೆ ಅವರಿಗೆ ಅವ್ರ ದೇಹದಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಒಂದು ಕೊರತೆಯಿಂದ ಸೈಕಲಾಜಿಕಲಿ ಸ್ವಲ್ಪ ಲೋ ಆಗಿ ಫೀಲ್ ಆಗಿ ಅದು ಅದೇ ಟೈಮಲ್ಲಿ ಅವರಿಗೆ ಎಕ್ಸಾಮ್ಗಳು, ಪರೀಕ್ಷೆಗಳು ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆತರ ಯಂಗ್ ಟೈಮಲ್ಲಿ ಇರ್ತಾರೆ ಅವರು, ಆವಾಗ ಅದು ಅವರಿಗೆ ಅಡಿಷನಲ್ ಆಗಿ ಅವರಿಗೆ ನಾನ್ ಕಾಂಪಿಟೇಟಿವ್ ಆಗಿ ಮಾಡಿಬಿಡುತ್ತೆ ಅವ್ರನ್ನ. ಸೊ ಇಂಥ ಸೀರಿಯಸ್ ಪ್ರಾಬ್ಲಮ್ ಇದು ಪಿಸಿಒಎಸ್ ಅಂತ, ಇವಾಗ ಅದನ್ನ ಪಿಎಂಒಎಸ್ ಅಂತ ಮಾಡ್ಬಿಟ್ಟಿದ್ದಾರೆ. ಮುಂಚೆ ಪಿಸಿಒಡಿ ಅಂತ ಇದ್ರು, ಒಂದೇ ರೋಗ ಅನ್ಕೊಂಡಿದ್ರು ಮುಂಚೆ, ಇವಾಗ ಅದನ್ನ ಪಿಸಿಒಎಸ್ ಅಂತ ಮಾಡಿ ಆಮೇಲೆ ಇವಾಗ ಪಿಎಂಒಎಸ್ ಅಂತ ಮಾಡ್ಬಿಟ್ಟಿದ್ದಾರೆ. ಪಿಸಿಒಎಸ್ ಅಂದ್ರೆ ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅಂತ, ಡಿಸೀಸ್ ನ ತೆಗೆದು ಸಿಂಡ್ರೋಮ್ ಅಂತ ಹೇಳಿದೇನಕ್ಕೆ ಅಂತಂದ್ರೆ ಅದು ಒಂದು ರೋಗ ಅಲ್ಲ, ಸುಮಾರು ರೋಗಗಳ ಸಮೂಹ ಅಂತ. ನೆಕ್ಸ್ಟ್ ಇವಾಗ ಬಂದು ಅದನ್ನ ಪಿಎಂಒಎಸ್ ಅಂತ ಮಾಡಿದ್ದಾರೆ, ಯಾಕಂದ್ರೆ ಅದು ಪಾಲಿಸಿಸ್ಟಿಕ್ ಅನ್ನೋ ಅಂತ ಸಿಸ್ಟ್ ಅಂತ ಅಂಶ ಯಾವುದು ಇಲ್ಲ ಆಕ್ಚುಲಿ ಅದರಲ್ಲಿ. ಇವಾಗ ಗೊತ್ತಾಗಿರೋದೇನಂತಂದ್ರೆ ಅದು ಪಾಲಿಎಂಡೋಕ್ರೈನ್, ಪಿ ಅಂದ್ರೆ ಪಾಲಿಎಂಡೋಕ್ರೈನ್, ಎಂ ಮೆಟಬಾಲಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ. ಸೊ ಓವರಿ ನೋಡೋದಕ್ಕೆ ನಾರ್ಮಲ್ ಓವರಿ ತರ ಕಾಣಿಸೋದಿಲ್ಲ, ಅದರಲ್ಲಿ ಮೋರ್ ದನ್ 10-12 ಫಾಲಿಕಲ್ಸ್ ಒಂದೊಂದ್ ಕಡೆನು ಇದ್ದಾಗ ಅದನ್ನ ಪಾಲಿಸಿಸ್ಟಿಕ್ ಓವೇರಿಯನ್ ಮಾರ್ಫಾಲಜಿ ಅಂತೀವಿ. ಅಂದ್ರೆ ಅಲ್ಟ್ರಾಸೌಂಡ್ ಮಾಡಿದಾಗ, ಸ್ಕ್ಯಾನಿಂಗ್ ಮಾಡಿದಾಗ ಒಂದು ಅದರದ್ದು ವಾಲ್ಯೂಮ್ ಅಂದ್ರೆ ಗಾತ್ರ ಜಾಸ್ತಿ ಇರೋದು, ಇಲ್ಲ ಅದರಲ್ಲಿ ಮೊಟ್ಟೆಗಳು ಜಾಸ್ತಿ ಇರುವಂತದ್ದು. ಆ ಮೊಟ್ಟೆಗಳನ್ನ ಮುಂಚೆ ಸಿಸ್ಟ್ ಅಂತ ಕರಿತಾ ಇದ್ರು, ಅದು ಸಿಸ್ಟ್ ಅಲ್ಲ, ಅದು ಮೊಟ್ಟೆ ಅದು. ಸೊ ಅದಕ್ಕೆ ಇವಾಗ ಸಿಸ್ಟ್ ನ ತೆಗೆದು ಬಿಟ್ರು ಅದರಲ್ಲಿ. ಇವಾಗ ಪಾಲಿ ಎಂಡೋಕ್ರೈನ್, ಎಂಡೋಕ್ರೈನ್ ಅಂದ್ರೆ ಇವಾಗ ಏನ್ ಗೊತ್ತಾಗಿದೆ ಅಂತಂದ್ರೆ ಅದರಲ್ಲಿ ಬರೀ ಅಂಡಾಶಯದ ಪ್ರಾಬ್ಲಮ್ ಅಲ್ಲ, ಅದು ಇಡೀ ದೇಹದಲ್ಲಿ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂತ ಹಾರ್ಮೋನ್ಸ್, ಇನ್ಸುಲಿನ್ ಆಗ್ಲಿ ಮತ್ತೆ LH FSH ಆಗ್ಲಿ, ಇವೆಲ್ಲಾನೂ ಅಬ್ನಾರ್ಮಲ್ ಆಗಿರುತ್ತೆ ಇವಾಗ ಪಿಎಂಒಎಸ್
1: ಅಲ್ಲಿ. ಸರ್ ಇದು ಬಹಳಷ್ಟು ಒಂಥರ ಗೊಂದಲದ ವಿಚಾರ ಆದಂಗೆ ಆಯ್ತು, ಮತ್ತೆ ಅತಿ ದೊಡ್ಡ ಸಮಸ್ಯೆ ಇದು ಅಂತ ಅನ್ಸುತ್ತೆ. ಈಗ ತಾವು ಹೇಳ್ತಾ ಇದ್ರಬೇಕಾದ್ರೆ ಇದ್ರ ಬಗ್ಗೆ ನಿರ್ಧಾರಗಳನ್ನ ತಡವಾಗಿ ಬೇರೆ ಬೇರೆ ರೀತಿಯಲ್ಲಿ ಪರೀಕ್ಷೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದೆ ವೈದ್ಯಕೀಯ ಜಗತ್ತು, ಅಂದ್ರೆ ಇನ್ನು ಏನು ಮಾರ್ಪಾಟ ಆಗುತ್ತೋ ಗೊತ್ತಿಲ್ಲ, ಆ ರೀತಿ ಅನಿಸ್ತಾ ಇದೆ ಇದು ಅಲ್ವಾ? ಈಗ ಯಾವ ಕಾರಣಕ್ಕಾಗಿ ಈ ಸಮಸ್ಯೆ ಬರುತ್ತೆ?
2: ಈ ಕಾರಣ ಮೇನ್ಲಿ ಜೀವನ ಶೈಲಿನಲ್ಲಿ ಮಾರ್ಪಡೆ ಆಗಿರೋದ್ರಿಂದ ಮನುಷ್ಯರು ಸುಮಾರು 1000 ವರ್ಷದಿಂದ ಏನು ಆಹಾರ ತಗೊಂತಾ ಇದ್ರು, ಯಾವ ತರ ಜೀವನ ಶೈಲಿ ಇತ್ತು ಅವ್ರದ್ದು, ಅದು ಸಡನ್ ಆಗಿ ಇವಾಗ ಮಾರ್ಪಡೆ ಆಗಿರೋದ್ರಿಂದ ಅಗ್ರಿಕಲ್ಚರ್ ಇರಲಿ, ಅದರಿಂದ ಉತ್ಪತ್ತಿ ಆಗಿರುವಂತಹ ಆಹಾರ ಸೇವನೆ ನಾವು ಮಾಡೋದಿರಲಿ, ಅದರಲ್ಲಿ ನಾವು ನಮ್ಮ ದೇಹನ ಯೂಸ್ ಮಾಡೋ ಬಳಕೆ ಮಾಡೋ ಪ್ರಕ್ರಿಯೆ ಇರಲಿ, ಅದೆಲ್ಲ ಮಾರ್ಪಡೆ ಆಗ್ಬಿಟ್ಟಿದೆ. ಕಷ್ಟಪಟ್ಟು ನಾವು ಕೆಲಸ ಮಾಡೋದು ನಿಂತೋಯ್ತೀವಿ. ಮತ್ತೆ ಆಹಾರ ಸೇವನೆ ಮಾಡಬೇಕಾದ್ರೂ ನಮಗೆ ಪ್ರೊಸೆಸ್ಡ್ ಫುಡ್ ಅಂದ್ರೆ ಅದೇ ಆಹಾರ ನಮ್ಮ ಪ್ಲೇಟಲ್ಲಿ ಬಂದಾಗ ಅದು ಪ್ರಾಸೆಸ್ಡ್ ಆಗಿ ಅದರಲ್ಲಿ ಕಾರ್ಬೋಹೈಡ್ರೇಟ್ ಅಂದ್ರೆ ಶುಗರ್ ಅಂಶ ಜಾಸ್ತಿ ಇರುವಂತ ಪರಿಸ್ಥಿತಿ ಇವಾಗ ಬಂದ್ಬಿಟ್ಟಿದೆ. ಅದ್ ತಿಂದಿದ ತಕ್ಷಣ ನಮ್ಮ ಹೊಟ್ಟೆಯಿಂದ ರಕ್ತಕ್ಕೆ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ.
1: ಅಂದ್ರೆ ಆಹಾರದ ಶೈಲಿ, ಅದೇ ರೀತಿ ಜೀವನ ಶೈಲಿ, ಮತ್ತೆ ಕಾಲಕಾಲಕ್ಕೆ ಪಾಲಿಸದೇ ಇರುವಂತಹ ಆರೋಗ್ಯದ ನಿಯಮಗಳು, ಇವೆಲ್ಲವೂ ಕಾರಣ ಆಗ್ತಾ ಇದಾವೆ. ಮತ್ತೆ ಆತಂಕಗಳು,

0: ತಾವು ಹೇಳ್ತಾ ಇದ್ರಲ್ಲ, ಹೆಣ್ಮಕ್ಳಲ್ಲಿ ಪರೀಕ್ಷೆ ಇತ್ಯಾದಿ ಬಂದಾಗ ಅದು ಆ ಸಮಸ್ಯೆ, ತಮಗಿರುವಂತಹ ಅನಾರೋಗ್ಯದ ಸಮಸ್ಯೆ ಅದು ಇನ್ನೊಂದು ಸಮಸ್ಯೆಗೆ ಎಡೆ ಮಾಡಿಕೊಡ್ತದೆ. ಅತಿ ದೊಡ್ಡ ಸಮಸ್ಯೆ ಅದೇ ಅಂತ ಅನ್ಸ್ಬಿಡುತ್ತೆ ಅವಾಗ. ಈಗ PMOS ಈ ಸಮಸ್ಯೆಗೆ ಚಿಕಿತ್ಸೆ ಕೊಡಲಿಲ್ಲ ಅಂತಂದ್ರೆ ಏನಾಗತ್ತೆ ಅಂತ ಅನ್ನೋದು ಗೊತ್ತಾಗ್ಬೇಕು ನಮ್ಗೆ.
1: ಏನಾಗುತ್ತೆ ಅಂತಂದ್ರೆ ಇದರಲ್ಲಿ ಮೇನ್ ಸಮಸ್ಯೆ ಏನು ಅಂತಂದ್ರೆ, ಸಮಸ್ಯೆ ಇಲ್ಲ ಅಂತ ಅನ್ಕೊಳ್ಳೋದೇ ದೊಡ್ಡ ಸಮಸ್ಯೆ. ಸುಮಾರು ಜನ ಇದನ್ನ ಏನು ಉಷ್ಣ ಇರ್ಬೋದು, ಅದರಿಂದ ಮೆನ್ಸಸ್ ಸರಿಯಾಗಿ ಬರ್ತಾ ಇಲ್ಲ ಅಂತ, ಇಲ್ಲ ಅಂದ್ರೆ ಅದು ನಮ್ಮ ತಾಯಿಗೂ ಇತ್ತು, ಇನ್ನೊಬ್ರಿಗೂ ಇತ್ತು, ಯಾರಿಗೂ ಎಲ್ಲಾರ್ಗೂ ಇದೆ, ಅದರಿಂದ ನಾವು ಅದನ್ನ ನೆಗ್ಲೆಕ್ಟ್ ಮಾಡ್ಬಿಡುವಂತದ್ದು ಪರಿಸ್ಥಿತಿ, ಮತ್ತೆ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇರೋ ಪರಿಸ್ಥಿತಿ. ವೈಜ್ಞಾನಿಕವಾಗಿ ಲಾಜಿಕ್ ಆಗಿ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಕೆಲವು ಮಿನಿಮಮ್ ಲೆವೆಲ್ ಎಜುಕೇಶನ್ ಅಥವಾ ತಮ್ಮದೇ ಆದ ರೀಪ್ರೊಡಕ್ಟಿವ್ ಆರ್ಗನ್ಸ್ ಬಗ್ಗೆ ನಾಲೆಜ್ ಬೇಕಾಗ್ಬರುತ್ತೆ. ಅದು ಸುಮಾರು ಜನದಲ್ಲಿ ಇರೋದಿಲ್ಲ. ಆದ್ರಿಂದ ಅವರಿಗೆ ಏನೋ ಒಂದು ಸುಮಾರು ತುಂಬಾ ದೊಡ್ಡ ತೊಂದರೆ ಇದೆ ಅಂತ ಅನ್ಕೊಂಡ್ಬಿಟ್ಟು ಅದಕ್ಕೆ ಸೊಲ್ಯೂಷನ್ ಇಲ್ಲ ಅನ್ಕೊಂಡ್ಬಿಡೋದು, ಇಲ್ಲ ಅದನ್ನ ಉದಾಸೀನ ಮಾಡ್ಬಿಟ್ಟು ಅದಕ್ಕೆ ಏನು ಮಾಡದೇ ಇರೋದು, ಈ ಎರಡೂ ಪರಿಸ್ಥಿತಿಗಳು ಸುಮಾರು ಜನದಲ್ಲಿ ಕಾಣಿಸ್ಕೊಳ್ಳುತ್ತೆ. ಮತ್ತೆ ವೈದ್ಯರ ಹತ್ರ ಹೋಗಿ ಅದನ್ನ ತಪಾಸಣೆ ಮಾಡಿಸಿ ಅದು ಕ್ರೈಟೀರಿಯಾ ಫುಲ್ಫಿಲ್ ಆಗ್ತಾ ಇದೆಯಾ ಇಲ್ವಾ ಅಂತ ಕಂಡಿಡಿದು, ಮತ್ತೆ ಅದಕ್ಕೆ ಸಿಂಪಲ್ ಆಗಿರೋ ಟ್ರೀಟ್ಮೆಂಟ್, ಬರೀ ಜೀವನ ಶೈಲಿನ ಮಾರ್ಪಡೆ ಹೆಂಗ್ ಮಾಡ್ಬೇಕು, ಯಾವ್ದ್ರಿಂದ ಇದು ತೊಂದರೆ ಆಗ್ತಾ ಇದೆ ಅಂತ ಕಂಡಿಡ್ಕೊಂಡು ಅದನ್ನ ಪಾಲಿಸಿದ್ರೆ ಅಷ್ಟರಲ್ಲೇ ಎಷ್ಟೊಂದಲ್ಲ ಆಲ್ಮೋಸ್ಟ್ ನಿಮ್ಗೆ 50% ಪ್ರಾಬ್ಲಮ್ ಸಾಲ್ವ್ ಆದಂಗ
0: ಸಾಲ್ವ್ ಆಗತ್ತಲ್ಲ ಸರ್. ಈಗ ಮುಖ್ಯವಾಗಿ ಆತಂಕಗಳು ಏನಂತಂದ್ರೆ, ಮದುವೆ ಆದ ನಂತರ ಮುಂದೆ ನಮಗೆ ಏನೋ ಸಮಸ್ಯೆ ಆಗಬಾರದು, ಇದು ಈ ಸಮಸ್ಯೆ ಬಹುಶಃ ಅಲ್ಲಿ ಸರಿ ಆಗತ್ತೇನೋ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ.
1: ಹೌದು, ಅದು ತಪ್ಪಾದ ಭಾವನೆ. ಆಕ್ಚುಲಿ ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ತಮ್ಮ ದೇಹದಲ್ಲಿ ಪಾಲಿ ಎಂಡೋಕ್ರೈನ್ ಅಂದ್ರೆ ಸುಮಾರು ಬೇರೆ ಬೇರೆ ಹಾರ್ಮೋನ್ಸ್ ಯಾಕೆ ಅಬ್ನಾರ್ಮಲ್ ಲೆವೆಲ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದೆ, ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ನಾವು ಆಹಾರದಲ್ಲಿ ಏನ್ ತಪ್ಪಾಗಿ ತಿಂತಾ ಇದ್ದಿದ್ನ ನಾವು ಇವಾಗ ಏನ್ ಸರಿ ಮಾಡ್ಕೋಬೇಕು, ಅದನ್ನ ವೈಜ್ಞಾನಿಕವಾಗಿ ಲಾಜಿಕ್ ಆಗಿ ಅರ್ಥ ಮಾಡಿಕೊಂಡು ಮೋಟಿವೇಟ್ ಆಗಿದ್ದು ಅದನ್ನ ಪಾಲಿಸ್ಬೇಕು. ಅದನ್ನ ಒಂಥರ ಭಾರ ಅಂತ ತಮ್ಮ ಮೇಲೆ ಒಂದೇನೋ ಹೇರ್ತಾ ಇದಾರೆ ಭಾರ, ಅದನ್ನ ಒತ್ಕೊಂಡು ನಾವು ಹೋಗ್ಬೇಕು ಅಂತ ಹೇಳಿ ಹಂಗೆ ಯೋಚನೆ ಮಾಡ್ಕೊಂಡು ಹೋಗಿ ಅದನ್ನ ಮಾಡಕ್ ಹೋದ್ರೆ ಅದೊಂಥರ ಕೆಲವು ದಿನ ಆದ್ಮೇಲೆ ಅದನ್ನ ಪಾಲಿಸದೇ ಇರೋಂತ ಪರಿಸ್ಥಿತಿ ಬರುತ್ತೆ. ಅದು ಆಮೇಲೆ ಹೋಗಿ ಸುತ್ತಿ ಬಳಸಿ ಬಂದು ಅದೇ ಮುಂಚೆ ಇದ್ದಿದ್ದ ಆಹಾರ ಪದ್ಧತಿ ಇಲ್ಲ ಜೀವನ ಶೈಲಿ ಪ್ರಕ್ರಿಯೆಗೆ ಬಂದ್ಬಿಡ್ತೀವಿ. ಸೊ ಇದರಲ್ಲಿ ತಮ್ಮ ದೇಹದ ಬಗ್ಗೆ ತಮಗೆ ರೆಸ್ಪಾನ್ಸಿಬಿಲಿಟಿ ತಗೊಂಡು, ಇದು ಸುಮಾರು ವರ್ಷಗಳಿಂದ ಮೇ ಬಿ ನಮ್ಮ ಫ್ಯಾಮಿಲಿನಲ್ಲಿ ನಮ್ಮ ಸಮಾಜದಲ್ಲೇ ಯಾರು ಸರಿಯಾಗಿ ಫಾಲೋ ಮಾಡ್ತಾ ಇಲ್ಲ, ಇಷ್ಟು ಎಕ್ಸಸೈಸ್ ಮಿನಿಮಮ್, ಇವಾಗ ಸದ್ಯಕ್ಕೆ ಪ್ರೆಗ್ನೆನ್ಸಿನಲ್ಲಿ 1.5 ಕಿಲೋಮೀಟರ್ ಓಡಿದ್ರೇನು ಒಳ್ಳೇದು ಅಂತ ಇವಾಗ ಎವಿಡೆನ್ಸ್ ಬಂದಿದೆ. ಬಟ್ ನಮ್ಮ ಸಮಾಜದಲ್ಲಿ ಎಸ್ಪೆಷಲಿ ಹಳ್ಳಿನಲ್ಲಿ ಇರೋರು ಇದನ್ನ ಸೊ ಆ ಪ್ರಾಬ್ಲಮ್ ಇರೋದ್ರಿಂದ
0: ತಿಳುವಳಿಕೆಯಲ್ಲಿ ಅನೇಕ ಸಮಸ್ಯೆಗಳು ಇವೆ. ತಪ್ಪು ತಪ್ಪಾಗಿ ತಿಳುವಳಿಕೆ ತಾವು ಹೇಳದಂಗೆ ಏನೇನೋ ಆಗತ್ತೆ. ಇವಾಗ ಮೊಬೈಲ್ ಒಂದು ಇರೋದ್ರಿಂದ ಅಲ್ಲಿ ಸರ್ಚ್ ಮಾಡಿ ಮಾಡಿ ಮಾಡಿ ಏನೇನೋ ಅನ್ಕೊಂಡ್ಬಿಡೋದು ಎಲ್ಲ ಮಾಡ್ತಾರೆ. ಸರ್, ಇದಕ್ಕೆ ಈಗ ಇಂಥದ್ದೇ ಒಂದು ಸಮಸ್ಯೆ ಇದೆ ಅಂತ ಒಂದು ನಿರ್ಧಾರಕ್ಕೆ ಬರಬೇಕಂದ್ರೆ ಬೇರೆ ಬೇರೆ ಪರೀಕ್ಷೆಗಳನ್ನು ಮಾಡ್ತೀರಿ, ತುಂಬಾ ಸುಲಭವಾದಂತಹ ಯಾವ್ಯಾವ ಪರೀಕ್ಷೆಗಳನ್ನು ಮಾಡಿ ಈ ಸಮಸ್ಯೆ ಇಂಥವ್ರಿಗೆ ಇದೆ ಅಂತ ಹೇಳ್ತೀರಾ ತಾವು?
1: ಸಿಂಪಲ್ ಆಗಿ ನೀವು ಯಾರಾದ್ರೂ OBG ಸ್ಪೆಷಲಿಸ್ಟ್ ಗೈನಕಾಲಜಿಸ್ಟ್ ಹತ್ರ ಹೋದ್ರೆ ಅವರು ತಪಾಸಣೆ ಮಾಡಿನೇ ಎಷ್ಟೊಂದು ಸಲ ಗೊತ್ತಾಗ್ಬಿಡುತ್ತೆ ಅದರಲ್ಲಿ ಏನು ಕ್ಲಿನಿಕಲ್ ಕ್ರೈಟೀರಿಯಾ ಏನಿದೆ ಫುಲ್ಫಿಲ್ ಮಾಡಿದ್ರೆ ಅವರು, ಅಂದ್ರೆ ಅವ್ರ ಸ್ಕಿನ್ ಅಲ್ಲಿ ಇರೋಂತ ಪ್ರಾಬ್ಲಮ್ಮು, ಫೇಸ್ ಅಲ್ಲಿರೋ ಪಿಂಪಲ್ಸ್, ಇಲ್ಲ ಫೇಶಿಯಲ್ ಹೇರ್, ಇಲ್ಲ ಮೇಲ್ ಪಾಟರ್ನ್ ಬಾಲ್ಡ್ನೆಸ್, ಇಲ್ಲ ದೇಹದ ಗಾತ್ರ ಅಂದ್ರೆ BMI ಜಾಸ್ತಿ ಇರೋದು, ಇಲ್ಲ BP ಜಾಸ್ತಿ ಇರೋದು, ಇಲ್ಲ ಶುಗರ್ ಇರೋದು, ಇವೆಲ್ಲಾನು ಇದ್ರಲ್ಲಿ ಸೇರಿರೋದು. ಯಾಕಂದ್ರೆ ಸಿಂಡ್ರೋಮ್ ಅಂತ ಹೇಳಿದ್ನಲ್ಲ, ಸೊ ಎಷ್ಟೊಂದೆಲ್ಲ ಸೇರಿರ್ಬೋದು. ಸೊ ಕೆಲವು ಮಿನಿಮಮ್ ಕ್ರೈಟೀರಿಯಾ ಫುಲ್ಫಿಲ್ ಆದ್ರೆ ಅವ್ರಿಗೆ ನಾವು ಇದಿದೆ ಅಂತ ಖಚಿತವಾಗಿ ಹೇಳಿ ಆಮೇಲೆ ಅದಕ್ಕೆ ಬೇಕಾಗಿರುವಂತ ಇನ್ವೆಸ್ಟಿಗೇಷನ್ಸ್ ಅಂದ್ರೆ ಬ್ಲಡ್ ಮತ್ತೆ ಸ್ಕ್ಯಾನಿಂಗ್ ಮಾಡಿ ಅದರಲ್ಲಿ ಮತ್ತೆ ಕನ್ಫರ್ಮ್ ಮಾಡಿ ಅದನ್ನ ಅದಿದೆ ಅಂತ, ಮತ್ತೆ ಅವ್ರಿಗೆ ಡಯಟು ಎಕ್ಸಸೈಸ್ ಎಲ್ಲ ಹೇಳಿ ಅವ್ರಿಗೆ ನಾವು ಸುಮಾರು ದೇಹದಲ್ಲಿ ಏನೇನು ಡ್ಯಾಮೇಜ್, ಇವಾಗ ಮದುವೆ ಆಗ್ಲಿ ಆಗದೆ ಇರಲಿ, ಮಗು ಆಗೋಕೆ ಇಷ್ಟ ಇರಲಿ ಇಲ್ಲದೆ ಇರಲಿ, ಅಟ್ಲೀಸ್ಟ್ ಅವ್ರ ದೇಹದಲ್ಲಿ ಆಗ್ತಾ ಇರೋಂಥ ಡ್ಯಾಮೇಜ್ನ ನಿಲ್ಸೋದಕ್ಕಾದ್ರೂ ಅವರು ಈ ವೈದ್ಯರ ಹತ್ರ ಹೋಗಿ ಸಲಹೆ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ.
0: ಸರ್, ಏನೋ ಒಂದು ಟ್ರೀಟ್ಮೆಂಟ್ ಶುರು ಮಾಡಿರ್ತಾರೆ, PCOS PMOS ಸಮಸ್ಯೆ ಏನೋ ಇದೆ ಅಂತ ಗೊತ್ತಾಗ್ತದೆ, ಟ್ರೀಟ್ಮೆಂಟ್ ನಡೀತಾ ಇರ್ತದೆ, ಆ ಹಂತದಲ್ಲಿ ಎಲ್ಲೋ ಒಂದ್ ಕಡೆ ಮದುವೆ ಆಗುತ್ತೆ, ಮುಂದೆ ಹೆಂಗೆ ಸರ್ ಮಕ್ಕಳು ಆಗೋದು, ಆ ವಿಚಾರಗಳು ಏನ್ ಸಮಸ್ಯೆ ಇರುತ್ತಾ?
1: ಆಲ್ರೆಡಿ ನೀವು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು ಈ ಪ್ರಾಬ್ಲಮ್ ಇದೆ ಅಂತ ಕಂಡಿಡ್ಕೊಂಡ್ರಾಗ್ಲೇ 50% ಸಾಲ್ವ್ ಆದಂಗೆ ಪ್ರಾಬ್ಲಮ್. ಪ್ರಾಬ್ಲಮ್ ಏನಂತ ಗೊತ್ತಾದ್ಮೇಲೆ 50% ಪ್ರಾಬ್ಲಮ್ ಹೋದಂಗೆನೆ. ಇನ್ 50% ಅಲ್ಲಿ ಇನ್ 25% ನಿಮ್ ಮೋಟಿವೇಶನ್ ಲೆವೆಲ್ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಹೆಂಗೆ ಡಯಟ್ ಎಕ್ಸಸೈಸ್ ಎಲ್ಲ ಫಾಲೋ ಮಾಡ್ತೀರಾ ಅಂತ. ಅದು ಆ ಡಯಟ್ ಎಕ್ಸಸೈಸ್ ಅಲ್ಲೇ ದಟ್ ಇಸ್ ನೋನ್ ಆಸ್ ದ ಕಾರ್ನರ್ ಸ್ಟೋನ್ ಆಫ್ ಮ್ಯಾನೇಜ್ಮೆಂಟ್ ಆಫ್ ದೀಸ್ ಡಿಸಾರ್ಡರ್ಸ್.
0: ಆಯ್ತು, ಡಯಟ್ ಆಯ್ತು, ಎಲ್ಲ ಆಯ್ತು, ಆ ಹಂತದಲ್ಲಿ ಮದುವೆ ಒಂದು ಬರ್ತದೆ, PCOS ಸಮಸ್ಯೆ ಇರುತ್ತೆ, ಮದುವೆ ಆಗ್ತಾರೆ, ಅವಾಗ ಅವರಿಗೆ ಒಂದು ಆತಂಕ, ನಮಗೆ ನಮ್ಮ ವೈವಾಹಿಕ ಜೀವನವನ್ನು ಚೆನ್ನಾಗಿರಬೇಕು ಮತ್ತೆ ಮಕ್ಕಳಾಗಬೇಕು ಅಂತ. ಯಾಕಂದ್ರೆ ಈ ಋತುಚಕ್ರದ ಇದಕ್ಕೂ ಮಕ್ಕಳಾಗೋಕ್ಕೂ ಬಹಳ ಅವಿನಾಭಾವ ಸಂಬಂಧ ಇದೆಯಲ್ಲ.
1: ಅದರಲ್ಲಿ ಅವರಿಗೆ

0: ತಪಾಸಣೆ ಮಾಡಿ ಅಕಸ್ಮಾತ್ ಆಗಿ ಮಕ್ಕಳು ಆಗದೆ ಇರೋದಕ್ಕೆ ಬೇರೆ ಕಾರಣಗಳು ಏನಾದರೂ ಅದ್ರ ಜೊತೆ ಸೇರ್ಕೊಂಡಿದ್ರೆ ಆವಾಗ ಅದಕ್ಕೆ ಎಕ್ಸ್ಟ್ರಾ ಟ್ರೀಟ್ಮೆಂಟ್ ಏನಾದ್ರು
1: ಅದಕ್ಕೆ ಮತ್ತೆ ಬಂಜೆತ್ತಿನ ಸಮಸ್ಯೆ ಇತ್ಯಾದಿ ನೋಡಿಕೊಂಡು ಆ ಟ್ರೀಟ್ಮೆಂಟ್ ಮಾಡ್ತಾರೆ. ಅಂದ್ರೆ ಪಿ ಸಿ ಓ ಎಸ್ ಸಮಸ್ಯೆಯಿಂದ ಮಕ್ಕಳು ಆಗಲ್ವಾ?
0: ಇಲ್ಲ ಇಲ್ಲ, ಹಂಗಂತ ಏನಿಲ್ಲ. ಪಿ ಸಿ ಎಸ್ ಇರೋರಿಗೆ ಮಕ್ಕಳಾಗೋದಕ್ಕೆ ತೊಂದರೆ ಆಗುತ್ತೆ ಹೊರತು ಮಕ್ಕಳೇ ಆಗೋದಿಲ್ಲ ಅಂತ ಹೇಳಕ್ ಬರಲ್ಲ.
1: ಅಂದ್ರೆ ಸುಲಭವಾಗಿ ಈ ಒಂದು ಸಮಸ್ಯೆಯನ್ನ ವೈದ್ಯರ ಬಳಿ ಹೋಗಿ ಚಿಕಿತ್ಸೆ ಪಡ್ಕೊಂಡ್ರೆ ಜೀವನ ಶೈಲಿನಲ್ಲಿ ಖಡಾಖಂಡಿತವಾಗಿ ಬದಲಾವಣೆ ಆಗಬೇಕಾಗತ್ತೆ. ಯಾಕಂದ್ರೆ ಬರೀ ಗುಳಿಗೆ ನುಂಗಿದ್ರೆ ನಾನು ಆರಾಮಾಗ್ಬಿಡ್ತೀನಿ ಅಂತ ಅನ್ನೋಂಗಿಲ್ಲ. ಜೀವನ ಶೈಲಿನಲ್ಲಿ ಮತ್ತೆ ಇನ್ನಿತರ ಕೆಲವು ಸಲಹೆಗಳನ್ನು ತಾವು ಕೊಡ್ತೀರಿ. ಅದರ ಪ್ರಕಾರ ಈ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಂಡು ಒಳ್ಳೆ ಬಾಳನ್ನ ನಡೆಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಬಯಸೋಣ ಸರ್. ತಾವು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು. ನಮಸ್ಕಾರ.
1: ಇದುವರೆಗೆ ಪಿಸಿಒಡಿ, ಪಿಸಿಒಎಸ್ ಅಥವಾ ಪಿಎಂಒಎಸ್ ಈ ಸಮಸ್ಯೆ ಕುರಿತಾಗಿ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಹರಿಚರಣ್ ಟಿಕೆ ಅವರೊಂದಿಗೆ ಸಂದರ್ಶನ ಕೇಳ್ತಾ ಇದ್ರಿ. ಬನ್ನಿ ಈಗ ಬೊಜ್ಜು ಮತ್ತು ಡಯಾಬಿಟಿಸ್ಗೆ ಚಿಕಿತ್ಸೆ ಯಾವ ರೀತಿ ಮಾಡಬಹುದು ಅನ್ನೋದನ್ನ ತಿಳಿಸಿಕೊಡ್ತಾರೆ ಡಾಕ್ಟರ್ ಗಾನವಿ ವೈಪಿ ಅವರು.

0: ಧನ್ಯವಾದಗಳು, ನಮಸ್ಕಾರ.
1: ಥ್ಯಾಂಕ್ ಯು, ನಮಸ್ಕಾರ.
0: ಇದುವರೆಗೆ ಪಿಸಿಒಡಿ, ಪಿಸಿಒಎಸ್ ಅಥವಾ ಪಿಎಂಒಎಸ್ ಈ ಸಮಸ್ಯೆ ಕುರಿತಾಗಿ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಹರಿಚರಣ್ ಟಿಕೆ ಅವರೊಂದಿಗೆ ಸಂದರ್ಶನ ಕೇಳ್ತಾ ಇದ್ರಿ. ಬನ್ನಿ ಈಗ ಬೊಜ್ಜು ಮತ್ತು ಡಯಾಬಿಟಿಸ್ಗೆ ಚಿಕಿತ್ಸೆ ಯಾವ ರೀತಿ ಮಾಡಬಹುದು ಅನ್ನೋದನ್ನ ತಿಳಿಸಿಕೊಡ್ತಾರೆ ಡಾಕ್ಟರ್ ಗಾನವಿ ವೈಪಿ ಅವರು. ಪ್ರಚಲಿತದಲ್ಲಿ ತುಂಬಾನೇ ಬಹಳ ಚರ್ಚಿತ ವಿಷಯವಾಗಿರುವಂತಹ ಈ ಬೊಜ್ಜು, ಈ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ. ಬೊಜ್ಜು ಕರಗಿಸಬೇಕು ಅಂತ ಅನ್ನೋದನ್ನ ನಾವು ಇವತ್ತು ದೇಶೀಯ ಮಟ್ಟದಲ್ಲಿ ವ್ಯಾಪಕವಾಗಿ ಮಾತಾಡ್ತಾ ಇದ್ದೇವೆ. ಮಾಹಿತಿ ಕೊಡಲು ಡಾಕ್ಟರ್ ಗಾನವಿ ವೈಪಿ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಮೇಡಮ್.
2: ನಮಸ್ತೆ.
0: ಈಗ ಡಯಾಬಿಟಿಸ್ ಅನ್ನು ಕಂಟ್ರೋಲ್ ಮಾಡಬೇಕು, ಯಾಕಂದ್ರೆ ಜಾಗತಿಕ ಮಟ್ಟದಲ್ಲಿ ಡಯಾಬಿಟಿಸ್ ನಮ್ಮಲ್ಲಿ ತುಂಬಾನೇ ಜಾಸ್ತಿ ಅಂತ ಹೇಳ್ತೀವಿ.
2: ಕಳೆದ ಕೆಲವು ದಶಕಗಳಲ್ಲಿ ಎಸ್ಪೆಷಲಿ ಭಾರತದಲ್ಲಿ ಓವರ್ವೇಟ್ ಮತ್ತೆ ಒಬೆಸಿಟಿ ಎಲ್ಲಾ ಏಜ್ ಗ್ರೂಪ್ ಅಲ್ಲೂ ಕೂಡ ಇದು ಜಾಸ್ತಿ ಆಗ್ತಾ ಇದೆ. ನಗರ ಪ್ರದೇಶಗಳಲ್ಲಿ ಈವನ್ ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ 20-30% ಜನರಲ್ಲಿ ಕೂಡ ಇದು ಕಂಡು ಬರ್ತಿದೆ ಅಂತ ಬಂದಿದೆ. ಸೊ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಈ ಒಬೆಸಿಟಿ ಮತ್ತೆ ಓವರ್ವೇಟ್ ವೇಗವಾಗಿ ಹೆಚ್ಚುತ್ತಿದೆ. ಆಹಾರ ಪದ್ಧತಿಯಲ್ಲಿ ಬದಲಾವಣೆ, ವ್ಯಾಯಾಮದ ಕೊರತೆ ಮತ್ತು ಕೂತುಕೂರಿನ ಜೀವನ ಶೈಲಿಯೇ ಇದರ ಪ್ರಮುಖ ಕಾರಣಗಳಾಗಿವೆ. ನಮಗೆಲ್ಲ ಸಿಗ್ತಾ ಇರೋಂತ ಫುಡ್ಗಳು ಕೂಡ ಹೈಲಿ ಪ್ರೊಸೆಸ್ಡ್ ಫುಡ್, ಅದು ಕೂಡ ಕಮ್ಮಿ ರೇಟ್ ಅಲ್ಲಿ ಸಿಗ್ತಾ ಇದೆ ಇವಾಗ. ಸೊ ಇದನ್ನೇ ಜಾಸ್ತಿ ಯೂಸ್ ಮಾಡೋದ್ರಿಂದ ಕೂಡ ಓವರ್ವೇಟ್ ಮತ್ತೆ ಒಬೆಸಿಟಿ ಕೂಡ ಜಾಸ್ತಿ ಆಗ್ತಾ ಇದೆ. ಆಗಿನ ಕಾಲದಲ್ಲಿ ನಮ್ಮ ಜೀನ್ಸ್ಗಳು ಆ ತರ ಸ್ಟೇಟಿಗೆ ಅಡಾಪ್ಟ್ ಆಗಿತ್ತು, ಬಟ್ ಇವಾಗ ಆಹಾರದ ಕೊರತೆ ಇಲ್ಲ. ಲೈಕ್ ಫುಡ್ ಏನಾದ್ರು ತಗೊಂಡಾಗ ಎಲ್ಲಾ ಫುಡ್ಗಳು ಕೂಡ ಫ್ಯಾಟ್ ಆಗಿ ಸ್ಟೋರ್ ಆಗ್ತಾ ಇದೆ.
0: ಗ್ರಾಮೀಣ ಭಾಗದ ಜನರು ಕೂಡ ನಗರೀಕರಣದ ಶೈಲಿಗೆ ಒಗ್ಗಿಕೊಂಡ್ಬಿಟ್ಟಿದ್ದಾರೆ, ಹಾಗಾಗಿ ಅವರಲ್ಲಿ ಕೂಡ ಒಂದಿಷ್ಟು ವಿಶ್ರಾಂತಿ ಬೇಕು ಅಂತ ಹೇಳೋದಾಗ್ಲಿ, ಅಥವಾ ಜಮೀನಿಗೆ ಹೋಗಿ ಕೆಲಸ ಮಾಡೋದು ಕೂಡ ಕಡಿಮೆ ಆಗ್ತಾ ಇದೆ. ಎಲ್ಲರೂ ಕೂಡ ಕುಳಿತು ಕೆಲಸ ಮಾಡುವಂತದ್ದು, ಯಾವುದೋ ಒಂದು ಕೆಲಸ ಬೇಕು, ಸರ್ಕಾರಿ ನೌಕರಿ ಬೇಕು ಅಂತೇಳಿ ಬಯಸಿ ಹಳ್ಳಿನಲ್ಲಿ ಅವರು ಕೆಲಸ ಮಾಡದೇನೆ ಕೂತ್ಕೊಳ್ಳೋ ತರ ನಡೀತಾ ಇದೆ. ಹೊರಗಡೆ ಸಿಟಿ ಪ್ರದೇಶದಲ್ಲಿ ಸಿಗುವಂತಹ ತಿನಿಸುಗಳು ಕೂಡ ಇವತ್ತು ಹಳ್ಳಿಯಲ್ಲಿ ಸಿಗ್ತಾ ಇದೆ, ಹಣ ಓಡಾಡ್ತಾ ಇದೆ, ಎಲ್ಲಾ ಕಡೆನೂ ನಾವು ಕೂಡ ಖರ್ಚು ಮಾಡಬಲ್ಲೆವು ಅಂತ ಅನ್ನೋದ್ರಲ್ಲಿ ನಡೀತಾ ಇದೆ. ವಿಶೇಷವಾಗಿ ಬೊಜ್ಜುತನ ಅಂತ ಅನ್ನೋದು ಮಕ್ಕಳಿಗೆ ಅಲ್ಲಿಂದ ಶುರು ಆಗತ್ತೋ ಅಥವಾ ಯುವಕರಲ್ಲಿಂದ ಶುರು ಆಗತ್ತೋ?
2: ಏನಂತ ಅಂದ್ರೆ ಇದು ನಾವೇನ್ ಹೇಳ್ತೀವಿ ಓವರ್ವೇಟ್ ಅಥವಾ ಒಬೆಸಿಟಿ, ಇದು ಕುಟುಂಬದಲ್ಲಿ ಕೂಡ ಕಾಣಿಸಬಹುದು. ಅಂದ್ರೆ ಎರಡು ಕಾರಣಗಳಿದೆ, ಒಂದು ಜೀನ್ಸ್ ಮತ್ತೆ ಒಂದು ಕುಟುಂಬದ ಆಹಾರ ಜೀವನ ಶೈಲಿಯ ಅಭ್ಯಾಸಗಳು. ಸೊ ಈವನ್ ಫ್ರಮ್ ಚೈಲ್ಡ್ಹುಡ್ ಆಲ್ಸೋ ಇದು ನಾವು ನೋಡ್ತಾ ಇದೀವಿ ಕ್ಲಿನಿಕಲ್ ಪ್ರಾಕ್ಟೀಸ್ ಅಲ್ಲಿ.
0: ಆದ್ರೆ ಮಕ್ಕಳಿಗೆ ಏನಾದ್ರೂ ಬೇರೆ ಸಮಸ್ಯೆ ಬರುತ್ತಂತೀರಾ ಈಗ ಬೊಜ್ಜಿನಿಂದ? ಕಿಡ್ನಿ ಸಮಸ್ಯೆ ಆಗಲಿ ಇತ್ಯಾದಿ
2: ಡೆಫಿನೆಟ್ಲಿ ಡೆಫಿನೆಟ್ಲಿ. ಒಂದು ಮೋಸ್ಟ್ ಇಂಪಾರ್ಟೆಂಟ್ ಮಧುಮೇಹ ಅಂದ್ರೆ ಡಯಾಬಿಟೀಸ್ ಅನ್ನೋದು. ಇನ್ನೊಂದು ಡಿಸ್ಲಿಪಿಡೆಮಿಯಾ ಅಂದ್ರೆ ಕೊಲೆಸ್ಟ್ರಾಲ್ ಕೂಡ ಜಾಸ್ತಿ ಆಗ್ಬೋದು. ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದ್ರಿಂದ ಹಾರ್ಟ್ ಪ್ರಾಬ್ಲಮ್ಸ್ ಆಗೋ ಸಾಧ್ಯತೆ ಇರುತ್ತೆ. ಚಿಕ್ಕ ವಯಸ್ಸಲ್ಲೇ ಹಾರ್ಟ್ ಅಟ್ಯಾಕ್ಸು, ಸ್ಟ್ರೋಕು ಕೂಡ ಈವನ್ 20-30 ಇಯರ್ಸ್ ಅಲ್ಲಿ. ಮುಂಚೆ ನಾವೆಲ್ಲ ಇದು ಮಧ್ಯಮ ವಯಸ್ಸಲ್ಲಿ ನೋಡ್ತಾ ಇದ್ವಿ, ಬಟ್ ಇವಾಗ 20-30 ಇಯರ್ಸ್ ಅವರಲ್ಲೂ ಕೂಡ ಇದೆಲ್ಲ ಕಂಡು ಬರ್ತಾ ಇದೆ. ಫ್ಯಾಟಿ ಲಿವರ್ ಕೂಡ ಇಟ್ಸ್ ಅ ವೆರಿ ಬಿಗ್ ಪ್ರಾಬ್ಲಮ್. ಸೊ ಫ್ಯಾಟಿ ಲಿವರ್ ಇಂದ ಲಿವರ್ ಕ್ಯಾನ್ಸರ್ ಕೂಡ ಆಗ್ಬಹುದು ಅಂತ ಬಂದಿದೆ.
0: ಜೀನ್ಸ್ ಕೂಡ ತುಂಬಾ ಪ್ರಭಾವಿ ಇರುತ್ತೆ ಇದರಲ್ಲಿ,
2: ತುಂಬಾ ಇಂಪಾರ್ಟೆಂಟ್.
0: ಆತರ ಈಗ ಉದಾಹರಣೆ ಜೀನ್ಸ್ ಇಂದನೇ ಅವಾಗ ತಾತ ಮುತ್ತಾತ ಇದ್ದಂತಹ ಸಮಸ್ಯೆ ಇವರಿಗೆ ಬಂದಿರಬಹುದು ಅಂತ ಹೇಳಿ ಇತ್ಯಾದಿ ಕೆಲವು ಅನೇಕ ರೋಗಗಳು ಕೂಡ ನೀವು ಅದನ್ನೇ ಸಸ್ಪೆಕ್ಟ್ ಮಾಡ್ತಿರಲ್ಲ. ಈಗ ಡಯಾಬಿಟಿಸ್ ಆಗಿರಬಹುದು, ಇತ್ಯಾದಿ ಕೆಲವು ಕ್ಯಾನ್ಸರ್ ಅಂತ ರೋಗಗಳು ಕೂಡ ನಿಮ್ಮ ಫ್ಯಾಮಿಲಿನಲ್ಲಿ ಯಾರಿಗಾರ ಏನಾರು ಇತ್ತ ಅಂತ ತಾವು ಕೇಳ್ತೀರಿ. ಅದೇ ರೀತಿ ಒಬೆಸಿಟಿ ಸಮಸ್ಯೆ ಕೂಡ ಅಕಸ್ಮಾತ್ ತೆಳ್ಳಗಿದ್ದವರು ಏನಾರು ಬಂದ್ರಂದ್ರೆ ಅವರಿಗೆ ಒಬೆಸಿಟಿ ಸಮಸ್ಯೆ ಇರುತ್ತಾ ಹೇಗೆ?
2: ಯಾಕೆಂತಂದ್ರೆ ತೆಳ್ಳವರಲ್ಲೂ ಕೂಡ ನಮ್ದು ಜೀನ್ಸ್ ಹೇಗಿದೆ ಅಂತಂದ್ರೆ ಎಸ್ಪೆಷಲಿ ಸೌತ್ ಇಂಡಿಯನ್ಸ್ ಅಲ್ಲಿ ವಿ ಆರ್ ಅಡಾಪ್ಟೆಡ್ ಟು ಸ್ಟೋರ್ ವಾಟ್ ಎವರ್ ಏನೇನ್ ನಮ್ಮ ಫುಡ್ ಸಿಗುತ್ತೋ, ಎಸ್ಪೆಷಲಿ ಎಕ್ಸ್ಟ್ರಾ ಫುಡ್ ಸಿಕ್ಕದ್ನ ನಾವೆಲ್ಲ ಅದನ್ನ ಎಕ್ಟೋಪಿಕ್ ಫ್ಯಾಟ್ ಅಂತ ನಾವ್ ಹೇಳ್ತೀವಿ. ಅಂದ್ರೆ ನಾರ್ಮಲ್ ಲೊಕೇಶನ್ ಇಲ್ಲದೆ ಬೇರೆ ಲೊಕೇಶನ್ ಅಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ, ಲೈಕ್ ಲಿವರ್ ಅಲ್ಲಿ ಅಥವಾ ಹಾರ್ಟ್ ಸುತ್ತ ಇರೋ ಜಾಗದಲ್ಲಿ ಅಲ್ಲೆಲ್ಲ, ಪ್ಲಸ್ ಹೊಟ್ಟೆ ಭಾಗದಲ್ಲಿ ಇದು ಡೆಪಾಸಿಟ್ ಆಗ್ತಾ ಹೋಗಕ್ ಶುರುವಾಗುತ್ತೆ. ಸೊ ಈ ಎಕ್ಟೋಪಿಕ್ ಫ್ಯಾಟ್ ನ ನಾವು ಇನ್ಫ್ಲಮೇಷನ್ ನಿಗೆ ರಿಲೇಟ್ ಮಾಡ್ತೀವಿ. ಸೊ ಇನ್ಫ್ಲಮೇಷನ್ ಆಗೋದ್ರಿಂದ ಮುಂದೆ ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್ ಕೂಡ ಚಿಕ್ಕ ವಯಸ್ಸಲ್ಲೇ ಆಗ್ಬೋದು. ಅದರಿಂದ ಕೂಡ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ನಾವು ಹೇಳ್ತೀವಿ. ಇನ್ಸುಲಿನ್ ಇರುತ್ತೆ ದೇಹದಲ್ಲಿ, ಬಟ್ ಆಕ್ಟ್ ಮಾಡಕ್ ಆಗಲ್ಲ. ಅದರಿಂದ ಕೂಡ ಶುಗರ್ ಲೆವೆಲ್ ಜಾಸ್ತಿ ಆಗ್ಬೋದು ದೇಹದಲ್ಲಿ,
0: ಅದರಿಂದ ಬೇರೆ ಬೇರೆ ಸಮಸ್ಯೆಗಳಿಗೆ ಅದು ಎಡೆ ಮಾಡಿಕೊಡ್ತದೆ ಅಂತ. ಆನುವಂಶಿಕ ಕಾರಣಗಳಿಂದ ಬೇರೆ ಬೇರೆ ಸಮಸ್ಯೆಗಳಾಗ್ತವೆ, ಅದನ್ನ ಆಯಾ ಕಾಲಘಟ್ಟಗಳಲ್ಲಿ ಕಂಟ್ರೋಲ್ಗೆ ತಂದು ಚಿಕಿತ್ಸೆ ಕೊಟ್ಟು ಅದನ್ನ ಕಡಿಮೆ ಮಾಡಬಹುದು.
2: ಡೆಫಿನೆಟ್ಲಿ ಅಂದ್ರೆ ಕಂಪ್ಲೀಟ್ಲಿ ದಾಟಬಹುದು ಅಂತ ನಾವು ಹೇಳಕ್ಕಾಗಲ್ಲ, ಬಟ್ ಡಯೆಟ್ ಕರೆಕ್ಟ್ ಆಗಿರ ಜೀವನ ಶೈಲಿ ಅಳವಡಿಸಿಕೊಂಡ್ರೆ ಡೆಫಿನೆಟ್ಲಿ ಇದನ್ನ ಎಷ್ಟೋ ಮಟ್ಟಿಗೆ ತಡಿಬಹುದು.
0: ಈಗ ಎಲ್ಲರೂ ಹೇಳೋದು ಏನಂದ್ರೆ ಈ ಜಂಕ್ ಫುಡ್, ಫಾಸ್ಟ್ ಫುಡ್ಗಳನ್ನೆಲ್ಲ, ಬೇಕರಿ ಫುಡ್ಗಳನ್ನೆಲ್ಲ ಸತತವಾಗಿ ಜಾಸ್ತಿ ತಿನ್ನೋದ್ರಿಂದ ಸಮಸ್ಯೆ ಆಗತ್ತೆ ಅಂತಾರೆ. ಈಗ ಕೌಟುಂಬಿಕ ಕಾರಣಗಳನ್ನ ಹೊರತಾಗಿ ಈ ಅಡೋಲೆಸೆನ್ಸ್, ಈ ಎಲ್ಲ ಮಕ್ಕಳು, ಸಣ್ಣ ಮಕ್ಕಳು ಆಗಲಿ, ದೊಡ್ಡವರಾಗಲಿ, ಯುವಕರು ಆಗಲಿ, ಅದೇ ಹೇರಿಯ ಎಲ್ಲ ಯುವಕರಿಗೆ ಇದು ಒಂದು ತಿನ್ನೋ ಚಪಲ ಜಾಸ್ತಿ.

0: ಜಾಸ್ತಿ. ಅವರು ಹಿಂಗ್ ತಿಂತಾ ತಿಂತಾನೆ ಜಾಸ್ತಿ ಈ ತರ ಆರೋಗ್ಯಕ್ಕೆ ಒಗ್ಗಿಬಿಟ್ಟು ಒಬೆಸಿಟಿ ಅಂತ 100% ಬಂದೇ ಬರುತ್ತೆ. ಆಮೇಲೆ ನಂತರದ ಕಾಯಿಲೆಗಳು ಡಯಾಬಿಟಿಸ್ ಇತ್ಯಾದಿಗಳೆಲ್ಲ ಬರ್ತಾವೆ ಹೇಗೆ ಅಂತ.
1: ಅದೇ ಏನಂತ ಅಂದ್ರೆ ಇದಕ್ಕೆ ಫಂಕ್ಷನಲ್ MRI ಅಂತ ಮಾಡಿಸ್ತಾರೆ, ಅಂದ್ರೆ ಮೆದುಳಿನ ಸ್ಕ್ಯಾನ್ಗಳು. ಸೊ ಇದ್ರ ಪ್ರಕಾರ ಫಾಸ್ಟ್ ಫುಡ್ ಅಥವಾ ಸಕ್ಕರೆ ತುಂಬಿದ ಆಹಾರ ತಿಂದಾಗ ನಮ್ಮಲ್ಲಿ ಬ್ರೈನ್ ಅಲ್ಲಿ ಹೈಪೋಥಾಲಮಸ್ ಅಂತ ಇರುತ್ತೆ, ಅದರಲ್ಲೂ ಕೂಡ ರಿವಾರ್ಡ್ ಸೆಂಟರ್ ಅಂತ ಇರುತ್ತೆ. ಸೊ ಆ ರಿವಾರ್ಡ್ ಸೆಂಟರ್ ಈ ತರ ಫಾಸ್ಟ್ ಫುಡ್ ಜಂಕ್ ಫುಡ್ ಎಲ್ಲ ತಿಂದಾಗ ಅದ್ ಲೈಟ್ ಅಪ್ ಆಗುತ್ತೆ. ಇದೇ ಲೈಕ್ ಮಾರ್ಫಿನ್ ಅಥವಾ ಕೊಕೇನ್ ಆತರ ಡ್ರಗ್ಸ್ ತಗೊಂಡಾಗ ಹೆಂಗೆ ಲೈಟ್ ಅಪ್ ಆಗುತ್ತೋ ಅದೇ ತರ ಈ ಏರಿಯಾಸ್ ಕೂಡ ಹೈಪೋಥಾಲಮಸ್ ಕೂಡ ಲೈಟ್ ಅಪ್ ಆಗುತ್ತೆ. ಸೊ ಹೀಗಾಗಿ ಜಂಕ್ ಫುಡ್ ಅಡಿಕ್ಷನ್ ಅಥವಾ ಆಹಾರ ವ್ಯಸನದ ಚಕ್ರ ಅಂತ ನಾವ್ ಹೇಳ್ಬೋದು. ಸೊ ಇದು ಕೂಡ ಉಂಟಾಗುತ್ತೆ.
0: ಮೆದುಳು ನಮಗೆ ಪ್ರಚೋದನೆ ಮಾಡುತ್ತೆ, ಸತತವಾಗಿ ತಿನ್ಬೇಕು, ಆ ಕಡೆ ಹೋಗ್ಬೇಕು, ಅದೇ ಬಹಳ ಬೆಸ್ಟ್ ಫುಡ್ ನನಗೆ ಅಂತ. ಅದನ್ನ ತಿಂದ್ಬಿಟ್ಟು ಸಂಜೆ ಹೊತ್ತು ನೋಡ್ತೀವಿ ನಾವು ಬಂಡಿಗಳ ಮುಂದೆ ಆರಾಮಾಗಿ ನಿಂತ್ಕೊಂಡು ತಿಂತಾ ಇರ್ತಾರೆ. ಆಕ್ಚುಲಿ ಎಲ್ಲೋ ಒಂದ್ ಕಡೆ ಹೋಟ್ಲಿಗೆ ಹೋದಾಗ ಕೂತ್ಕೊಂಡು ತಿನ್ಬೇಕು ಅಂತ ಮಾತಾಡ್ತೀವಿ, ಆದ್ರೆ ಇದು ನಿಂತ್ಕೊಂಡು ತಿನ್ನೋದು, ಅದರಿಂದನೂ ಸ್ವಲ್ಪ ಇನ್ನೂ ಏನಾರ ಇನ್ನೊಂದು ಸಮಸ್ಯೆ ಆಗತ್ತೇನೋ ಅನ್ಸುತ್ತೆ. ಸಾಮಾನ್ಯ ಕುಳಿತು ಶಾಂತ ರೀತಿಯಿಂದ ತಿನ್ಬೇಕು, ಏನೇ ತಿಂದ್ರು ಕೂಡ ಅಂತ ಹೇಳ್ತೀವಿ.
1: ಏನೇ ತಿಂದ್ರು ಕೂಡ
0: ನಿಧಾನವಾಗಿ,
1: ಆಮೇಲೆ ಯಾವಾಗ ಹೊಟ್ಟೆ ತುಂಬುತ್ತೋ ಅವಾಗ ನಿಲ್ಲಿಸ್ಬೇಕು. ಸೊ ಅದನ್ನ ನಾವು ಮಾಡಲ್ಲ, ಹಂಗಾಗಿ ಅದರಿಂದನು ಕೂಡ ಇದು ಈ ಪ್ರಮಾಣ ಹೆಚ್ಚಾಗುತ್ತೆ.
0: ಮೇಡಮ್, ಇದರಿಂದ ಈ ಜೀವನ ಶೈಲಿಗೆ ಈ ಬೊಜ್ಜು ಅಥವಾ ಡಯಾಬಿಟಿಸ್ ಅಥವಾ ಈ ರೀತಿ ಹೊರಗಡೆ ತಿಂದು ತಿಂದು ತಿಂದು ಅದಕ್ಕೆ ಆ ಜೀವನ ಶೈಲಿಗೆ ಒಗ್ಗಿರುವಂತಹ ಮನುಷ್ಯನಿಗೆ ಮಾನಸಿಕವಾದಂತಹ ಕೆಲವು ಸಮಸ್ಯೆಗಳು ಏನಾರ ಬರ್ತಾ?
1: ಹೌದು, ಇದರಲ್ಲಿ ಒಬೆಸಿಟಿ ಸ್ಟಿಗ್ಮಾ ಅಂತ ನಾವ್ ಹೇಳ್ತೀವಿ. ಯಾಕೆ ಅಂತಂದ್ರೆ ಎಲ್ಲಿ ಹೋದ್ರು ಓಡ್ತಾ ಇಲ್ಲ ಅಥವಾ ಎಕ್ಸಸೈಸ್ ಮಾಡ್ತಾ ಇಲ್ಲ, ಅದರಿಂದ ಇವನಿಗೆ ಈ ತರ ತೊಂದರೆ ಬಂದಿದೆ, ಅಥವಾ ಜಂಕ್ ಫುಡ್ ಜಾಸ್ತಿ ತಿಂದು ಈ ತರ ತೊಂದರೆ ಬಂದಿದೆ ಅಂತ ತುಂಬಾ ಹೀಯಾಳಿಸ್ತಾರೆ ಜನ. ಪ್ಲಸ್ ಬಾಡಿ ಶೇಮಿಂಗ್ ಅಂತ ಹೇಳ್ತಾರೆ, ಅದು ಕೂಡ ತುಂಬಾ ನಡೀತಾ ಇದೆ. ಸೊ ಇದೆಲ್ಲ ನಾವ್ ಸ್ಟಿಗ್ಮಾ ಅಂತ ನಾವ್ ಹೇಳ್ತೀವಿ.
0: ಯಾವ ರೀತಿ ಟ್ರೀಟ್ಮೆಂಟ್ ಗಳನ್ನ ಕೊಡಬೇಕಾಗುತ್ತೆ?
1: ಆಹಾರದ ಪದ್ಧತಿಯಲ್ಲಿ ಬದಲಾವಣೆ, ಪ್ಲಸ್ ಎಕ್ಸಸೈಸ್ ಕೂಡ ರೆಗ್ಯುಲರ್ ಆಗಿ ಮಾಡುವುದು ಕೂಡ ತುಂಬಾ ಇಂಪಾರ್ಟೆಂಟ್. ಇದಲ್ದೇನೆ ಕೂಡ ಮೆಡಿಸಿನ್ಸ್ ಗಳು ಕೂಡ ಇದಕ್ ಬಂದಿದೆ. ಇದಕ್ ನಾವು GLP-1 ಅನಲಾಗ್ಸ್ ಅಂತ ನಾವ್ ಹೇಳ್ತೀವಿ. GLP-1 ಅಂದ್ರೆ ಗ್ಲುಕಗಾನ್ ಲೈಕ್ ಪೆಪ್ಟೈಡ್ ಅಂತ. ಇದು ಒಂದು ಊಟದ ನಂತರ ಇಂಟೆಸ್ಟೈನ್ ಇಂದ ಬಿಡುಗಡೆ ಆಗುವಂತ ಹಾರ್ಮೋನ್ ಇದು. ಸೊ ಇದು ರಕ್ತದಲ್ಲಿನ ಸಕ್ರಿಯ ನಿಯಂತ್ರಣ ಮಾಡುತ್ತೆ, ಪ್ಲಸ್ ಆಹಾರದ ಆಸೆ ಕೂಡ ಕಡಿಮೆ ಮಾಡುತ್ತೆ. ಪ್ಲಸ್ ಸೊ ಇದ್ರ ಜೊತೆ ಎನರ್ಜಿ ಎಕ್ಸ್ಪೆಂಡಿಚರ್ ಅಂತ ನಾವ್ ಹೇಳ್ತೀವಲ್ಲ, ಅದು ಕೂಡ ಜಾಸ್ತಿ ಮಾಡುತ್ತೆ. ಸೊ ಇದ್ರ ಜೊತೆ ಇನ್ಸುಲಿನ್ ಬಿಡುಗಡೆ ಕೂಡ ಹೆಚ್ಚಿಸುತ್ತದೆ. ಒಬೆಸಿಟಿಗ್ ಅಲ್ದೇನೆ ಡಯಾಬಿಟೀಸ್ಗೂ ಕೂಡ ಇದನ್ನ ನಾವು ಉಪಯೋಗಿಸ್ತಾ ಇದೀವಿ. ಸೊ ಇದು ಅಪೆಟೈಟ್ ಕಡಿಮೆ ಮಾಡೋದ್ರಿಂದ, ಪ್ಲಸ್ ಎನರ್ಜಿ ಎಕ್ಸ್ಪೆಂಡಿಚರ್ ಜಾಸ್ತಿ ಮಾಡೋದ್ರಿಂದ, ಪ್ಲಸ್ ನಮ್ದು ಇಂಟೆಸ್ಟೈನಲ್ ಮೋಟಿಲಿಟಿ ಇವೆಲ್ಲ ಕಡಿಮೆ ಮಾಡೋದ್ರಿಂದ, ಮಧುಮೇಹ ನಿಯಂತ್ರಣ ಪ್ಲಸ್ ತೂಕ ಇಳಿಕೆ ಎರಡೂ ಕೂಡ ಈ ಮೆಡಿಸಿನ್ಸ್ ಅಲ್ಲಿ ಸಾಧ್ಯವಾಗುತ್ತದೆ.
0: ಡಯಾಬಿಟಿಸ್ ಅಂತೂ ನಿರಂತರವಾಗಿ ಇದೇ ಇರುತ್ತೆ, ಯಾವಾಗ ಸ್ವಲ್ಪ ಮುಂಚೆನೆ ಕಾಣಿಸಿರಬಹುದು, ಅದನ್ನ ಟ್ರೀಟ್ಮೆಂಟ್ ನಡೀತಾ ಇರ್ತದೆ. ಈ ಒಬೆಸಿಟಿ ಒಂಥರ ಅವನು ದೈಹಿಕವಾಗಿ ಅಟ್ ಲೀಸ್ಟ್ ನಾನು ನೋಡ್ಲಿಕ್ಕಾದ್ರೂ ಚಂದ ಇರಬೇಕು ಅಂತ ಹೇಳಿ ಒಂದು ಇರುತ್ತೆ ತಲೆಯಲ್ಲಿ, ಅದನ್ನಷ್ಟೇ ಮ್ಯಾನೇಜ್ ಮಾಡಬಹುದಾ?
1: ಕಾಸ್ಮೆಟಿಕ್ ಇಶ್ಯೂಸ್ ಕೂಡ ಡೆಫಿನೆಟ್ಲಿ ಇದರಲ್ಲಿ ಇದಾಗುತ್ತೆ. ಸೊ ಈ ಮೆಡಿಸಿನ್ಸ್ ಇಂದ ವೇಟ್ ಕಮ್ಮಿ ಆಗೋದ್ರಿಂದ ನಮ್ದು ಲೈಕ್ ಡೆಫಿನೆಟ್ಲಿ ಕಾಸ್ಮೆಟಿಕಲಿ ಆಲ್ಸೋ ಪೀಪಲ್ ವಿಲ್ ಫೀಲ್ ಬೆಟರ್. ಬಟ್ ಅದಲ್ದೇನೆ ಈ ಮೆಡಿಸಿನ್ಸ್ ಅಲ್ಲಿ ಬೇರೆ ಬೆನಿಫಿಟ್ಸು ಇದೆ. ಲೈಕ್ ವೇಟ್ ಕಡಿಮೆ ಮಾಡೋದ್ರಿಂದ ನಮ್ಮಲ್ಲಿ ಏನೇನ್ ಫ್ಯಾಟ್ ಸ್ಟೋರ್ ಆಗಿರುತ್ತೋ ಲಿವರ್ ಅಲ್ಲಿ ಮತ್ತೆ ಪ್ಯಾನ್ಕ್ರಿಯಸ್ ಅಲ್ಲಿ ಅದು ಕೂಡ ಕಮ್ಮಿ ಆಗುತ್ತೆ.
0: ಈಗ ಈ ಜಿಮ್ ಗಳಿಗೆ ಹೋಗ್ತಾರೆ, ಸಾಕಷ್ಟು ಸ್ವಲ್ಪ ಜಾಸ್ತಿ ಬೆವರು ಹರಿಸುವಂತ ಕೆಲವು ಕೆಲಸಗಳು, ವಿಶೇಷವಾಗಿ ಸಿಟಿನಲ್ಲಿ ಜಿಮ್ ಬಗ್ಗೆ ಮಾತಾಡ್ತೀವಿ ನಾವು, ಇದು ಹೇಗೆ ಒಬೆಸಿಟಿಗೆ ಅನುಕೂಲ ಆಗುತ್ತೆ, ಹೆಲ್ಪ್ ಮಾಡುತ್ತೆ?
1: ಸೊ ಏನಂತ ಅಂದ್ರೆ ನಾರ್ಮಲಿ ಏನ್ ಹೇಳ್ತೀವಿ ಅಂತ ಅಂದ್ರೆ ಲೈಕ್ ವಿಗರಸ್ ಇಂಟೆನ್ಸಿಟಿ ಅಥವಾ ಮಾಡರೇಟ್ ಇಂಟೆನ್ಸಿಟಿ ಎಕ್ಸರ್ಸೈಸ್ ಆಗ್ತೀವಿ ಅಟ್ ಲೀಸ್ಟ್ ಪರ್ ಡೇ 45-60 minutes ಮಾಡಿದ್ರೆ ಒಳ್ಳೇದು. ಏರೋಬಿಕ್ ಎಕ್ಸಸೈಸಸ್ ಅಂತ ಅಂದ್ರೆ ಲೈಕ್ ಓಡೋದು, ಸ್ವಿಮ್ಮಿಂಗ್ ಮಾಡೋದು, ಅವೆಲ್ಲ ಏರೋಬಿಕ್ ಎಕ್ಸಸೈಸ್ ಬರುತ್ತೆ, ಸೈಕ್ಲಿಂಗ್ ಎಲ್ಲ. ಸೊ ಇದರಿಂದ ಏನಾಗುತ್ತೆ, ನಮ್ ಕಾರ್ಡಿಯಾಕ್ ಫಂಕ್ಷನ್ ಇಂಪ್ರೂವ್ ಆಗುತ್ತೆ. ವೆರಾಸ್ ರೆಸಿಸ್ಟೆನ್ಸ್ ಟ್ರೈನಿಂಗ್ ಮಾಡೋದ್ರಿಂದ ನಮ್ ಮಸಲ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ, ಪ್ಲಸ್ ಇನ್ಸುಲಿನ್ ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಹಂಗಾಗಿ ಎರಡೂ ಕೂಡ ಇಂಪಾರ್ಟೆಂಟ್.
0: ಎರಡು ಇಂಪಾರ್ಟೆಂಟ್. ಈಗ ಕೆಲವು ಸಲ ತುಂಬಾ ಚಿಕ್ಕ ವಯಸ್ಸಿರುತ್ತೆ ನೋಡ್ಲಿಕ್ಕೆ ಒಬೆಸಿಟಿ ದೇಹ, ಅಲ್ಲಿಂದ ಆಗ್ಲೇನೆ ಸ್ವಲ್ಪ ಎಚ್ಚರಿಕೆ ತಗೊಂಡು ಬಾಡಿಯನ್ನ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ರೆ ಮುಂದೆ ಡಯಾಬಿಟಿಸ್ ಇಂದ ದೂರ ಇರಬಹುದು, ಅಥವಾ ದಪ್ಪ ಇದ್ದವರಿಗೆ ಇವರಿಗೆ ಶುಗರ್ ಬಂದ್ಬಿಡುತ್ತೆ ಆಲ್ರೆಡಿ ಇರಬಹುದು ಅಂತ ಹೇಳಿ ಜನನು ಕೂಡ.
1: ಫಸ್ಟ್ ಆಫ್ ಆಲ್, ಒಬೆಸಿಟಿ ಇದ್ದಾಗ ನಾವ್ ಈ ತರ ಮೆಟಬಾಲಿಕ್ ಕಾಂಪ್ಲಿಕೇಶನ್ಸ್ ಅಂತ ನಾವ್ ಏನ್ ಹೇಳ್ತೀವಿ ಅದನ್ನ ನಾವ್ ಸ್ಕ್ರೀನ್ ಮಾಡೋದು ತುಂಬಾ ಮುಖ್ಯ. ಅಂದ್ರೆ ಶುಗರ್, ಫ್ಯಾಟಿ ಲಿವರ್, ಕೊಲೆಸ್ಟ್ರಾಲ್, BP ಇದೆಯಾ ಇಲ್ವಾ, ಇವೆಲ್ಲ ನಾವ್ ನೋಡೋದು ತುಂಬಾ ಮುಖ್ಯ.
0: ಒಬೆಸಿಟಿ ಇದ್ದವರಿಗೆ ಡಯಾಬಿಟಿಸ್ ಇರುತ್ತಾ?
1: ಹಾ, ಒಬೆಸಿಟಿ ಇಂದಾನೆ ಡಯಾಬಿಟಿಸ್ ಬರುತ್ತೆ.
0: ಬರೀ ಡಯಾಬಿಟಿಸ್ ಬಂದು ಆಮೇಲೆ ಅದು ಒಬೆಸಿಟಿಗೆ ಏನಾರ ಮತ್ತೆ ತೊಂದರೆ ಕೊಡತ್ತಾ? ಹಂಗ ಒಂದಕ್ಕೊಂದು ಲಿಂಕ್ ಇದೆಯಾ ಅಂತ?
1: ಲೈಕ್ ಒಬೆಸಿಟಿ ಇಂದ ಡಯಾಬಿಟಿಸ್
0: ಆಗ್ಬಹುದು, ಆದ್ರೆ ಡಯಾಬಿಟಿಸ್ ಇಂದ ಒಬೆಸಿಟಿ ಆಗಲ್ಲ.
1: ತೀರಾ ಶುಗರ್ ಜಾಸ್ತಿ ಆದ್ರೆ ಇನ್ಫ್ಯಾಕ್ಟ್ ವೇಟ್ ಲಾಸ್ ಆಗುತ್ತೆ, ಡಯಾಬಿಟಿಸ್ ಇಂದ ಒಬೆಸಿಟಿ ಬರಲ್ಲ.
0: ಎಕ್ಸರ್ಸೈಸ್ ಮಾಡಬೇಕು, ತುಂಬಾ ವ್ಯಾಯಾಮ.

0: ಮಾಡಬೇಕು, ಒಳ್ಳೆ ಕೆಲಸದಲ್ಲಿ ತೊಡಗಿರಬೇಕು, ಕೂತ ಕಡೆ ಕೂತಿರಬಾರದು ಇತ್ಯಾದಿಗಳೆಲ್ಲ ಇವೆ. ಇದನ್ನ ಕಂಟ್ರೋಲ್ ಮಾಡಬೇಕಂದ್ರೆ ನಾವು ದಿನನಿತ್ಯ ಕೆಲಸ ಕಾರ್ಯಗಳಲ್ಲಿ ತೊಡಗಿದಾಗನೇ ನಮಗೆ ಸಾಕು, ಇದರೊಳಗನೆ ಮಾಡಕ್ ಸಾಧ್ಯ, ನಮಗೆ ಎಕ್ಸರ್ಸೈಜ್ ಸಪರೇಟ್ ಆಗಿ ಸಮಯ ನಿಗದಿ ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ.
1: ಎಕ್ಸರ್ಸೈಸ್ ಮಾಡಕ್ಕೆ ಟೈಮ್ ಇಲ್ಲದೆ ಇಲ್ಲ ಅಂದಾಗ ಸ್ವಲ್ಪ, ಇವಾಗ ಲೈಕ್ ಕ್ಯಾಬ್ ಅಲ್ಲಿ ಹೋಗ್ತಾ ಇದ್ರೆ ಆಫೀಸಿಗೆ, ಸೊ ಒಂದು 2-3 ಸ್ಟಾಪ್ಸ್ ಹಿಂದ್ಗಡೆನೆ ನಿಂತ್ಕೊಳ್ಳೋದು, ಆಮೇಲೆ ಆಫೀಸ್ ಟೈಮ್ ಅಲ್ಲೇ ಲಂಚ್ ಬ್ರೇಕ್ ಅಲ್ಲಿ ಬೇಗ ಊಟ ಮಾಡಿಬಿಟ್ಟು ಇನ್ನೊಂದ್ ಏನ್ ಟೈಮ್ ಇರುತ್ತೋ ಆಫೀಸ್ ಅವರ್ಸ್ ಅಲ್ಲೇ ವಾಕ್ ಮಾಡೋದು, ಕಂಪ್ಯೂಟರ್ ಮುಂದೆ ಕೂತಾಗ ಅಟ್ ಲೀಸ್ಟ್ 1/2 hour ಗೆ ಒಂದ್ಸತಿ ಎದ್ಬಿಟ್ಟು ಕೂಡ ಓಡಾಡಿ ಬಂದು ಸ್ಟ್ರೆಚ್ ಮಾಡ್ಕೊಂಡು ಮತ್ತೆ ಬಂದು ಕೂತ್ಕೊಳ್ಳೋದು, ಅವೆಲ್ಲ ಕೂಡ ಹೆಲ್ಪ್ ಆಗುತ್ತೆ ಸ್ವಲ್ಪ ಮಟ್ಟಿಗೆ. ಪ್ಲಸ್ ಲೈಕ್ ಅಕಸ್ಮಾತ್ ಪೆಟ್ಸ್ ಇದ್ರೆ ಮನೆಯಲ್ಲಿ ಅವನ್ ವಾಕಿಂಗ್ ಕರ್ಕೊಂಡು ಹೋಗೋದು, ಪ್ಲಸ್ ಗಾರ್ಡನಿಂಗ್ ಮಾಡೋದು, ಇದರಿಂದನೂ ಕೂಡ ಹೆಲ್ಪ್ ಆಗುತ್ತೆ.
0: ಈ ಸೋಷಿಯಲ್ ಮೀಡಿಯಾ ಇದು ಕೂಡ ಒಬೆಸಿಟಿಗೆ ತುಂಬಾನೇ ಕೊಡುಗೆ ಕೊಟ್ಟಿದೆ. ಇದರಿಂದ ನಾ ಕೆಲವು ಸಲಹೆಗಳನ್ನ ಸ್ವೀಕಾರ ಮಾಡಬೇಕು ಅಂತ ಅನ್ಸುತ್ತೆ, ಯಾಕಂದ್ರೆ ಅದೇ ಜಮಾನ ಇವಾಗ ಸಾಮಾಜಿಕ ಮಾಧ್ಯಮಗಳ ಭರಾಟೆನಲ್ಲಿ ಜನ ಅದಕ್ಕೆ ಮಾರು ಹೋಗ್ಬಿಟ್ಟಿದ್ದಾರೆ, ಅದರ ಪ್ರಭಾವ ಕೂಡ ಜಾಸ್ತಿ ಆಗ್ಬಿಟ್ಟಿದೆ. ಅದ್ರ ಮೂಲಕವಾಗಿ ಏನು ನಾವು ಹಿಂಟ್ಸ್ ಗಳನ್ನ ತಗೊಳಕ್ ಸಾಧ್ಯ?
1: ಫಸ್ಟ್ ಆಫ್ ಆಲ್ ಯಾರು ಕೊಡ್ತಾ ಇದಾರೆ ಆ ಹಿಂಟ್ಸ್ ನ ನೋಡೋದು ಅದು ತುಂಬಾ ಮುಖ್ಯ. ಯಾರು ಕ್ವಾಲಿಫೈಡ್ ಪರ್ಸನ್ಸ್ ಇದಾರೋ ಅವ್ರ ಹತ್ರ ಈ ತರ ಸಲಹೆ ತಗೊಳ್ಳೋದು ಇನ್ನ ಮುಖ್ಯ. ಎಕ್ಸರ್ಸೈಸ್ ನ ಕಂಟಿನ್ಯೂಸ್ ನಮ್ ಡೈಲಿ ಆಕ್ಟಿವಿಟೀಸ್, ಹೇಗೆ ನಾವು ಬ್ರಷ್ ಮಾಡ್ತೀವೋ ಹೇಗೆ ಸ್ನಾನ ಮಾಡ್ತೀವೋ ಅದೇ ತರ ಅಳವಡಿಸಿಕೊಂಡ್ರೆ ಒಳ್ಳೇದು.
0: ಒಟ್ಟಾರೆ ಒಂದು ಜೀವನ ಶೈಲಿ ಅದರಲ್ಲಿ ಬದಲಾವಣೆ ಮಾಡದೇನೆ ಒಬೆಸಿಟಿ ಆಗಲಿ ಅಥವಾ ಡಯಾಬಿಟಿಸ್ ಆಗಲಿ ಇವನ್ನೆಲ್ಲವನ್ನು ನಿಯಂತ್ರಣ ಮಾಡಕ್ ಸಾಧ್ಯವೇ ಇಲ್ಲ ಅನ್ನೋ ರೀತಿಯಲ್ಲಿ ಬಂದ್ಬಿಟ್ಟಿದೆ ಈಗ. ಆಮೇಲೆ ಮೆಡಿಸಿನ್ ಜೊತೆ ಜೊತೆಗೆ ಎಕ್ಸರ್ಸೈಸ್ ಗಳು ಮಾಡ್ತಾ ಇರಬೇಕು, ಡಾಕ್ಟರ್ಸ್ ಏನ್ ಕೊಟ್ಟಿರ್ತಾರೆ ಅದು ಎರಡೂ ಕೂಡ ಒಟ್ಟಿಗೆ ಬೇಗ ಕೆಲಸ ಮಾಡುತ್ತೆ. ಆಮೇಲೆ ಇದು ಒಂದು ದೊಡ್ಡ ರೋಗ ಅಂತ ಹೇಳಿ ಆ ಭಾವನೆ ಇಟ್ಕೋಬಾರ್ದು, ಯಾಕಂದ್ರೆ ಈ ಡಯಾಬಿಟಿಸ್ ಆಗ್ಲಿ ಒಬೆಸಿಟಿ ಆಗ್ಲಿ ಬೊಜ್ಜುತನ ಆಗ್ಲಿ ಇವು ಯಾವ ರೋಗಗಳಲ್ಲ,
1: ರೋಗಗಳು ಅಂತ ಹೇಳಕ್ಕಾಗಲ್ಲ.
0: ನೀವೇ ಹೇಳ್ತೀರಿ ಡಾಕ್ಟರ್ಸ್ ಗಳೆಲ್ಲ ತುಂಬಾ ಒಂದು ಆತ್ಮಸ್ಥೈರ್ಯ ತುಂಬಿರಿ, ನೀವು ಬಂದಾಗ ಹಾಗೇನು ಸಮಸ್ಯೆ ಅಲ್ಲ ಇದು, ಇದನ್ನ ಮ್ಯಾನೇಜ್ ಮಾಡಬಹುದು ಅಂತ ಹೇಳ್ತಾರೆ. ಬೊಜ್ಜು ಇದರಿಂದ ನಾವು ಹೊರಗೆ ಬರಬೇಕು. ಈ ದೇಶದಲ್ಲಿ ತಾವು ತುಂಬಾ ಅನೇಕ ಸಲಹೆಗಳನ್ನು ನೀಡಿದಿರಿ. ನಮ್ಮ ಕೇಳುವರ ಪರವಾಗಿ ನಿಮಗೆ ಧನ್ಯವಾದಗಳು, ನಮಸ್ಕಾರ.
1: ಥ್ಯಾಂಕ್ ಯು.
2: ಸಾಧನೆ ಎಂಬ ವಿಷಯಕ್ಕೆ ಬಂದ್ರೆ ಅಲ್ಲಿ ಅಸಾಧ್ಯ ಎಂಬ ಪದ ಇರಬಾರದು ಅಂತ ಹೇಳ್ತಾರೆ. ಅಂದ್ರೆ ಮನುಷ್ಯನಿಗೆ ಎದುರಾಗುವ ಕೆಲವು ಅನಾರೋಗ್ಯದ ಸ್ಥಿತಿಗತಿಗಳನ್ನ ಕೂಡ ಸೂಕ್ತ ಚಿಕಿತ್ಸೆ ಪಡೆದು ಸುಧಾರಿಸಿಕೊಳ್ಳಬಹುದು ಎಂದುಕೊಂಡು ನಾವು ಮುನ್ನುಗ್ಗಬೇಕು. ಇದಕ್ಕೆ ಮೊದಲ ಮಾರ್ಗವೆಂದ್ರೆ ಆಲಸ್ಯದ ಬದುಕಿನಿಂದ ಹೊರಬರುವುದು. ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಲು ಚಟುವಟಿಕೆ ಜೀವನವನ್ನು ಮುನ್ನಡೆಸಲೇಬೇಕು. ತನ್ಮೂಲಕ ಸುಖಿ ಸಮಾಜದ ನಿರ್ಮಾಣಕ್ಕೆ ಸಹಾಯಕಾರಿಯಾಗಬೇಕು. ಇಲ್ಲಿಗೆ ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಕೇಳ್ತಾ ಇರಿ ದಿನಂಪ್ರತಿ ಇದೇ ಸಮಯಕ್ಕೆ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳ ಸಹಯೋಗದಲ್ಲಿ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಇಂದಿನ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ
3: ನಿರ್ಮಾಣ ಜಾಂಪಣ್ಣ ಆಶಿಹಾಳ್.

0: ಆಕಾಶವಾಣಿ. ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅಥವಾ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ನಿವೃತ್ತ ರಾಜ್ಯ ಸರ್ಕಾರದ ಹಿರಿಯ ಅಧಿಕಾರಿ ಶ್ರೀ ಶರತ್ಚಂದ್ರ ರಾನಡೆ ಅವರು.
1: ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಜಿ ಶರತ್ಚಂದ್ರ ರಾನಡೆ ಅಂತೇಳಿ. ನಾನು ಕೃಷಿ ಮಾರಾಟ ಇಲಾಖೆಯ ನಿವೃತ್ತ ಹೆಚ್ಚುವರಿ ನಿರ್ದೇಶಕನಾಗಿದ್ದೇನೆ. ಇಂದು ನಾವು PMEGP ಅಥವಾ ಪ್ರೈಮ್ ಮಿನಿಸ್ಟರ್ಸ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಂ ಅಥವಾ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಅಂದ್ರೇನು ಮತ್ತು ಅದರ ಮುಖ್ಯಾಂಶಗಳು ಏನು ಎಂಬುದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ, ದೇಶದಲ್ಲಿ ನಿರುದ್ಯೋಗಗಳ ಪ್ರಮಾಣ 6.6% ಇದರಲ್ಲಿ ಗ್ರಾಮೀಣ ನಿರುದ್ಯೋಗ ಪ್ರಮಾಣ 4.6% ಈ ನಿರುದ್ಯೋಗಿಗಳಲ್ಲಿ 80% ಜನ ಯುವಕರಾಗಿದ್ದು 67% ಯುವಕರು

ಪದವೀಧರ ನಿರುದ್ಯೋಗಿಗಳಾಗಿದೆ. ಇಂದಿನ ಯುವಕರು ಸ್ವಂತದ್ದೊಂದು ಉದ್ಯಮ ಅಥವಾ ಸ್ವಂತ ಉದ್ಯೋಗವನ್ನು ಆರಂಭಿಸಲು ಸಿದ್ಧರಾಗಿದ್ದಾರೆ. ಆದರೆ ಅವರಿಗೆ ಹಣಕಾಸಿನ ನೆರವು ಮತ್ತು ತರಬೇತಿಯ ಅವಶ್ಯಕತೆ. ಗ್ರಾಮೀಣ ಹಾಗೂ ಅರೆ ನಗರ ಪ್ರದೇಶದಲ್ಲಿರತಕ್ಕಂತಹ ಕೃಷಿ ಮತ್ತು ಆಹಾರ ಆಧಾರಿತ ವಲಯದ ಅರ್ಹ ಫಲಾನುಭವಿಗಳು, ಸಾಂಪ್ರದಾಯಿಕ ಕುಶಲಕರ್ಮಿಗಳು, ನಿರುದ್ಯೋಗಿ ಯುವಕರು ಮತ್ತು ಕೃಷಿಯೇತರ ವಲಯದ ಸೂಕ್ಷ್ಮ ಉದ್ಯಮ ಸ್ಥಾಪಕರಿಗೆ ಪ್ರೋತ್ಸಾಹ ನೀಡಲಿಕ್ಕೋಸ್ಕರವೇ ಕೇಂದ್ರ ಸರ್ಕಾರ ಒಂದು ಸಾಲ ಆಧಾರಿತ ಸಹಾಯಧನ ಯೋಜನೆಯನ್ನು ಜಾರಿಗೆರಿದೆ. ಈ ಯೋಜನೆ PMEGP ಅಥವಾ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಂ ಅಥವಾ ಪ್ರಧಾನ ಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮವಾಗಿದೆ. ಈ ಕಾರ್ಯಕ್ರಮದ ರಚನೆ ಹೇಗಾಯಿತು ಅಂತ ನಾವು ನೋಡೋಣ. ಭಾರತ ಸರ್ಕಾರದ MSME ಅಥವಾ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮ ಸಚಿವಾಲಯದಿಂದ ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆ ಮತ್ತು ಗ್ರಾಮೀಣ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಎಂಬ ಎರಡು ಯೋಜನೆಗಳನ್ನು ವಿಲೀನಗೊಳಿಸಿ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮವನ್ನು August 2008 ಪ್ರಾರಂಭಿಸಲಾಯಿತು. ಈ ಕಾರ್ಯಕ್ರಮವನ್ನು KVIC ಅಥವಾ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ, KVIBS ಅಥವಾ ಖಾದಿ ಮತ್ತು ಗ್ರಾಮೀಣ ಉದ್ಯೋಗ ಮಂಡಳಿಗಳು, DIC ಅಥವಾ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು, ತೆಂಗು ಮಂಡಳಿ ಮತ್ತು ವಾಣಿಜ್ಯ ಬ್ಯಾಂಕುಗಳ ಸಹಯೋಗದೊಂದಿಗೆ ಕಾರ್ಯಗತಗೊಳಿಸಲಾಗ್ತಾ ಇದೆ. ದೇಶಾದ್ಯಂತ ಉದ್ಯಮ ಸೃಷ್ಟಿ ಮತ್ತು ಸುಸ್ಥಿರ ಜೀವನೋಪಾಯವನ್ನು ಬೆಂಬಲಿಸಲು 2021-22 2022-26 5 ವರ್ಷಗಳ ಅವಧಿಗೆ ಜಾರಿಗೊಳಿಸಲಾಗಿದ್ದಂತಹ ಈ ಯೋಜನೆಯನ್ನು 2026-27 ಅವಧಿಗೆ ಈಗ ವಿಸ್ತರಿಸಲಾಗಿದೆ. ಯೋಜನೆಯ ಒಟ್ಟು ವೆಚ್ಚ 13,554.42 crore ಯೋಜನೆಯ ಉದ್ದೇಶ ಏನು ಅಂತೇಳಿ ನಾವೀಗ ತಿಳ್ಕೊಳ್ಳೋಣ. ಮೊದಲನೆಯದಾಗಿ ಹೊಸ ಸ್ವ ಉದ್ಯೋಗ, ಉದ್ಯಮಗಳ ಯೋಜನೆಗಳು ಮತ್ತು ಸೂಕ್ಷ್ಮ ಉದ್ಯಮಗಳನ್ನು ಸ್ಥಾಪಿಸುವ ಮೂಲಕ ದೇಶದ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಉದ್ಯೋಗಾವಕಾಶವನ್ನು ಹೆಚ್ಚಿಸತಕ್ಕಂಥದ್ದು ಮತ್ತು ಸೃಷ್ಟಿ ಮಾಡತಕ್ಕಂಥದ್ದು. ಎರಡನೇದಾಗಿ ವ್ಯಾಪಕವಾಗಿ ಹರಡಿರತಕ್ಕಂತಹ ಸಾಂಪ್ರದಾಯಿಕ ಕುಶಲಕರ್ಮಿಗಳು ಮತ್ತು ಗ್ರಾಮೀಣ ಹಾಗೂ ನಗರ ನಿರುದ್ಯೋಗಿಗಳನ್ನು ಒಟ್ಟುಗೂಡಿಸಿ ಅವರಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ಅವರ ಸ್ಥಳದಲ್ಲಿ ಸ್ವ ಉದ್ಯೋಗದ ಅವಕಾಶಗಳನ್ನು ಕಲ್ಪಿಸತಕ್ಕಂಥದ್ದು. ಮೂರನೇದಾಗಿ ಗ್ರಾಮೀಣ ಯುವಕರು ನಗರ ಪ್ರದೇಶಕ್ಕೆ ವಲಸೆ ಹೋಗುವುದನ್ನು ತಡೆಯಲು ದೇಶದ ಸಾಂಪ್ರದಾಯಿಕ ಮತ್ತು ಭವಿಷ್ಯದ ಕುಶಲಕರ್ಮಿಗಳು ಮತ್ತು ಗ್ರಾಮೀಣ ಹಾಗೂ ನಗರ ನಿರುದ್ಯೋಗಿ ಯುವಕರ ದೊಡ್ಡ ಭಾಗಕ್ಕೆ ನಿರಂತರ ಹಾಗೂ ಸುಸ್ಥಿರ ಉದ್ಯೋಗವನ್ನು ಒದಗಿಸತಕ್ಕಂಥದ್ದು. ನಾಲ್ಕನೇದಾಗಿ ಕುಶಲಕರ್ಮಿಗಳ ವೇತನ ಗಳಿಸುವ ಸಾಮರ್ಥ್ಯವನ್ನು ಹೆಚ್ಚಿಸತಕ್ಕಂಥದ್ದು. ಐದನೇದಾಗಿ ಗ್ರಾಮೀಣ ಮತ್ತು ನಗರ ಉದ್ಯೋಗದ ಬೆಳವಣಿಗೆಯ ದರದಲ್ಲಿ ಹೆಚ್ಚಳ ಆಗಲಿಕ್ಕೆ ಕೊಡುಗೆಯನ್ನು ನೀಡತಕ್ಕಂಥದ್ದು. ಆರನೇದಾಗಿ ಗ್ರಾಮೀಣ ಹಾಗೂ ನಗರ ಯುವ ನಿರುದ್ಯೋಗಿಗಳಿಗೆ ಹಣಕಾಸಿನ ನೆರವು ಮತ್ತು ತರಬೇತಿಯನ್ನು ನೀಡತಕ್ಕಂಥದ್ದು. ಇನ್ನು ಏಳನೇದಾಗಿ ದೇಶದಲ್ಲಿ ಉದ್ಯಮ ಸೃಷ್ಟಿ ಮತ್ತು ಸುಸ್ಥಿರ ಜೀವನೋಪಾಯ ಉತ್ಪಾದನೆಯನ್ನು ಬೆಂಬಲಿಸತಕ್ಕಂಥದ್ದು. ಇನ್ನು ಈ ಯೋಜನೆಯ ಪ್ರಮುಖ ಅಂಶಗಳು ಏನು ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ಯೋಜನೆಯಡಿ ಯೋಜನೆ ಮತ್ತು ಫಲಾನುಭವಿಯ ವರ್ಗವನ್ನು ಆಧರಿಸಿ ಬ್ಯಾಂಕ್ ಸಾಲಗಳ ಮೇಲೆ 15%-35% ಸಹಾಯಧನವನ್ನು ಒದಗಿಸಲಾಗುತ್ತದೆ. ಈ ಸಹಾಯಧನವನ್ನು ಮಾರ್ಜಿನ್ ಮನಿ ಅಂತೇಳಿ ಕರೀತೇವೆ. ಇದು ಫಲಾನುಭವಿಗಳಿಗೆ ನೀಡಲಾಗ್ತಕ್ಕಂತಹ ಸಾಲದ ಮೊತ್ತದ ಭಾಗವಾಗಿದ್ದು ಇದನ್ನು ಸರ್ಕಾರವು ನೇರವಾಗಿ ಬ್ಯಾಂಕಿಗೆ ಪಾವತಿ ಮಾಡುತ್ತದೆ. ಇನ್ನು ಎರಡನೇದಾಗಿ ವಿಶೇಷ ವರ್ಗಗಳಾಗಿರತಕ್ಕಂತಹ ಪರಿಶಿಷ್ಟ ಜಾತಿ, ಪಂಗ, ಮಹಿಳೆಯರು, ಅಲ್ಪಸಂಖ್ಯಾತರು, ಮಾಜಿ ಸೈನಿಕರು, ವಿಕಲಚೇತನರು ಮುಂತಾದ ಫಲಾನುಭವಿಗಳಿಗೆ ಹೆಚ್ಚಿನ ಸಹಾಯಧನ ಅಂತಕ್ಕಂಥದ್ದು ಈ ಯೋಜನೆಯಡಿ ದೊರಕುತ್ತೆ. ಈ ವರ್ಗ ಗ್ರಾಮೀಣ ಫಲಾನುಭವಿಗಳಿಗೆ 35% ಮತ್ತು ನಗರ ಪ್ರದೇಶದ ಫಲಾನುಭವಿಗಳಿಗೆ 25% ಸಹಾಯಧನವನ್ನು ನೀಡಲಾಗ್ತದೆ. ಇನ್ನು ಮೂರನೇದಾಗಿ ಉತ್ಪಾದನಾ ವಲಯವು 50 lakh rupees ಮತ್ತು ಸೇವಾ ವಲಯವು 20 lakh rupees ಈ ಯೋಜನೆಯಡಿ ಸಾಲವನ್ನು ಪಡೆಯುವಂತಹ ಅರ್ಹತೆಯನ್ನು ಹೊಂದಿವೆ. ಇನ್ನು ನಾಲ್ಕನೆಯದಾಗಿ ಈ ಯೋಜನೆಯಡಿ 10 lakh rupees ಸಾಲಗಳಿಗೆ ಮೇಲಾಧಾರ ಅಂತಕ್ಕಂಥದ್ದು ಅಗತ್ಯವಿರುವುದಿಲ್ಲ, ಅಂದರೆ ಕೊಲಾಟ್ರಲ್ ಸೆಕ್ಯೂರಿಟಿ ಬೇಕಾಗಿಲ್ಲ. ಇನ್ನು ಐದನೇದಾಗಿ ಈ ಯೋಜನೆಯಡಿ ಅರ್ಹ ಅರ್ಜಿದಾರರು ತಮ್ಮ ವರ್ಗ ಮತ್ತು ಸ್ಥಳವನ್ನು ಆಧರಿಸಿ 15%-35% ಸಹಾಯಧನದೊಂದಿಗೆ ಹೊಸ ಉತ್ಪಾದನಾ ಅಥವಾ ಸೇವಾ ಘಟಕಗಳನ್ನು ಸ್ಥಾಪಿಸಬಹುದು. ಇನ್ನು ಆರನೇದಾಗಿ ಇನ್ನೆಯಡಿ ದುರ್ಬಲ ವರ್ಗದವರಿಗೆ ಯೋಜನಾ ವೆಚ್ಚದ 95% ಮತ್ತು ಸಾಮಾನ್ಯ ವರ್ಗದವರಿಗೆ 90% ಸಾಲ ಅಂತಕ್ಕಂಥದ್ದು ಲಭ್ಯವಾಗುತ್ತೆ. ಇನ್ನು ಏಳನೇದಾಗಿ ಫಲಾನುಭವಿ 5%-10% ಸ್ವಂತ ಕೊಡುಗೆಯನ್ನು ನೀಡಬೇಕಾಗ್ತದೆ. ಇನ್ನು ಈ ಫಲಾನುಭವಿಗಳನ್ನು ಈ ಒಂದು ಯೋಜನೆಯಡಿ ಹೇಗೆ ವರ್ಗೀಕರಿಸಿದ್ದಾರೆ ಅಂತ ನಾವು ನೋಡೋಣ. ಈ ಯೋಜನೆಯಡಿ ಫಲಾನುಭವಿಗಳನ್ನು 4 ವರ್ಗಗಳಾಗಿ ವಿಂಗಡಿಸಲಾಗಿದೆ. ಮೊದಲನೆಯದಾಗಿ ನಗರ ಪ್ರದೇಶದ ಸಾಮಾನ್ಯ ವರ್ಗದವರು ತಮ್ಮ ಸ್ವಂತ ಪಾಲು

0: ಶೇಕಡ 10% ನೀಡಬೇಕು, ಸರ್ಕಾರ ಶೇಕಡ 15% ಸಹಾಯಧನವನ್ನು ನೀಡುತ್ತದೆ, ಬ್ಯಾಂಕುಗಳು ಶೇಕಡ 90% ಸಾಲವನ್ನು ನೀಡುತ್ತವೆ. ಇನ್ನು ಎರಡನೇ ವರ್ಗದ ಗ್ರಾಮೀಣ ಪ್ರದೇಶದ ಸಾಮಾನ್ಯ ವರ್ಗದವರು ಶೇಕಡ 10% ತಮ್ಮ ಸ್ವಂತ ಕೊಡುಗೆಯನ್ನು ನೀಡಬೇಕು, ಸರ್ಕಾರ ಅಂತಕ್ಕಂಥದ್ದು ಶೇಕಡ 25% ಸಹಾಯಧನವನ್ನು ನೀಡುತ್ತದೆ, ಬ್ಯಾಂಕುಗಳು ಶೇಕಡ 90% ಸಾಲವನ್ನು ನೀಡುತ್ತವೆ. ಇನ್ನು ಗ್ರಾಮೀಣ ಪ್ರದೇಶದ ವಿಶೇಷ ವರ್ಗದವರು ಶೇಕಡ 5% ಮತ್ತು ಸ್ವಂತ ಪಾಲನ್ನು ಆ ಒಂದು ಪ್ರಮಾಣದಲ್ಲಿ ನೀಡಿದರೆ ಸಾಕು, ಸರ್ಕಾರವು ಶೇಕಡ 35% ಸಹಾಯಧನವನ್ನು ನೀಡುತ್ತದೆ, ಬ್ಯಾಂಕುಗಳು ಶೇಕಡ 95% ಸಾಲವನ್ನು ಒದಗಿಸುತ್ತದೆ. ಇನ್ನು ಈ PMEGP ಅಂತಕ್ಕಂಥ ಒಂದು ಕಾರ್ಯಕ್ರಮ ಯಾವ ಯಾವ ಉದ್ಯಮಗಳಿಗೆ ಪ್ರೋತ್ಸಾಹ ನೀಡುತ್ತೆ ಅನ್ನೋದನ್ನು ನೋಡೋಣ. ಈ PMEGP 4 ವರ್ಗದ ಉದ್ಯಮಗಳನ್ನು ಬೆಂಬಲಿಸಿದೆ. ಮೊದಲನೇದಾಗಿ ಆಹಾರ ಮತ್ತು ಕೃಷಿ ಉದ್ಯಮಗಳು, ಎರಡನೇದು ಸೇವಾ ವಲಯದ ಉದ್ಯಮಗಳು, ಮೂರನೇದಾಗಿ ರಾಸಾಯನಿಕ ಮತ್ತು ಪಾಲಿಮರ್ ಆಧಾರಿತ ಉದ್ಯಮಗಳು, ನಾಲ್ಕನೇದಾಗಿ ಇತರ ಉದ್ಯಮಗಳು. ಈ PMEGP ಯೋಜನೆಯಡಿ ಸಹಾಯಧನಕ್ಕೆ ಅರ್ಹವಾಗಿರ್ತಕ್ಕಂತಹ ಆಹಾರ ಮತ್ತು ಕೃಷಿ ಉದ್ಯಮಗಳು ಯಾವುವು ಅನ್ನೋದನ್ನು ನಾವು ನೋಡೋಣ. ಮೊದಲನೇದಾಗಿ ಬೇಕರಿ ಉತ್ಪನ್ನಗಳು ಮತ್ತು ಮಿಠಾಯಿ ತಯಾರಿಕೆ, ಎರಡನೇದಾಗಿ ಜಾಮ್ ಜೆಲ್ಲಿ ತಯಾರಿಕೆ, ಮೂರನೇದಾಗಿ ಉಪ್ಪಿನಕಾಯಿ ತಯಾರಿಕೆ, ನಾಲ್ಕು ಮಸಾಲಾ ತಯಾರಿಕಾ ಘಟಕಗಳು, ಇನ್ನು ಎರಡನೇದಾಗಿ ಸೇವಾ ವಲಯ ಉದ್ಯಮಗಳು ಯಾವ್ಯಾವು ಮತ್ತು ಯಾವುದಕ್ಕೆ ಈ ಬೆಂಬಲ ಸಿಗುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. ಇನ್ನು ಈ ಒಂದು ಉದ್ದಿಮೆ ಬೆಂಬಲಿಸತಕ್ಕಂತಹ ರಾಸಾಯನಿಕ ಮತ್ತು ಪಾಲಿಮಾರ್ ಆಧಾರಿತ ಉದ್ಯಮಗಳು ಯಾವ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ರಬ್ಬರ್ ಫೋಲ್ಡಿಂಗ್, ಎರಡು ಅಂಟಿಕೊಳ್ಳುವ ಟೇಪ್ಗಳು, ಮೂರನೇದಾಗಿ ಸಿಮೆಂಟ್ ಮತ್ತು ಪ್ಲೈ ಆಶ್ ಇಟ್ಟಿಗೆಗಳು. ಇತರ ಉದ್ಯಮಗಳಿಗೂ ಕೂಡ ಈ ಯೋಜನೆ ಬೆಂಬಲ ನೀಡುತ್ತದೆ. ಅವುಗಳಲ್ಲಿ ಮೊದಲನೇದಾಗಿ ನಮಗೆಲ್ಲ ಬಹಳ ಮುಖ್ಯವಾಗಿರತಕ್ಕಂಥದ್ದು ತ್ಯಾಜ್ಯ ನಿರ್ವಹಣೆ ಮತ್ತು ಮರುಬಳಕೆಯ ಘಟಕಗಳು, ಎರಡನೇದಾಗಿ ಶೀತಲ ಗೃಹಗಳ ನಿರ್ಮಾಣ. ಇದಕ್ಕೆ ನಾವು ಅರ್ಹತೆಯನ್ನು ಹೊಂದಿರಬೇಕು ಅಂತ ಹೇಳಿದರೆ, ಮೊದಲನೇದಾಗಿ 18 ವರ್ಷಕ್ಕೆ ಮೇಲ್ಪಟ್ಟ ಭಾರತೀಯ ನಾಗರಿಕನಾಗಿರಬೇಕು. ಈ ಯೋಜನೆಯಡಿ ಹೇಗೆ ನಾವು ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದರೆ, ಬಹಳ ಮುಖ್ಯವಾಗಿ ಅರ್ಜಿದಾರರು KVIConline.gov.in PMEGPಗೆ ಭೇಟಿ ನೀಡಿ ಪೋರ್ಟಲ್ನಲ್ಲಿ ಹೊಸ ಘಟಕಕ್ಕೆ ಅರ್ಜಿ ಮೇಲೆ ಕ್ಲಿಕ್ ಮಾಡಬೇಕು. ಭವಿಷ್ಯದಲ್ಲಿ ಅರ್ಜಿಯ ಸ್ಥಿತಿಯನ್ನ ಟ್ರ್ಯಾಕ್ ಮಾಡಲು ಅಥವಾ ಹಿಂಬಾಲಿಸಲು ಒಂದು ಅಪ್ಲಿಕೇಶನ್ ಐಡಿ ಅಥವಾ PMEGP ID ರಚನೆಯಾಗುತ್ತೆ. ಜಿಲ್ಲಾ ಕೈಗಾರಿಕಾ ಕೇಂದ್ರ, ಖಾದಿ ಮತ್ತು ಗ್ರಾಮೋದ್ಯೋಗ ಕೇಂದ್ರ, KVIC ಅಥವಾ ಖಾದಿ ಮತ್ತು ಗ್ರಾಮೀಣ ಉದ್ಯೋಗ ಮಂಡಳಿಗಳು ಅರ್ಜಿಯನ್ನು ಪರಿಶೀಲಿಸಿ ಅರ್ಜಿದಾರರು ಇಚ್ಛಿಸಿದ ಬ್ಯಾಂಕಿಗೆ ರವಾನಿಸುತ್ತವೆ. ಸಾಲ ಅನುಮೋದನೆಯೊಡನೆ ಸಹಾಯಧನದ ಮೊತ್ತ ಶೇಕಡ 15-30% ತಲುಪಲಿಕ್ಕೆ ಸಹಾಯ ಆಗ್ತಕ್ಕಂಥದ್ದನ್ನ ನೋಡಬಹುದು. ಆದ್ದರಿಂದ ಈ ಯೋಜನೆಯ ಒಂದು ಪ್ರಯೋಜನ ಪಡೆದುಕೊಳ್ಳಿಕ್ಕೆ ಯುವಕರು ಮುಂದೆ ಬಂದ್ರೆ ಅವರಿಗೂ ಅನುಕೂಲ, ದೇಶಕ್ಕೂ ಅನುಕೂಲ ಅನ್ನುವ ಮಾತನ್ನು ಹೇಳುತ್ತಾ ನಾನು ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.
1: ಇದುವರೆಗೆ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್, ಈ ಕುರಿತು ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ಜಿ7 ಶೃಂಗಸಭೆ ನೇಪಥ್ಯದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ದೇಶದ ರಕ್ಷಣಾ ಉತ್ಪಾದನೆ ಸಾರ್ವಕಾಲಿಕ ಗರಿಷ್ಠ 1,78,000 ಕೋಟಿ ರೂಪಾಯಿಗೆ ಏರಿಕೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಮೊನಾಕೋ ರಾಜಕುಮಾರ 2ನೇ ಆಲ್ಬರ್ಟ್ ಅವರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಮಾತುಕತೆ. ಏಕದಿನ ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಭಾರತ ಅಫ್ಘಾನಿಸ್ತಾನ ಮುಖಾಮುಖಿ. ಮತ್ತು ಫಿಫಾ ವಿಶ್ವಕಪ್ ಫುಟ್ಬಾಲ್, ಅಲ್ಜೀರಿಯಾ ವಿರುದ್ದ ಅರ್ಜೆಂಟೀನಾಗೆ ಗೆಲುವು, ಹ್ಯಾಟ್ರಿಕ್ ಗೋಲು ಗಳಿಸಿದ ಮೆಸ್ಸಿ. ವಾರ್ತೆಗಳ ವಿವರ. ಫ್ರಾನ್ಸ್ನಲ್ಲಿ ನಡೆಯುತ್ತಿರುವ ಜಿ7 ಶೃಂಗಸಭೆಯ ಸಂದರ್ಭದಲ್ಲಿ ಇಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಆರ್ಥಿಕ ಬೆಳವಣಿಗೆ, ಜಾಗತಿಕ ಸರಬರಾಜು

0: ಪಡಿ ಕೃತಕ ಬುದ್ದಿಮತ್ತೆ, ಹೂಡಿಕೆ ಸಹಭಾಗಿತ್ವ ಹಾಗೂ ವಿವಿಧ ಜಾಗತಿಕ ಭದ್ರತಾ ಸವಾಲುಗಳ ಕುರಿತು ಉಭಯ ನಾಯಕರು ಚರ್ಚಿಸುವ ಸಾಧ್ಯತೆ ಇದೆ. 2025-26 ಹಣಕಾಸು ವರ್ಷದಲ್ಲಿ ಭಾರತದ ವಾರ್ಷಿಕ ರಕ್ಷಣಾ ಉತ್ಪಾದನೆಯು ಸಾರ್ವಕಾಲಿಕ ಗರಿಷ್ಠ 178,000 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು, ಈ ಸಾಧನೆಯು ಹಿಂದಿನ ಹಣಕಾಸು ವರ್ಷದ 154,000 ಕೋಟಿ ರೂಪಾಯಿ ಉತ್ಪಾದನೆಗೆ ಹೋಲಿಸಿದರೆ ಶೇಕಡಾ 15.6% ಬೆಳವಣಿಗೆ ಹಾಗೂ 2020-21 ಹಣಕಾಸು ವರ್ಷದಲ್ಲಿ 84,000 ಕೋಟಿ ರೂಪಾಯಿಗೂ ಅಧಿಕವಾಗಿದ್ದ ಉತ್ಪಾದನೆಗೆ ಹೋಲಿಸಿದರೆ ಶೇಕಡಾ 110% ಏರಿಕೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಮಾಹಿತಿ ನೀಡಿದ್ದಾರೆ. 2013-14 ಹಣಕಾಸು ವರ್ಷದಲ್ಲಿ 4,746 ಕೋಟಿ ರೂಪಾಯಿಗಳಷ್ಟಿದ್ದ ಸ್ವದೇಶಿ ರಕ್ಷಣಾ ಉತ್ಪಾದನೆಯು ಸುಮಾರು 4 ಪಟ್ಟು ಹೆಚ್ಚಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಭಾರತದ ರಕ್ಷಣಾ ಉತ್ಪಾದನೆಯಲ್ಲಿ ಕಂಡುಬಂದಿರುವ ಗಮನಾರ್ಹ ಏರಿಕೆಯು ರಕ್ಷಣಾ ಉತ್ಪಾದನಾ ಇಲಾಖೆ ಹಾಗೂ ಇತರ ಎಲ್ಲ ಪಾಲುದಾರರ ಸಾಮೂಹಿಕ ಪ್ರಯತ್ನಗಳ ಫಲವಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಮೊನಾಕೋ ರಾಜಕುಮಾರ 2ನೇ ಆಲ್ಬರ್ಟ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಸಚಿವರು, ಭೇಟಿಯ ಸಂದರ್ಭದಲ್ಲಿ ಸುಸ್ಥಿರತೆ, ಕಡಲ ಆರ್ಥಿಕತೆ, ನಾವೀನ್ಯತೆ ಹಾಗೂ ಉದಯೋನ್ಮುಖ ತಂತ್ರಜ್ಞಾನಗಳಂತಹ ಕ್ಷೇತ್ರಗಳಲ್ಲಿ ಭಾರತ ಮೊನಾಕೋ ಸಹಭಾಗಿತ್ವವನ್ನು ಮತ್ತಷ್ಟು ವಿಸ್ತರಿಸುವ ಕುರಿತು ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಫ್ರಾನ್ಸ್ನ ನೀಸ್ನಲ್ಲಿ ನಿನ್ನೆ ಸಮಾರೋಪಗೊಂಡ ಭಾರತ್ ಇನೋವೇಟ್ಸ್ 2026 ಕಾರ್ಯಕ್ರಮದ ಕುರಿತು ರಾಜಕುಮಾರ 2ನೇ ಆಲ್ಬರ್ಟ್ಗೆ ಮಾಹಿತಿ ಹಂಚಿಕೊಂಡಿರುವುದಾಗಿ ಅವರು ತಿಳಿಸಿದ್ದಾರೆ. ಭಾರತದ ಚೈತನ್ಯಮಯ ತಂತ್ರಜ್ಞಾನ ಹಾಗೂ ನಾವೀನ್ಯತೆ ಪರಿಸರ ವ್ಯವಸ್ಥೆಯನ್ನು ಜಗತ್ತಿನ ಮುಂದೆ ಪ್ರದರ್ಶಿಸುವುದರ ಜೊತೆಗೆ ಜಾಗತಿಕ ಸಹಯೋಗವನ್ನು ಬಲಪಡಿಸುವಲ್ಲಿ ಈ ಕಾರ್ಯಕ್ರಮ ಮಹತ್ವದ ಪಾತ್ರ ವಹಿಸಿದೆ ಎಂದು ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಭಾರತದ ಕೃಷಿ ರಫ್ತು ದಶಕದ ಹಿಂದೆ ಸುಮಾರು 280 ಉತ್ಪನ್ನಗಳಿಂದ ಇಂದು ಸುಮಾರು 500 ಉತ್ಪನ್ನಗಳಿಗೆ ವಿಸ್ತರಿಸಿದೆ ಎಂದು ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ದಿ ಪ್ರಾಧಿಕಾರದ ಅಧ್ಯಕ್ಷ ಅಭಿಷೇಕ್ ದೇವ್ ಹೇಳಿದ್ದಾರೆ. ಅಮೆರಿಕ, ಬ್ರೆಜಿಲ್, ಚೀನಾ ಮತ್ತು ಐರೋಪ್ಯ ಒಕ್ಕೂಟದಂತಹ ಪ್ರಮುಖ ಜಾಗತಿಕ ರಫ್ತುದಾರರಿಂದ ಸ್ಪರ್ಧೆಯನ್ನು ಎದುರಿಸುತ್ತಿದ್ದರೂ ಸಹ ಕಳೆದ ವರ್ಷ ದೇಶದ ಕೃಷಿ ರಫ್ತು 53 ಶತಕೋಟಿ ಡಾಲರ್ಗಳನ್ನು ತಲುಪಿದೆ ಮತ್ತು ವಿಶ್ವದ ಅಗ್ರ 10 ಕೃಷಿ ರಫ್ತು ಮಾಡುವ ದೇಶಗಳಲ್ಲಿ ಸ್ಥಿರವಾಗಿ ಸ್ಥಾನ ಪಡೆದಿದೆ ಎಂದು ಮಾಹಿತಿ ನೀಡಿದರು. ಅಕ್ಕಿ ಮತ್ತು ಮಸಾಲೆಗಳಂತಹ ಸಾಂಪ್ರದಾಯಿಕ ಉತ್ಪನ್ನಗಳನ್ನು ಮೀರಿ ದೇಶವು ತನ್ನ ಕೃಷಿ ರಫ್ತುಗಳನ್ನು ಗಮನಾರ್ಹವಾಗಿ ವೈವಿಧ್ಯಗೊಳಿಸಿದೆ. ಇದರಲ್ಲಿ ದ್ವಿದಳ ಧಾನ್ಯಗಳು, ಕೋಕೋ ಉತ್ಪನ್ನಗಳು, ಅನಾನಸ್, ದ್ರಾಕ್ಷಿ ಮತ್ತು ದಾಳಿಂಬೆ ಸೇರಿವೆ. ಇವುಗಳನ್ನು ಈಗ 12 ಹೆಚ್ಚು ದೇಶಗಳ ಮಾರುಕಟ್ಟೆಗಳಿಗೆ ಸಾಗಿಸಲಾಗುತ್ತಿದೆ ಎಂದು ಅಭಿಷೇಕ್ ದೇವ್ ತಿಳಿಸಿದರು. ನೀಟ್ ಪರೀಕ್ಷೆಗೂ ಮುನ್ನ ಪೋಷಕರು ಮತ್ತು ಅಭ್ಯರ್ಥಿಗಳು ವಂಚಕರ ಬಗ್ಗೆ ಎಚ್ಚರದಿಂದಿರಬೇಕು ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಮನವಿ ಮಾಡಿದೆ. ಟೆಲಿಗ್ರಾಂನಲ್ಲಿ ವಂಚಕರು ಮರುಪರೀಕ್ಷಾ ಪತ್ರಿಕೆಯನ್ನು ಹಂಚಿಕೊಳ್ಳುವುದಾಗಿ ಹೇಳಿಕೊಂಡು 14,000 ರಿಂದ 25,000 ರೂಪಾಯಿಗಳವರೆಗೆ ಹಣಕ್ಕಾಗಿ ಬೇಡಿಕೆ ಇಡುತ್ತಿದ್ದಾರೆ. ಇದನ್ನು ಪೋಷಕರು ಮತ್ತು ಅಭ್ಯರ್ಥಿಗಳು ನಂಬಿ ವಂಚನೆಗೆ ಒಳಗಾಗಬಾರದು ಎಂದು ಎನ್ಟಿಎ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತದ ಅಧ್ಯಕ್ಷತೆಯಲ್ಲಿ 8ನೇ ಬ್ರಿಕ್ಸ್ ಮಾದಕ ವಸ್ತು ವಿರೋಧಿ ಕಾರ್ಯಪಡೆ ಸಭೆ ವರ್ಚುವಲ್ ಮೂಲಕ ನಡೆಯಿತು. ಸಭೆಯಲ್ಲಿ ಭಾರತ, ಚೀನಾ, ಇಥಿಯೋಪಿಯಾ, ಇಂಡೋನೇಷ್ಯಾ, ರಷ್ಯಾ, ದಕ್ಷಿಣ ಆಫ್ರಿಕಾ ಹಾಗೂ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಪ್ರತಿನಿಧಿಗಳು ಭಾಗವಹಿಸಿದ್ದರು ಎಂದು ಮಾದಕ ವಸ್ತು ನಿಯಂತ್ರಣ ಬ್ಯೂರೋ ಎನ್ಸಿಬಿ ತಿಳಿಸಿದೆ. ಮಾದಕ ವಸ್ತು ಕಳ್ಳಸಾಗಣೆ ಮತ್ತು ಮಾದಕ ವಸ್ತು ದುರ್ಬಳಕೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಅಂತಾರಾಷ್ಟೀಯ ಸಹಕಾರವನ್ನು ಬಲಪಡಿಸುವುದು, ಮಾಹಿತಿ ವಿನಿಮಯವನ್ನು ಹೆಚ್ಚಿಸುವುದು, ಸಾಮರ್ಥ್ಯ ವೃದ್ಧಿ ಹಾಗೂ

0: ಸಮನ್ವಯಿತ ಕಾರ್ಯಾಚರಣೆಗಳನ್ನು ಉತ್ತೇಜಿಸುವ ಬಗ್ಗೆ ಬ್ರಿಕ್ಸ್ ರಾಷ್ಟಗಳ ಹಂಚಿಕೆಯ ಬದ್ಧತೆಯನ್ನು ಈ ಸಭೆ ಪುನರುಚ್ಚರಿಸಿದೆ ಎಂದು ಎನ್ಸಿಬಿ ಹೇಳಿದೆ. ಉತ್ಪಾದನೆ, ಸಂಶೋಧನೆ, ನಾವೀನ್ಯತೆ ಹಾಗೂ ಸಾಮರ್ಥ್ಯ ಅಭಿವೃದ್ದಿ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಗಾಢಗೊಳಿಸಲು ಭಾರತ ಮತ್ತು ಥೈಲ್ಯಾಂಡ್ ಪರಸ್ಪರ ಒಪ್ಪಿಗೆ ಸೂಚಿಸಿವೆ. ಬ್ಯಾಂಕಾಕ್ನಲ್ಲಿ ನಡೆದ 10ನೇ ಭಾರತ ಥೈಲ್ಯಾಂಡ್ ರಕ್ಷಣಾ ಸಂವಾದದಲ್ಲಿ ಈ ಒಪ್ಪಂದಕ್ಕೆ ಬರಲಾಯಿತು. ಸಭೆಯ ಅಧ್ಯಕ್ಷತೆಯನ್ನು ಥೈಲ್ಯಾಂಡ್ನ ರಕ್ಷಣಾ ಇಲಾಖೆಯ ಉಪ ಕಾರ್ಯದರ್ಶಿ ಅಡ್ಮಿರಲ್ ನುಟಾಪೋಲ್ ಡಿಯೇವಾನಿಚ್ ಹಾಗೂ ಭಾರತದ ಪರವಾಗಿ ರಕ್ಷಣಾ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸತ್ಯಜಿತ್ ಮೊಹಾಂತಿ ವಹಿಸಿದ್ದರು. ಸಭೆಯಲ್ಲಿ ಉಭಯ ದೇಶಗಳ ನಡುವಿನ ರಕ್ಷಣಾ ಸಹಕಾರದ ವಿವಿಧ ಆಯಾಮಗಳನ್ನು ಪರಿಶೀಲಿಸಲಾಯಿತು ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ಭದ್ರತಾ ವಿಷಯಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲಾಯಿತು. ಭಾರತ ಪುರುಷರ ಕ್ರಿಕೆಟ್ ತಂಡ ಇಂದು ಲಕ್ನೋದ ಅಟಲ್ ಬಿಹಾರಿ ವಾಜಪೇಯಿ ಏಕಾನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ 3 ಪಂದ್ಯಗಳ ಸರಣಿಯ 2ನೇ ಏಕದಿನ ಪಂದ್ಯದಲ್ಲಿ ಅಫ್ಘಾನಿಸ್ತಾನವನ್ನು ಎದುರಿಸಲಿದೆ. ಪಂದ್ಯ ಮಧ್ಯಾಹ್ನ 1:30ಕ್ಕೆ ಆರಂಭವಾಗಲಿದೆ. ಶುಭ್ಮನ್ ಗಿಲ್ ನೇತೃತ್ವದ ಭಾರತ ತಂಡ ಪ್ರಸ್ತುತ ಸರಣಿಯಲ್ಲಿ 1-0 ಮುನ್ನಡೆಯಲ್ಲಿದೆ ಮತ್ತು ಇಂದಿನ ಪಂದ್ಯದಲ್ಲಿ ಸರಣಿಯನ್ನು ವಶಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ. ಅಮೆರಿಕದ ಕಾನ್ಸಸ್ ಸಿಟಿ ಕ್ರೀಡಾಂಗಣದಲ್ಲಿ ಇಂದು ಬೆಳಿಗ್ಗೆ ನಡೆದ ಫಿಫಾ ವಿಶ್ವಕಪ್ 2026 ಫುಟ್ಬಾಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ತಂಡ ಅಲ್ಜೀರಿಯಾ ವಿರುದ್ದ 3-0 ಗೋಲುಗಳ ಭರ್ಜರಿ ಗೆಲುವು ಸಾಧಿಸಿ ತನ್ನ ಅಭಿಯಾನ ಆರಂಭಿಸಿದೆ. ಈ ಪಂದ್ಯದಲ್ಲಿ ಹ್ಯಾಟ್ರಿಕ್ ಗೋಲು ಗಳಿಸಿದ ಲಿಯೋನೆಲ್ ಮೆಸ್ಸಿ ವಿಶ್ವಕಪ್ನಲ್ಲಿ ತಮ್ಮ 14ನೇ, 15ನೇ ಹಾಗೂ 16ನೇ ಗೋಲುಗಳನ್ನು ದಾಖಲಿಸುವ ಮೂಲಕ ಇತಿಹಾಸ ನಿರ್ಮಿಸಿದ್ದಾರೆ. ಇದರೊಂದಿಗೆ ವಿಶ್ವಕಪ್ ಇತಿಹಾಸದಲ್ಲಿ ಗರಿಷ್ಠ 16 ಗೋಲುಗಳನ್ನು ದಾಖಲಿಸಿದ ಜರ್ಮನಿಯ ದಿಗ್ಗಜ ಆಟಗಾರ ಮಿರೋಸ್ಲಾವ್ ಕ್ಲೋಸೆಯ ದಾಖಲೆಯನ್ನು ಮೆಸ್ಸಿ ಸರಿಗಟ್ಟಿದ್ದಾರೆ. ಇದಕ್ಕೂ ಮುನ್ನ ಅಮೆರಿಕದ ಬೋಸ್ಟನ್ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ನಾರ್ವೆ ತಂಡವು ಐ ಗುಂಪಿನ ತನ್ನ ಮೊದಲ ಪಂದ್ಯದಲ್ಲಿ ಇರಾಕ್ ವಿರುದ್ದ 4-1 ಗೋಲುಗಳ ಜಯ ಸಾಧಿಸಿದೆ. ಈ ಜಯದೊಂದಿಗೆ ನಾರ್ವೆ ಐ ಗುಂಪಿನಲ್ಲಿ ಅಗ್ರಸ್ಥಾನಕ್ಕೇರಿದೆ. ಇನ್ನೊಂದೆಡೆ ನಿನ್ನೆ ರಾತ್ರಿ ಅಮೆರಿಕದ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಡೆದ ಐ ಗುಂಪಿನ ಆರಂಭಿಕ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ಸೆನೆಗಲ್ ವಿರುದ್ದ 3-1 ಗೋಲುಗಳಿಂದ ಜಯ ಸಾಧಿಸಿತು. ಫ್ರಾನ್ಸ್ ಪರ ಕೈಲಿಯನ್ ಎಂಬಾಪೆ 2 ಗೋಲುಗಳನ್ನು ಗಳಿಸಿ ಒಟ್ಟು 58 ಗೋಲುಗಳೊಂದಿಗೆ ಫ್ರಾನ್ಸ್ ತಂಡದ ಸರ್ವಕಾಲಿಕ ಅಗ್ರ ಗೋಲು ಗಳಿಕೆದಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಜಮ್ಮು ಕಾಶ್ಮೀರದಲ್ಲಿ ವಾರ್ಷಿಕ ಅಮರನಾಥ ಯಾತ್ರೆಗೆ ಮುಂಚಿತವಾಗಿ ಕೇಂದ್ರಾಡಳಿತ ಪ್ರದೇಶದಾದ್ಯಂತ ಭದ್ರತೆಯನ್ನು ಬಿಗಿಗೊಳಿಸಲಾಗಿದೆ. ಯಾತ್ರೆ ಸುಗಮವಾಗಿ ನಡೆಯುವ ನಿಟ್ಟನಲ್ಲಿ ಬಹುಪದರದ ಭದ್ರತಾ ವ್ಯವಸ್ಥೆ, ಅಣಕು ಕವಾಯತು ಮತ್ತು ಸಂಘಟಿತ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. G7 ಶೃಂಗಸಭೆ ನೇಪಥ್ಯದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ದೇಶದ ರಕ್ಷಣಾ ಉತ್ಪಾದನೆ ಸಾರ್ವಕಾಲಿಕ ಗರಿಷ್ಠ 1,78,000 ಕೋಟಿ ರೂಪಾಯಿಗೆ ಏರಿಕೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಮೊನಾಕೋ ರಾಜಕುಮಾರ 2ನೇ ಆಲ್ಬರ್ಟ್ ಅವರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಮಾತುಕತೆ. ಏಕದಿನ ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಇಂದು ಭಾರತ ಅಫ್ಘಾನಿಸ್ತಾನ ಮುಖಾಮುಖಿ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಅಲ್ಜೀರಿಯಾ ವಿರುದ್ದ ಅರ್ಜೆಂಟೀನಾಗೆ ಗೆಲುವು, ಹ್ಯಾಟ್ರಿಕ್ ಗೋಲು ಗಳಿಸಿದ ಮೆಸ್ಸಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಆಕಾಶವಾಣಿ ಧಾರವಾಡ, ಈಗ ಜನಪದ ಸಂಗೀತ ಕಾರ್ಯಕ್ರಮ.
2: ಕೇಲೀಸ್ ಶ್ರೀಮತಿ ಸಿಐ ಮುನವಳ್ಳಿ ಪಾಲಿಟೆಕ್ನಿಕ್ ಅಲ್ಲಿ ಡಿಪ್ಲೊಮಾ ಕೋರ್ಸಸ್ಗಳ ಪ್ರವೇಶ ಪ್ರಾರಂಭವಾಗಿದೆ. ಮೆಕ್ಯಾನಿಕಲ್, ಆರ್ಕಿಟೆಕ್ಚರ್, ಆಟೋಮೊಬೈಲ್, ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಇಎನ್ಇ ಮತ್ತು ಇಎನ್ಸಿ ಎಂಜಿನಿಯರಿಂಗ್ ವಿಭಾಗಗಳಲ್ಲಿ ಅವಕಾಶ. ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟೀಸ್, ಉತ್ತಮ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಅಂತಾರಾಷ್ಟೀಯ ಕಂಪನಿಗಳಲ್ಲಿ ಉದ್ಯೋಗ ಅವಕಾಶ. ಹಿಂದೆ ನಿಮ್ಮ ಭವಿಷ್ಯ ರೂಪಿಸಿಕೊಳ್ಳಿ. ಭೇಟಿ ನೀಡಿ ಕೇಲೀಸ್ ಶ್ರೀಮತಿ ಸಿಐ ಮುನವಳ್ಳಿ ಪಾಲಿಟೆಕ್ನಿಕ್, ಬಿವಿಪಿ ಕ್ಯಾಂಪಸ್, ವಿದ್ಯಾನಗರ, ಹುಬ್ಬಳ್ಳಿ, ಅಥವಾ ಕರೆ ಮಾಡಿ 9481493204.
3: 35 years of clinical excellence with compassion.
4: From life-saving emergencies to advanced cardiac and multi-specialty expertise,
3: Bengaluru has placed its trust in one name.
4: Choose the care Bengaluru believes in.
3: Call 9686860310. Fortis Hospital, Cunningham Road. With you for life.

0: ಆತ್ಮೀಯರೇ, ಧಾರವಾಡ ಆಕಾಶವಾಣಿ ಹಾಗೂ ಕನಕ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವುಗಳ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ.
1: ಪ್ರತಿ ಗುರುವಾರ ತಪ್ಪದೇ ಕೇಳಿ ಕನಕ ದೀಪ.
0: ಧಾರವಾಡ ಆಕಾಶವಾಣಿ 765 ಕಿಲೋಹರ್ಟ್ಸ್ ಹಾಗೂ FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ.
1: ಕನಕ ದೀಪ
2: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಕುಂದಗೋಳ ತಾಲೂಕಿನ ಬೆಟ್ಟದೂರಿನ ಯಲ್ಲಪ್ಪ ಸಿದ್ದಪ್ಪ ತಿರ್ಲುಕೊಪ್ಪ ಮತ್ತು ಸಂಗಡಿಗರಿಂದ ಗೀಗಿ ಪದ.

ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಂದಗೋಳ ತಾಲೂಕಿನ ಬೆಟ್ಟದೂರಿನ ಯಲ್ಲಪ್ಪ ಸಿದ್ದಪ್ಪ ತಿರ್ಲುಕೊಪ್ಪ ಮತ್ತು ಸಂಗಡಿಗರಿಂದ ಗೀಗಿ ಪದ ಕೇಳಿದಿರಿ.

0: ಆಕಾಶವಾಣಿ ಧಾರವಾಡ, ಈಗ ನಿಮ್ಮೊಂದಿಗೆ ನೇರ ಫೋನಿನ ಕಾರ್ಯಕ್ರಮ.
1: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
2: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
1: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
3: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸ್ನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
1: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
3: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
1: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975200206.
4: ಕೇಲೀಸ್ ಶ್ರೀಮತಿ CI ಮುನವಳ್ಳಿ ಪಾಲಿಟೆಕ್ನಿಕ್ ಅಲ್ಲಿ ಡಿಪ್ಲೊಮಾ ಕೋರ್ಸಸ್ಗಳ ಪ್ರವೇಶ ಪ್ರಾರಂಭವಾಗಿದೆ. ಮೆಕ್ಯಾನಿಕಲ್, ಆರ್ಕಿಟೆಕ್ಚರ್, ಆಟೋಮೊಬೈಲ್, ಸಿವಿಲ್, ಕಂಪ್ಯೂಟರ್ ಸೈನ್ಸ್, ENT ಮತ್ತು ENC ಎಂಜಿನಿಯರಿಂಗ್ ವಿಭಾಗಗಳಲ್ಲಿ ಅವಕಾಶ. ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ.

0: ಫ್ಯಾಸಿಲಿಟೀಸ್, ಉತ್ತಮ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಅಂತಾರಾಷ್ಟ್ರೀಯ ಕಂಪನಿಗಳಲ್ಲಿ ಉದ್ಯೋಗ ಅವಕಾಶ. ಇಂದೇ ನಿಮ್ಮ ಭವಿಷ್ಯ ರೂಪಿಸಿಕೊಳ್ಳಿ. ಭೇಟಿ ನೀಡಿ ಕೆಎಲ್ಇ ಶ್ರೀಮತಿ ಸಿಐ ಮುನ್ವಳ್ಳಿ ಪಾಲಿಟೆಕ್ನಿಕ್, ಬಿವಿಬಿ ಕ್ಯಾಂಪಸ್, ವಿದ್ಯಾನಗರ, ಹುಬ್ಬಳ್ಳಿ, ಅಥವಾ ಕರೆ ಮಾಡಿ 9481493204.
1: ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನುಗುಂಡಿ, ಧಾರವಾಡ.
2: ನಿಸರ್ಗ ಜ್ಞಾನಾಮೃತ.
3: ಈಗ ಕಾರ್ಯಕ್ರಮ ನಿಮ್ಮೊಂದಿಗೆ ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾರಾಮನ್.

0: ನಮ್ಮ ಎಲ್ಲ ಶ್ರೋತೃಗಳಿಗೆ ನಮಸ್ಕಾರ.
1: ನಂದು ನಮಸ್ಕಾರ. ಪತ್ರಗಳ ಸಂಖ್ಯೆ ಎಂದಿನಂಗ ಅದ
0: ಮಳ ಅದ.
1: ಪತ್ರಗಳನ್ನ ಮುಗಿಸಿ ನಂತರ ನಾವು ಕರೆಗಳನ್ನ ನೋಡೋಣಂತ. ಬೈಲಹೊಂಗಲದಿಂದ ಕೆ ಪಿ ರಾಮಗುಂಡಿ ಮತ್ತು ಅವರ ಕುಟುಂಬ ವರ್ಗದವರು ಬರೆದಂಥ ಎರಡು ಪತ್ರ ನನ್ನ ಹತ್ರವ. ಅಶೋಕ್ ಚೋಳಚಗುಡ್ಡ ಅವರ ಚಿಂತನ ಚೆನ್ನಾಗಿತ್ತು ಅಂತಾರೆ. ಅರವಿಂದ್ ಕುಲಕರ್ಣಿ ಅವರು ಪ್ರಾರ್ಥನೆ ಬಗ್ಗೆ ಮಾಡಿದ ಚಿಂತನ, ರಂಗಭೂಮಿಯನ್ನು ಕುರಿತ ಧ್ಯಾನ, ಅದು ಕೂಡ ವಿಚಾರಪ್ರದವಾಗಿತ್ತು. ಲತಾ ಶಿವಾನಂದ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೂಡ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ನಯನದೀಪ ಡಾಕ್ಟರ್ ಸತ್ಯಮೂರ್ತಿ ಇವರೊಂದಿಗೆ ನಡೆಸಿದ ಸಂದರ್ಶನ ಮಾಹಿತಿಪೂರ್ಣ. ದಿನಾಂಕ 10ರಂದು ಸುಬೋಧ ಸಮಾಲೋಚನೆ, ಪೂರ್ವ ತಯಾರಿ ಪೂರ್ವ ಸಿದ್ಧತೆ ಕುರಿತು ಸುಂದರ ವಿಶ್ಲೇಷಣೆ, ನಾವು ಅಳವಡಿಸಿಕೊಳ್ಳಬಹುದಾದ ಸಲಹೆಗಳಿಗೆ ಅನಂತ ವಂದನೆ, ಮಂಜುಳಾ ಪುರಾಣಿಕರ ಪ್ರಶ್ನಾವಳಿ ವಿವರಣೆ ತುಂಬ ಚಿಂತನಶೀಲ.
0: ಅಂದ್ರೆ ಈಗ ಮಂಜುಳಾ ಪುರಾಣಿಕ ಅವರಿಗೆ ನಾವು ಅಭಿನಂದನೆಗಳನ್ನೇ ಹೇಳಬೇಕು.
1: ಬೇಡ, ಅದು ಮಂಜುಳಾ ಪುರಾಣಿಕವರ ಕರ್ತವ್ಯ. ಇನ್ನೊಂದು ಪತ್ರದಲ್ಲಿ ದಿನಾಂಕ 5ರಂದು ಪರಿಸರ ಕುರಿತು ಚನ್ನಪ್ಪ ಅಂಗಡಿಯವರ ಚಿಂತನ ಮಾರ್ಮಿಕವಾಗಿತ್ತು. ಜೀವನ ಬೆಳಕು ಅಗರ್ವಾಲ್ ಕಣ್ಣಿನ ಆಸ್ಪತ್ರೆ ಪ್ರಾಯೋಜಿಸಿದ ಕಾರ್ಯಕ್ರಮ, ವಕ್ರೀಕರಣ ಕಣ್ಣಿನ ಶಸ್ತ್ರಚಿಕಿತ್ಸೆ ಕುರಿತು ನೀಡಿದ್ದು ಮಾಹಿತಿಪೂರ್ಣ. ಮನ್ಸೂರ್ ಸ್ವರಯಾತ್ರೆ ಸುಮಾರು 46 ಕಂತುಗಳನ್ನು ಪೂರೈಸಿ ಸ್ವರಯಾತ್ರೆ ಮುಕ್ತಾಯ ಆಗ್ಯದ. ಕನ್ನಡ ನಾಡಿನ ಅದ್ಭುತ ಗಾಯಕನ ಜೀವನ ಚರಿತ್ರೆಯ ಸುಂದರ ಚಿತ್ರಣ, ಮಾಯಾರಾಮನ್ ಇವರ ಸವಿವರವಾದ ನಿರೂಪಣೆ, ಕವಟೇಕರ್ ಇವರ ಸಾಹಿತ್ಯ, ಮನ್ಸೂರರ ವಿವಿಧ ರಾಗಗಳ ಹಾಡುಗಾರಿಕೆ, ಎಲ್ಲವೂ ಮೇಳೈಸಿ ಒಂದು ಉತ್ತಮ ಕಾರ್ಯಕ್ರಮ ನೀಡಿತು. ಧನ್ಯವಾದಗಳು ಅಂತ ಹೇಳ್ಯಾರ. ಈ ಧನ್ಯವಾದ ಮಾಯಾರಾಮನ್ ಅವ್ರಿಗೆ. ಪರಿವರ್ತನೆ ನಾಟಕ ತುಂಬ ಹಿಡಿಸ್ತು, ಪಾತ್ರಗಳ ನೈಜ ಅಭಿನಯ ನಾಟಕಕ್ಕೆ ರಂಗ ನೀಡಿತು ಅಂದರು ನೋಡು.
0: ಸಂಗಪ್ಪ ಹೂಗಾರ್ ಅವರ 2241 ಈ ಸಂಖ್ಯೆದ್ದು, 2245 2238 ಈ ಮೂರು ಸಂಖ್ಯೆಯ ಪತ್ರಗಳು ನನ್ನ ಕೈಯಾಗವ. ಅರವಿಂದ್ ಕುಲಕರ್ಣಿ ಅವರ ಚಿಂತನ ಚೆನ್ನಾಗಿ ಕೇಳಿಬಂತು. 191ನೇ ಸುಬೋಧ ಸಮಾಲೋಚನೆ ಒಳಗೆ ಗುರುರಾಜ್ ಪಾಟೀಲ್ ಅವರು ಯೋಜನೆ ಪೂರ್ವ ಸಿದ್ಧತೆ ಈ ವಿಷಯವಾಗಿ ಎಲ್ಲರೂ ತಿಳಿದುಕೊಳ್ಳುವಂಗೆ ತಿಳಿಸ್ಕೊಟ್ಟಿದ್ರು. ಮಂಜುಳಾ ಪುರಾಣಿಕ ಅವರ ಪ್ರಸ್ತುತಿ ಚೆನ್ನಾಗಿ ಮೂಡಿ ಬಂತು ಅಂತಾರೆ. ಸುಗಮ ಸಂಗೀತ, ಶಾಸ್ತ್ರೀಯ ಸಂಗೀತ, ನಯನದೀಪ, ಸುನೀತಿ ಪಥ ಎಲ್ಲವೂ ಚೆನ್ನಾಗಿದ್ವು ಅಂತಾರೆ. ಮತ್ತೊಂದು ಪತ್ರದೊಳಗೆ ಎ ಎ ಸನದಿ ಅವರ ಚಿಂತನ ಚೆನ್ನಾಗಿ ಕೇಳಿಬಂತು. 76ನೇ ನಿಸರ್ಗ ಜ್ಞಾನಾಮೃತದೊಳಗೆ ಸ್ವಾಮೀಜಿಗಳು ಭಕ್ತಿ ಹಿತವನಪ್ಪುದು ಶರಣಿಗೆ ಅನ್ನುವಂತೆ ಅಂತ ಸಂಸ್ಕಾರವಂತರಾಗಬೇಕೆಂದು ಆಶೀರ್ವಚನದಂತೆ ದಯಪಾಲಿಸಿದ್ದು ಶ್ರೋತೃಗಳಿಗೆ ಮನೆ ಮುಟ್ಟುವಂಗಿತ್ತು. 99ನೇ ಕನಕ ದೀಪ ಕಾರ್ಯಕ್ರಮ, ಇದರೊಳಗೆ ಕನಕದಾಸರ ಕೀರ್ತನೆಯ ಕೇಳಿ ನಾವೆಲ್ಲರೂ ಬಹಳ ಖುಷಿಪಟ್ವಿ. ಚನ್ನಪ್ಪ ಅಂಗಡಿಯವರು ಅರ್ಥಪೂರ್ಣವಾಗಿ ವಿಶ್ಲೇಷಿಸಿದ್ದು ಚೆನ್ನಾಗಿತ್ತು. ಜಿ ಸುರೇಖಾ ಸುರೇಶ್ ಅವರ ಪ್ರಸ್ತುತಿ ಚೆನ್ನಾಗಿ ಕೇಳಿ ಬಂತು ಅಂತಾರೆ. ಮತ್ತೊಂದು ಪತ್ರದೊಳಗೆ ಸ್ವಪ್ನಾಕಟ್ಟಿ ಶ್ರೀನಿವಾಸ ಅಡಪ್ಪಿ ಅವರ ಚಿಂತನ ಚೆನ್ನಾಗಿ ಕೇಳಿಬಂತು. 251ನೇ ವಚನಾಮೃತದ ಇಳೆನಿಂಬೆ ಮಾವು ಮೊದಲ ಹಾಡು ವಚನವನ್ನು ಡಾಕ್ಟರ್ ಪ್ರೇಮಾ ಹುಲಗ್ಬಾಳಿ ಅವರು ಸಮಗ್ರವಾಗಿ ಅರ್ಥಪೂರ್ಣವಾಗಿ ವಿಶ್ಲೇಷಿಸಿದರು ಅಂತಾರೆ. ಅಶ್ವಿನಿ ಕಟಗೇರಿ ಅವರ ಸಂಗೀತ ಇವೆಲ್ಲವುಗಳು ಸಂಯೋಜಿಸಿ ಪ್ರಸಾರಗೊಳಿಸಿದ ಶರಣಬಸವ ಚೋಳಿನವರ ಪ್ರಸ್ತುತಿ ಚೆನ್ನಾಗಿತ್ತು ಅಂತಾರೆ. ಇದು ಅಶ್ವಿನಿ ಕಟಗೇರಿ ಅವರು ಹಾಡಿದ್ದು, ಸಂಗೀತ ಶ್ರೀಕಾಂತ್ ಕುಲಕರ್ಣಿ ಅವರದು. 98 ವರ್ಷದ ರಾಮಚಂದ್ರ ದೊಂಗಡಿ ಅವರನ್ನು ಶ್ರೀಮತಿ ಮಂಜುಳಾ ಪುರಾಣಿಕ ಅವರು ಸಂದರ್ಶಿಸಿದ ಬಾಳಬುತ್ತಿ ಕಾರ್ಯಕ್ರಮ ಚೆನ್ನಾಗಿ ಕೇಳಿಬಂತು. ಧನ್ಯವಾದ ಹೇಳೋಣಲ್ಲ.
1: ಖಂಡಿತವಾಗಿಯೂ ನೋಡು, ನನ್ನ ಹತ್ರ ಬಾಬುರಾವ್ ಕುಲಕರ್ಣಿ ಅವರು ಬರೆದಂಥ ಮೂರು ಪತ್ರವ. ದಿನಾಂಕ 8

0: ರವಿವಾರ ಬೆಳಿಗ್ಗೆ ಪ್ರಸಾರವಾಗುವ ಹಲೋ ಅಭಿಲಾಷ ನೇರ ಪ್ರಸಾರ ಕಾರ್ಯಕ್ರಮ ಅನೇಕರಿಗೆ ಉಪಯುಕ್ತ ಆಗಿದೆ. ವಿಶೇಷವಾಗಿ ನೌಕರದಾರರಿಗೆ, ಶಾಲಾ ವಿದ್ಯಾರ್ಥಿಗಳಿಗೆ ಭಾನುವಾರ ರಜೆ ಇರೋದ್ರಿಂದ ಅವರು ತಮ್ಮ ಮೆಚ್ಚಿನ ಗೀತೆಗಳನ್ನು ಕೇಳಲಿಕ್ಕೆ ಅನುಕೂಲ ಅಂದಾರ. ಆ ಉದ್ದೇಶ ಇಟ್ಟುಕೊಂಡೇ
1: ಅವರಿಗೆ
0: ದಿನಾಂಕ ಸೋಮವಾರ ರಾತ್ರಿ 9:30 to 10:00 ಪ್ರಸಾರವಾದ ಗಿರೀಶ್ ಕುಲಕರ್ಣಿ ಅವರು ರಚಿಸಿದಂಥ ಕಮಲಾಬಾಯಿ ಕಂಗ್ಲೀಷ್ ಪುರಾಣ. ಈ ನಾಟಕ ಬಹಳ ಹಾಸ್ಯಪ್ರದವಾಗಿತ್ತು, ಚೆನ್ನಾಗಿತ್ತು ಅಂಥೇಳಿ ಮಂಜುಳಾ ಪುರಾಣಿಕ್ ಅವರ ಅಭಿನಯ ಕೂಡ ಚೆನ್ನಾಗಿತ್ತು ಅಂದರ. ಧನ್ಯವಾದ ಹೇಳೋಣ. ಜೊತೆಗೆ 31 ಸಂಜೆ ಕೃಷಿರಂಗ ವಿಭಾಗದೊಳಗೆ ಶಿಗ್ಗಾಂವ್ ತಾಲೂಕಿನ ಕಂಕಣವಾಡಿ ಗ್ರಾಮದ ನಿವೃತ್ತ KSRTC ನೌಕರರಾದ ವೀರನ್ಗೌಡ ಪಾಟೀಲ್ ಅವರು ಕೃಷಿಯಲ್ಲಿ ಸಾಧಿಸಿದ ಪ್ರಗತಿ ಗಮನಾರ್ಹವಾಗಿತ್ತು ಅಂದರ. ಬಾಬುರಾವ್ ಕುಲಕರ್ಣಿ ಅವರಿಗೂ ಧನ್ಯವಾದ ಹೇಳೋಣ.
1: ಹೌದು, ಶಂಕರಪ್ಪ ನಾರಾಯಣಪ್ಪ ಮುಳಗುಂದ್ ಬೆಟಗೇರಿ ಗದಗ ಜಿಲ್ಲೆ ಅಲ್ಲಿಂದ ಬರ್ತಾರ. ದಿನಾಂಕ 9 ಜನಪದ ಸಂಗೀತ ಚೆನ್ನಾಗಿತ್ತು. 10 ರಾತ್ರಿ 10 ಪ್ರಸಾರವಾದ ನಾಟಕ ಚಿಕ್ಕಮ್ಮ ಬಹಳ ರೋಚಕವಾಗಿತ್ತು. 11 ಪ್ರಸಾರವಾದ ನಾಟಕದೊಳಗೆ ಪ್ರೀತಿ ಮತ್ತು ಸಿಟ್ಟು ಇದ್ದರೆ ಯಾವ ಮಟ್ಟಕ್ಕೆ ಮುಟ್ಟುತ್ತದೆ ಎಂಬುದನ್ನು ಪ್ರೀತಿ ನಾಟಕದಲ್ಲಿ ಚೆನ್ನಾಗಿ ಮೂಡಿ ಬಂತು. ಪ್ರಸಾರಕ್ಕೆ ಅಭಿನಂದನೆಗಳು ಅಂತಾರೆ. ಮತ್ತೊಂದು ಪತ್ರದೊಳಗೆ 31 ಕೃಷಿರಂಗ ಕಾರ್ಯಕ್ರಮ, ಜನಪದ ಸಂಗೀತ ಎಲ್ಲವೂ ಚೆನ್ನಾಗಿದ್ವು ಅಂತಾರೆ. 7:15 ಪ್ರಸಾರವಾದ ಪುರಂದರದಾಸರು ರಚಿಸಿದ ಹಾಡು ತೇಲಿಸೋ ಇಲ್ಲ ಮುಳುಗಿಸೋ, ಇದನ್ನು ಬಹುಶಃ ಇದು ನೆನಪಾಗಿ ಕಾಡ್ತಾವ ಹಾಡು, ಇದನ್ನು ಬರೀತಾರೆ ಅವರು. ಚೆನ್ನಾಗಿತ್ತು ನೆನಪಾಗಿ ಕಾಡ್ತಾವ ಹಾಡು ಕಾರ್ಯಕ್ರಮ, ಪುನಃ ಪ್ರಸಾರ ಮಾಡ್ತಿದ್ದಕ್ಕೆ ಧನ್ಯವಾದಗಳು ಅಂತಾರೆ. ದಿನಾಂಕ 4 ರೈತರಿಗೆ ಸಲಹೆ ಕೇಳಿ ಕೇಳು ಗೆಳತಿ ಕಾರ್ಯಕ್ರಮದ ಮಧ್ಯಾಹ್ನ ರೇಡಿಯೋ ಬಂದಾತು. ಇದು ಪ್ರಸಾರ ಅಡಚಣೆ ಅಥವಾ ರೇಡಿಯೋ ಫಾಲ್ಟ್ ನನಗೆ ತಿಳಿಲಿಲ್ಲ, ಇದರಿಂದ ಕಾರ್ಯಕ್ರಮ ಕೇಳಲಿಕ್ಕೆ ಬಹಳ ಬೇಜಾರಾಯಿತು ಅಂತಾರೆ.
0: ನೋಡು, ನನ್ನ ಹತ್ರ ಮೊದಲು ಮಾಯಾರಾಮನ್ ಇವರಿಗೆ ನಮ್ಮೆಲ್ಲರ ಪರವಾಗಿ, ಆಕಾಶವಾಣಿ ಪರವಾಗಿ, ಕೇಳುಗರ ಪರವಾಗಿ, ಎಲ್ಲರ ಪರವಾಗಿ ಹಾರ್ದಿಕ ಅಭಿನಂದನೆಗಳು. ನಾನು ನಿನಗೊಂದು ಸರ್ಟಿಫಿಕೇಟ್ ಕೊಟ್ಬಿಟ್ಟಿನಿ. ಈ ಪತ್ರ ನನ್ನ ಹತ್ರ ಬರೆದವರು KJ ತೀರ್ಥ್ KSುಧಾ ದಾವಣಗೆರೆಯಿಂದ. ಸ್ವರಾಂಜಲಿ ಕಾರ್ಯಕ್ರಮದಲ್ಲಿ ಶ್ರೀಮತಿ ಗಂಗೂಬಾಯಿ ಹಾನಗಲ್, ಬಸವರಾಜ್ ರಾಜ್ಗುರು ಹಾಗೂ ಮಲ್ಲಿಕಾರ್ಜುನ್ ಮನ್ಸೂರ್ ಈ ಸಂಗೀತ ದಿಗ್ಗಜರನ್ನು ಎಳೆ ಎಳೆಯಾಗಿ ಕಣ್ಣಿಗೆ ಕಟ್ಟುವಂತೆ ಪರಿಚಯಿಸಿದ ಶ್ರೀಮತಿ ಮಾಯಾರಾಮನ್ ಅವರ ಪರಿಶ್ರಮ, ಕಠಿಣ ಪರಿಶ್ರಮ ಸ್ತುತ್ಯಾರ್ಹ. ಈ ಹ್ಯಾಟ್ರಿಕ್ ಕಾರ್ಯಕ್ರಮಗಳಿಗಾಗಿ ಅವರಿಗೆ ಅಭಿನಂದನಾ ಪತ್ರ ಕೊಡಬೇಕಾಗಿ ನಮ್ಮ ಭಿನ್ನಹ. ನಂಗೆ ಆಲ್ರೆಡಿ ಕೊಟ್ಟುಬಿಟ್ಟಿನಿ ನಿನಗೆ ಅಭಿನಂದನಾ.
1: ಧನ್ಯವಾದ, ಧನ್ಯವಾದ.
0: ಮತ್ತು ಶ್ರೀ ರಾಮಭಾವು ಬಿಜಾಪುರೆ ಅವರ ಸ್ವರಾಂಜಲಿ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಮೂಡಿ ಬರ್ತಾ ಇದೆ, ಅದು ಕೂಡ ಮನರಂಜಿಸುವಂಗೆ ಆಗಲಿ ಅಂತ ಅವರು ಹಾರೈಸ್ಯಾರ. ಧನ್ಯವಾದಗಳು ಶ್ರೀಮತಿ ಮಾಯಾರಾಮನ್ ಅವರಿಗೆ, ನಮ್ಮ ನಮಸ್ಕಾರಗಳು ಅಂದಾರ. ಅವರ ನಮಸ್ಕಾರ ನಾನು ನಿನಗೆ ತಿಳಿಸಿನಿ.
1: ಖರೇನ ಖುಷಿ ಆಗ್ತದೆ
0: ಅಲ್ಲ ಅವ್ರದೇ ಬರ್ದ.
1: ಆದ್ರೆ ಒಂದು ಸಣ್ಣ ಇದನ್ನ ಹೇಳ್ತೀನಿ, 3 ಹ್ಯಾಟ್ರಿಕ್ ಕಾರ್ಯಕ್ರಮಗಳಂತಾರ ಅವರು, ಖಂಡಿತ ಹೌದು. ಅದ್ರ ಹಿಂದೆ ಮತ್ತೆರಡು ಕಾರ್ಯಕ್ರಮ ಮಾಡಿದ್ದೆ, ಭೀಮರಾಗ ಮತ್ತೆ ಅದಾದ್ಮೇಲೆ ನಿರ್ಗುಣಿ ಗಾನ ಅಂತೇಳಿ ಭೀಮಸೇನ್ ಜೋಶಿ
0: ಈ ಮೂರನ್ನ
1: ಕೇಳಿರ್ಬಾರ್ದು. ಹೌದು, ಹಿಂಗಾಗಿ ಕುಮಾರ ಗಂಧರ್ವ ಪಂಚ ದಿಗ್ಗಜರ್ ಅಂತ ಏನಿದ್ದಾರಲ್ಲ ಅವ್ರದ್ದೆಲ್ಲಾರ್ದು. ಆದ್ಮೇಲೆ ಈಗ ವಾದನದ ಹತ್ರ ಹೊರಳಿವಿ, ಇವರು ಕೂಡ ದಿಗ್ಗಜರಿ ಹಾರ್ಮೋನಿಯಂನೊಳಗ. ಹಿಂಗಾಗಿ ಈ ಕಾರ್ಯಕ್ರಮಗಳನ್ನ ಕೇಳಲಿಕ್ಕತ್ತಾರಲ್ಲ, ಸ್ವರಾಂಜಲಿ ಅನ್ನೋದು ಒಂದು ದಿಗ್ಗಜರನ್ನ ಪರಿಚಯಿಸುವಂತಹ ಒಂದು ಕಾರ್ಯಕ್ರಮ. ಪರಿಚಯ ಪೂರ್ತಿ ಆಗ್ಲಿಕ್ಕಿಲ್ಲ, ಒಂದ್ ಮಟ್ಟಕ್ಕಾರು ಆಗ್ಲಿ ಅನ್ನುವಂಥದ್ದು.
0: ಖಂಡಿತವಾಗಿಯೂ ಅವರು ನಿಮ್ಮ ಅನಿಸಿಕೆಯನ್ನ ಕೇಳಿಸ್ಕೊಂಡಿರ್ತಾರ ಅನ್ಕೋತೀನಿ. ಅವ್ರದ್ದೇ ಇನ್ನೊಂದು ಪತ್ರದ ವಂದನಾದಲ್ಲಿ ಕೃಷ್ಣ ಹಾನಗಲ್ ಅವರು ಹಾಡಿದ ಸ್ಮರಿಸೋ ಸರ್ವದಾ ಹರಿಯ ಗೀತೆಯು ತುಂಬಾ ಸುಶ್ರಾವ್ಯವಾಗಿತ್ತು. ಇಂದಿನ ಸ್ವರಾಂಜಲಿ 46ನೇ ಸಂಚಿಕೆಯಲ್ಲಿ ಮನ್ಸೂರ್ರ ವಚನಗಳನ್ನ ಸಂಗೀತ ಲೋಕಕ್ಕೆ ಪರಿಚಯಿಸಿ ಅನೇಕ ವಚನಗಳನ್ನು ಹಾಡಿದ್ದು. ಅಕ್ಕ ಕೇಳುವ ವಚನ ಆಕಾಶವಾಣಿಯಲ್ಲಿ ಇಂದಿಗೂ ಕೇಳುತ್ತಿದ್ದಾಗ ಮನ್ಸೂರ್ ಅವರ ನೆನಪು ಪುನಃ ಮರುಕಳಿಸ್ತದೆ. ಕಾರ್ಯಕ್ರಮ ಮುಗಿಯುತ್ತಿದ್ದಂತೆ September 12, 1992 ಸಂಗೀತ ಲೋಕದ ಕೊಂಡಿ ಕಳಚಿತು ಎಂದಾಗ ಕಣ್ಣುಗಳು ತೇವವಾದವು. ಸಂಗೀತ ದಿಗ್ಗಜನಿಗೆ ನಮ್ಮ ನಮನಗಳು ಅಂತ ಹೇಳ್ತಾರೆ. ಪ್ರಸ್ತುತಪಡಿಸಿದ ಮಾಯಾರಾಮನ್ ಅವರಿಗೆ ಧನ್ಯವಾದ ಅಂತ ಅಂದಾರೆ. ನೋಡು, ಅವರ ಧನ್ಯವಾದವನ್ನು ನಾನು ಹಿಂಗೆ ತಿಳಿಸ್ಬಿಟ್ಟೆ.
1: ಧನ್ಯವಾದ, ಪ್ರತಿ ಧನ್ಯವಾದಗಳನ್ನು ತಿಳಿಸೋಣ ಅಂತ. ಕಾರ್ಯಕ್ರಮ ಕೇಳಿ ಇಷ್ಟು ಪ್ರೀತಿಯಿಂದ ಬರ್ದಾರಲ್ಲ, ಅದು ಬಹಳ ಖುಷಿಯ ಸಂಗತಿ. ಯಾಕಂದ್ರೆ ಕಾರ್ಯಕ್ರಮದ ಹಿಂದೆ ಸಾಕಷ್ಟು ಪರಿಶ್ರಮ ಇರ್ತದೆ. ಒಂದು ಪ್ರತಿಕ್ರಿಯೆ ಹೇಳಿದ್ರೆ ಅವ್ರಿಗೆ ಸಂತೋಷ ಆಗಿದ್ರೆ ಅದಕ್ಕಿಂತ ನಮ್ಮ ಶ್ರಮ ಸಾರ್ಥಕ.
0: ನಿಜ ನೋಡು, ನನ್ನ ಹತ್ರ 4 ಪತ್ರವ. ಈ 4 ಪತ್ರ ಬರೆದವರು ವಿಜಯಪುರದ ಗುಂಡೂರಾವ್ ಕುಲಕರ್ಣಿ. ಅವರು ಎಂದಿನಂಗ, ಅವ್ರಿಗೆ ಎಲ್ಲ ಕಾರ್ಯಕ್ರಮಗಳು ಸೇರ್ತಾವಂತ ಆಕಾಶವಾಣಿಯಿಂದ ಪ್ರಸಾರ ಆಗೋವು. ರವಿವಾರ ರಾತ್ರಿ 9:30 ವಿಜ್ಞಾನ ಸಂಚಿಕೆ ಕಾರ್ಯಕ್ರಮ ಸೇರಿತು. ಹಿಂದಿ ಚಿತ್ರಗೀತೆಗಳು ಹಿಡಿಸಿದ್ವು ಅಂತ, ಚಿತ್ರಗೀತೆಗಳು ಹಿಡಿಸಿದ್ವು. ಆಮೇಲೆ ದಿನಾಂಕ 6 ರಾತ್ರಿ 7:45 ಸಮಾಚಾರ ದರ್ಶನ ಕಾರ್ಯಕ್ರಮ, ಸ್ವರ ಸೌರಭ, ವಂದನ, ಬಂಗಾರದ ಬಳೆ.

0: ನಾಟಕ ಸೇರ್ತಂತ. ಆಮೇಲೆ 30ರಂದು ಶನಿವಾರ ಇಂಗ್ಲಿಷ್ ವಾರ್ತೆಗಳು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮನೂ ಹಿಡಿಸಿದಂತ. ಒಟ್ಟಾರೆ ಆಕಾಶವಾಣಿಯಿಂದ ಮೂಡಿ ಬರುವ ಎಲ್ಲ ಕಾರ್ಯಕ್ರಮಗಳು ನನಗೆ ಇಷ್ಟ ಅಂತ ಹೇಳಿ ಗುಂಡೂರಾವ್ ಕುಲಕರ್ಣಿ ಅವರು ಬರೆದಾರ, ಅವರಿಗೂ ಕೂಡ ಧನ್ಯವಾದವನ್ನು ಹೇಳೋಣ ಅಂತ.
1: ಇನ್ನು ನನ್ನ ಹತ್ರ ಇರೋದು ಇದು MD ಅಲಾಸೆ ಅವರ ಪತ್ರ. ಅವರು ಬರೀತಾರೆ, ಹಿಂದೆ 30 ವರ್ಷದ ಹಿಂದೆ ಗುಂಡನ ಪ್ರಣಯ ಪ್ರಸಂಗ ಅನ್ನುವಂಥ ನಾಟಕ ಕೇಳಿದ್ದೆ, ಅದನ್ನು ಮತ್ತೆ ಪ್ರಸಾರ ಮಾಡಿರಿ, ಬಿತ್ತರಿಸಲಿಕ್ಕೆ ಪತ್ರ ಬರೆದಿದ್ದೆ ಅಂತಾರೆ.
0: ಇತ್ತೀಚೆಗೆ ಪ್ರಸಾರ ಆಗಿದೆ ಗುಂಡನ ಪ್ರಣಯ ಪ್ರಸಂಗ.
1: ಅವರು ಕೇಳಿಸ್ಕೊಂಡ್ರು ಇಲ್ಲೋ ಗೊತ್ತಿಲ್ಲ. ಶನಿವಾರ ದಿನಾಂಕ 16ರಂದು ಅಂದರೆ ಇದು ಹೋದ ತಿಂಗಳದ್ದು ಹೇಳಿಗತ್ತೀನಿ ನಾನು. ಭಕ್ತಿಗೀತೆಗಳನ್ನು ಆಲಿಸುವ ಮೊದಲಿನ ಹೆಣ್ಣು ಮಕ್ಕಳು ಹಾಡಿದ ಕೋರಸ್ ಒಂದೇ ಮಾತರಂ ಗೀತೆ ಆಲಿಸಿದೆ, ಧನ್ಯವಾದ. ಜೊತೆಗೆ ಸಂಗೀತವನ್ನು ಆಲಿಸಲಿಕ್ಕೆ ಹೆಚ್ಚಿನ ಸಮಯ ದೊರಕಿತು ಅಂತಾರ. ಹೌದು, ಸೇಡ್ಬಾಳದ MD ಅಲಾಸೆ ಅವರು ಬರೀತಾರೆ ಇದನ್ನ.
0: ಹೌದು, ಜೈನ ಜನರ ಬೇಡಿಕೆ ಇತ್ತಲ್ಲ ಮಾಯಾ, ಇದು ಸಂಗೀತ ಕಾರ್ಯಕ್ರಮ ಬೇಕು ಅನ್ನೋದಿತ್ತು. ಹಂಗಾಗಿ ಈಗ ನಾವು ಪ್ರತಿದಿನ ಬೆಳಿಗ್ಗೆ 8:30, ಮಧ್ಯಾಹ್ನ 11:30, ರಾತ್ರಿ.
1: ಆಮೇಲೆ ಇವ್ರು ಹೇಳ್ತಾರೆ, ಜೈನ ಭಕ್ತಿ ಗೀತೆಗಳು ಮೂಡಿ ಬರಲಿ ಅಂತ ಸದಾ ಬರಿತಾ ಇರ್ತೀನಿ, ಅದ್ರ ನೀವು ಬಿತ್ತರಿಸದೆ ಸದಾ ತಪ್ಪಿಸ್ತಾ ಇದ್ದೀರಿ ಅಂತಾರೆ. ಇಲ್ಲ, ನಮ್ಮ ಛಬಿಯ ನರೇಂದ್ರ ಮತ್ತು ತಂಡದವರು ಒಂದಿಷ್ಟು ಮಂದಿ ಇದ್ದಾರೆ, ಅವರು ಜೈನ ಭಕ್ತಿ ಗೀತೆಗಳನ್ನ ಹಾಡ್ತಾರೆ. ನಮ್ಮ ಜನಪದ ಸಂಗೀತ ಕಾರ್ಯಕ್ರಮದೊಳಗೆ ನಾವು ಪ್ರಸಾರ ಮಾಡ್ತೀವಲ್ಲ.
0: ಇದಲ್ಲದೆ ವಿಶೇಷ ಹಬ್ಬ ಹರಿದಿನ ಸಂದರ್ಭದೊಳಗಂತೂ ಖಂಡಿತವಾಗಿ ಪ್ರಸಾರ ಮಾಡೇ ಮಾಡ್ತೀವಿ.
1: ಹೌದು ಹೌದು, ಮಹಾವೀರ್ ಜಯಂತಿಗಾಗ್ಲಿ ನಮ್ಮ ವಂದನಾ ಕಾರ್ಯಕ್ರಮದೊಳಗನ ಪ್ರಸಾರ ಮಾಡಿ, ಬಹುಶಃ ಅವ್ರು ಕೇಳಲಿಕ್ಕೆ ಆಗಿರ್ಲಿಕ್ಕಿಲ್ಲ ಏನು.
0: ಇನ್ನು ನನ್ನ ಹತ್ರ 24ನೇ ತಾರೀಕಿನಿಂದ 3ನೇ ತಾರೀಕಿನವರೆಗೂ ಬರೆದಂತ 7 ಪತ್ರಗಳು. ಇದನ್ನ ಬರೆದವರು ಮೇಂದಾಳದ ಶ್ರೀನಿವಾಸ್ ಮುತಾಲಿಕ್ ದೇಸಾಯಿ ಅವರು. ಇವ್ರು ನಾವು ಬಹಳ ಸಲ ಹೇಳಿವಿ, ಸಂಕ್ಷಿಪ್ತವಾಗಿ ಬರೀರಿ ಅಂಥೇಳಿ, ಆದಾಗ್ಯೂ ಕೂಡ ಬರೆದಾರೆ. ಅವರಿಗೆ 24ರ ವಂದನ, ಮಂದಾಕಿನಿ ಪುರೋಹಿತ್ ಅವರ ಚಿಂತನ, ಸುನೀತಿ ಪಥ ಇಷ್ಟ ಆಗಿದಂತ. 25ರ ವಂದನ, ರಂಜಾನ್ ದರ್ಗಾ ಅವರ ಚಿಂತನ, ವಚನಾಮೃತ ಕಾರ್ಯಕ್ರಮ ಇಷ್ಟ ಆಗಿದೆ, ಸುಭದ್ರಮ್ಮ ಮನ್ಸೂರ್ ಅವರು ಹಾಡಿದ ರಂಗಗೀತೆಗಳು ಕೂಡ ಇಷ್ಟ ಆಗಿದಂತ. 26ರ ನಾಗೇಶ್ ನಾಯಕ್ ಅವರ ಚಿಂತನ, ಜನಪದ ಸಂಗೀತದೊಳಗೆ ಚಿಕ್ಕಪಡಸಲಿಯ ಭೀಮಪ್ಪ ಡಿ ದಾನಗೌಡರ ಅವರ ಸಂಗೀತ, ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಮೈಸೂರು ಎಂ ಮಂಜುನಾಥ್ ಅವರ ವಯಲಿನ್ ವಾದನ, ಶೇಷಗಿರಿ ಗುಡಿ ಅವರ ಸುಗಮ ಸಂಗೀತ. 31ರ ನಾರಾಯಣ್ ಭಾದ್ರಿ ಅವರ ಚಿಂತನ, ಸಲಹೆ, ಸುನೀತಿ ಪಥ, ವಂದನ, ಶಾಶ್ವತಿ ಮಂಡಲ್ ಅವರ ಶಾಸ್ತ್ರೀಯ ಸಂಗೀತ, ಶಾರದಾ ಭಟ್ ಅವರ ಸುಗಮ ಸಂಗೀತ ಹಿಡಿಸದಂತ. ವಂದನ, ಚಿಂತನ, ವಚನಾಮೃತ ಇವು ದಿನಾಂಕ 1ರಂದು ಪ್ರಸಾರವಾದ ಕಾರ್ಯಕ್ರಮಗಳಂತ. ದಿನಾಂಕ 2ರಂದು ಮೂಡಿ ಬಂದ ಕಲ್ಪನಾ ಹೆಗಡೆ ಅವರ ಚಿಂತನ, ಸಲಹೆ, ಚನ್ನಪ್ಪ ಅಂಗಡಿ ಅವರಿಂದ ಲಾವಣಿ ಪದ ಇದು ಅವರಿಗೆ ಹಿಡಿಸಿದಂಥ, ಪಳನಿ ವೇಲುವ ಮತ್ತು ಸಂಗಡಿಗರಿಂದ ನಾಗಸ್ವರ ವಾದನ ಕೂಡ ಅವರಿಗೆ ಹಿಡಿಸಿದೆ ಅಂತ ಹೇಳ್ತಾರೆ. ಇನ್ನು 3ನೇ ತಾರೀಕಿನ ಕಾರ್ಯಕ್ರಮದೊಳಗೆ ಸುಬೋಧ ಸಮಾಲೋಚನೆ ಮತ್ತು ವಂದನ, ಶ್ರೀಧರ್ ಕಟ್ಟಿಯವರ ಚಿಂತನ, ಹರೀಶ್ ಕುಲಕರ್ಣಿ ಅವರ ಕೊಳಲು ವಾದನ ಇದೆಲ್ಲ ಸೇರಿದಂತೆ ನೋಡು.
1: ಅಡಿಲ್ಲ, 3 ಪತ್ರಗಳು ವಿಜಯಕುಮಾರ್ ಭಸ್ಮೆ, ಅರ್ಚನಾ ಮತ್ತು ತೇಜಸ್ವಿನಿ ಅವರು ಬರೆದಿದ್ದು ಬೆಳಗಾವಿಯಿಂದ. ಒಂದು ಬಂಗಾರದ ಬಳೆ ನಾಟಕ ಚೆನ್ನಾಗಿತ್ತು, ಮೆಚ್ಚುಗೆ ಆಯಿತು ಅಂತಾರೆ. ಮತ್ತೊಂದರೊಳಗೆ ಚಿಕ್ಕಮ್ಮ ನಾಟಕ ಚೆನ್ನಾಗಿತ್ತು ಅಂತಾರೆ. ಮತ್ತೊಂದು ಪತ್ರದಾಗ ಡಿನ್ನರ್ ಟೈಮ್ನೊಳಗೆ ಮಾಲಾ ಸಾಮ್ರಾಣಿ, ಕುಮಾರ್ ಅಗಡಿ, ರಾಖಿ ಹಾನ್ಗಲ್ ಅವರು ತುಂಬ ಚೆನ್ನಾಗಿ ನಡೆಸಿಕೊಟ್ರು ಅಂತಾರೆ. ಅನ್ಮೋಲ್ ಗೀತ್ ಕೂಡ ಅವರು ಇಷ್ಟಪಟ್ಟಾರೆ. ಧನ್ಯವಾದಗಳು ಅಂತ ಹೇಳೋಣ ಅಂತ.
0: ನೋಡು, ನನ್ನ ಹತ್ರ ನರೇಗಲ್ನಿಂದ ಶ್ರೀಧರ್ ಅವರು ಬರೆದಂಥ ಪತ್ರ,
1: ಗ್ರಾಮ ಪುರೋಹಿತ್.
0: ಅವರು 6ರಂದು ಶನಿವಾರ ಬೆಳಿಗ್ಗೆ 8:30 ಪ್ರಸಾರವಾದ ಬಾನುಲಿ ಭಿತ್ತಿಯಿಂದ ಕಾರ್ಯಕ್ರಮದೊಳಗೆ ಲತಾ ಹೆಗಡೆ ಅವರ ಜೊತೆಗೆ ಜಿ ಸುರೇಖಾ ಸುರೇಶ್ ಅವರು ನಡೆಸಿದ ಸಂದರ್ಶನ ಕೇಳಿದ್ರಂತ ಉತ್ತಮವಾಗಿ ಮೂಡಿಬಂತು. ಲತಾ ಹೆಗಡೆ ಅವರ ಸಂದರ್ಶನದಲ್ಲಿ ಎಲ್ಲಿಯೂ ಒಂದು ಅಕ್ಷರವನ್ನು ತಪ್ಪದೇ ಸ್ಫುಟವಾಗಿ ನಿರರ್ಗಳವಾಗಿ ಸುರೇಖಾ ಅವರು ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರಿಸಿದರು ಅಂಥೇಳಿ ಇವರು ತಮ್ಮ ಪತ್ರವನ್ನು ಬರೆದು ಅವರಿಗೆ ಧನ್ಯವಾದ ತಿಳಿಸಾರ. ಹಲೋ ಅಭಿಲಾಷ, ಹಲೋ ನಂದನ, ಸಿನಿ ಕ್ವಿಜ್ ನಂದನ, ಈ ಎಲ್ಲ ಕಾರ್ಯಕ್ರಮಗಳಿಗೆ ನಾನು ಕರೆ ಮಾಡಿದಾಗ ನನ್ನ ಮೊಬೈಲ್ನಲ್ಲಿ ಇನ್ವ್ಯಾಲಿಡ್ ನಂಬರ್ ಎಂದು ಬರುತ್ತದೆ, ಇದು ಹೀಗೇಕೆ ಆಗುತ್ತದೆ? ನೀವು ತಪ್ಪು ನಂಬರ್ ಡೈಲ್ ಮಾಡಿದ್ರೆ ಇನ್ವ್ಯಾಲಿಡ್ ಅಂತಲೇ ಬರ್ತದೆ.
1: ನಾವು ಇನ್ನೊಮ್ಮೆ ಹೇಳಿಬಿಡ್ಲಾ, ಕೇಳ್ಕೊಳ್ಳಿ. 0836 244 3414 244 3415 2444 3416 ಇನ್ನು ಸಂದೇಶ ಕಳಿಸ್ಬೇಕು ಅಂತಂದ್ರೆ ಆ ಸಂಖ್ಯೆಯನ್ನು ಕೂಡ ಹೇಳಿಬಿಡ್ತೀನಿ. 9035644739 ಸಂದೇಶ ಆಧಾರಿತ ಚಿತ್ರಗೀತೆಗಾಗಿ 9035644739 ಈ ಸಂಖ್ಯೆಗೆ ಅವರು ಸಂಪರ್ಕಿಸಬಹುದು.
0: ಖಂಡಿತವಾಗಿಯೂ ನಂಬರನ್ನು ನೋಟ್ ಮಾಡ್ಕೊಂಡು

0: ಬರ್ತಾರ ಅನ್ಕೋತೀನಿ ಮಾಯಾ. ಇನ್ನು ಮತ್ತು ನಿನ್ನ ಹತ್ರ ಸ್ವಲ್ಪ ಪತ್ರ ಅವ. ಈಗ ನೋಡು, ನನ್ನ ಹತ್ರ ತೊಂಡಿಹಾಳ್ ಶಂಕರಪ್ಪ ಬಸಪ್ಪ ತೊಂಡಿಹಾಳ್ ಗದಗ ಬೆಟಗೇರಿಯಿಂದ ಬರೆದಾರ. 17 ಬುಧವಾರ ರಾತ್ರಿ 10 ಗಂಟೆಗೆ ಚಿಕ್ಕಮ್ಮ ನಾಟಕ ಕೇಳಿದ್ವಿ, ಚೆನ್ನಾಗಿತ್ತು ಅಂದಾರ. 8 ಗಂಟೆಗೆ ಯುವಾಣಿಯಲ್ಲಿ ಹೆಬ್ಸೂರಿನ ಶಾಲಾ ಮಕ್ಕಳ ವೈವಿಧ್ಯಮಯ ಕಾರ್ಯಕ್ರಮ ಕೇಳಿದ್ವಿ. 19 ಬೆಳಿಗ್ಗೆ ಚಿಂತನದಲ್ಲಿ ಕಲ್ಪನಾ ಹೆಗಡೆಯವರು ದುಂದುವೆಚ್ಚ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅನ್ನೋದನ್ನು ಚೆನ್ನಾಗಿ ತಿಳಿಸಿಕೊಟ್ರು, ಪ್ರಸಾರಕ್ಕಾಗಿ ಧನ್ಯವಾದ ಅಂದರು.
1: ಇನ್ನು ಪಾಲಿ

0: ನಾಡಿನ ಜನತೆಗೆ ತೋರ್ಪಡಿಸುವುದಕ್ಕಾಗಿ ಶಿಕ್ಷಣ ತಜ್ಞರೊಂದಿಗೆ ಸಂವಾದ ಗೋಷ್ಠಿಗಳನ್ನು ಪ್ರಸಾರ ಮಾಡ್ರಿ ಅಂತಾರ. ಕಳೆದ ದಶಕಗಳಿಂದ ಜ್ಞಾನ ತಿಳುವಳಿಕೆ ಕೌಶಲ್ಯ ಮೂರು ತಳಹದಿಗಳು ಮಗುವಿನ ಸರ್ವಾಂಗ ಸುಂದರ ಬೆಳವಣಿಗೆ ಸಹಕಾರ ನೀಡಬಲ್ಲವು ಅಂತ ಪತ್ರ ಬರೆದವರು ಮಹಾದೇವ್ ಜಗತಾಪ್. ನಾವು ಈ ಥರದ ಕಾರ್ಯಕ್ರಮಗಳನ್ನು ಆವಾಗವಾಗ ಪ್ರಸಾರ ಮಾಡ್ತಾ ಇರ್ತೀವಿ. ಮತ್ತೊಂದು ಕಾಲುತಿಪ್ಪಿಯಿಂದ ಬಾಳೇಶ್ ಲಟ್ಟಿಯವರು ಬರೆದದ್ದು, ಸುಜಾತ ಗೀತಾ ಸಾವಿತ್ರಿ ಮತ್ತು ಮನೆಯವರು. ನಿಸರ್ಗ ಜ್ಞಾನಾಮೃತ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ನಂದನ ಕಾರ್ಯಕ್ರಮವನ್ನು ಪ್ರತಿ ವಾರ ತಪ್ಪದೇ ಕೇಳ್ತೀವಿ ಅಂತಾರೆ. ಪ್ರತಿ ವಾರ ಯಾಕೆ, ಈಗ ಪ್ರತಿದಿನನೇ ಇರ್ತದೆ ನಂದನ ಕೇಳಿ ಅಂತ ಹೇಳೋಣಂತ.
1: ಸುರೇಶ್ ಸ್ವೈಲಯ್ಯ ಅವರು ಬರೆದಂಥ ಪತ್ರ. ಮಾಯಾರಾಮನ್ನವರು ಆಕರ್ಷಕವಾಗಿ ಧಾರವಾಡ ಆಕಾಶವಾಣಿ ಕೇಂದ್ರದ 76ನೇ ವಾರ್ಷಿಕೋತ್ಸವ ನಿಮಿತ್ತ ನಿಲಯದ ಕಾರ್ಯಕ್ರಮಗಳ ಬಗ್ಗೆ ವಿವರಿಸಿದರು. ನಿಲಯದ ಕಲಾವಿದರ ಸಾಧನೆಗಳನ್ನು ಅವರ ಮಾತಿನಲ್ಲಿ ಹೇಳಿಸಿದ್ದು ಕಾರ್ಯಕ್ರಮಕ್ಕೆ ಮೆರುಗು ಕೊಟ್ಟಿತ್ತು. ಪ್ರಸಾರಿಸಿದ ನಿಲಯಕ್ಕೆ ಪ್ರಸ್ತುತಪಡಿಸಿದ ಮಾಯಾರಾಮನ್ನವರಿಗೆ ಧನ್ಯವಾದ ಅಂತಂದಾರೆ. ಇದು ನಮ್ಮ ಬಾನುಲಿ ಭಿತ್ತಿಯಿಂದ ಕಾರ್ಯಕ್ರಮದಲ್ಲಿ ಮೂಡಿಬಂದಂಥ ನುಡಿ ಚಿತ್ರ.
0: ಹೌದು, ಸಾಂಸ್ಕೃತಿಕ ಧಣಿ ಧಾರವಾಡ ಆಕಾಶವಾಣಿ ಎನ್ನುವಂತಹ ಕಾರ್ಯಕ್ರಮವನ್ನು ಕೇಳಿ ಅವರು ಪ್ರತಿಕ್ರಿಯೆಯನ್ನು ತಿಳಿಸಾರ. ಅದಕ್ಕಾಗಿ ಧನ್ಯವಾದಗಳು, ಪ್ರೀತಿಯಿಂದ ಈ ಥರ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ ಅಂತ ಹೇಳೋಣಂತ.
1: ದಿನಾಂಕ 6ರಂದು ಪ್ರಸಾರವಾದ ಬಾನುಲಿ ಭಿತ್ತಿಯಿಂದ ಕಾರ್ಯಕ್ರಮದೊಳಗೆ ಹಿರಿಯ ಉದ್ಘೋಷಕಿ ಲತಾ ಶಿವಾನಂದ್ ಅವರೊಂದಿನ ಸಂದರ್ಶನ ಮೆಚ್ಚುಗೆ ಆಯಿತು. ನಡೆಸಿಕೊಟ್ಟಂಥ ಜಿ ಸುರೇಖಾ ಸುರೇಶ್ ಅವರಿಗೆ ಧನ್ಯವಾದಗಳು ಅಂತ ಹೇಳ್ತಾರೆ. ಇದನ್ನು ಬರೆದವರು ರಾಣಿ ಚೆನ್ನಮ್ಮ ನಗರ ಚಿಕ್ಕೋಡಿಯಿಂದ ಕೆಂಪಣ್ಣ ಶಾಂತಾ ಸ್ನೇಹ ಸುಧಾಕರ್ ವಾಡಪ್ಪಗೋಳ್ ಸ್ಮಿತಾ ಹನುಮಂತ ಅಸ್ಮಿತಾ ಅರ್ಪಿತಾ ಹೊಸ್ಮನಿ ಅವರು ಇನ್ನೊಂದು ಪ್ರಶ್ನೆ ಇಟ್ಟಾರ. ಮಾಯ, ಪ್ರತಿದಿನ ರಾತ್ರಿ 8:30ಕ್ಕೆ ಭಾವಗೀತೆ ಜನಪದ ಗೀತೆ ಯಾಕೆ ಪ್ರಸಾರ ಮಾಡಬಾರದು ಅಂತ. ಅದು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರಕ್ಕಾಗಿ ಮೀಸಲಿಟ್ಟಂತ ಕಾರ್ಯಕ್ರಮ.
0: ಚಿತ್ರಗೀತೆ ಕೂಡ ಬಹಳ ಕಡಿಮೆ ಪ್ರಸಾರ ಆಗ್ತಾವ, ಹಿಂಗಾಗಿ ಅವತ್ತು ನಾವು ದಿನಾಲು ಪ್ರತಿ ರಾತ್ರಿ 8:30ಕ್ಕೆ ಪ್ರಸಾರ ಮಾಡಲೇಬೇಕಾಗ್ತದೆ ಹಿಂದಿ ಚಿತ್ರಗೀತೆಗಳನ್ನ ಅಂತ ಹೇಳೋಣ.
1: ಇದು ಬೆಳಗಾವಿಯಿಂದ ವಿಜಯಕುಮಾರ್ ಭಸ್ಮೆ ಅವರು ಬರೆದಂಥ ಪತ್ರ. ಇವರಿಗೂ ಕೂಡ ಬಾನುಲಿ ಭಿತ್ತಿ ಕಾರ್ಯಕ್ರಮದಲ್ಲಿ ಲತಾ ಹೆಗಡೆ ಅವರೊಂದಿಗಿನ ಸಂದರ್ಶನ ಹಿಡಿಸಿದಂಥ, ಜೊತೆಗೆ ಅನ್ಮೋಲ್ ಗೀತ್ ಈ ಕಾರ್ಯಕ್ರಮ ಕೂಡ ನಮಗೆ ಬಹಳ ಮೆಚ್ಚುಗೆ ಅಂತ ತಿಳಿಸ್ಯಾರ ನೋಡು.
0: ಇನ್ನು ನನ್ನ ಕಡೆ ಇರುವ ಹಿರೇಸಿಂಗನಗುತ್ತಿಯ ಬಸವರಾಜ್ ಹೂಗಾರ್ ಅವರ ಒಂದಷ್ಟು ಪತ್ರಗಳು. ತಮ್ಮ ನಿಲಯದಿಂದ ಪ್ರಸಾರವಾದ ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನುವಂತಹ ಸ್ವರಾಂಜಲಿ ಸರಣಿ ಕಾರ್ಯಕ್ರಮ ಸುಶ್ರಾವ್ಯವಾಗಿತ್ತು. ಪಂಡಿತ್ ರಾಮ್ಬಾಬು ಬಿಜಾಪುರಿಯವರ ಹಾರ್ಮೋನಿಯಂ ಸಾಧನೆ ಯಶೋಗಾಥೆಯನ್ನು ವಿವರಿಸುವ ಈ ಕಾರ್ಯಕ್ರಮ ಹೃದಯಂಗಮವಾಗಿದೆ ಅಂತಾರೆ. ಪ್ರಸ್ತುತಪಡಿಸಿದ ಮಾಯ ಅವರಿಗೆ ಧನ್ಯವಾದಗಳು ಅಂತಾರೆ. ಯೋಗದಿಂದ ಸಮಗ್ರ ಆರೋಗ್ಯ ಅನ್ನುವ ಕಾರ್ಯಕ್ರಮದಲ್ಲಿನ ಮೆಟಾಲಿಸಂ ಎನ್ನುವ ವಿಷಯದ ಬಗೆಗಿನ ಭಾಷಣ ಉಪಯುಕ್ತವಾಗಿತ್ತು. ಪ್ರಸ್ತುತಪಡಿಸಿದ ಮಂಜುಳಾ ಪುರಾಣಿಕ ಅವರು ಪ್ರಶಂಸೆಗೆ ಪಾತ್ರರು. ಅಂದೇ ಪ್ರಸಾರವಾದ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಎಂಬ ಸರಣಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶೋಭಾ ಹುಲಿಕಟ್ಟಿಯವರು ಅನ್ವಯಿಕ ಯೋಗದ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದ್ರು ಅಂತ ಒಂದು ಪತ್ರದಾಗ ಬರೆದ್ರೆ, ಇನ್ನೊಂದರೊಳಗೆ ದಿನಾಂಕ 10ರಂದು ಪ್ರಸಾರವಾದ ಸುಬೋಧ ಸಮಾಲೋಚನೆ ಸರಣಿ ಕಾರ್ಯಕ್ರಮ ವಿಚಾರಪೂರ್ಣ ಮಾರ್ಗದರ್ಶಕ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರು. ಪಾಲಕರು ತಮ್ಮ ಮಕ್ಕಳಿಗೆ ಚಿಕ್ಕಂದಿನಲ್ಲಿ ಒಳ್ಳೆಯ ಸಂಸ್ಕೃತಿಯನ್ನು ಬೆಳೆಸಿ ಉದಾತ್ತ ಗುರಿಯಲ್ಲಿ ಸಾಗಿಸಲು ಪ್ರೇರೇಪಿಸಬೇಕು ಅಂತ ಹೇಳಿದರು. ಮಂಜುಳಾ ಪುರಾಣಿಕ ಅವರು ಸಂದರ್ಶನವನ್ನು ಯಶಸ್ವಿಗೊಳಿಸಿದರು ಅಂತಾರೆ. ಇನ್ನು 11ರಂದು ಪ್ರಸಾರವಾದ ಅತ್ತಿವೇರಿ ಪಕ್ಷಿಧಾಮದ ಬಗೆಗೆ ಪಕ್ಷಿ ವಿಜ್ಞಾನಿ ಪಿ ಸುಲೋಚನ ಅವರೊಂದಿಗೆ ನಡೆಸಿದ ಸಂದರ್ಶನ ಚೇತೋಹಾರಿಯಾಗಿತ್ತು ಅಂತಾರೆ. ಮತ್ತೊಂದು ಪತ್ರದೊಳಗೆ ತರಂಗಗಳ ಬೆನ್ನೇರಿ ವಿಶೇಷ ರೂಪಕ ಚಿತ್ತಾಕರ್ಷಕವಾಗಿತ್ತು. ಬಾನುಲಿಯ ಭವ್ಯ ಪರಂಪರೆಯ ಪರಿಮಳವನ್ನು ಪಸರಿಸುವಂತಿತ್ತು. ಬಹುಜನ ಹಿತಾಯ ಬಹುಜನ ಸುಖಾಯ ಅನ್ನೋ ಉದಾತ್ತ ಉನ್ನತ ಧ್ಯೇಯ ಧೋರಣೆಗಳೊಂದಿಗೆ ಪ್ರಾರಂಭವಾದ ಆಕಾಶವಾಣಿ ತನ್ನ ಗುಣಾತ್ಮಕ ರಚನಾತ್ಮಕ ಹಾಗೂ ಸಮಾಜಮುಖಿ ಕಾರ್ಯಕ್ರಮಗಳ ಪ್ರಸಾರದಿಂದ ಲಕ್ಷಾಂತರ ಕೇಳುಗರ ಮನೋಲ್ಲಾಸ ಬಾಳ ವಿಕಾಸಕ್ಕೆ ಭದ್ರ ಬುನಾದಿಯಾಗಿದೆ ಅಂತಾರೆ. ಕಳೆದ 90 ವರ್ಷಗಳಿಂದ ಆಕಾಶವಾಣಿಯನ್ನು ಹೆಸರಿನಿಂದ ಸಾರ್ಥಕ ಸೇವೆ ಸಲ್ಲಿಸ್ತಾ ಇರುವ ನಿಲಯಕ್ಕೆ ಸರ್ವ ಸಿಬ್ಬಂದಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಪ್ರಸ್ತುತಪಡಿಸಿದ ಕೀರ್ತಿ ನಿಡುಗುಂದಿ ಅವರಿಗೆ ಧನ್ಯವಾದಗಳು, ವಂದನೆಗಳು ಅಂತಾರೆ ಬಸವರಾಜ್ ಹೂಗಾರ್. ಮತ್ತೊಂದು ಪತ್ರದೊಳಗೆ 6ರಂದು ಬಾನುಲಿ ಭಿತ್ತಿಯಿಂದ ವಿಶೇಷ ಸರಣಿ ಕಾರ್ಯಕ್ರಮದೊಳಗೆ ಹಿರಿಯ ನಿವೃತ್ತ ಉದ್ಘೋಷಕಿ ಲತಾ ಶಿವಾನಂದ್ ಅವರೊಂದಿಗೆ ನಡೆಸಿದ ಸಂದರ್ಶನ ಚೇತೋಹಾರಿಯಾಗಿತ್ತು ಅಂತಾರೆ. ಮತ್ತೊಂದು ಈ ಕಾರ್ಯಕ್ರಮದಲ್ಲಿ ಧಾರವಾಡ ಬಾನುಲಿ ಕೇಂದ್ರದಲ್ಲಿ ವಿವಿಧ ವಿಭಾಗಗಳಲ್ಲಿ ನಿಷ್ಠೆ ದಕ್ಷತೆಯಿಂದ ಕೆಲಸ ನಿರ್ವಹಿಸಿದ ಅನುಭವವನ್ನು ಮನಮುಟ್ಟುವಂತೆ ತಿಳಿಸಿದರು ಅಂತಾರೆ. 7ರಂದು ಪ್ರಸಾರವಾದ ಚಿಂತನ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರು. ಫೋಟೋಗ್ರಫಿಯ ಆವಿಷ್ಕಾರದಿಂದ ಆಸೆ ಆಕಾಂಕ್ಷೆಯ ಚಿತ್ರ ಸನ್ನಿವೇಶಗಳನ್ನು ಸೆರೆ ಹಿಡಿದು ಆನಂದಿಸಬಹುದು ಅಂತ ತಿಳಿಸಿದರು ಅಂತಾರೆ. ಮತ್ತೊಂದು ಪತ್ರದೊಳಗೆ 5ರಂದು ವಿಶ್ವ ಪರಿಸರ ದಿನಾಚರಣೆ ನಿಮಿತ್ತವಾಗಿ ಪ್ರಸಾರವಾದ ಪರಿಸರವಾದಿ ರಾಜೇಂದ್ರ ಪೋದ್ದಾರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಅಪ್ಯಾಯಮಾನವಾಗಿತ್ತು, ಸಮಯೋಚಿತ ಆಗಿತ್ತು. ಧಾರವಾಡ ಹಿಂದೆ ಅನೇಕ ಗಿಡಮರಗಳಿಂದ ಹಲವಾರು ಕೆರೆಗಳಿಂದ ಶೋಭಾಯಮಾನ ಕಾಣ್ತಿತ್ತು. ಇವತ್ತು ಆ ಜಾಗೆಯೊಳಗೆ ಕಾಂಕ್ರೀಟ್ ಕಟ್ಟಡಗಳ ತಲೆ ಎತ್ತಿ ನಿಂತು ಪರಿಸರ ಮಾಲಿನ್ಯಕ್ಕೆ ಎಡೆ ಮಾಡಿಕೊಟ್ಟಾವ. ಪ್ರತಿಯೊಬ್ಬರೂ ಗಿಡ ಮರ ಬೆಳೆಸಿ ಪರಿಸರ ಸಂರಕ್ಷಣೆಗೆ ಮುಂದಾಗಬೇಕು ಅಂತ ಹೇಳಿದರು. ಸಂದರ್ಶನವನ್ನು ಮಂಜುಳಾ ಪುರಾಣಿಕ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು. ಅವತ್ತೇ ರಾತ್ರಿ ಪ್ರಸಾರವಾದ ಮನ್ಸೂರ ಸ್ವರಯಾತ್ರೆ ಸರಣಿ ಕಾರ್ಯಕ್ರಮ ಹೃದಯಂಗಮವಾಗಿತ್ತು. ಕಳೆದ 46

0: ಗಳಿಂದ ನಾಡ ಬ್ರಹ್ಮೋಪಾಸಕ ಮಧುರ ಸ್ವರದ ಮಾಂತ್ರಿಕ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರವರ ಸ್ವರಯಾತ್ರೆಯ ಸಂಗತಿಗಳನ್ನು ತಿಳಿಸಿ ಪ್ರಸ್ತುತಪಡಿಸಿದ ಮಾಯಾರಾಮನವರಿಗೆ ಧನ್ಯವಾದಗಳು ವಂದನೆಗಳು ಅಂತಾರೆ.
1: ಮಾಯಾ, ಒಂದು ಆಕ್ಷೇಪಣೆ ಪತ್ರ ಅದ, ಮತ್ತೆ ಎಲ್ಲ ಹೊಗಳಿ ಪತ್ರ ಬರೆದ್ರ ಕೆಲವು ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಬರೆದಿರ್ತಾರ, ಅವನು ಕೂಡ ನಾವು ಯಾವುದೇ ಮುಲಾಜಿಲ್ದನೆ ಓದುವುದು ನಮ್ಮ ಕರ್ತವ್ಯ. ನೋಡಿ, ಇವರು ಈಶ್ವರ್ ಲಿಂಗಯ್ಯ ಜಾಲಿಮಠ್ ಮೈಗೂರಿನಿಂದ ಪತ್ರ ಬರೆದಾರ. ನಿಮ್ಮ ನಿಲಯದಿಂದ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಾ ಇವೆ. ಡಿನ್ನರ್ ಟೈಮ್ ಹಾಗೂ ಕೆಲ ಕಾರ್ಯಕ್ರಮಗಳು ಕಂಠಪಾಠ ಮಾಡಿದ ಹಾಗೆ ಕಲಾವಿದ ಅಧಿಕಾರಿಗಳು ಮಾತಾಡುತ್ತಿದ್ದಾರೆ. ದಯವಿಟ್ಟು ಗ್ರಾಮ ಭಾಷೆಯನ್ನು ಬಳಸಿ ಸಹಜವಾಗಿ ಮಾತನಾಡಲು ವಿನಂತಿ. ಅದು ಕಾಟಾಚಾರದ ಕಾರ್ಯಕ್ರಮ ಮಾಡಬೇಡ್ರಿ ಅಂತ ನಾನು ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ ಅಂತಂದಾರ. ಇವರ ಕಳಕಳಿಯನ್ನು ಸಂಬಂಧಪಟ್ಟವ್ರಿಗೆ ನಾವು ತಿಳಿಸೋಣಲ್ಲ.
0: ಹೌದು, ಅವ್ರು ಯಾರು ಬರೆದವರು ಅಂತ ಹೇಳಿದ್ರಿ?
1: ಹೇಳಿದ್ನಲ್ಲ, ಈಶ್ವರ್ ಲಿಂಗಯ್ಯ ಜಾಲಿಮಠ್ ಅವರು. ಸಮಯ ಜಾಸ್ತಿನ ಆಗೇದ ಇವತ್ತು.
0: ಹೌದು,
1: ಆದರೂ ಕರೆ ಒಂದೆರಡಾದರೂ ತಗೊಳ್ಳೋಣಲ್ಲ.
0: ಹೌದು. ಹಲೋ
2: ಹಲೋ, ನಮಸ್ಕಾರ ರೀ ಮೇಡಮ್. ಅವರ
0: ಹಲೋ
2: ಹಲೋ ನಮಸ್ಕಾರ ರೀ,
0: ಕೇಳಿಸ್ತಾ ಇಲ್ಲ. ಹಲೋ
3: ಹಲೋ ಹಲೋ
0: ಹಲೋ,
3: ಶುಭ ಮಧ್ಯಾಹ್ನದ ಶುಭಾಶಯಗಳು. ಲಿಂಗಸೂರು ತಾಲೂಕು ನವಲಿಯಿಂದ
0: ಕರೆಗಳು ಅಂತ ಅನಿಸ್ತದ.
3: ಹಲೋ ಹಲೋ ಹಲೋ ಹಲೋ,
0: ನಮ್ಮ ಶ್ರೋತೃಗಳು ಎಡೆ ಬಿಡದೆ ಕರೆ ಮಾಡ್ಲಿಕ್ಕತ್ತಾರ ಮಂಜುಳಾ, ಆದ್ರೆ ಏನು ಸ್ವಲ್ಪ ತೊಂದರೆ ಅದ.
1: ಹೌದು, ಯಾಕಂದ್ರೆ ಇವತ್ತು ಪತ್ರಗಳ ಸಂಖ್ಯೆನೂ ಜಾಸ್ತಿನೇ ಇತ್ತು, ಮತ್ತು ಹಂಗಾಗಿ ಈಗ ಒಂದೆರಡಾದರೂ ಕರೆ ನೋಡೋಣ ಅಂತ ಅನ್ಕೊಂಡ್ವಿ.
0: ಹಲೋ
4: ಹಲೋ ಮೇಡಮ್, ನಾವು ಮಹಾಂತೇಶ್ ಜಂಗೇನ್ ಅಂತೇಳಿ, ಮುರುಘಾಮಠ. ಹಲೋ
0: ಹಲೋ ಮೇಡಮ್. ಹಲೋ ಹೇಳ್ರಿ.
4: ನಾವು ಮಹಾಂತೇಶ್ ಜಂಗೇನ್ ಅಂತ, ಮುರುಘಾಮಠದಿಂದ.
0: ಹಾಂ ಹೇಳ್ರಿ ಮಹಾಂತೇಶ್, ಯಾವ ಕಾರ್ಯಕ್ರಮಕ್ಕೆ?
4: ನಿನ್ನೆ ನಮ್ಮ ಅನುರಾಧ ಕಟ್ಟೆಯವ್ರದ್ದು
0: ಬಾನುಲಿಯ ಭಿತ್ತಿ
4: ರಾತ್ರಿ ಮೇಡಮ್.
1: ಹಾಂ ಕೇಳಿದ್ರಿ?
4: ಹಾಂ ಕೇಳಿ. ಚಿಕ್ಕಮ್ಮ ಒಂದು ಅದೊಂದು ಭಾರಿ ರಾತ್ರಿ ಮೇಡಮ್. ಹ್ಞೂ
1: ಧನ್ಯವಾದ.
4: ಹಂಗ ಮೇಡಮ್ ಕೈ ಕೊಡ್ರಿ.
0: ಹಾ ಹೇಳಿ ಕೇಳಿ
4: ಮೇಡಮ್. ಇವ್ರು ನಮ್ಮಲ್ಲಿ ಒಬ್ಬ ಇವ್ರದಾರಲ್ರಿ, ನವೀನ್ ಶಾಸ್ತ್ರಿ ಪುರಾಣಿಕ ಅಂತೇಳಿ, ಅವ್ರ ಬೋಧಿ ವೃಕ್ಷದ ಲೇಖನ ಬರೀತಾರಂದ್ರೆ.
1: ಹೌದು ಹೌದು ಹೌದು,
4: ಲಕ್ಷ್ಮೀ ಪುರಾಣಿಕ ಅವರು.
1: ಹೌದು,
4: ನಮ್ಮಲ್ಲಿ ಅವ್ರಂದ್ರೆ ಅವ್ರ
1: ನಮ್ಮಲ್ಲಿ ಅವರು ತಾತ್ಕಾಲಿಕ ಉದ್ಘೋಷಕರಾಗಿ ಕೆಲಸ ಮಾಡ್ತಾರೆ.
4: ಹೌದೇನ್ರಿ? ನನ್ನ ಅವ್ರ ಬೇರೆ ಇವ್ರ ಬೇರೆ ಅಂತ ಮಾಡಿ.
1: ಇಲ್ಲ ಇಲ್ಲ,
0: ಧನ್ಯವಾದ. ಹಲೋ
5: ಹಲೋ ರೀ ಮೇಡಮ್.
0: ಹಾ ಹೇಳ್ರಿ.
5: ನಮಸ್ಕಾರ, ನಾವು ಜಮಖಂಡಿ ತಾಲೂಕ್ ಚಿಕ್ಕಪಡಿಸಲಿಂದ ರಮೇಶ್ ಕಂಕನವಾಡಿ ರೀ.
1: ಹೇಳ್ರಿ ರಮೇಶ್.
5: ಇವತ್ತು ಮುಂಜಾನೆ ಗುರುರಾಜ್ ಪಾಟೀಲ್ ಅವರ ಚಿಂತನೆ ಹಾಗೂ ಶುಭೋದಯ ಸಮಾಲೋಚನೆ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಮಂತ್ರಿ. ಸಂಪರ್ಕ ಮತ್ತು ಸಂಬಂಧ ಎರಡು ಇದ್ದಾಗನ ಇದು ಆಗತ್ತೆ, ಬಹಳ ಚೆನ್ನಾಗಿ ಕಾರ್ಯಕ್ರಮ ನಡೆಸಿಕೊಡ್ರಿ.
1: ಧನ್ಯವಾದ.
0: ಹಲೋ
6: ಹಲೋ ರೀ, ನಮಸ್ಕಾರ ರೀ.
0: ನಮಸ್ಕಾರ ರೀ, ಯಾರು?
6: ನಾವು ಬಾಳ್ಕೊಂತ ಕಾತ್ರಿಕಿಂದ ದುಂಡಪ್ಪ ಅಂತ್ರಿ.
0: ಹೇಳಿ ದುಂಡಪ್ಪ.
6: ನಾವು 50 ವರ್ಷ ಆತ್ರಿ ಕಾರ್ಯಕ್ರಮ ಕೇಳಕ್ಕೆ, ಬಾಳ್ ಚಂದ ಬರ್ತಾವ್ರಿ, ಬಾಳ್ ನಡ್ಸ್ಕೊಡ್ತೀರಿ. ನಿನ್ನೆ ಕೇಳಿಕೆ ಕೇಳಿದ್ರಿ, ಹರಿಯಾಗ್ರಿ. ಈಗಾಗಲೇ ಈಗಿತ್ತ ಕೇಳಿದ್ರಿ, ಬ್ಯಾಡ್ ದೂರ್ರಿ, ಬಾಳ್ ಚಂದ ಬರ್ತಾರಿ. ನಮ್ಗೊಂದ್ ಏನಂದ್ರಿ, ಮಂಗಳಾರದನ್ನ ದಾರ ಜನಪದ ಆಗ್ತದೆ ಅಲ್ರಿ, ಅದ್ರ ನಾವು ಮೈಲಾರಿಂದನ ಪದ ಹಾಕ್ರಿ. ಯಾಕಂದ್ರೆ ಹುಡುಗ ಪೈಕ್ರಿ ಹುಡುಗರು
0: ಅಲ್ಲ, ಹಾಕ್ತಿವಿ ಹಾಕ್ತಿವಿ. ಆದ್ರೆ ಬಹುಶಃ ಮಂಗಳವಾರ ಮತ್ತು ಶುಕ್ರವಾರ ಚೌಡಕಿ ಪದಗಳು ಬರ್ತಿರ್ತಾವ. ಹ್ಮ್, ಮೈಲಾರಿಂಗ ಪದಗಳನ್ನು ಪ್ರಸಾರ ಮಾಡ್ತೀವಿ, ಕೇಳ್ತಾ ಇರಿ.
1: ಹೇಳ್ತೀವಿ ಸಂಬಂಧಪಟ್ಟವ್ರಿಗೆ.
0: ಹಲೋ,
7: ನಾನು ಎಡಗುಂಜಿಯಿಂದ ಗಣಪತಿ
1: ಹೇಳಿ.
7: ಕಾರ್ಯಕ್ರಮದ ಬಗ್ಗೆ ಏನು ಆಬ್ಜೆಕ್ಷನ್ ಇಲ್ಲ, ಅದು ಕೆಲವು ನಿರೂಪಕರು ಸ್ವಲ್ಪ ಅರ್ಧ ಹಾಡಾಕ್ತಾರೆ ಹಲೋ ಅಭಿಲಾಷದಲ್ಲಿ. ಅಂದ್ರೆ ಆದಿತ್ಯವಾರ ಮೊನ್ನೆ ಬಂದಿದ್ರಲ್ಲ ಮಧುಮತಿ, ಅವ್ರು ಹಂಗೆ ಮಾಡಿದ್ರು, ಎಲ್ಲ ಮುಕ್ಕಾಲು ಹಾಡಾಡಿ ಹಾಕಿದ್ರು. 9:30 to 10:00
1: ಬೆಳಿಗ್ಗೆ.
7: ಹಾ ಬೆಳಿಗ್ಗೆ ಬೆಳಿಗ್ಗೆ ಬೆಳಿಗ್ಗೆ ಆದಿತ್ಯವಾರ.
1: ಒಂದ್ ಸಮಯ ಏನಾಗಿರ್ತದೆ ಅಂದ್ರೆ ಗಣಪತಿ ಅವರೇ, ಕೆಲವು ಹಾಡುಗಳನ್ನ ಕೇಳುಗರು ಏನ್ ಕೇಳಿರ್ತಾರಲ್ಲ, 6 to 7 ಹಾಡುಗಳಿರ್ತದೆ. ಅವಾಗ ನೀವು ಕರೆಗಳನ್ನೇ ತಗೊಳ್ಳಿಲ್ಲ, ಎರಡೇ ಕರೆಗಳನ್ನ ತಗೊಂಡು ಹಾಡ್ ಹಾಕ್ಬಿಟ್ರಿ ಅಂತ ನೀವೇ ಅಂತೀರಿ.
0: ಕಾರ್ಯಕ್ರಮ ತುಂಬಾ ಹಾಡೇ
7: ಹೋಗ್ಬಿಟ್ಟು
1: ಅಲ್ಲ, ಹೇಳ್ತೀವಿ ನಿಮ್ಮ ಅಭಿಪ್ರಾಯ ನಾವು ತಿಳಿಸ್ತೀವಿ, ಆದ್ರೆ ಹಿಂಗೂನು ಇರ್ತದೆ ಅಂತ ಹೇಳಿದೆ.
7: ಸರಿ, ಅದು ಮತ್ತೆ ನಿಮ್ದು ಪವರ್ ಅಂದ್ರೆ

0: ಸಮಸ್ಯೆ ಸರಿ ಮಾಡಿ. ಇವಾಗ ಎರಡ್ ಸಲ ಪವರ್ ಹೋಯ್ತಲ್ಲ ರೇಡಿಯೋದಲ್ಲಿ, ಅದೇನು ಸರಿ ಮಾಡ್ಲಿಕ್ಕೆ ಆಗುದಿಲ್ವ?
1: ಅದು ಕರೆಂಟ್ ಹೋಗ್ತಾ ಇದ್ರೆ ನಮ್ ಕೈಯಲ್ಲಿ ಇಲ್ವಲ್ಲ.
0: ಅಲ್ಲ ಅದು ನಿಮ್ದಲ್ಲಿ ಸತ್ತೂರಲ್ಲಿ ನೀವು ಡೈನಮೋ ಜನರೇಟರ್ ಅನ್ನ ಹಾಕ್ತಿರಲ್ಲ, ಅದು ಆಟೋಮೆಟಿಕ್ ಮಾಡ್ಬೇಕು. ನೀವು ಅದು ಸ್ಟಾರ್ಟ್ ಮಾಡ್ಲಿಕ್ಕೆ ಎರಡ್ ನಿಮಿಷ ಮೂರ್
2: ನಿಮಿಷ ಆಟೋಮೆಟಿಕ್ ಅದ, ಆದ್ರೆ ತಗೊಳ್ಲಿಕ್ಕೆ ಸ್ವಲ್ಪ ಸಮಯ ತಗೋತದ ಅಷ್ಟ.
0: ಅಲ್ಲ ಆಟೋಮೆಟಿಕ್ ಇದ್ರೆ ಈಗ ಡಿಜಿಟಲ್ ಯುಗ.
1: ಇಲ್ಲ ಇಲ್ಲ ಡಿಜಿಟಲ್ ಯುಗ ಹೌದು, ಅಲ್ಲ ಡಿಜಿಟಲ್ ಯುಗ ಹೌದು, ಆದ್ರೆ ಆಕಾಶವಾಣಿಯ ಟ್ರಾನ್ಸ್ಮಿಟರ್ ಪವರ್ ಜಾಸ್ತಿ ಇರ್ತದೆ, ಅದು ಟೈಮ್ ತಗೋ.
2: 200 ಕಿಲೋವ್ಯಾಟ್ ಅದ ನಮ್ದು, ಇಡೀ ರಾಜ್ಯಕ್ಕೆ ಹೋಗ್ತದ.
0: ಅದೇನಾಗ್ತದೆ ನಿಮ್ದಲ್ಲಿ ಪವರ್ ಹೋದವಾಗ ನಮ್ಗೆ ಇಲ್ಲಿ ಕೇಳಿಸುದಿಲ್ಲ, ಅದಷ್ಟು ಕಾರ್ಯಕ್ರಮ ಮುಗ್ದೋಗ್ತದೆ.
1: ಅಲ್ಲ ಕರೆಕ್ಟ್, ನಿಮ್ ಸಮಸ್ಯೆ ನಮಗ್ ಗೊತ್ತಾಯ್ತು, ಇಲ್ಲಿನೂ ನೀವು ಅರ್ಥ ಮಾಡ್ಕೊಳ್ಬೇಕು. ಈ ಕಡೆದು
2: ಇಲ್ಲಿ ನಾವು ಆನ್ ಮಾಡೋ ಇದನ್ನ ಪ್ರಮೇಯ ಕೂಡ ಇಲ್ಲ.
0: ಅದು ನಿಮ್ಮ ನಿಲಯ ಮಾತ್ರ ಹಂಗಿದ್ಯಾ, ಬಾಕಿ ನಿಲಯದಲ್ಲಿ ಈ ಸಮಸ್ಯೆ ಆಗ್ತಾ ಇಲ್ಲ.
1: ಬಾಕಿ ನಿಲಯದ ಪವರ್ ಕಡಿಮೆ ಇರ್ತದೆ, ಟ್ರಾನ್ಸ್ಮಿಟರ್ ಪವರ್ ಕಡಿಮೆ ಇರ್ತದೆ.
0: ನಿಮ್ದೊಂದು ಸರಿ ಮಾಡಿದ್ರೆ ಬೆಸ್ಟ್ ಇತ್ತು.
1: ಆಯ್ತು ಆಯ್ತು.
2: ಹಲೋ ಹಲೋ
3: ಹಲೋ, ನಮಸ್ಕಾರ ಮೇಡಮ್.
2: ನಮಸ್ಕಾರ, ಯಾರು?
3: ನಾವು ಬರಂ ತಾಲೂಕು ನರಸಾಪುರದಿಂದ ಹೆಂಕೊಂಡ ಪಡ್ಲಿ ಅಂತ ಹೇಳಿ ಮೇಡಮ್.
2: ಹೇಳ್ರಿ,
3: ಶ್ರೀಕೃಷ್ಣ ಪಾರಿಜಾತ ಬರ್ತಾ ಇಲ್ಲ ನೋಡ್ರಿ ಮೇಡಮ್.
2: ಇವತ್ತೇ ಪ್ರಸಾರ ಮಾಡಿದ್ವಲ್ಲ ಶ್ರೀಕೃಷ್ಣ ಪಾರಿಜಾತ ಕೃಷ್ಣ ರುಕ್ಮಿಣಿ ಸನ್ನಿವೇಶ ಅಂತ
3: ಕೇಳಿವ್ರಿ ಮೇಡಮ್. ದೇಶಪಾಂಡೆ ಅವ್ರ
2: ಆಯ್ತು, ಬೇರೆಯವ್ರದ್ದು ಅಲ್ಲ ಅಂದ್ರೆ, ಅವರು ಅನುಮೋದಿತ ಕಲಾವಿದ್ರಂದ್ರ ಇದ್ರು ಅಂದ್ರೆ ಹಾಕ್ತಿವಿ. ಇವತ್ತಷ್ಟೇ ನಾವು ಪ್ರಸಾರ ಮಾಡಿವಿ ನೋಡ್ರಿ, ವಿಶ್ವೇಶ್ವರಿ ಹಿರೇಮಠ ಹಾಗೂ ಸಂಗಡಿಗರು.
1: ಅಲ್ಲ ಕರೆಕ್ಟ್, ಅವ್ರು ನಮ್ದು ಹತ್ರ ಇದ್ರೆ ಹಾಕ್ಲಿಕ್ಕೆ ಆಗ್ತದೆ.
2: ಅನುಮೋದಿತ ಕಲಾವಿದ್ರೆ ಖಂಡಿತ ಪ್ರಸಾರ ಮಾಡ್ತೀವಿ.
3: ನಮಸ್ಕಾರ ಮೇಡಮ್.
2: ನಮಸ್ಕಾರ. ಹಲೋ
4: ಹಲೋ ಹಲೋ, ನಮಸ್ಕಾರ ಮೇಡಮ್. ಇಬ್ಬರು ಮೇಡಮ್ ಅವ್ರಿಗೆ ನಮಸ್ಕಾರ.
2: ಹಾ ನಮಸ್ಕಾರ, ಹೇಳ್ರಿ. ಸಮಯ ಬಹಳ ಕಡಿಮೆ ಅದ.
4: ಹೌದ್ರಿ, ಕಲಗಟ್ಟಿ ತಲುಪಿನ ದೇವಕುಪಿಯಿಂದ ಶ್ರೀದೇವಿ ಮಾತಾಡೋದ್ರಿ.
2: ಹೇಳ್ರಿ.
4: ಹೌದ್ರಿ, ಸೀನಿ ಕುಚ್ ಕಾರ್ಯಕ್ರಮ ಬಹಳ ಇಷ್ಟ ಆಗ್ತದ್ರಿ. ಆಮೇಲೆ ಅನ್ಮೋಲ್ ಗೀತ, ವನಿತಾ ವಿಹಾರ, ಕೇಳುಗತಿ ಕಾರ್ಯಕ್ರಮ, ಈ ಕಾರ್ಯಕ್ರಮ ಬಹಳ ಇಷ್ಟ ರೀ ನಮ್ದು.
1: ಕೇಳ್ತಾ ಇರ್ರಿ ಶ್ರೀದೇವಿ.
4: ಹ್ಞೂ ನಮಸ್ಕಾರ.
2: ನಮಸ್ಕಾರ. ಹಲೋ ಹಲೋ,
5: ನಾವು ಇಪ್ಪತ್ತಪ್ಪ ಕಟ್ಟಿದ್ರೆ
2: ಸಮಯ ಬಹಳ ಕಡಿಮೆ ಅದ, ಲಘುನೇ ಹೇಳ್ರಿ.
5: ಕಡಿಮೆ ಇಲ್ರಿ, ನಮ್ಮ ಪುಟ್ಟಯ್ಯದ ಹಾಕ್ರಿ ಶ್ರದ್ಧಾಂಜಲಿ ಐತಲ್ಲ.
2: ಏನಾತ್ರಿ?
5: ಕೇಳ್ತದಂದ್ರೆ?
2: ಇಲ್ಲ ಕೇಳಿಸ್ತಾ ಇಲ್ಲ, ಏನ್ ಬೇಕು ನಿಮ್ಗ?
5: ನಮ್ಮ ಪುಟ್ಟರಾಜ್ ಅವಾಗ ಶ್ರದ್ಧಾಂಜಲಿ ಹಾಕ್ರಿ ಅಂತ ಹೇಳಿದ್ವಿ.
2: ಆಯ್ತು, ಬರೋ ದಿನಗಳಲ್ಲಿ ಕಾಯ್ತಾ ಇರಿ, ನೋಡೋಣ.
5: ನಮ್ಮ ಪುಟ್ಟರಾಜ್ ಗೌಡ ಹಾಕ್ರಿಪ್ಪ.
2: ಸಮಯ ಮುಗೀತು, ಧನ್ಯವಾದ ಮಂಜುಳಾ. ಎಲ್ಲರಿಗೂ ಹೇಳೋಣ ನಮಸ್ಕಾರ.
6: ಗುಡ್ ಆಫ್ಟರ್ನೂನ್, ದಿಸ್ ಇಸ್ ಆಕಾಶವಾಣಿ ಅಂಡ್ ಐ ಆಮ್ ಶಗುನ್ ಚೋಪ್ರಾ ವಿತ್ ದ ಮಿಡ್ ಡೇ ನ್ಯೂಸ್.
7: The headlines. G7 leaders adopt declarations on global stability, security cooperation and efforts to counter transnational organized crime. Prime Minister Narendra Modi to meet US President Donald Trump on the sidelines of G7 summit in Avignon, France, to reach Paris this evening as part of his visit to France. Defense Minister Rajnath Singh says India's sovereignty
8: cites surgical strikes, Balakot and Operation Sindoor as decisive actions against terrorism. India's defense production soars to record 1.78 lakh crore rupees in financial year 2025-26, surges 110% since 2020-21. Security forces intensify enforcement and counterinsurgency operations across Manipur. 3 militants arrested, 26 illegal bunkers destroyed. And in men's cricket, second ODI of 3-match series between India and Afghanistan underway in Lucknow. And now the news in detail. The G7 leaders have adopted a series of declarations focusing on global stability, security cooperation and efforts to counter transnational organized crime. In their statement, the leaders welcomed the deal between the United States and Iran
7: under US President Donald Trump. The leaders emphasized the importance of safe maritime passage through the Strait of Hormuz and supported steps to strengthen regional security. In another declaration, the G7 pledged to intensify action against drug trafficking, describing it as a growing threat to national security, public health, and economic stability.

0: ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪುತ್ರ ನಿಖಿಲ್ ಕುಮಾರಸ್ವಾಮಿ ಹಾಗೂ ತಾವು 100 ಎಕರೆ ಭೂಮಿ ಹೊಂದಿದ್ದೇವೆ ಎಂದು ಪೋಸ್ಟರ್ಗಳನ್ನು ಹಾಕಲಾಗಿದೆ. 40 ವರ್ಷಗಳ ಹಿಂದೆ ಕಠಿಣ ಪರಿಶ್ರಮದಿಂದ 46 ಎಕರೆ ಭೂಮಿ ಸಂಪಾದಿಸಲಾಗಿದೆ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಇದೇ ವೇಳೆ ಪರಿಷತ್ ಚುನಾವಣೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಕಾಂಗ್ರೆಸ್ ಶಾಸಕರನ್ನು ಸೆಳೆಯಲು ಪ್ರಯತ್ನಿಸಲಾಗಿದೆ ಎಂಬ ಆರೋಪಗಳನ್ನು ತಳ್ಳಿಹಾಕಿದ್ದಾರೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಬಿಜೆಪಿ ನಾಯಕರು ಇಂದು ಅಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ರೈತರನ್ನು ಭೇಟಿಯಾಗಿದ್ದಾರೆ. ಹಾಲಿನ ಡೈರಿ, ರೈತರ ಹೊಲ ಹಾಗೂ ರೇಷ್ಮೆ ಕೃಷಿ ರೈತರ ತೋಟಕ್ಕೆ ತೆರಳಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ನೇತೃತ್ವದ ಬಿಜೆಪಿ ನಿಯೋಗ ರೈತರ ಅಹವಾಲು ಆಲಿಸಿದೆ. ಈ ನಡುವೆ ಬೆಂಗಳೂರಿನಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರದ ಪ್ರಮುಖ ಆದ್ಯತೆ ರಿಯಲ್ ಎಸ್ಟೇಟ್ ಎಂದು ಆರೋಪಿಸಿದ್ದಾರೆ. ಈ ಸರ್ಕಾರಕ್ಕೆ ರೈತರ ಮೇಲೆ ಕಾಳಜಿ ಇಲ್ಲ. ರಾಜ್ಯ ಸರ್ಕಾರ ಕೂಡಲೇ ರೈತರ ಸಮಸ್ಯೆಗಳನ್ನು ಆಲಿಸಬೇಕು. ರೈತರನ್ನು ಯಾವುದೇ ಕಾರಣಕ್ಕೂ ಒಕ್ಕಲೆಬ್ಬಿಸಬಾರದು. ಟೌನ್ಶಿಪ್ಗಾಗಿ ಭೂಸ್ವಾಧೀನ ನಿಲ್ಲಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಸಾರಿಗೆ ಮತ್ತು ಲಾಜಿಸ್ಟಿಕ್ಸ್ ವಲಯಕ್ಕೆ ಮೀಸಲಾಗಿರುವ ಭಾರತದ ಪ್ರಮುಖ ವಿಶ್ವವಿದ್ಯಾಲಯವಾದ ಗತಿಶಕ್ತಿ ವಿಶ್ವವಿದ್ಯಾಲಯ ದೇಶದ ಅತಿದೊಡ್ಡ ನಾಗರಿಕ ವಿಮಾನಯಾನ ಸಂಶೋಧನಾ ಪ್ರಯೋಗಾಲಯವಾದ ಬೆಂಗಳೂರಿನ ಸಿಎಸ್ಐಆರ್ ಎನ್ಎಎಲ್ ಜೊತೆ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕಿದೆ. ವಾಯುಯಾನ, ಶಿಕ್ಷಣ, ಸಂಶೋಧನೆ, ನಾವೀನ್ಯತೆ ಮತ್ತು ಸಾಮರ್ಥ್ಯ ವೃದ್ಧಿಯಲ್ಲಿ ಸಹಯೋಗವನ್ನು ಬಲಪಡಿಸುವ ಗುರಿಯನ್ನು ಈ ಪಾಲುದಾರಿಕೆ ಹೊಂದಿದೆ. ಶೈಕ್ಷಣಿಕ ಪಠ್ಯಕ್ರಮದ ಜಂಟಿ ಅಭಿವೃದ್ಧಿ, ಸುಧಾರಿತ ಪ್ರಯೋಗಾಲಯಗಳು ಮತ್ತು ಪರೀಕ್ಷಾ ಸೌಲಭ್ಯಗಳ ಸ್ಥಾಪನೆ, ವಾಯುಯಾನ ವಲಯದಲ್ಲಿ ಸಹಯೋಗದ ಸಂಶೋಧನೆ ಮತ್ತು ಅಭಿವೃದ್ಧಿ ಯೋಜನೆಗಳಿಗೆ ಈ ಒಪ್ಪಂದ ಅನುಕೂಲ ಮಾಡಿಕೊಡಲಿದೆ. ಬೆಂಗಳೂರಿನ ಸಿಎಸ್ಐಆರ್ ಎನ್ಎಎಲ್ನಲ್ಲಿ ನಡೆದ ಸಮಾರಂಭದಲ್ಲಿ ಮಾತನಾಡಿದ ನಿರ್ದೇಶಕ ಡಾ ಅಭಯ್ ಪಾಶೀಲ್ಕರ್, ಈ ಪಾಲುದಾರಿಕೆಯು ಸಿಎಸ್ಐಆರ್ ಎನ್ಎಎಲ್ನ ಪ್ರಯಾಣದಲ್ಲಿ ಮಹತ್ವದ ಮೈಲಿಗಲ್ಲು ಸೃಷ್ಟಿಸಲಿದೆ ಎಂದು ತಿಳಿಸಿದ್ದಾರೆ. ಗತಿಶಕ್ತಿ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಮನೋಜ್ ಚೌಧರಿ ಮಾತನಾಡಿ, ಈ ಸಹಯೋಗವು ನಾಗರಿಕ ವಿಮಾನಯಾನ ಉದ್ಯಮದ ವಿಕಸನಗೊಳ್ಳುತ್ತಿರುವ ಅಗತ್ಯಗಳನ್ನು ಪರಿಹರಿಸಲು, ಸ್ಥಳೀಯ ತಂತ್ರಜ್ಞಾನ ಅಭಿವೃದ್ಧಿಯನ್ನು ಉತ್ತೇಜಿಸಲು ಮತ್ತು ವಿಕಸಿತ ಭಾರತದ ದೃಷ್ಟಿಕೋನಕ್ಕೆ ಕೊಡುಗೆ ನೀಡಲು ಸಹಾಯಕವಾಗಲಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ ಪಂಚ ಗ್ಯಾರಂಟಿ ಯೋಜನೆಗಳಡಿ 1,38,000 ಕೋಟಿ ರೂಪಾಯಿ ಹಣ ಯಾವುದೇ ಮಧ್ಯವರ್ತಿಗಳ ಹಾವಳಿಯಿಲ್ಲದೆ ನೇರವಾಗಿ ಫಲಾನುಭವಿಗಳಿಗೆ ತಲುಪಿದೆ ಎಂದು ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಎಚ್ಎಂ ರೇವಣ್ಣ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗೃಹಲಕ್ಷ್ಮಿ ಯೋಜನೆಯಲ್ಲಿ ವ್ಯತ್ಯಾಸ ಆಗಿದ್ದು 2025ರಲ್ಲಿ ಮರಣ ಹೊಂದಿದವರ ಮಾಹಿತಿ ಕ್ರೋಢೀಕರಣ ಆಗುವಲ್ಲಿ ತಡವಾಗಿದೆ. ಒಟ್ಟು 1,44,000 ಮಂದಿ ಸಾವನ್ನಪ್ಪಿದ್ದು, ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್ ಮೂಲಕ ಹಣ ಡ್ರಾ ಆಗಿರುವ ಬಗ್ಗೆ ಪರಿಷ್ಕರಣೆಯಾಗಬೇಕು ಎಂದು ಹೇಳಿದ್ದಾರೆ. ಶಕ್ತಿ ಯೋಜನೆಗೆ ಸ್ಮಾರ್ಟ್ ಕಾರ್ಡ್ ತರುವ ಯೋಚನೆ ಇದೆ ಎಂದು ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಪೈಕಿ 3,477 ಮಂದಿ ಸಾವನ್ನಪ್ಪಿದ್ದು, ಅವರ ಖಾತೆಗೆ 3,34,00,000 ರೂಪಾಯಿ ಜಮೆಯಾಗಿದೆ. ಈ ಮೊತ್ತವನ್ನು ಫಲಾನುಭವಿಗಳ ಮನೆಯವರು ಸರ್ಕಾರಕ್ಕೆ ತಕ್ಷಣ ಹಿಂತಿರುಗಿಸಬೇಕು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಭರತ್ ಮುಂಡೋಡಿ ಆಗ್ರಹಿಸಿದ್ದಾರೆ. ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಯೋಜನೆಗೆ ನೋಂದಾಯಿಸಿ ನಂತರ ಮರಣ ಹೊಂದಿದ ಫಲಾನುಭವಿಗಳ ಖಾತೆಗೆ ಮರಣ ನಂತರ ಜಮೆಯಾದ ಸಹಾಯಧನ ಹಣವನ್ನು ಮರಳಿ ಸರ್ಕಾರಕ್ಕೆ ಹಿಂದಿರುಗಿಸಬೇಕು. ಈ ನಿಟ್ಟಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು, ಆಯಾಯ ತಾಲ್ಲೂಕು ಗ್ಯಾರಂಟಿ ಅಧ್ಯಕ್ಷರು ಸಮಗ್ರವಾಗಿ ಪರಿಶೀಲನೆ ನಡೆಸಬೇಕು ಎಂದು ಸೂಚಿಸಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆಗಳು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳ್ಳುವುದಿಲ್ಲ ಎಂದು ಮೈಸೂರು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಸ್ ಅರುಣ್ಕುಮಾರ್ ತಿಳಿಸಿದ್ದಾರೆ.

0: ಜಿಲ್ಲೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ಪಂಚ ಗ್ಯಾರಂಟಿ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ಮಾತ್ರ ತಲುಪಬೇಕು ಎಂಬುದು ಸಮಿತಿಯ ಉದ್ದೇಶ ಎಂದು ತಿಳಿಸಿದ್ದಾರೆ. ಅನರ್ಹ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ನಿಖರ ಮಾಹಿತಿಯನ್ನು ಸಭೆಗೆ ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ತಲ್ಲಣ ಮೂಡಿಸುತ್ತಿರುವ ಹವಾಮಾನ ಬದಲಾವಣೆಯ ದುಷ್ಪರಿಣಾಮ ನಿಯಂತ್ರಿಸಲು ರಾಜ್ಯ ಸರ್ಕಾರ ಸಿದ್ದತೆ ನಡೆಸುತ್ತಿದ್ದು, ಇದಕ್ಕಾಗಿ ವಿಶೇಷ ರಾಜ್ಯ ಹವಾಮಾನ ಕ್ರಿಯಾ ಯೋಜನೆ ರೂಪಿಸಿದೆ ಎಂದು ಪರಿಸರ ವಿಜ್ಞಾನಿ ಡಾ ಪವಿತ್ರಾ ನಾಯಕ್ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿಂದು ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆಯಿಂದ ಹಮ್ಮಿಕೊಂಡಿದ್ದ ಹವಾಮಾನ ಬದಲಾವಣೆ ಕುರಿತಾದ ಕರ್ನಾಟಕ ರಾಜ್ಯ ಕ್ರಿಯಾ ಯೋಜನೆ ತಯಾರಿಕೆ ಈ ಕುರಿತ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು, ಹಸಿರುಮನೆಯ ಅನಿಲಗಳ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವ ಮತ್ತು ಶೂನ್ಯ ಇಂಗಾಲ ಹೊರಸೂಸುವಿಕೆ ಗುರಿಯನ್ನು ತಲುಪುವ ಜಾಗತಿಕ ಒಪ್ಪಂದಗಳಿಗೆ ಪೂರಕವಾಗಿ ರಾಜ್ಯದಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದ್ದಾರೆ. ಮಾವಿನ ಹಣ್ಣಿನ ಬೆಲೆ ಕುಸಿತ ಕಂಡಿರುವ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾವು ಬೆಳೆಗಾರರ ನೆರವಿನ ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬೆಂಬಲ ಬೆಲೆ ಘೋಷಿಸಬೇಕು ಎಂದು ಜಿಲ್ಲಾ ಪ್ರಾಂತ ರೈತ ಸಂಘ ಆಗ್ರಹಿಸಿದೆ. ಈ ಕುರಿತು ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿರುವ ಪ್ರಾಂತ ರೈತ ಸಂಘದ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿ, ಚಿಂತಾಮಣಿ ಸೇರಿದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಟ್ಟು 8,612 ಹೆಕ್ಟೇರ್ನಲ್ಲಿ ವಿವಿಧ ತಳಿಯ ಮಾವು ಬೆಳೆ ಬೆಳೆಯಲಾಗುತ್ತಿದೆ. ಚಿಂತಾಮಣಿ ತಾಲ್ಲೂಕು ಒಂದರಲ್ಲೇ 4,711 ಹೆಕ್ಟೇರ್ನಲ್ಲಿ ಮಾವು ಬೆಳೆಯಲಾಗುತ್ತಿದೆ. ಮಾರುಕಟ್ಟೆಯಲ್ಲಿ ಬೇಡಿಕೆ ಕಡಿಮೆಯಾಗುವುದರ ಜೊತೆಗೆ ಹವಾಮಾನ ವೈಪರೀತ್ಯದ ಕಾರಣಗಳಿಂದಾಗಿ ಫಸಲು ಕಡಿಮೆಯಾಗಿ ಬೆಲೆ ಕುಸಿತವಾಗಿದೆ. ಆದ್ದರಿಂದ ಆರ್ಥಿಕ ಸಂಕಷ್ಟದಲ್ಲಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾವು ಬೆಳೆಗಾರರ ನೆರವಿಗೆ ಸರ್ಕಾರಗಳು ಧಾವಿಸಬೇಕು ಹಾಗೂ ಮಾವಿಗೆ ಬೆಂಬಲ ಬೆಲೆ ಘೋಷಿಸಬೇಕು ಎಂದು ಪ್ರಾಂತ ರೈತ ಸಂಘ ಮನವಿ ಮಾಡಿದೆ. ಇದೀಗ ಸಂಕ್ಷಿಪ್ತ ಸುದ್ದಿ. ಮೀನುಗಾರಿಕೆ ಇಲಾಖೆ ವತಿಯಿಂದ ಪ್ರಸಕ್ತ ಸಾಲಿನ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ಉಪ್ಪು ನೀರಿನ ಪ್ರದೇಶದಲ್ಲಿ ಬಯೋಬ್ಲಾಕ್ ಕೊಳಗಳ ನಿರ್ಮಾಣ, ಮಂಜುಗಡ್ಡೆ ಸ್ಥಾವರ ನವೀಕರಣಕ್ಕೆ ಸಹಾಯಧನ ಪಡೆಯಲು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಪರಿಷತ್ನ 7 ಸ್ಥಾನಗಳಿಗೆ ನಾಳೆ ಚುನಾವಣೆ, ಇಂದು ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ. ಪೋಸ್ಟರ್ಗಳ ಮೂಲಕ ತಮ್ಮ ಹಾಗೂ ಕುಟುಂಬದ ವಿರುದ್ದ ಅಪಪ್ರಚಾರ. ರಾಜ್ಯ ಸರ್ಕಾರದ ವಿರುದ್ದ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅಸಮಾಧಾನ. ಬಿಡದಿ ಟೌನ್ಶಿಪ್ಗೆ ಪ್ರತಿಪಕ್ಷಗಳ ವಿರೋಧ, ಇಂದು ರೈತರ ಅಹವಾಲು ಆಲಿಸಿದ ಬಿಜೆಪಿ ನಿಯೋಗ. ಹಾಗೂ ಬೆಂಗಳೂರಿನಲ್ಲಿ ಸಿಎಸ್ಐಆರ್ ಎನ್ಎಎಲ್ ಜೊತೆ ಗತಿಶಕ್ತಿ ವಿಶ್ವವಿದ್ಯಾನಿಲಯ ತಿಳುವಳಿಕಾ ಒಪ್ಪಂದ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಧಾರವಾಡ. ಈಗ ಹೊಸ ಕನ್ನಡ ಚಿತ್ರಗೀತೆಗಳು.
2: Thirty-five years of clinical excellence with compassion.
3: From life-saving emergencies to advanced cardiac and multi-specialty expertise,
2: Bengaluru has placed its trust in one name.
3: Choose the care Bengaluru believes in.
2: Call 9686860310. Fortis Hospital, Cunningham Road. With you for life.
1: ಹೊಸ ಕನ್ನಡ ಚಿತ್ರಗೀತೆಗಳಲ್ಲಿ ಮೊದಲಿಗೆ ಕೇಳಿ ಕೈಲಾಶ್ ಖೇರ್ ಅವರ ಧ್ವನಿಯಲ್ಲಿ ಫಾರೆಸ್ಟ್ ಚಿತ್ರದ ಗೀತೆ.

0: 35 years of clinical excellence with compassion.
1: From life-saving emergencies to advanced cardiac and multi-specialty expertise,
0: Bengaluru has placed its trust in one name.
1: Choose the care Bengaluru believes in.
0: Call 968-668-60310. Fortis Hospital, Cunningham Road. With you for life.
2: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಇದುವರೆಗೆ 392.16 meter ಅಥವಾ 765 kHz ಮತ್ತು FM 103 MHz ಕಂಪನಾಂಕಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದೀರಿ. ಈಗ ಸಮಯ 2:59:38 ಇನ್ನು ಮುಂದೆ FM 103 MHz ಕಂಪನಾಂಕಗಳಲ್ಲಿ ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ಅದುವರೆಗೆ ನಿಮ್ಮ ಬಾನುಲಿ ಗೆಳತಿ ಲಾವಣ್ಯಳ ಅನುಮತಿ ಇರಲಿ. ನಮಸ್ಕಾರ.

0: ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನು ಇದುವರೆಗೆ ಕೇಳಿದ್ರಿ. ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು ಇಲ್ಲವೇ 765 kHz, ಎಫ್ಎಂ 103 MHz ಕಂಪನಾಂಕ ಹಾಗೂ ಡಿಜಿಟಲ್ ಪ್ರಸಾರ 756 kHz ತರಂಗಾಂತರಗಳಲ್ಲಿ ನಿಲಯದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ವೇಳೆ 5:35 ನಾನು ನಿಮ್ಮ ಬಾನುಲಿ ಗೆಳತಿ ಚೇತನಾ ಸುಬ್ಬಯ್ಯ ಮಾಡುವ ನಮಸ್ಕಾರಗಳು. ಟೀ ಟೈಮ್ ಚಿತ್ರಗೀತೆಗಳು ಇದೀಗ.
1: ಮಗ, ಕಾಲೇಜ್ ಫಿಕ್ಸ್ ಮಾಡ್ದ್ಯಾ?
2: ಇಲ್ಲೇಪ್ಪ, ಯಾವ ಕಾಲೇಜ್ ಬೆಸ್ಟ್ ಅಂತ ಕ್ಲಾರಿಟಿನ ಸಿಗುವಲ್ದ.
1: ಅಯ್ಯೋ, ಕೇಳಿ ಶ್ರೀಮತಿ ಸಿಐ ಮುನವಳ್ಳಿ ಪಾಲಿಟೆಕ್ನಿಕ್ ಬಗ್ಗೆ ಕೇಳಿಲ್ವಾ? ಮೆಕ್ಯಾನಿಕಲ್, ಆಟೋಮೊಬೈಲ್, ಆರ್ಕಿಟೆಕ್ಚರ್, ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಇ ಮತ್ತು ಇ ಡಿಪ್ಲೊಮಾ ಕೋರ್ಸಸ್ ಇದೆ. ಅಂಡ್ ಎಲ್ಲಾ ಬ್ರಾಂಚಸ್ ನಲ್ಲೂ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟೀಸ್ ಇದಾರೆ.
2: ಪ್ಲೇಸ್ಮೆಂಟ್ಸ್ ಮತ್ತ
1: ಇಂಟರ್ನ್ಯಾಷನಲ್ ಕಂಪನೀಸ್ ಅಲ್ಲಿ ಪ್ಲೇಸ್ಮೆಂಟ್ ಅಪರ್ಚುನಿಟೀಸ್ ಬ್ರೋ, ಅಂಡ್ ಹಾಸ್ಟೆಲ್ ಫೆಸಿಲಿಟೀಸ್ ಕೂಡ.
3: ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9481493204.

0: ಮಗ, ಕಾಲೇಜ್ ಫಿಕ್ಸ್ ಮಾಡ್ದ್ಯಾ?
1: ಇಲ್ಲೇಪ್ಪ, ಯಾವ ಕಾಲೇಜ್ ಬೆಸ್ಟ್ ಅಂತ ಕ್ಲಾರಿಟಿನ ಸಿಗುವಲ್ದ.
0: ಅಯ್ಯೋ, ಕೇಳಿ ಶ್ರೀಮತಿ ಸಿಐ ಮುನವಳ್ಳಿ ಪಾಲಿಟೆಕ್ನಿಕ್ ಬಗ್ಗೆ ಕೇಳಿಲ್ವಾ? ಮೆಕ್ಯಾನಿಕಲ್, ಆಟೋಮೊಬೈಲ್, ಆರ್ಕಿಟೆಕ್ಚರ್, ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಇ ಮತ್ತು ಇಎನ್ಸಿ ಡಿಪ್ಲೊಮಾ ಕೋರ್ಸಸ್ ಇದೆ. ಅಂಡ್ ಎಲ್ಲಾ ಬ್ರಾಂಚಸ್ ನಲ್ಲೂ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟೀಸ್ ಇದಾರೆ.
1: ಪ್ಲೇಸ್ಮೆಂಟ್ಸ್ ಮತ್ತ
0: ಇಂಟರ್ನ್ಯಾಷನಲ್ ಕಂಪನೀಸ್ ಅಲ್ಲಿ ಪ್ಲೇಸ್ಮೆಂಟ್ ಅಪರ್ಚುನಿಟೀಸ್ ಬ್ರೋ, ಅಂಡ್ ಹಾಸ್ಟೆಲ್ ಫೆಸಿಲಿಟೀಸ್ ಕೂಡ.
2: ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9481493204.
3: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
4: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
3: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
5: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
3: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
5: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
3: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.
6: ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ.
7: ನಿಸರ್ಗ ಜ್ಞಾನಾಮೃತ.

0: ಆತ್ಮೀಯ ಕೇಳುಗರೆ, ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1 21 ತಾರೀಖಿನವರೆಗೂ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ. ಪ್ರತಿದಿನ ಮುಂಜಾನೆ 9 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಕಾರ್ಯಕ್ರಮ ಕೇಳಿ ಅಭಿಪ್ರಾಯ ತಿಳಿಸಿ.
1: ಜೊತೆ ಜೊತೆಯಲ್ಲಿ ಚಿತ್ರದ ಗೀತೆ ಇದು. ಗಾಯಕಿ ಬಾಂಬೆ ಜಯಶ್ರೀ.

0: ಶ್ರೀ ಮೃತ್ಯುಂಜಯ ಮರೋಳ್ ಅವರ ಅಧ್ಯಕ್ಷತೆಯಲ್ಲಿ ಯಶಸ್ವಿ ಡೆವಲಪರ್ಸ್ ಅರ್ಪಿಸುವ ಹೂವು ಬಳ್ಳಿಯ ಮೇಳ ಜೂನ್ 26, 27, 28 ಮುಂಜಾನೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ. ಹೊಸ ಮನೆಗಳು, ಹೊಸ ಅಂಗಡಿಗಳು ಹಾಗೂ ಬಾಡಿಗೆ ಬರುವಂತಹ ವಾಣಿಜ್ಯ ಆಸ್ತಿಗಳ ಮಾರಾಟ ಮೇಳವಿದು. ಸ್ಥಳ ಯಶಸ್ವಿ ಎನ್ಕ್ಲೇವ್, ಕುಮಾರ್ ಪಾರ್ಕ್, ಗೋಕುಲ್ ರಸ್ತೆ, ಹುಬ್ಬಳ್ಳಿ. ಅಂಗಡಿಗಳನ್ನು ಖರೀದಿಸುವ ಗ್ರಾಹಕರಿಗೆ 5 ವರ್ಷಗಳವರೆಗೆ ಯಶಸ್ವಿ ಡೆವಲಪರ್ಸ್ ವತಿಯಿಂದ ಕಡ್ಡಾಯ ಬಾಡಿಗೆ ನೀಡುವ ಖಾತರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
1: 9448112323
0: ಅಥವಾ
1: 7353112323.
0: ಸಾಲ ಸೌಲಭ್ಯ SBI, ಕೆನರಾ ಬ್ಯಾಂಕ್, ಹುಬ್ಬಳ್ಳಿ ಅರ್ಬನ್ ಬ್ಯಾಂಕ್. ಷರತ್ತುಗಳು ಅನ್ವಯ. ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
2: ಸಂವಾದಿನಿ ಸಂತನ ಸುಸ್ವರ ಸಿಂಚನ.
0: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆ.

ನಿಮ್ಮ ಸಿಹಿಯಾದ ಚಹಾದೊಂದಿಗೆ ನಮ್ಮ ಸವಿಯಾದ ಹಾಡುಗಳನ್ನು ಇದುವರೆಗೆ ಟೀ ಟೈಮ್ ಚಿತ್ರಗೀತೆಗಳಲ್ಲಿ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಈಗ ವೇಳೆ 6:10 ಪ್ರಕಟಣೆಗಳು ಇದೀಗ.

0: ಶುದ್ಧತಾ ಸೇ ಭರಾ ನಿರ್ಮಾ ಶುದ್ಧ ನಮಕ್.
1: ಮಗ ಕಾಲೇಜ್ ಫಿಕ್ಸ್ ಮಾಡ್ದ್ಯಾ?
2: ಇಲ್ಲೇಪ್ಪ, ಯಾವ ಕಾಲೇಜ್ ಬೆಸ್ಟ್ ಅಂತ ಕ್ಲಾರಿಟಿನ ಸಿಗುವಲ್ದ.
1: ಅಯ್ಯೋ, ಕೇಳಿ ಶ್ರೀಮತಿ ಸಿಐ ಮುನವಳ್ಳಿ ಪಾಲಿಟೆಕ್ನಿಕ್ ಬಗ್ಗೆ ಕೇಳಿಲ್ವಾ? ಮೆಕ್ಯಾನಿಕಲ್, ಆಟೋಮೊಬೈಲ್, ಆರ್ಕಿಟೆಕ್ಚರ್, ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಇ ಮತ್ತು ಇಎನ್ಸಿ ಡಿಪ್ಲೊಮಾ ಕೋರ್ಸಸ್ ಇದೆ. ಅಂಡ್ ಎಲ್ಲಾ ಬ್ರಾಂಚಸ್ ನಲ್ಲೂ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟೀಸ್ ಇದಾರೆ.
2: ಪ್ಲೇಸ್ಮೆಂಟ್ಸ್ ಮತ್ತ
1: ಇಂಟರ್ನ್ಯಾಷನಲ್ ಕಂಪನೀಸ್ ಅಲ್ಲಿ ಪ್ಲೇಸ್ಮೆಂಟ್ ಅಪರ್ಚುನಿಟೀಸ್ ಬ್ರೋ, ಅಂಡ್ ಹಾಸ್ಟೆಲ್ ಫೆಸಿಲಿಟೀಸ್ ಕೂಡ.
3: ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9481493204.
4: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
5: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
4: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
5: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
4: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
6: ಪ್ರಕಟಣೆಗಳು. ಶ್ರೀ ಶಾರದಾದೇವಿ ಅಂಧರ ವಸತಿ ಶಾಲೆಯ ಪ್ರಕಟಣೆ ಇದಾಗಿದೆ. ಕರ್ನಾಟಕ ಸರ್ಕಾರದಿಂದ ಮಾನ್ಯತೆಯನ್ನು ಪಡೆದಿರುವ ಈ ಶಾಲೆಯು 2026-27 ಸಾಲಿಗೆ ಅಂಧ ವಿದ್ಯಾರ್ಥಿಗಳ ಪ್ರವೇಶ ಪ್ರಕಟಣೆ ಇದಾಗಿದ್ದು, ವಯೋಮಿತಿ 5-10 ವರ್ಷದ ಒಳಗಡೆ ಇರಬೇಕು, ಜಾತಿ ಮತ ಭೇದವಿರುವುದಿಲ್ಲ, ಅಭ್ಯರ್ಥಿಯು ದೃಷ್ಟಿಹೀನಾಗಿರಬೇಕು, ಊಟ ವಸತಿಯೊಡನೆ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಉಚಿತ ಶಿಕ್ಷಣ ನೀಡಲಾಗುವುದು. ಶಿಕ್ಷಣದಲ್ಲಿ ಕಂಪ್ಯೂಟರ್ ಶಿಕ್ಷಣ, ಸಂಗೀತ, ತಬಲಾ, ನೃತ್ಯ, ಯಕ್ಷಗಾನ ಹಾಗೂ ಕ್ರೀಡೆಗಳಲ್ಲಿ ತರಬೇತಿಯನ್ನು ನೀಡಲಾಗುವುದು. ಹೈನುಗಾರಿಕೆ, ತೋಟಗಾರಿಕೆಯಲ್ಲೂ ಸಹ ತರಬೇತಿಯನ್ನು ಕೊಡಲಾಗುವುದು. ನುರಿತ ಶಿಕ್ಷಕರಿಂದ ಬೋಧನೆಯನ್ನು ನೀಡಲಾಗುವುದು. ಪ್ರವೇಶ ಪಡೆಯಲು ಕೊನೆಯ ದಿನಾಂಕ 30/6/2026. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ವಿಳಾಸ: ಶ್ರೀ ಶಾರದಾದೇವಿ ಅಂಧರ ವಿಕಾಸ ಕೇಂದ್ರ, ಪರಮಹಂಸನಗರ, ಅನುಪಿನ ಕಟ್ಟೆ ರಸ್ತೆ, ಗೋಪಾಳ, ಶಿವಮೊಗ್ಗ 577205. ದೂರವಾಣಿ ಸಂಖ್ಯೆ 0818222220 ಇಲ್ಲವೇ 2211986. ಆಡಳಿತ ಅಧಿಕಾರಿಯವರ ಮೊಬೈಲ್ ಸಂಖ್ಯೆ 9972719596. ಅಂಧ ಬಾಲಕರ ಸರ್ಕಾರಿ ಪಾಠಶಾಲೆ ಹುಬ್ಬಳ್ಳಿಯ ಪ್ರಕಟಣೆ ಇದಾಗಿದೆ. ಹೂವಿನವಳ್ಳಿ ಹುಬ್ಬಳ್ಳಿಯಲ್ಲಿ ಶ್ರೀ ಸಿದ್ದಾರೂಢ ಸ್ವಾಮೀಜಿ ಮಠದಲ್ಲಿ 1955 ಆರಂಭವಾಗಿ ಸದ್ಯ ಶ್ರೀಮಠದ ಹಿಂಭಾಗದಲ್ಲಿರುವ ಹನುಮಯ್ಯ ಸ್ವಾಮಿ ಬಡಾವಣೆಯ ಆನಂದನಗರ ರಸ್ತೆಯಲ್ಲಿರುವ ಸುಂದರವಾದ ಕಟ್ಟಡಕ್ಕೆ 2019 ಸ್ಥಳಾಂತರಗೊಂಡು ಅಂಧ ಮಕ್ಕಳ ಸೇವೆಯಲ್ಲಿ 72ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ. ಘನ ಸರ್ಕಾರವು ಈ ಶಾಲೆಯನ್ನು 2025-26 ಶೈಕ್ಷಣಿಕ ವರ್ಷದಿಂದ ಪ್ರೌಢಶಾಲೆಯಾಗಿ ಉನ್ನತೀಕರಿಸಿದ್ದು, 2026-27 ಶೈಕ್ಷಣಿಕ ವರ್ಷದಿಂದ 1-10 ತರಗತಿಗಳನ್ನು ನಡೆಸಲಾಗುತ್ತಿದೆ. ದಿನಾಂಕ 16/4/2026 1-10 ವರ್ಗಗಳಿಗೆ ಪ್ರವೇಶಗಳನ್ನು ಪ್ರಾರಂಭಿಸಲಾಗುತ್ತಿದೆ. ಶಿಕ್ಷಣದ ಜೊತೆಗೆ ಎಲ್ಲ ತರಗತಿಗಳಿಗೂ ವಿಜನ್ ಎಂಪವರ್ ಮತ್ತು ಇಕ್ವಿಬೀಯಿಂಗ್ ಪ್ರತಿಷ್ಠಾನಗಳ ಪ್ರಾಯೋಜಕತ್ವದ ಅಡಿ ವಿಜ್ಞಾನ ಮತ್ತು ಗಣಿತ, ಕಂಪ್ಯೂಟರ್ ಶಿಕ್ಷಣ ಮತ್ತು ಸ್ಪೋಕನ್ ಇಂಗ್ಲಿಷ್ ಹಾಗೂ ದೈಹಿಕ ಶಿಕ್ಷಣಗಳ ತರಬೇತಿಯನ್ನು ನೀಡಲಾಗುತ್ತಿದೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಒಂದು ಪಠ್ಯ ವಿಷಯವಾಗಿ ಕಲಿಸಲಾಗುತ್ತಿದೆ. ನುರಿತ ವಿಶೇಷ ಶಿಕ್ಷಕರಿಂದ ಬೋಧನೆಯನ್ನು ನಡೆಸಲಾಗುವುದು. ಯಾವುದೇ ಶುಲ್ಕಗಳು ಇರುವುದಿಲ್ಲ. 45% ಹೆಚ್ಚು ಅಂಧತ್ವವನ್ನು ಹೊಂದಿದ ಮಕ್ಕಳಿಗೆ ಮಾತ್ರ ಪ್ರವೇಶ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಸಂಖ್ಯೆ 9864449779 ಕರೆ ಮಾಡಬೇಕಾಗಿ ಕೋರಿದ್ದಾರೆ. ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದಿರಿ. ವೇಳೆ 6:05 ದಿಲ್ಲಿ ಕೇಂದ್ರದಿಂದ ಇದೀಗ ಇಂಗ್ಲಿಷ್ನಲ್ಲಿ
7: ಆಕಾಶವಾಣಿ. The news read by Naresh Magu.

0: ಹಾಗೂ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಇದು ಆಕಾಶವಾಣಿ ಧಾರವಾಡ ಕೇಂದ್ರ. ಇದೀಗ ಕಾರ್ಯಕ್ರಮ ವಿವರಣೆ.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
0: ನಿಲಯದಿಂದ ಬಿತ್ತರವಾಗುವ ಈ ಸಂಜೆ ಹಾಗೂ ನಾಳೆಯ ಕಾರ್ಯಕ್ರಮ ವಿವರಣೆ. ಈ ಸಂಜೆ 6:30 ರಸವಾರ್ತೆ, 6:51 ಇಂಗ್ಲೆಂಡಿನ ಹೆಡಿಂಗ್ಲೆ ಲೀಡ್ಸ್ನಲ್ಲಿ ಭಾರತ ಮತ್ತು ನೆದರ್ಲ್ಯಾಂಡ್ಸ್ ಮಹಿಳಾ ಕ್ರಿಕೆಟ್ ತಂಡಗಳ ನಡುವೆ ನಡೆಯಲಿರುವ ICC ಮಹಿಳಾ ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿ 2026 ವೀಕ್ಷಕ ವಿವರಣೆಯನ್ನು ಆಟದ ಮುಕ್ತಾಯದವರೆಗೂ ದಿಲ್ಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕೇಳುತ್ತೀರಿ. ಸ್ಟುಡಿಯೋ ಕಾರ್ಯಕ್ರಮಗಳು ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ 6:51 ಪ್ರಾರಂಭವಾಗುತ್ತದೆ. ಈ ಸಂಜೆ 6:51 ಕೃಷಿರಂಗದಲ್ಲಿ ಬಿಜಾಪುರ ಜಿಲ್ಲೆ ಕೊಲ್ಹಾರ ತಾಲೂಕಿನ ರೋಣಿಹಾಳ ಗ್ರಾಮದ ಪ್ರಗತಿಪರ ರೈತರಾದ ಮಲ್ಲಪ್ಪ ಮುತ್ತಪ್ಪ ಬೀಳ್ಗಿ ದೇಸಾಯಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ. ಜನಪದ ಸಂಗೀತದಲ್ಲಿ ಕುಂದಗೋಳ ತಾಲೂಕಿನ ಬೆಟದೂರಿನ ಯಲ್ಲಪ್ಪ ಸಿದ್ದಪ್ಪ ತಿರ್ಲುಕೊಪ್ಪ ಮತ್ತು ಸಂಗಡಿಗರಿಂದ ಗೀಗಿ ಪದ. 7:45 ಆಶಾ ಭೋಸ್ಲೆ ಅವರು ಹಾಡಿದ ಗಜಲ್ಸ್ ಕೇಳುತ್ತೀರಿ. 8:00 ಮಹಿಳಾ ವಾಣಿಯಲ್ಲಿ ಲೇಖಕಿ ಶೋಭಾ ಹೆಗಡೆ ಅವರೊಡನೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. 8:30 ಪುಷ್ಪಹಾರ್. 9:15 ಪ್ರಚಲಿತ ವಿದ್ಯಮಾನ. 9:30 ಕ್ರೀಡಾಲೋಕದಲ್ಲಿ ಅಂತಾರಾಷ್ಟ್ರೀಯ ಕರಾಟೆ ಅಥ್ಲೀಟ್ ಹಾಗೂ ಯೋಗಪಟು ಡಾಕ್ಟರ್ ಪಿ ರಾಘವೇಂದ್ರ ಅವರೊಂದಿಗೆ ಸಂದರ್ಶನ. 10:00 ನಾಟಕ ಶೋಧ, ರಚನೆ ಬಿಆರ್ ಪೊಲೀಸ್ ಪಾಟೀಲ್, ನಿರ್ಮಾಣ ಅನಿಲ್ ದೇಸಾಯಿ. 10:30 ಕೇಂದ್ರ ಸರ್ಕಾರವು 12 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಆಕಾಶವಾಣಿಯು ಸುದ್ದಿ ಸೇವಾ ವಿಭಾಗದ ಕಾರ್ಯಕ್ರಮ ಸರಣಿಯಲ್ಲಿ ಕೇಳುತ್ತೀರಿ. ಇನ್ನು ನಾಳೆ ಅಂದರೆ ಗುರುವಾರ ಜೂನ್ 18, 2026 ಬಿತ್ತರವಾಗುವ ಕಾರ್ಯಕ್ರಮಗಳು. ನಾಳೆ ಬೆಳಿಗ್ಗೆ 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ. 6:25 ಶ್ರೀನಿವಾಸ್ ವಾಡಪ್ಪಿ ಅವರಿಂದ ಚಿಂತನ. 6:30 ರೈತರಿಗೆ ಸಲಹೆಗಳು. 6:35 ನಿಸರ್ಗ ಜ್ಞಾನಾಮೃತ ಕಾರ್ಯಕ್ರಮ. ಭಾಗವಹಿಸುವ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿ. ಕಾರ್ಯಕ್ರಮದ ಪ್ರಸ್ತುತಿ ಜಿ ಸುರೇಖಾ ಸುರೇಶ್. 6:50 ಪ್ರಾಯೋಜಿತ ಕಾರ್ಯಕ್ರಮ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ. ಪ್ರಸ್ತುತಿ ಮಾಯಾರಾಮನ್. ಪ್ರಾಯೋಜಕರು KLS VDIT ಹಳಿಯಾಳ. 7:15 ಭಾವಯಾನ. 7:45 ಸಮಗ್ರ ಆರೋಗ್ಯಕ್ಕಾಗಿ ಯೋಗ. ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ವೇದಾ ವೆಲ್ನೆಸ್ ಸೆಂಟರ್, ಶಿರಸಿ. 9:00 ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ. ಪ್ರಾಯೋಜಿತ ಸರಣಿ. ಪ್ರಾಯೋಜಕರು ಪರಮಹಂಸ ಯೋಗಪೀಠ, ಧಾರವಾಡ. 9:05 ಲಕ್ಷ್ಮೀ ಹೆಗಡೆ ಅವರಿಂದ ಸುಗಮ ಸಂಗೀತ. 9:15 ಕನಕ ಅಧ್ಯಯನ ಪೀಠ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕನಕದೀಪ. ಕಾರ್ಯಕ್ರಮದ ಪ್ರಸ್ತುತಿ ಶರಣಬಸವ ಚೋಳಿನ್ ಹಾಗೂ ಜಿ ಸುರೇಖಾ ಸುರೇಶ್. 9:30 ಹೆಲೋ ನಂದನ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವಿದು. 10:30 ವಿವಿಧ ಕಲಾವಿದರು ಹಾಡಿದ ಭಾವಗೀತೆಗಳು. 10:45 ಜನಪದ ಸಂಗೀತದಲ್ಲಿ ಸಾವಳಗಿಯ ಗಣಪತಿ ಎಸ್ ಮುದಿಗೌಡರ್ ಮತ್ತು ತಂಡದವರಿಂದ ಭಜನಾ ಪದ. ಪಾರ್ವತಿ ಸಿದ್ದಪ್ಪ ಹೊಂಗಲ್ ಮತ್ತು ತಂಡದವರಿಂದ ಸಂಪ್ರದಾಯದ ಪದ. ಸಂಗಪ್ಪ ಹುಚ್ಚಪ್ಪ ಕಲೆಗರ್ ಮತ್ತು ತಂಡದವರಿಂದ ಘಂಟಾ ತರಂಗವಾದನ. 11:00 ಕೇಳು ಗೆಳತಿ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾರಾಮನ್. ಈಗೊಂದು ವಾಣಿಜ್ಯ ಪ್ರಕಟಣೆಯನ್ನು ಆಲಿಸೋಣ.
1: 35 ವರ್ಷಗಳ ಚಿಕಿತ್ಸೆ

0: ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
1: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
0: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಬಾಲೇಗನ್ ಅವರ ಸಿತಾರ್ ವಾದನ. ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಶಿವಮೊಗ್ಗ ಜಿಲ್ಲೆಯ ಈಸೂರಿನ ಬಹುಮುಖ ಪ್ರತಿಭೆ ರೇಣುಕಾ ಓಂಕಾರಪ್ಪ ಅವರೊಡನೆ ಸಂದರ್ಶನ. ಸಂದರ್ಶಕರು ಎಂಕೆ ಶಿವಕುಮಾರ್, ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮ, ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 1:00 ಕೇಂದ್ರ ಸರ್ಕಾರದ ಅಭಿವೃದ್ಧಿ ಚಟುವಟಿಕೆಗಳ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಪಿಎಂ ಕುಸುಮ್ ಯೋಜನೆ ಮತ್ತು ಪಿಎಂ ವಿಶ್ವಕರ್ಮ ಯೋಜನೆಯ ಮಾಹಿತಿ ನೀಡುತ್ತಾರೆ ಯೋಗೇಶ್ ಎಂ. ಈ ಕಾರ್ಯಕ್ರಮ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1:20 ಹಾಗೂ ಕೃಷಿ ರಂಗದಲ್ಲಿ ಮೋಟೆಬೆನ್ನೂರಿನ ಅಡಿವೆಪ್ಪ ಕುರಿಯವರ್ ಮತ್ತು ತಂಡದವರಿಂದ ಏಕತಾರಿ ಪದ. 1:30 ಹೆಲೋ ಅಭಿಲಾಷ ನೇರ ಫೋನಿನ್ ಕಾರ್ಯಕ್ರಮ. 2:40 ಭಾವಯಾನ, ನಂತರ ಹೊಸ ಹಾಡು ಕೇಳುತ್ತೀರಿ. ಇನ್ನು ಸಂಜೆಯಲ್ಲಿ 6:30 ಜಿಲ್ಲಾ ವಾರ್ತಾಪತ್ರ, 6:51 ಕೃಷಿರಂಗದಲ್ಲಿ ವೈವಿಧ್ಯಮಯ ಸಮಗ್ರ ಕೃಷಿ ಕುರಿತು ಪ್ರಗತಿಪರ ರೈತರಾದ ಅಳ್ನಾವರ ತಾಲೂಕು ಹೊನ್ನಾಪುರ ರಾಮಪ್ಪ ಶಿವನಗೌಡ ನಂದನಗೌಡ ಅವರೊಡನೆ ಸಂದರ್ಶನ. ಇವರೊಂದಿಗೆ ಶರಣಬಸವ ಚೋಳಿನ್. 7:45 ಸುಮನ್ ಕಲ್ಯಾಣಪುರ್ ಅವರು ಹಾಡಿದ ಮರಾಠಿ ಹಾಡುಗಳು. 8:00 ಯುವವಾಣಿಯಲ್ಲಿ ಧಾರವಾಡದ ಕಮಟೊಳ್ಳಿಯ ಆರ್ಎಫ್ ಪಾಟೀಲ್ ಸರ್ಕಾರಿ ಪಾಲಿಟೆಕ್ನಿಕ್ ವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. 8:30 ಪುಷ್ಪಹಾರ್. 9:15 ಸ್ಪಾಟ್ಲೈಟ್. 9:30 ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರವು May 30 ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಏರ್ಪಡಿಸಿದ್ದ ಸ್ವರಸ್ಮೃತಿ ಸಾರಸ್ವತ ಸಂಚಯ ಕಾರ್ಯಕ್ರಮದ ಧ್ವನಿ ಮುದ್ರಣ ಕೇಳುತ್ತೀರಿ. ಆಕಾಶವಾಣಿ ಸಾಹಿತ್ಯ ಕುರಿತಂತೆ ಬಸವರಾಜ್ ಸಾದರ್ ಹಾಗೂ ಆಕಾಶವಾಣಿ ಸಂಗೀತ ಈ ಬಗ್ಗೆ ಡಾಕ್ಟರ್ ಎನ್ ರಘು, ಆಕಾಶವಾಣಿ ನಾಟಕ ಹಾಗೂ ಕೇಳುಗರು ಈ ಕುರಿತಂತೆ ಡಾಕ್ಟರ್ ಎಂಎಸ್ ವಿದ್ಯಾ ಅವರು ಮಾತನಾಡುತ್ತಾರೆ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರ ಗಾಯನವಿದೆ. 10:30 ಕೇಂದ್ರ ಸರ್ಕಾರವು 12 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಆಕಾಶವಾಣಿಯ ಸುದ್ದಿ ಸೇವಾ ವಿಭಾಗವು ಕೈಗೊಂಡ ಕಾರ್ಯಕ್ರಮ ಸರಣಿಯಲ್ಲಿ ವಿರಾಸತ್ ಬಗ್ಗೆ ಮಾಹಿತಿ ದೊರೆಯುತ್ತದೆ. ಆಕಾಶವಾಣಿ ಧಾರವಾಡ ನಿಲಯದಿಂದ ಬಿತ್ತರವಾಗುವ ಈ ಸಂಜೆ ಹಾಗೂ ನಾಳೆಯ ಕಾರ್ಯಕ್ರಮಗಳನ್ನು ಇದುವರೆಗೆ ಕೇಳಿದ್ರಿ.

0: ಕೇಳುಗರೇ, ಜೂನ್ 21 ವಿಶ್ವ ಯೋಗ ದಿನ. ಈ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಹಾಗೂ ಅಗತ್ಯತೆ ಕುರಿತು ಆಕಾಶವಾಣಿ ಧಾರವಾಡ ಕೇಂದ್ರವು ಯೋಗದಿಂದ ಸಮಗ್ರ ಆರೋಗ್ಯ ಎಂಬ ಸರಣಿ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಗ್ಗೆ 7:45 ಪ್ರಸಾರ ಮಾಡುತ್ತಿದೆ. ಕಾರ್ಯಕ್ರಮವನ್ನು ಆಲಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ.
1: ಆತ್ಮೀಯ ಕೇಳುಗರೇ,
2: ಯೋಗ ಪೂರ್ಣ ಧರಣಿ.
1: ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1-21 ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ.
2: ಯೋಗ ಪೂರ್ಣ ಧರಣಿ
1: ಪ್ರತಿದಿನ ಮುಂಜಾನೆ 9:00 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ.
3: 35 years of clinical excellence with compassion.
4: From life-saving emergencies to advanced cardiac and multi-specialty expertise,
3: Bengaluru has placed its trust in one name.
4: Choose the care Bengaluru believes in.
3: Call 9686860310. Fortis Hospital, Cunningham Road. With you for life.
5: Akashavani, Dharavada.
6: Akashavani. Sampradi Vartaha Shruyantam. ಪ್ರವಾಚಿಕಾ ನಿಧಿ ಝಾ.

ಕಟ್ಟೆ ಗುರುರಾಜ್, ಓದುತ್ತಿರುವವರು ಸಹನ. ಪ್ರಿಯ ಶ್ರೋತೃಗಳೇ, ತೆಲಂಗಾಣದಲ್ಲಿ ಜತ್ರಾಲಿ ಅನ್ನೋ ಹಳ್ಳಿ ಇದೆ. ಈ ಹಳ್ಳಿಲಿ ಇರೋರೆಲ್ಲ ಬಹಳ ಆರೋಗ್ಯವಂತರಂತೆ. ಡಾಕ್ಟರ್ನ ಮನೆ ಮುಂದೆನೆ ಇಟ್ಕೊಂಡಿದ್ದಾರೆ. ಡಾಕ್ಟರ್ ಅಂದ್ರೆ ಸ್ಟೆತಸ್ಕೋಪ್ ಇಟ್ಕೊಂಡಿರೋರಲ್ಲ, ಡಾಕ್ಟರ್ ಮರದ ರೂಪದಲ್ಲಿ ಇದಾರೆ. ಇಲ್ಲಿ ಇರೋ 200 ಹೆಚ್ಚು ಮನೆಗಳ ಮುಂದೆ ನೇರಳೆ ಹಣ್ಣಿನ ಮರಗಳಿವೆ. ನೇರಳೆ ಇವರ ನಿರೋಗದ ಗುಟ್ಟು. ಜೂನ್ ಜುಲೈ ತಿಂಗಳು ಬಂದ್ರೆ ಸಾಕು, ಜತ್ರಾಲಿ ನಿಜಕ್ಕೂ ನೀಲಿ ಬಣ್ಣಕ್ಕೆ ತಿರುಗಿರತ್ತೆ, ನಮ್ಮ ಲಾಲ್ಬಾಗ್ ಒಳಗಿರೋ ಗುಲ್ಮೊಹರ್ ರಸ್ತೆಗಳ ಹಾಗೆ. ಈ ನೇರಳೆ ಮರ ಹಳ್ಳಿನಲ್ಲಿ ಸಾಮರಸ್ಯ ಮೂಡಿಸಿದೆ. 2 ಕಾಲ ನಡೆಯೋ ನೇರಳೆ ಜಾತ್ರೆ ಸಂದರ್ಭದಲ್ಲಿ ಒಬ್ಬರ ಮನೆಯ ಮುಂದಿರೋ ನೇರಳೆ ಹಣ್ಣನ್ನ ಕೀಳೋದಕ್ಕೆ ಇನ್ನೊಬ್ರು ಮನೆಯವರು ನೆರವಾಗ್ತಾರೆ. ವಯಸ್ಸಾದವರು ಮನೆಯಲ್ಲಿದ್ರೆ ಅವರಿಗೆ ನೇರಳೆ ಕಿತ್ಕೊಡೋದೇ ಯುವಕರಿಗೆ ಹೆಮ್ಮೆ. ಇಡೀ ಹಳ್ಳಿಗೆ ಹಳ್ಳಿನೇ ಈ ರೀತಿ ಒಗ್ಗಟ್ಟಿನಿಂದ ನೇರಳೆ ಹಣ್ಣನ್ನ ಕೀಳ್ತಾರೆ. ಹೀಗೆ ಕಿತ್ತಿರುವಂತಹ ನೇರಳೆಯನ್ನ ಹಣಕ್ಕಾಗಿ ಮಾರೋದಿಲ್ಲ, ದೂರದ ಗೆಳೆಯರಿಗೆ, ನೆಂಟರಿಗೆ, ಆಫೀಸಿನ ಕೊಲೀಗ್ಗಳಿಗೆ ಕೊಟ್ಟು ಅವರಲ್ಲೂ ನೇರಳೆ ಸಂತಸ ಹುಟ್ಟಿಸಿ ತಾವು ಖುಷಿ ಪಡ್ತಾರೆ. ಹಾಗಾಗಿ ಜತ್ರಾಲಿ ನೇರಳೆ ಅಂದ್ರೆ ಎಲ್ಲರೂ ಕಣ್ಣು ಬಾಯಿ ಬಿಡ್ತಾರೆ. ವಾರ್ಷಿಕವಾಗಿ ಈ ಒಂದು ಹಳ್ಳಿಯಲ್ಲೇನೆ ಸುಮಾರು 50-60 ಟನ್ ನೇರಳೆ ಜಮೆಯಾಗುತ್ತೆ. ಅಂದ್ಹಾಗೆ ಈ ಹಳ್ಳಿಲಿ ನೇರಳೆ ಹಣ್ಣು ತಿಂದವರು ಬೀಜವನ್ನ ತುಪುಕ್ ಅಂತ ಉಗ್ಗಿಯಕ್ಕೆ ಬಿಡೋದಿಲ್ಲ. ಬೀಜಗಳನ್ನ ಜತನವಾಗಿ ಎತ್ತಿಟ್ಟು ಪುಡಿ ಮಾಡಿ ಸಕ್ಕರೆ ಕಾಯಿಲೆಗೆ ಮದ್ದು ಅರಿತಾರಂತೆ. ನೇರಳೆಯಲ್ಲಿ ಹೇರಳವಾಗಿ ವಿಟಮಿನ್ ಸಿ, ಬಿ ಇದೆ. ಇದನ್ನ ತಿಂದ್ರೆ ರಂಜಕ ಅಂಶ ಮೂಳೆಗಳನ್ನ ಗಟ್ಟಿಮುಟ್ಟಾಗಿಸುತ್ತೆ. ಆಂಥೋಸಯಾನಿನ್ ಅಂಶದಿಂದಲೇ ನೇರಳೆಗೆ ವಗರುಗುಣ ಬಂದಿರೋದು. ಈ ಆಂಟಿ ಆಕ್ಸಿಡೆಂಟ್ನಿಂದ ಹೃದ್ರೋಗ, ಕ್ಯಾನ್ಸರ್ಗಳಂಥ ಹೆಮ್ಮಾರಿಗಳು ಜತ್ರಾಲಿ ಹಳ್ಳಿಗರ ಮನೆ ಹೊಸ್ತಿಲು ಕೂಡ ಮೆಟ್ಟಿಲ್ವಂತೆ. ನೋಡಿದ್ರ ನೇರಳೆ ಡಾಕ್ಟರ್ನ ಕೇಳುಗ್ರೆ. ಪುರಾತನ ನಮ್ಮ ಅರುಣಾಚಲದ ಹ್ಯಾಂಡ್ ಮೇಡ್ ಪೇಪರ್ ವಿಶ್ವದ ಬಹುತೇಕ ಬೌದ್ಧ ಧಾರ್ಮಿಕ ಗ್ರಂಥಗಳು ಪ್ರಾರ್ಥನಾ ಪತ್ರಗಳಾಗೋಗಿವೆ. ಏನಿದು ಹ್ಯಾಂಡ್ ಮೇಡ್ ಪೇಪರ್ ಅಂದ್ರೆ ಅಂತನ? ಹೌದು, ಈ ಪೇಪರ್ ಅನ್ನ ಬೆಳೀತಾರೆ. ಗಾಬರಿ ಆಗ್ಬೇಡಿ, ವಿಶ್ವದಲ್ಲೇ ಇಂಥದ್ದೊಂದು ಪ್ರಯೋಗಕ್ಕೆ ಇಳಿದಿದ್ದು ನಮ್ಮ ದೇಶ ಅನ್ನೋದು ನಮ್ಮ ನಿಮ್ಮೆಲ್ಲರ ಹೆಮ್ಮೆ. ಇದಕ್ಕೆ 1000 ಇತಿಹಾಸ ಇದೆ. ತವಾಂಗ್ ಜಿಲ್ಲೆಯ ಮುಕ್ಟೋ ಗ್ರಾಮದಲ್ಲಿ ಮೊನ್ಸಾ ಬುಡಕಟ್ಟು ಜನಾಂಗ ಇದೇ ಕೆಲಸ ಮಾಡ್ತಿರೋದು. ಸ್ಥಳೀಯವಾಗಿ ಬೆಳೆಯುವಂತಹ ಶುಗು ಶೇಂಗ್ ಅನ್ನೋ ಮರದ ತೊಗಟೆಯಿಂದ ಪೇಪರ್ ಮಾಡ್ತಾರೆ. ಇದರ ವಿಶೇಷ ಏನಂದ್ರೆ ತೆಳುವಾದ ನಾರುಗಳಿಂದ ಕೂಡಿರುತ್ತೆ, ತೇವಾಂಶ ಹಿಡಿದುಕೊಳ್ಳೋ ಶಕ್ತಿ ಇದಕ್ಕಿದೆಯಂತೆ. ಟಿಬೆಟ್, ಥೈಲ್ಯಾಂಡ್, ಜಪಾನ್ಗಳ ಬೌದ್ಧ ಮಂದಿರಗಳಿಗೆ ಈಗಲೂ ಈ ಪೇಪರ್ ಬಳಸ್ತಾರಂತೆ. ಟಿಬೆಟ್ನ ಬಹುತೇಕ ಬೌದ್ಧ ಧರ್ಮ ಗ್ರಂಥಗಳಿಗೆ ಮೊನ್ಶುಕ್ ಕೊಡುಗೆ ಇದೆ. ಈಗಲೂ ಕೂಡ ಮುಕ್ಟೋ ಗ್ರಾಮದಲ್ಲಿ ದಿನಕ್ಕೆ 500 ಪೇಪರ್ ತಯಾರಿಕೆ ಆಗ್ತಿದೆ. ಬುಡಕಟ್ಟು ಜನಾಂಗ ಬಿಟ್ಟು ಬಿಡದೆ 1000 ಈ ಪೇಪರ್ ತಯಾರಿಕೆನ ರಕ್ಷಣೆ ಮಾಡ್ಕೊಂಡ್ ಬರ್ತಾ ಇದೆ. ಒಂದು ಕಾಲದಲ್ಲಿ ತವಾಂಗ್ ನಗರದ ಮನೆ ಮನೆನಲ್ಲೂ ಪೇಪರ್ ತಯಾರಿಕೆ ಮಾಡ್ತಾ ಇದ್ರು. ಬ್ರಿಟಿಷರು ಕಾಲಿಟ್ಟಿದ್ದೇ ಕಾಲಿಟ್ಟಿದ್ದು, ಪೈಪೋಟಿ ಜಾಸ್ತಿಯಾಗಿ ವಿನಾಶದ ಅಂಚಿಗೆ ಬಂದು ನಿಲ್ತು. ಆದ್ರೆ ಈಗ ಮತ್ತೆ ಶುಗು ಶೆಂಗ್ ಸದ್ದು ಮಾಡ್ತಾ ಇದೆ. ಪ್ರಿಯ ಶ್ರೋತೃಗಳೇ, ದೆಹಲಿಯಲ್ಲಿ ಮಟ್ಕಾ ಮ್ಯಾನ್ ಅಂತ ಇದ್ದಾರೆ. ಮಟ್ಕಾ ಅಂದ್ರೆ ಭಯ ಬೀಳ್ಬೇಡಿ, ಮಟ್ಕಾ ಅಂದ್ರೆ ಮಡ್ಕೆ ಅಂತ. ಇವರ ಹೆಸರು ನಟರಾಜನ್ ಅಂತ. ಇಂಜಿನಿಯರಿಂಗ್ನ ಅರ್ಧಕ್ಕೆ ಬಿಟ್ಟು ಲಂಡನ್ನಲ್ಲಿ ಬಿಸ್ನೆಸ್ ಮ್ಯಾನ್ ಆಗಿದ್ದವರು. ನಟರಾಜನ್ ಅವರ ವಯಸ್ಸು 70. ಬೆಳಿಗ್ಗೆ ಎದ್ದು ದೇವರು ಮುಖ ನೋಡ್ತಾರೋ ಇಲ್ವೋ, ಆದ್ರೆ ಮಡಕೆ ಮುಖಾನಂತೂ ನೋಡೇ ನೋಡ್ತಾರೆ. ಕಳೆದ 12 ನಟರಾಜನ್ 100 ಮಡಕೆಗಳಿಗೆ ಪರಿಶುದ್ಧ ನೀರ್ ತುಂಬಿಸಿ ಬಾಯಾರಿದ ಗಂಟಲುಗಳ ದಾಹ ನೀಗಿಸ್ತಾ ಇದ್ದಾರೆ. ಇಂದು ಪ್ರತಿದಿನ ಬೇರೆ ಊರು ಹಳ್ಳಿಗಳಿಂದ ದೆಹಲಿಗೆ ಬರುವ 8,000 ಮಂದಿಗೆ ನಟರಾಜನ್ರ ಮಡಿಕೆಗಳೇ ವಾಟರ್ ಫಿಲ್ಟರ್ಗಳಾಗಿವೆ. ಸಫ್ದಾರ್ ಜಂಗ್, ಮಾಳವೀಯ ನಗರ, ಪಂಚಶೀಲಾ ಪಾರ್ಕ್ ಸುತ್ತಮುತ್ತ, ಔಟರ್ ರಿಂಗ್ ರೋಡ್ ಬದಿ, ಹೀಗೆ 100 ಕಡೆ ಮಡಿಕೆಗಳಿವೆ. ನೀರು ಸಪ್ಲೈ ಮಾಡಕ್ಕೆ ಅಂತಾನೆ ನಟರಾಜನ್ ಅವರ ಬಳಿ ಸ್ಟೇನ್ಲೆಸ್ ಸ್ಟೀಲ್ ಮ್ಯಾಕ್ಸಿ ಟ್ರೆಕ್ ಇದೆ. ಮಡಿಕೆಗಳನ್ನ ಮಕ್ಕಳ ತರ ನೋಡ್ಕೊಂತಾರೆ. ಗಾಳಿಗೆ ಅಲುಗಾಡದಂತೆ ಕಬ್ಬಿಣದ ಚೌಕಟ್ಟು ಮಾಡಿಸಿದ್ದಾರೆ. ಕೆಲವು ಕಡೆ ಹಸಿರು ನೆಟ್ ಹಾಕ್ಸಿ ಬಿಸಿಲು ತಾಗದಿರೋ ಹಾಗೆ ಸುಂಟರ್ ಗಾಳಿಗೆ ಬಿದ್ದು ಒಡೆದು ಹೋಗದಂತೆ ರಕ್ಷಣೆ ಮಾಡ್ತಾ ಇದ್ದಾರೆ. ನಟರಾಜನ್ ಕಾಳಜಿ ಎಷ್ಟಿದೆ ಅಂತಂದ್ರೆ ಮಡಿಕೆಗಳ ಮೇಲೆ ಇವರ ನಂಬರ್ ಬರೆದಿದ್ದಾರೆ. ನೀರು ಖಾಲಿಯಾದ ತಕ್ಷಣ ಹತ್ತಿರದವರು ಕರೆ ಮಾಡ್ಲಿ ಅಂತ. ಸರಿ, ಇದು ಈ ವಾರದ ರಸವಾರ್ತೆ ಇಲ್ಲಿಗೆ ಮುಗಿಸೋಣ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ

0: ಪ್ರಭಾಸ್ ಆರ್,
1: ಆಕಾಶವಾಣಿ ಬೆಂಗಳೂರು.
2: ಆಕಾಶವಾಣಿ ಧಾರವಾಡ.
3: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
4: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
3: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
4: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
3: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನ್ನಿಂಗ್ಹ್ಯಾಮ್ ರೋಡ್.
5: ಕೇಳುಗರೆ, ಜೂನ್ 21 ವಿಶ್ವಯೋಗ ದಿನ. ಈ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಹಾಗೂ ಅಗತ್ಯತೆ ಕುರಿತು ಆಕಾಶವಾಣಿ ಧಾರವಾಡ ಕೇಂದ್ರವು ಯೋಗದಿಂದ ಸಮಗ್ರ ಆರೋಗ್ಯ ಎಂಬ ಸರಣಿ ಕಾರ್ಯಕ್ರಮವನ್ನ ಪ್ರತಿದಿನ ಬೆಳಗ್ಗೆ 7:45 ಪ್ರಸಾರ ಮಾಡುತ್ತಿದೆ. ಕಾರ್ಯಕ್ರಮವನ್ನು ಆಲಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ.
6: ಆತ್ಮೀಯ ಕೇಳುಗರೆ,
7: ಯೋಗ ಪೂರ್ಣ ಧರಣಿ.
6: ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1 ರಿಂದ 21 ತಾರೀಖಿನವರೆಗೂ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ.
7: ಯೋಗ ಪೂರ್ಣ ಧರಣಿ
6: ಪ್ರತಿದಿನ ಮುಂಜಾನೆ 9 ಗಂಟೆಗೆ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಕಾರ್ಯಕ್ರಮ ಕೇಳಿ ಅಭಿಪ್ರಾಯ ತಿಳಿಸಿ.
2: ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು. 6:40 ಬೆಂಗಳೂರು ಕೇಂದ್ರ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ PM Suryaghar.gov.in ನಲ್ಲಿ.
2: यार कोई ऐसी लाइफ इंश्योरेंस पॉलिसी बताओ जिसमें कम प्रीमियम हो, बोनस भी अच्छा मिले और भरोसे वाला भी हो.
3: PLI है ना?
4: सरकारी कर्मचारी के साथ साथ सभी प्रोफेशनल, ग्रेजुएट और डिप्लोमा होल्डर्स ले सकते हैं PLI पॉलिसी का फायदा, और साथ में पोस्टल डिपार्टमेंट का भरोसा भी. अपने नजदीकी पोस्ट ऑफिस से आज ही संपर्क करें या लॉग इन करें indiapost.gov.in पर.
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಕೇಳುಗರೆ, ಇದೇ ಶುಕ್ರವಾರ June 19 ಸಾಯಂಕಾಲ 6:50 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುವವರು ಕೃಷಿ ನಿರ್ದೇಶಕರಾದ ಡಾಕ್ಟರ್ ಜಿಟಿ ಪುತ್ರ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 0477, 2237 0488, ಎಸ್ಡಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ June 19 ಸಾಯಂಕಾಲ 6:50 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಹಲೋ ಕೃಷಿರಂಗ.
6: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ನಾಳೆ ವಿಧಾನಪರಿಷತ್ ಚುನಾವಣೆ, ಒಟ್ಟು 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಕಣದಲ್ಲಿ, ಕಾಂಗ್ರೆಸ್ ಶಾಸಕರಿಗೆ ಮತದಾನ ತರಬೇತಿ. ಕಾವೇರಿ ಕೊಳದಲ್ಲಿ ಮುಂಗಾರು ಕ್ಷೀಣ, ಕೆಆರ್ಎಸ್ ಅಣೆಕಟ್ಟೆಯ ನೀರು ಕುಡಿಯಲು ಮಾತ್ರ ಲಭ್ಯ, ಮಂಡ್ಯ ಜಿಲ್ಲಾಧಿಕಾರಿ ಸ್ಪಷ್ಟನೆ. ರಾಜ್ಯದ ಮಾವು ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸುವಂತೆ ಕೇಂದ್ರ ಕೃಷಿ ಸಚಿವರಿಗೆ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಪತ್ರ. 232 ಗ್ರೇಡ್ 2 ತಹಶೀಲ್ದಾರ್ಗಳಿಗೆ ಗ್ರೇಡ್ 1 ಹುದ್ದೆಗೆ ಬಡ್ತಿ ನೀಡಿ ಸರ್ಕಾರ ಆದೇಶ. ಬಿಡದಿ ಟೌನ್ಶಿಪ್ಗೆ ವಿರೋಧ, ರೈತರ ಹೋರಾಟಕ್ಕೆ ಬೆಂಬಲ ಘೋಷಿಸಿದ ಬಿಜೆಪಿ. ವಿಧಾನಪರಿಷತ್ನ 7 ಸ್ಥಾನಗಳಿಗೆ ನಾಳೆ ಚುನಾವಣೆ ನಡೆಯಲಿದೆ. ಒಟ್ಟು 8 ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ. ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಈ ನಡುವೆ ಕಾಂಗ್ರೆಸ್ ತಮ್ಮ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಕಾರ್ಯತಂತ್ರ ರೂಪಿಸಿದೆ. 8 ಅಭ್ಯರ್ಥಿಗಳು 7 ಸ್ಥಾನಗಳಿಗೆ ಸ್ಪರ್ಧಿಸುತ್ತಿರುವ ಈ ಚುನಾವಣೆಯಲ್ಲಿ ಪ್ರತಿಯೊಂದು ಮತವೂ ಮಹತ್ವದ್ದಾಗಿದೆ. ಕಾಂಗ್ರೆಸ್ನ 4 ಹಾಗೂ ಬಿಜೆಪಿಯ 2 ಅಭ್ಯರ್ಥಿಗಳು ಸರಾಗವಾಗಿ ಗೆಲುವು ಸಾಧಿಸಲಿದ್ದಾರೆ. 7ನೇ ಸ್ಥಾನಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಹಾಗೂ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ನಡುವೆ ಸ್ಪರ್ಧೆ ಏರ್ಪಟ್ಟಿದೆ. ಈ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಅಡ್ಡ ಮತದಾನ ಆಗಬಾರದು ಹಾಗೂ ಮತ ಅಸಿಂದುಕೊಳ್ಳದಂತೆ ಕಾಂಗ್ರೆಸ್ ಎಚ್ಚರಿಕೆ ವಹಿಸಿದೆ. ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ಅಣಕು ಮತದಾನ ಪ್ರಕ್ರಿಯೆ ನಡೆಸಲಾಗಿದೆ. ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ನಿಂದ ಬಿಕೆ ಹರಿಪ್ರಸಾದ್, ತಿಪ್ಪಣ್ಣಪ್ಪ ಕಮಕನೂರು, ಪಿವಿ ಮೋಹನ್, ಶಿವಣ್ಣ ಮಳವಳ್ಳಿ, ವಿನಯ್ ಕಾರ್ತಿಕ್ ಕಣದಲ್ಲಿ ಇದ್ದಾರೆ. ಬಿಜೆಪಿಯಿಂದ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ, ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಗೋವಿಂದರಾಜು ಕಣದಲ್ಲಿ ಇದ್ದಾರೆ. ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗಿರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಅಣೆಕಟ್ಟೆಯಲ್ಲಿ ನೀರಿನ ಪ್ರಮಾಣ ಗಣನೀಯ ಮಟ್ಟದಲ್ಲಿ ಕುಸಿತ ಕಂಡಿದೆ. ಈ ಬಾರಿ ಕೃಷಿಗೆ ನೀರು ಸಿಗುವುದು ಬಹುತೇಕ ಅನುಮಾನವಾಗಿದ್ದು ಅಣೆಕಟ್ಟೆಯಲ್ಲಿ ಇರುವ ನೀರು ಕುಡಿಯಲು ಮಾತ್ರ ಬಳಕೆಗೆ ಲಭ್ಯವಾಗಲಿದೆ ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. 124.80 ಅಡಿ ನೀರಿನ ಮಟ್ಟ ಹೊಂದಿರುವ ಕೆಆರ್ ಜಲಾಶಯದಲ್ಲಿ 81.35 ಅಡಿ ಮಾತ್ರ ನೀರಿದ್ದು 11.394 ಟಿಎಂಸಿ ನೀರು ಲಭ್ಯವಿದೆ. ಈ ಬಾರಿ ಮುಂಗಾರು ಕೈಕೊಟ್ಟಿದ್ದು ಇರುವ 11.394 ಟಿಎಂಸಿ ನೀರಿನಲ್ಲಿ ಮಂಡ್ಯ, ಬೆಂಗಳೂರು, ಮೈಸೂರು, ಬೆಂಗಳೂರು ದಕ್ಷಿಣ ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಸಬೇಕಿದೆ. 4 ನಗರಗಳಿಗೆ ಕುಡಿಯುವ ನೀರಿಗಷ್ಟೇ ಪ್ರಸ್ತುತ ಅಣೆಕಟ್ಟೆಯಲ್ಲಿರುವ ನೀರು ಲಭ್ಯವಿರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷಿ ಚಟುವಟಿಕೆಗಳಿಗೆ ನೀರು ಸಿಗುವುದಿಲ್ಲ ಎಂದು ಜಿಲ್ಲಾಧಿಕಾರಿ ಸ್ಪಷ್ಟಪಡಿಸಿದ್ದಾರೆ.
1: ಈಗಾಗಲೇ ಜೂನ್ ಮುಂಗಾರು ವಾಡಿಕೆಯಂತೆ ಮಳೆ ಬರ್ತಾ ಇಲ್ಲ. ಕೆಆರ್ಎಸ್ ಅಣೆಕಟ್ಟಿನಲ್ಲಿ ಸುಮಾರು 10 ಟಿಎಂಸಿ ನೀರೇನಿದೆ, 4 ಟಿಎಂಸಿ ನೀರನ್ನ ಡೆಸ್ಕ್ ಸ್ಟೋರೇಜ್ ಅನ್ನ ಕಳೆದ್ರೆ ಉಳಿತಕ್ಕಂತ 6 ಟಿಎಂಸಿ ನೀರನ್ನ ಓನ್ಲಿ ಕುಡಿಯುವ ನೀರು ಉದ್ದೇಶಕ್ಕೋಸ್ಕರ ಮಾತ್ರ ನಾವು ಮೀಸಲಿರಿಸಿಕೊಂಡಿದ್ದೇವೆ. ಮಂಡ್ಯ, ಬೆಂಗಳೂರು ದಕ್ಷಿಣ, ಬೆಂಗಳೂರು ನಗರ ಈ 3 ಜಿಲ್ಲೆಗಳಿಗೆ ಸೇರಿದಂತೆ ನಮಗೆ ಪ್ರತಿ ತಿಂಗಳ 2 ಟಿಎಂಸಿ ನೀರು ಬೇಕಾಗುತ್ತೆ. ಮುಂದಿನ ಆಗಸ್ಟ್ ತಿಂಗಳವರೆಗೂ ಕೂಡ ನಾವು ಅದನ್ನ ಯೋಜನೆ ರೂಪಿಸಿಕೊಂಡಿದ್ದೇವೆ. ಪ್ರಾಯಶಃ ಮಳೆ ಬಂದ್ರೆ ನಮಗೆ ಇನ್ಫ್ಲೋ ಜಾಸ್ತಿ ಆದ್ರೆ ಕೆಆರ್ಎಸ್ ನ ಮಟ್ಟ ಜಾಸ್ತಿ ಆಗುತ್ತೆ, ಕುಡಿಯುವ ನೀರಿಗೇನು ಸಮಸ್ಯೆ ಆಗೋದಿಲ್ಲ.
0: ರಾಜ್ಯದ ಮಾವು ಬೆಳೆಗಾರರ ಸಂಕಷ್ಟ ಕುರಿತಂತೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಇಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಅವರಿಗೆ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ 2026-27 ಋತುವಿನಲ್ಲಿ ರೈತರು ಎದುರಿಸುತ್ತಿರುವ ಸಂಕಷ್ಟವನ್ನು ತಗ್ಗಿಸಲು ಮಾರುಕಟ್ಟೆ ಮಧ್ಯಸ್ಥಿಕೆ ಯೋಜನೆ ಮೂಲಕ ಬೆಲೆ ಕೊರತೆ ಪಾವತಿ ಯೋಜನೆಯಡಿ ಬೆಂಬಲವನ್ನು ಪರಿಗಣಿಸುವಂತೆ ಕೋರಿದ್ದಾರೆ. ಕರ್ನಾಟಕವು ದೇಶದ ಪ್ರಮುಖ ಮಾವು ಉತ್ಪಾದಿಸುವ ರಾಜ್ಯಗಳಲ್ಲಿ ಒಂದಾಗಿದ್ದು ಸುಮಾರು 1.45 ಲಕ್ಷ ಹೆಕ್ಟೇರ್ಗಳಲ್ಲಿ ವಿಸ್ತರಿಸಿದೆ. ಪ್ರಸ್ತುತ ಋತುವಿನಲ್ಲಿ ಸುಮಾರು 10 ಲಕ್ಷ ಮೆಟ್ರಿಕ್ ಟನ್ ಮಾವು ಉತ್ಪಾದನೆಯಾಗಿದೆ ಎಂದು ಹೇಳಿದ್ದಾರೆ. ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಧಾರವಾಡ, ತುಮಕೂರು ಮತ್ತು ಹಾವೇರಿ ಜಿಲ್ಲೆಗಳ ರೈತರು ಸಂಕಷ್ಟ ಅನುಭವಿಸುತ್ತಿದ್ದು ಪಿಡಿಪಿಎಸ್ ಚೌಕಟ್ಟಿನಡಿಯಲ್ಲಿ ಮಾವು ಬೆಳೆಗಾರರಿಗೆ ಸೂಕ್ತ ಬೆಂಬಲ ನೀಡುವ ಬಗ್ಗೆ ಕೇಂದ್ರ ಕೃಷಿ ಸಚಿವಾಲಯ ಪರಿಗಣಿಸಬೇಕು ಮತ್ತು ಅಗತ್ಯ ಆಡಳಿತ ಪ್ರಕ್ರಿಯೆಯನ್ನು ಆದಷ್ಟು ಬೇಗ ಪ್ರಾರಂಭಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಸರ್ಕಾರ ಗ್ರೇಡ್ 2 ತಹಶೀಲ್ದಾರ್ ಹುದ್ದೆಯಿಂದ ಗ್ರೇಡ್ 1 ಹುದ್ದೆಗೆ ಆದ್ಯತೆಯ ಮೇರೆಗೆ ಪರಿಗಣಿಸಿ ಬಡ್ತಿ ನೀಡಿದೆ. ಈ ಕುರಿತಂತೆ ಕಂದಾಯ ಸಚಿವರು ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪತ್ರಿಕಾ ಪ್ರಕಟಣೆ ಮೂಲಕ ಮಾಹಿತಿ ನೀಡಿದ್ದಾರೆ. ಒಟ್ಟು 232 ಗ್ರೇಡ್ 2 ತಹಶೀಲ್ದಾರ್ಗಳಿಗೆ ಗ್ರೇಡ್ 1 ಹುದ್ದೆಗೆ ಬಡ್ತಿ ನೀಡಲಾಗಿದೆ. ಸ್ವಯಂ ಸ್ಫೂರ್ತಿಯಿಂದ ಕಾರ್ಯನಿರ್ವಹಿಸುವ ಅಧಿಕಾರಿ ವರ್ಗ ಯಾವುದೇ ಸರ್ಕಾರಕ್ಕೆ ಅತಿದೊಡ್ಡ ಆಸ್ತಿ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಬೆಂಗಳೂರು ಮಹಾನಗರ ಪ್ರದೇಶವನ್ನು ಜಾಗತಿಕ ಆರ್ಥಿಕ ಬೆಳವಣಿಗೆಯ ಪ್ರಮುಖ ಕೇಂದ್ರವನ್ನಾಗಿ ಪರಿವರ್ತಿಸಲು ರಾಜ್ಯ ಸರ್ಕಾರ ಮಹತ್ತರ ಹೆಜ್ಜೆ ಇಟ್ಟಿದೆ. 2037 ವೇಳೆಗೆ ಬೆಂಗಳೂರನ್ನು ನಾವೀನ್ಯತೆ, ಕೃತಕ ಬುದ್ದಿಮತ್ತೆ, ಸುಧಾರಿತ ಉತ್ಪಾದನೆ ಮತ್ತು ಸುಸ್ಥಿರ ನಗರಾಭಿವೃದ್ದಿಯಲ್ಲಿ ವಿಶ್ವದ ಪ್ರಮುಖ ಹಬ್ಗಳಲ್ಲಿ ಒಂದಾಗಿ ರೂಪಿಸುವ ಬೃಹತ್ ಯೋಜನೆಯನ್ನು ಸರ್ಕಾರ ಹಮ್ಮಿಕೊಂಡಿದೆ. ಈ ಮಹತ್ವಾಕಾಂಕ್ಷಿ ಯೋಜನೆಯ ಪರಿಶೀಲನೆಗಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ವಿವಿಧ ವಲಯಗಳನ್ನು ಒಳಗೊಂಡ ಸಮಗ್ರ ಮಾರ್ಗಸೂಚಿ ಪ್ರಸ್ತುತಪಡಿಸಿದೆ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಆರ್ಥಿಕತೆಯನ್ನು ಸುಮಾರು 390-420 ಬಿಲಿಯನ್ ಅಮೆರಿಕನ್ ಡಾಲರ್ ಮಟ್ಟಕ್ಕೆ ವಿಸ್ತರಿಸುವ ಹಾಗೂ ಹೆಚ್ಚುವರಿಯಾಗಿ 25-30 ಲಕ್ಷ ಹೊಸ ಉದ್ಯೋಗಗಳನ್ನು ಸೃಷ್ಟಿಸುವ ಗುರಿ ಹೊಂದಲಾಗಿದೆ. ಭವಿಷ್ಯದ ಸವಾಲುಗಳನ್ನು ಎದುರಿಸಲು ಸಜ್ಜಾದ ಜಾಗತಿಕ ಮಟ್ಟದ ಸುಸ್ಥಿರ ಬೆಂಗಳೂರನ್ನು ನಿರ್ಮಿಸಲು ಸರ್ಕಾರ ಬದ್ದವಾಗಿದೆ ಎಂದು ಪ್ರಕಟಣೆ ಮೂಲಕ ತಿಳಿಸಿದೆ. ಟೌನ್ಶಿಪ್ ಯೋಜನೆಯನ್ನು ವಿರೋಧಿಸುತ್ತಿರುವ ರೈತರಿಗೆ ಬೆಂಬಲ ಸೂಚಿಸಲು ರಾಜ್ಯ ಬಿಜೆಪಿ ನಾಯಕರು ಇಂದು ಬಿಡದಿಯ ಹಲವು ಗ್ರಾಮಗಳಿಗೆ ಭೇಟಿ ನೀಡಿ ರೈತರ ಅಹವಾಲು ಸ್ವೀಕರಿಸಿದರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾತಿ ನಾರಾಯಣಸ್ವಾಮಿ ನೇತೃತ್ವದ ಬಿಜೆಪಿ ನಿಯೋಗ ರೈತರ ಅಹವಾಲು ಆಲಿಸಿದ್ದು ರೈತರ ಹೋರಾಟಕ್ಕೆ ಬೆಂಬಲ ನೀಡುವುದಾಗಿ ಘೋಷಿಸಿದೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ಸರ್ಕಾರದ ಪ್ರಸ್ತಾವಿತ ಟೌನ್ಶಿಪ್ ಯೋಜನೆಯಿಂದ ತಮ್ಮ ಕೃಷಿ ಭೂಮಿ, ಜೀವನೋಪಾಯ ಹಾಗೂ ಹೈನುಗಾರಿಕೆಗೆ ಎದುರಾಗುವ ಸಂಕಷ್ಟಗಳ ಕುರಿತು ರೈತರು ಆತಂಕ ವ್ಯಕ್ತಪಡಿಸಿದ್ದಾರೆ. ಅನ್ನದಾತರ ಬದುಕಿಗೆ ಧಕ್ಕೆ ತರುವ ಯಾವುದೇ ನಿರ್ಧಾರವನ್ನು ಬಿಜೆಪಿ ಬೆಂಬಲಿಸುವುದಿಲ್ಲ ಎಂದು ತಿಳಿಸಿದ್ದಾರೆ. ರೈತರ ಹಿತಾಸಕ್ತಿಯ ರಕ್ಷಣೆಯೇ ತಮ್ಮ ಮೊದಲ ಆದ್ಯತೆ ಎಂದು ಹೇಳಿದ್ದಾರೆ. ರೈತರ ನ್ಯಾಯಯುತ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ನೀಡುವುದಾಗಿ ಘೋಷಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಆರಂಭವಾಗುತ್ತಿದ್ದಂತೆ ಕೃಷಿ ಚಟುವಟಿಕೆಗಳು ಬಿರುಸು ಪಡೆದಿವೆ. ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ಭತ್ತ ಬೆಳೆ ವಿಸ್ತೀರ್ಣ 2025-2026 366 ಹೆಕ್ಟೇರ್ ಹೆಚ್ಚಳವಾಗಿದೆ. ಈ ಬಾರಿ ಒಟ್ಟು 10,000 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಬೆಳೆಯುವ ಗುರಿ ಹೊಂದಲಾಗಿದೆ ಎಂದು ಕೃಷಿ ಇಲಾಖೆಯ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಕೃಷಿ ಇಲಾಖೆ ವತಿಯಿಂದ ಈಗಾಗಲೇ ಕೃಷಿಕರಿಗೆ ಅಗತ್ಯವಾದ ಭತ್ತದ ಬೀಜ, ರಸಗೊಬ್ಬರ ಹಾಗೂ ರಾಸಾಯನಿಕಗಳ ವಿತರಣೆ ಆರಂಭಗೊಂಡಿದೆ. ಭತ್ತದ ತಳಿಗಳಾದ ಜಯ, ಜ್ಯೋತಿ ತಳಿ ಸೇರಿದಂತೆ ಒಟ್ಟು 498.5 ಕ್ವಿಂಟಾಲ್ ಭತ್ತದ ಬೀಜಗಳನ್ನು ಕೃಷಿ ಇಲಾಖೆ ವಿತರಣೆ ಮಾಡಿದೆ. ಇನ್ನು 219.5 ಭತ್ತದ ಬೀಜಗಳ ದಾಸ್ತಾನು ಇದ್ದು ಭತ್ತದ ಬೀಜ ಮತ್ತು ರಸಗೊಬ್ಬರಗಳ ಕೊರತೆಯಾಗದಂತೆ ಎಚ್ಚರಿಕೆ ವಹಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಯೂರಿಯಾ, ಡಿಎಪಿ, ಎಂಒಪಿ, ಎನ್ಪಿಕೆ, ಎಎಸ್ಪಿ ಸೇರಿದಂತೆ ಒಟ್ಟು 24,868.7 ಮೆಟ್ರಿಕ್ ಟನ್ ರಸಗೊಬ್ಬರ ಲಭ್ಯವಿದ್ದು ಕೃಷಿಕರ ಬೇಡಿಕೆಗೆ ಅನುಗುಣವಾಗಿ 9,609.853 ಮೆಟ್ರಿಕ್ ಟನ್ ರಸಗೊಬ್ಬರವನ್ನು ಪೂರೈಸಲಾಗಿದೆ. ಪ್ರಸ್ತುತ 15,258.8 ಮೆಟ್ರಿಕ್ ಟನ್ ರಸಗೊಬ್ಬರ ದಾಸ್ತಾನು ಇದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ನಾಡಿದ್ದು ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯಡಿ ಸುಮಾರು 2,400 ಕೋಟಿ ರೂಪಾಯಿ ಮೌಲ್ಯದ ಪ್ರೋತ್ಸಾಹಧನ ವಿತರಿಸಲಿದ್ದಾರೆ. ಏಕಕಾಲದಲ್ಲಿ ದೇಶಾದ್ಯಂತ 200 ಸ್ಥಳಗಳಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಭಾರತದ ಕಟ್ಟಕಡೆಯ ನಾಗರಿಕನಿಗೂ ಆರ್ಥಿಕ ಸೇವೆ ಸಿಗುವಂತಾಗಲು ಹಾಗೂ ದೇಶದ ಆರ್ಥಿಕ ವಾಹಿನಿಯಲ್ಲಿ ಪಾಲ್ಗೊಳ್ಳುವಂತೆ ಮಾಡುವ ಸಲುವಾಗಿ ಭಾರತ ಸರ್ಕಾರವು ಮೆರಾ ಖಾತಾ ಭಾಗ್ಯವಿಧಾತ ಧ್ಯೇಯವಾಕ್ಯದೊಂದಿಗೆ ಆರಂಭಿಸಿರುವ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಹಾವೇರಿ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಜಾರಿಗೊಳ್ಳುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ವಿಧಾನ ಪರಿಷತ್ ಚುನಾವಣೆ, ಒಟ್ಟು 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಕಣದಲ್ಲಿ, ಕಾಂಗ್ರೆಸ್ ಶಾಸಕರಿಗೆ ಮತದಾನ ತರಬೇತಿ. ಕಾವೇರಿಕೊಳದಲ್ಲಿ ಮುಂಗಾರು ಕ್ಷೀಣ, ಕೆಆರ್ಎಸ್ ಅಣೆಕಟ್ಟೆಯ ನೀರು ಕುಡಿಯಲು ಮಾತ್ರ ಲಭ್ಯ, ಮಂಡ್ಯ ಜಿಲ್ಲಾಧಿಕಾರಿ ಸ್ಪಷ್ಟನೆ. ರಾಜ್ಯದ ಮಾವು ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸುವಂತೆ ಕೇಂದ್ರ ಕೃಷಿ ಸಚಿವರಿಗೆ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪತ್ರ. 232 ಗ್ರೇಡ್ 2 ತಹಶೀಲ್ದಾರ್ಗಳಿಗೆ ಗ್ರೇಡ್ 1 ಹುದ್ದೆಗೆ ಬಡ್ತಿ ನೀಡಿ ಸರ್ಕಾರ ಆದೇಶ. ಮತ್ತು ಬೆಳದಿ ಟೌನ್ಶಿಪ್ಗೆ ವಿರೋಧ, ರೈತರ ಹೋರಾಟಕ್ಕೆ ಬೆಂಬಲ ಘೋಷಿಸಿ.

0: ಸ್ಪರ್ಧಿಸಿದ ಬಿಜೆಪಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಆಕಾಶವಾಣಿ ಧಾರವಾಡ. ಕೇಳುಗರೆ ಗಮನಿಸಿ, ಇಂಗ್ಲೆಂಡಿನ ಹೆಡಿಂಗ್ಲೇ ಲೀಡ್ಸ್ನಲ್ಲಿ ಭಾರತ ಮತ್ತು ನೆದರ್ಲ್ಯಾಂಡ್ಸ್ ಮಹಿಳಾ ಕ್ರಿಕೆಟ್ ತಂಡಗಳ ನಡುವೆ ನಡೆಯಲಿರುವ ಐಸಿಸಿ ಮಹಿಳಾ ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿ

ಇಂಗ್ಲೆಂಡಿನ ಹೆಡಿಂಗ್ಲೇ ಲೀಡ್ಸ್ನಲ್ಲಿ ಭಾರತ ಮತ್ತು ನೆದರ್ಲ್ಯಾಂಡ್ಸ್ ಮಹಿಳಾ ಕ್ರಿಕೆಟ್ ತಂಡಗಳ ನಡುವೆ ನಡೆಯಲಿರುವ ಐಸಿಸಿ ಮಹಿಳಾ ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿ 2026 ವೀಕ್ಷಕ ವಿವರಣೆಯನ್ನು ಆಟದ ಮುಕ್ತಾಯದವರೆಗೆ ದಿಲ್ಲಿ ಕೇಂದ್ರದಿಂದ ಕೇಳುವಿರಿ. ಸ್ಟುಡಿಯೋ ಕಾರ್ಯಕ್ರಮಗಳು ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ಮಾತ್ರ ಲಭ್ಯವಿರುತ್ತದೆ.

0: ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಈಗ ಕೇಳಿ ಸಂದರ್ಶನ.
1: ಬಿಜಾಪುರ್ ಜಿಲ್ಲೆಯ ಕೋಲ್ಹಾರ್ ತಾಲೂಕಿನ ರೋಣಿಹಾಳ್ ಗ್ರಾಮದ ಪ್ರಗತಿಪರ ರೈತರಾದ ಮಲ್ಲಪ್ಪ ಮುತ್ತಪ್ಪ ಬೀಳಗಿ ದೇಸಾಯಿ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಕುಮಾರ್ ಅಗಡಿ.
2: ನಮಸ್ಕಾರ ರೈತ ಬಾಂಧವರೇ, ಇವತ್ತು ನಮ್ಮ ಜೊತೆ ಪ್ರಗತಿಪರ ರೈತರಾಗಿರತಕ್ಕಂತಹ ರೋಣಿಯಾಳ ಗ್ರಾಮದ ಮಲ್ಲಪ್ಪ ಮುತ್ತಪ್ಪ ಬೀಳಗಿ ದೇಸಾಯಿ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಬಿಜಾಪುರ ಜಿಲ್ಲೆಯ ಕೋಲಾರ ತಾಲೂಕಿನ ರೋಣಿಹಾಳ ಗ್ರಾಮದಲ್ಲಿ ಪ್ರಗತಿಪರ ರೈತರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಲ್ಲಪ್ಪ ಮುತ್ತಪ್ಪ ಬೀಳಗಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ ಸರ್.
2: ಮಲ್ಲಪ್ಪ ಅವರೇ, ತಾವು ಎಷ್ಟು ವರ್ಷದಿಂದ ಈ ಒಕ್ಕಲ್ತನವನ್ನ ಮಾಡ್ತಾ ಇದ್ದೀರಿ?
3: 72-73 ಇಸ್ವಿಯಿಂದ ಸತತವಾಗಿ ನಮ್ಮ ಸ್ವಂತ ಹೊಲದಲ್ಲಿ ನಾವು ವ್ಯವಸಾಯ ಮಾಡ್ತಾ ಇದ್ದೇವೆ.
2: ಈಗ ಎಷ್ಟು ನಿಮ್ಗೆ ವಯಸ್ಸು?
3: ನಮಗೆ ವಯಸ್ಸಿಗೆ 71 ವಯಸ್ಸು.
2: 71 ವರ್ಷ ಅಂತ ಹೇಳ್ತಿದ್ದೀರಾ, ತುಂಬ ಸಂತೋಷ. ಆರೋಗ್ಯತವಾಗಿ ಒಕ್ಕಲ್ತನದಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಂಡಿದ್ದೀರಿ, ಕೃಷಿಯನ್ನು ಸ್ವತಃ ಮಾಡ್ತಾ ಇರೋದ್ರಿಂದ ತಮ್ಮ ಆರೋಗ್ಯದ ಗುಟ್ಟು ಇದೇ ಆಗಿರ್ಬೋದು ಅಂತ ನಾವು ತಿಳ್ಕೊಂಡಿದ್ದೀವಿ, ತುಂಬ ಸಂತೋಷ.
3: ತಮ್ಮದು ನೀರಾವರಿ ಜಮೀನು ಅಥವಾ ಒಣ ಬೇಸಾಯ? ನೀರಾವರಿ ಇರಲಿಲ್ಲ, ನಾವು ನೀರಾವರಿ ಮಾಡಿ ಒಣ ಬೇಸಾಯ ಇಲ್ಲ. ಒಟ್ಟು ನೀರಾವರಿ ಇದೆ 50 ಎಕರೆ.
2: 50 ಎಕರೆನು ನೀರಾವರಿನೇ ಮಾಡ್ತಾ ಇದ್ದೀರಿ. ಅಂದರೆ ನೀರಾವರಿ ಜಮೀನಲ್ಲಿ ಏನೇನು ಬೆಳೆಗಳನ್ನು ಬೆಳೀತಾ ಇದ್ದೀರಿ ತಾವು?
3: ನಮ್ಮದಲ್ಲಿ ಫಸ್ಟ್ ಕ್ರಾಪು ಈರುಳ್ಳಿ ಇದೆ ಅಲ್ಲಿ ನಮ್ಮಲ್ಲಿ ಬೆಳೆದು ಹೆಚ್ಚು. ಆಮೇಲೆ ನಮ್ಮದು 10 ಎಕರೆ ದ್ರಾಕ್ಷಿ ಇದೆ ರೀ. ಆಮೇಲೆ ಒಂದು 6-7 ಎಕರೆ ಸತತವಾಗಿ ವರ್ಷ ಕಬ್ಬು ಇರ್ತದೆ ರೀ. 1 ಎಕರೆ ಎಲೆಬಳ್ಳಿ ಇದೆ ರೀ. 1-2 ಎಕರೆ ಮಾವು ಮತ್ತು ಚಿಕ್ಕು ಅದಾವೆ ರೀ. ಮತ್ತು ಉಳಿದೆಲ್ಲ ನಮಗೆ ಬೇಕಾದಂಥ ಜೋಳ ಮತ್ತು ಗೋಧಿಗಳನ್ನು ನಮಗೆ ಬೇಕಾದಷ್ಟೇ ಬೆಳ್ಕೊಂತ ಇದ್ದೇವೆ.
2: ತಾವು ಏನು ಓದಿದ್ರಿ?
3: ನಾವು SSLC 71ರಾಗ ಮುಗಿಸಿದ್ದೇವೆ ರೀ.
2: 71
3: ಮುಗಿಸಿದ್ದೇವೆ.
2: ಆನಂತರದಲ್ಲಿ?
3: ಆನಂತರದಿಂದ ನಾವು ಈ ಬಂಗಾರ ಮನುಷ್ಯ ಪಿಕ್ಚರ್ ನೋಡ್ಕೊಂಡು ನೌಕರಿ ಇತ್ತು ನನಗೆ 71-72 ಇಸ್ವಿಯಲ್ಲಿ.
2: ಯಾವುದರಲ್ಲಿ ಕೆಲಸ
3: ಮಾಡಿದ್ರು? PWD ನಮ್ಗೆ ಡೈಲಿ ಬೇಸಿಸ್ ಮೇಲೆ ತಗೊಂಡಿದ್ರು. ಎಕ್ಸಿಕ್ಯೂಟಿವ್ ಇಂಜಿನಿಯರ್
2: ಡೈಲಿ ಬೇಸಿಸ್ ಮೇಲೆ
3: ತಗೊಂಡಿದ್ರು. ಆದ್ರೆ ನಮಗೆ ಅದು ಅಚಾನಕ್ ಬಂಗಾರ ಮನುಷ್ಯ 72-73 ಬಂಗಾರ ಮನುಷ್ಯ ಪಿಕ್ಚರ್ ಬಂದ ನಂತರ ನಾವು ಒಕ್ಕಲ್ತನ ಮಾಡ್ಬೇಕಂತ ಬಿಟ್ಟು ಬಂದ ಮೇಲೆ.
2: ಓ, ಬಂಗಾರದ ಮನುಷ್ಯ ಚಲನಚಿತ್ರ ನೋಡಿ ತಾವು ಒಕ್ಕಲ್ತನ ಮಾಡ್ಬೇಕಂತ ಪ್ರೇರಣೆ ತಗೊಂಡ್ರು? ಭಾಳ ಸಂತೋಷ. ಇದು ಒಂದು ಥರ ಜೀವನದಲ್ಲಿ ತಿರು ಅಂತ ಹೇಳ್ಬೋದು.
3: ತಿರು ಸರ್. 73-74 ನಾವು ಒಕ್ಕಲ್ತನ ಮಾಡೋ ಹೊತ್ತಿನಲ್ಲಿ ಅದು ನಮ್ಮ ಮಲ್ಲಿಗೆ ಬ್ರಾಂಚ್ ಪೋಸ್ಟ್ ಆಫೀಸು ಹಳ್ಳಿಯಲ್ಲಿ ಅದು ಕಣಸಲ್ಲಿ ಮಾಸ್ತರ್ ಅಂತ ಇರ್ತೈತ್ರಿ. ಅದು ಬ್ರಾಂಚ್ ಪೋಸ್ಟ್ ಆಫೀಸು. ಅದು ನಮ್ಮ ಅನ್ನಾರ್ ಇದ್ರು ಅವರು ಹೆಡ್ಮಾಸ್ತರು. ಇಲ್ಲಪ್ಪ, ಇದನ್ನ ನೌಕರಿ ಇದನ್ನೇನು ಮಾಡಿದ್ರೆ ಒಳ್ಳೇದಾಕೈತಿ, ಯಾಕಂದ್ರೆ ಜನರಿಗೆ ಒಳ್ಳೇದಾಗ. ನಾನು ಒಳ್ಳೆ ಸರ್, ನಾನು ಇದ್ದ ನೌಕರಿ ಬಿಟ್ಟು ಬಂದು ಒಕ್ಕಲ್ತನ ಮಾಡಕ್ಕೆ ಬಂದೀನಿ, ಮತ್ತೆ ನೌಕರಿ ಒಳ್ಳೆ ಆತಂದ್ರೆ ಕೇಳಿಲ್ಲ ಅವರು. ನಂಗೆ 75ನೇ ಇಸ್ವಿಗೆ ನನಗೆ ಅಪಾರ್ಟ್ಮೆಂಟ್ ಮಾಡಿಸಿದ್ರು. ಇಲ್ಲಿ
2: ಅಂದ್ರೆ
3: ಅಂಚೆ ಇಲಾಖೆ ಸೇವೆ ಸಲ್ಲಿಸಿದ್ದೆ ಅಲ್ಲಿ. ABPM ಅಂತ ಆಗಿ ನಾ 75ನೇ ಇಸ್ವಿಗೆ ನನಗೆ ಅವರು ಆರ್ಡರ್ ಕೊಟ್ಟರು.
2: ಸುಮಾರು
3: ಸೇವೆ ಮಾಡಿದ್ದೆ.
2: ಭಾಳ ಸಂತೋಷ. ಈ ಸಾವಯವ ಕೃಷಿಯನ್ನು ತಾವು ಅಳವಡಿಸ್ಕೊಂಡಿದ್ದೀರಿ?
3: ಹಾಂ, ಸಾವಯವ.

0: ಎಷ್ಟು ಎಕರೆ ಸಾವಯವ ಮಾಡ್ತಾ ಇದ್ದೀರಾ 50 ಎಕರೆಯಲ್ಲಿ?
1: 50 ಎಕರೆಯಲ್ಲಿ ಹೆಚ್ಚು ಕಡಿಮೆ ನಾವು ಯಾಕಂದರೆ ಬೆಳೆಯನ್ನು ವೇರಿಯೇಷನ್ ಮಾಡ್ತೀವಿ. ಯಾಕಂದ್ರೆ ಒಂದು ವರ್ಷ ಕಬ್ಬ, ಒಂದು ವರ್ಷ ಜೋಳ, ಒಂದು ವರ್ಷ ಹಿಂಗಾಕೋ ಒಂದು ಬದಲಾವಣೆ ಮಾಡ್ತೀವಿ ಪೀಕನ್ನು. ಆದರೆ ಸಾವಯವ ಗೊಬ್ಬರ ನಮ್ಮ ದ್ರಾಕ್ಷಿಗೆ ಮಾತ್ರ ನಾವು ಸಾವಯವ ಗೊಬ್ಬರನ ಉಪಯೋಗಿಸ್ತೇವೆ, ತಿಪ್ಪೆ ಗೊಬ್ಬರನ ಮತ್ತು ಸ್ವಲ್ಪ ಸರ್ಕಾರಿ ಗೊಬ್ಬರಗಳನ್ನು ಉಪಯೋಗಿಸ್ತೇವೆ.
0: ಎಷ್ಟು ಎಕರೆ ದ್ರಾಕ್ಷಿ ಹಾಕಿರಿ?
1: 10 ಎಕರೆ ನಮ್ಮ ದ್ರಾಕ್ಷಿ ಇದೆ ರೀ.
0: 10 ಎಕರೆ?
1: ಹಾಂ ರೀ.
0: 10 ಎಕರೆ ದ್ರಾಕ್ಷಿ, ಅದು ಸಾವಯವ ಸಂಪೂರ್ಣ?
1: ಸಾವಯವ ಸಂಪೂರ್ಣ ರೀ.
0: ಅಂದರೆ ಸಾವಯವ ಗೊಬ್ಬರ ಅಂದರೆ ಏನೇನು ಹಾಕ್ತೀರಿ?
1: ನಾವು ಇಲ್ಲಿ ನಮ್ಮದ ಸ್ವಂತ ನಮ್ಮದು ದನಗಳು ಅದಾವೆ ರೀ, ಆಕಳು ಎತ್ತು ಅದಾವೆ, ಅದರಲ್ಲಿ ಹೆಂಡಿ ಗೊಬ್ಬರ ಅದು ಹಾಕಿ ಮತ್ತು ನಾವು ಆಕಳ ಮೂತ್ರ ನಾವು ಪ್ರತಿಯೊಂದು ಟ್ರಿಪ್ನಲ್ಲಿ ಅದನ್ನು ಬಿಡುವಂಥ ವ್ಯವಸ್ಥೆ ಮಾಡ್ತೀವಿ.
0: ಜೀವಾಮೃತ ಮಾಡಿ?
1: ಜೀವಾಮೃತ ಮಾಡ್ತಿದ್ದೇವೆ ರೀ. ನಾವು 15 ದಿನಕ್ಕೊಮ್ಮೆ ತಿಂಗಳೊಮ್ಮೆ ಬಿಡ್ತೇವೆ ರೀ. ಮತ್ತು ಬೇರೆ ಬೆಕ್ಕಿಗೂ ಕಬ್ಬು ಮತ್ತು ಉಳ್ಳಾಗಡ್ಡಿಗೂ ನಾವು ಬಿಡುವಂಥ ವ್ಯವಸ್ಥೆ ಮಾಡ್ತೇವೆ ಜೀವಾಮೃತ.
0: ಜೀವಾಮೃತ ಯಾವ ಥರ ತಯಾರು ಮಾಡ್ತಿರ್ತಾವೆ?
1: ನಾವು ಅವರು ಒಂದು ಬೆಲ್ಲ ಮತ್ತು ಹಿಟ್ಟು ಹಾಕಿ ಮಾಡ್ತಾರೆ. ಅವ್ರು ನಾವು ಹೆಂಗೆ ಮಾಡೋಂಗಿಲ್ಲ, ಡೈರೆಕ್ಟ್ ನಾವು ಮೂತ್ರ ಇಟ್ಬಿಡ್ತೇವೆ ಡೈರೆಕ್ಟ್ ಆಗಿ.
0: ದನದ್ದು
1: ರೀ, ಆಕಳು ಮೂತ್ರ ಪ್ಯೂರ್ ಇರ್ತದೆ ರೀ. ಮತ್ತು ನಾವು ಒಮ್ಮೆಮ್ಮೆ ಬೇಕಂದ್ರೆ ದ್ರಾಕ್ಷಿಗೂ ಅದನ್ನು ಸ್ಪ್ರೇ ಮಾಡ್ತೇವೆ. ಯಾಕಂದ್ರೆ ಕೀಟನಾಶಕ ಒಮ್ಮೆಮ್ಮೆ ಯಾವ ಗೊಬ್ಬರ ಯಾವ ಎಣ್ಣೆ ಹೊಡೆದ್ರೂ ಸಾಯೋದಿಲ್ಲ, ಅದಕ್ಕೆ ಆಕಳ ಗೊಮ್ಮತ್ರಕ್ಕೆ ಹೋಗ್ತಾವ್ರಿ.
0: ಸಾವಯವ ಗೊಬ್ಬರವನ್ನು ಉಪಯೋಗಿಸಿ ದ್ರಾಕ್ಷಿಯನ್ನು ತಾವು ಬೆಳೀತಾ
1: ಇದ್ದಾರೆ.
0: ಇನ್ನು 40 ಎಕರೆ ಜಮೀನಲ್ಲಿ ತಾವು
1: ಇನ್ನು ಉಳಿದದ್ದು ಕಬ್ಬ,
0: ಅದರಲ್ಲಿ ರಾಸಾಯನಿಕ ಗೊಬ್ಬರ ಜೊತೆಗೆ ಸಾವಯವ
1: ಎರಡು ಮಿಕ್ಸ್ ಮಾಡ್ತೇವೆ.
0: ಅಲ್ಲಿ ಏನೇನು ಬೆಳೆದಿರಿ?
1: ಅಲ್ಲಿ ಈಗ ನಾವು 7-8 ಎಕರೆ ಕಬ್ಬಿತ್ತು ರೀ. ಅದು ಕಬ್ಬು ಅದು ನಮ್ಮ ಇಳುವರಿ 1 ಎಕರೆಗೆ 60-70 ಟನ್ ಕಬ್ಬು ಇಳುವರಿ ಬೆಳಿತೀವಿ ವರ್ಷ. ಮತ್ತು ವರ್ಷ ನಾವು 10-15 ಎಕರೆ ಈರುಳ್ಳಿ ಹಚ್ತೀವಿ ರೀ. ಈರುಳ್ಳಿಯಲ್ಲಿ ನಾವು ವರ್ಷ 1,000-1,200 ಟನ್ ಈರುಳ್ಳಿ ಬೆಳಿತೀವಿ ರೀ. ಮತ್ತು ಇನ್ನು ಉಳಿದ ಪೀಕ್ ಅನ್ನೋದು ನಮ್ಮ ಮನೆಗೆ ಪಡ್ತಕ್ಕ ಜೋಳ ಗೋಧಿ ಎಲ್ಲ ನಮ್ಗೆ ಬೇಕಾಗಷ್ಟು ನಮ್ಮ ಒಂದು 10 ಚೀಲ 10 ಚೀಲ ಜೋಳ 10 ಚೀಲ ಗೋಧಿ ಬೆಳಿತೇವೆ ರೀ. ಒಂದು ಇನ್ನು 2 ಎಕರೆದಾಗ ಏನು ಚಿಕ್ಕ ಮಾವು ಅದಾವಲ್ಲ ರೀ, ಅವೆಲ್ಲ ಬಂದು ನಮ್ಮಂದ ಎಲ್ಲ ಗೆಸ್ಟಿಗೆ ಕೊಡೋ ಒಂದು ವ್ಯವಸ್ಥೆ ಇಟ್ಟೆವು. ನಾವು ಯಾರು ಸೇಲಿಂಗ್ ಮಾಡೋಂಗಿಲ್ಲ. ಇದು ಸೇಲಪ್ ಬಂದಂದರೆ ಕಬ್ಬು ಮತ್ತು ದ್ರಾಕ್ಷಿ ರೀ, ಉಳ್ಳಾಗಡ್ಡಿ.
0: ನಿಮ್ಮ ಉಳಿದ 40 ಎಕರೆಯಲ್ಲಿ ಈರುಳ್ಳಿ, ಜೋಳ, ಗೋಧಿ,
1: ಕಬ್ಬು,
0: ಶೇಂಗಾ,
1: ಕಬ್ಬು,
0: ತರಕಾರಿ
1: ಎಲ್ಲ ಬೆಳೆ,
0: ಮಾವು, ಚಿಕ್ಕು, ಇತರೆ ಬೆಳೆಗಳನ್ನು ಬೆಳ್ಕೊತ ಬಂದಿದ್ದೀವಿ.
1: ಹ್ಞೂ ರೀ.
0: ಈಗ ನೀವು ದ್ರಾಕ್ಷಿಯನ್ನು ಬೆಳಿತೀನಿ ಅಂತ ಹೇಳಿದಿರಿ.
1: ಹ್ಞೂ ರೀ.
0: ಎಷ್ಟು ಟನ್ ಬೆಳಿತೀರಿ ವರ್ಷಕ್ಕೆ?
1: ನಾವು ಪರ್ ಎಕರ್ 3-4 ಟನ್ ಐತೆ ರೀ ನಮ್ಮದು. 10 ಎಕರೆಯಿಂದ 40-43 ಟನ್ ನಾವು ವರ್ಷ ಬೆಳಿತೀವಿ ರೀ.
0: 40 ಟನ್?
1: 43 ಟನ್ ಆಗೈತೆ ಹೋಸ್ತಲ್ಲ ರೀ.
0: ಯಾವ ತಳಿ ದ್ರಾಕ್ಷಿಯನ್ನು ಬಳಸ್ತೀವಿ?
1: ಥಾಮ್ಸನ್ ಸೀಡ್ಲೆಸ್ ರೀ ಅದು.
0: ಥಾಮ್ಸನ್ ಸೀಡ್ಲೆಸ್.
1: ಮತ್ತು ನಾವೀಗ ಮಾರ್ಕೆಟಿಂಗ್ ಮಾಡೋ ಸಂಬಂಧ ಅರಕೆ ಅಂತ ಹಚ್ಚೇವ್ರಿ ಹೊಸ್ದಾಗಿ, ಈಗ 2 ವರ್ಷ ಆಗ್ತದೆ ಅದು ಮಾರ್ಕೆಟಿಂಗ್ ಆಕೈತಿ. ಮತ್ತು ಮನೆಗೂ 2 ಆಗ್ತಾವ ರೀ.
0: ಮತ್ತು ಒಣ ದ್ರಾಕ್ಷಿ ಮಾಡಿ ಮಾರ್ಕೆಟಿಂಗ್ ಮಾಡಿ,
1: ಒಣ ಮಾರ್ಕೆಟಿಂಗ್ ಮಾಡಿಕ್ಕೆ ಕೋಲ್ಡ್ ಸ್ಟೋರೇಜ್ನಾಗ ಮಾರ್ಕೆಟಿಂಗ್ ಮಾಡ್ತೇವೆ ರೀ, APMC ಒಳಗೆ.
0: ಯಾವುದು ಒಳ್ಳೇದು ಅಂತೀರಿ?
1: ನಮ್ಮ
0: ಒಣ ದ್ರಾಕ್ಷಿ ಮಾರೋ ಚಲೋನೋ ಅಥವಾ ಹಸಿ ದ್ರಾಕ್ಷಿ?
1: ಅಂದ್ರೆ ನಾವು ನಿಮ್ಗೆ ಒಕ್ಕಲ್ತನದಲ್ಲಿ ಏನೈತಪ್ಪ ಅಂತಂದ್ರೆ ರೀ, ಜಗತ್ತಿನಾಗ ದೇಶದಾಗ ಎಲ್ಲರೂ ರೈತರ ದೇಶದ ಒಂದು ಬೆನ್ನೆಲುಬು ಅಂತ ಹೇಳ್ತಾರೆ. ಕರೆ ಆ ರೈತರ ಬೆನ್ನೆಲುಬನ್ನ ಎಲ್ಲರೂ ತೆಗೆದ್ಬಿಟ್ಟಾರೆ. ಯಾಕಂದ್ರೆ ನಾವು ಈಗೇನೆ ಪೀಕ್ ಬೆಳಿತೇವಲ್ಲ ರೀ, ಬಂದಾಗ ನಮ್ಮ ಮಾರ್ಕೆಟಿಗೆ ಇರಂಗಲ್ಲ, ಎಲ್ಲ ಮಾಲು ಖಾಲಿಯಾಗಿರ್ತೈತಿ, ಮಾರ್ಕೆಟಿಂಗ್ ಆಕತಿ. ರೈತರಿಗೆ ಸಿಗೋದಂತ ಎಲ್ಲ ಜೀರೋ ಆಗೈತೆ. ಯಾಕಂದ್ರೆ ನಾವು ಮಾಡಿದ್ದೆಲ್ಲ ಕೂಲಿಗೆ ಲೇಬರ್ಗೆ ಆಗೈತೆ ರೀ.
0: ಮತ್ತು ನೀವು ಬೆಳೆದಂಥ ಬೆಳೆನ ಹೆಂಗೆ ಇದು ಮಾಡ್ತೀವಿ?
1: ನಾವು ಈಗ ಅದನ್ನು ಕಬ್ಬು ಅಂದರೂ ಬಂದು ಇಲ್ಲಿ ಕಟಿಂಗ್ ಮಾಡಿ ತೊಗೊಂಡು ಹೋಗ್ತಾರೆ ರೀ, ಮಾರ್ಕೆಟಿಂಗ್ ಕಳಿಸ್ತೇವೆ ರೀ. ಕಬ್ಬು ಫ್ಯಾಕ್ಟ್ರಿ ತೊಗೊಂಡು ಹೋಗ್ತಾರೆ. ಈರುಳ್ಳಿ ಇಲ್ಲೇ ನಮ್ಮಲ್ಲಿ ಲೋಕಲ್ನ ನಾವು ಬಂದು ವ್ಯಾಪಾರ ಮಾಡ್ತಾರೆ ರೀ. ಬಟ್ ನಾವು ಇಲ್ಲಿ ಕಂದ್ರೆ ಬೆಂಗಳೂರು ಕಳಿಸ್ತೀವಿ, ಕೊಯಮತ್ತೂರು.
0: APMC ಅದಲ್ಲ, ನೀವು ಯಾಕೆ ಅಲ್ಲಿ ಕಳಿಸ್ತೀವಿ?
1: APMC ಬೆಂಗಳೂರು ಕಳಿಸ್ತೀನಿ ಅಲ್ರಿ,
0: ಕಳಿಸ್ತೀವಿ
1: ಬೆಂಗಳೂರು ಕಳಿಸ್ತೀವಿ, ಕೊಯಮತ್ತೂರು ಹೋಗುತ್ತೀರಿ.
0: ಯಾಕಂದ್ರೆ ಕೋಲ್ಡ್ ಸ್ಟೋರೇಜ್ ಇರುತ್ತೆ ಅಲ್ಲಿ, ನೀವು ಬೆಳೆಯನ್ನ ಇಟ್ಟು ರೇಟ್ ಬಂದಾಗ ನೀವು ಮಾರ್ಬೋದು.
1: ಇಲ್ಲ, ಈರುಳ್ಳಿ ಕೋಲ್ಡ್ ಸ್ಟೋರೇಜ್ನ ಇಡಲಿಕ್ಕೆ ಯಾರೂ ಮಾಡಿಲ್ಲ ರೀ, ಅಲ್ಲಿ ಆ ವ್ಯವಸ್ಥೆ ಮಾಡಿಲ್ಲ. ನಾವು ಒಣ ದ್ರಾಕ್ಷಿ ಇಲ್ಲಕ್ಕೆ ಮಾಡಿದ್ದಾರೆ ಅಲ್ಲಿ. ಅದನ್ನು ಒಣ ದ್ರಾಕ್ಷಿ ನಾವು ಯಾಕಂದ್ರೆ ದ್ರಾಕ್ಷಿ ಈಗ 50-60 ರೂಪಾಯಿ ಕೊಟ್ಟರೆ ಅದು ಲಾಭ ಐತೆ ಸರ. ಮತ್ತು ಈಗ ನಮ್ಗೆ ಅಷ್ಟು ರೇಟೇ ನಮ್ಗೆ ಇವತ್ತಿನ ತನಕ ಸಿಗ್ತಾ ಇಲ್ಲ. ನಾನು 78 ರಂಗ ನಾನು ದ್ರಾಕ್ಷಿ ಹಚ್ಚೀನಿ, ಹೊಳ್ಳಿ ಇವತ್ತಿನ ತನಕನು ಏನು ಅದು 35-40 ರೂಪಾಯಿ ಐತೆ ರೀ. ಆದರೆ ಇವೆಲ್ಲ ಆಳುಗಳು ಲೇಬರ್ ಅವನು 2 ರೂಪಾಯಿ ಕೊಡ್ತಿದ್ದೆ, ಈಗ 500 ರೂಪಾಯಿ ಕೊಡ್ತೀನಿ ಹೆಣ್ಮಕ್ಳಿಗೆ ರೀ. ಗಂಡ್ಮಕ್ಳಿಗೆ 1000 ರೂಪಾಯಿ ಆಗೈತೆ ರೀ. ಅವಾಗ 2 ರೂಪಾಯಿ ಗಂಡ್ಮಕ್ಳಿಗೆ, 1 ರೂಪಾಯಿ ಹೆಣ್ಮಕ್ಳಿಗೆ ಇತ್ತು ಪಗಾರ. ಆದರೆ ರೇಟ್ ಎಲ್ಲ ವೇರಿಯೇಷನ್ ಹಾಕೋತ್ ಹೋಗ್ಯಾವು. ಆದ್ರೆ ನಮ್ಮ ರೈತರು ಬೇಕ ವೇರಿಯೇಷನ್ ಆಗಿಲ್ಲ, ಆದಾಯ ಕಡಿಮೆ ಆಗತೈತಿ. ಯಾಕೆ ನಿನ್ನಪ್ಪ ನಾವೆಲ್ಲ ಮನೆಯಾಗ 20-25 ಜನ ಇದ್ರೆ ಸ್ವಂತ ದುಡಿತೀವಿ. ಆದರೆ ಯಾರು ಸ್ವಂತ ಮಾಡ್ತಾರಲ್ಲ ಅವ್ರಿಗೆ ಲಾಭ ಐತೆ ರೀ ಒಕ್ಕಲ್ತನದಲ್ಲಿ. ಮತ್ತು ಇನ್ನೇನಪ್ಪ ಅಂದ್ರೆ ನಾವು ಒಣ ದ್ರಾಕ್ಷಿಯನ್ನು ಹಚ್ಚಿರ್ತೇವಲ್ಲ ರೀ, ನಮ್ಗೆ ಯಾವ ಬೇಕಾಗ್ಬೋದು ಅಲ್ಲಿ APMC ಗಿಟ್ಟ ಆನ್ಲೈನ್ದಾಗೂ ಮಾರ್ತಾರೆ.
0: ಒಕ್ಕಲ್ತನಕ್ಕೆ ಯಾರ್ಯಾರು ಕೈ ಜೋಡಿಸ್ತಾರೆ ತಮಗೆ ಮನೆಯಲ್ಲಿ?
1: ನಮ್ಮ ಮನೆಗೆ ಎಲ್ಲ ನಮ್ಮ ಮಕ್ಕಳು, ನಾವು ಯಾರನ್ನೂ ನೌಕರಿ ಕಳಿಸಿಲ್ಲ ರೀ. ನಮ್ಮ ಇಬ್ಬರು ಜಾಯಿಂಟ್ ಬ್ರದರ್ಸ್ ಇದ್ದೀವಿ, ಅವ್ರು ನಮಗೆ 3 ಮಂದಿ ಗಂಡು ಮಕ್ಕಳು, ಅವ್ರಿಗಿಬ್ಬರು ಗಂಡು ಮಕ್ಕಳು, ಅವ್ರನ್ನ ಇಬ್ಬರು ಮಕ್ಕಳು ತನಕ ಮಾಡ್ಕೊತಿದ್ವಿ. ಅವ್ರು ಮತ್ತೆ ಒಂದು ಸ್ವಲ್ಪ ಉದ್ಯೋಗ ಮತ್ತು ಒಂದು ಬಟ್ಟೆ ಅಂಗಡಿ ತೆಗೆದ ಕೊಲ್ಲಾರದಾಗ ರೀ, ಹೋಲ್ಸೇಲ್ನಾಗ ರೀ. ಅದು ಚೆನ್ನಾಗಿದೆ, ಅವ್ರು ಅಲ್ಲಿಬ್ಬರು ಹೋಗ್ತಾರೆ. ಇನ್ನು 3 ಮಂದಿ ಅಂತ ನಮ್ಮ ಬೇಸಾಯ ಮಾಡ್ತಾರೆ.
0: ಅಂದ್ರೆ ಸಂಪೂರ್ಣ ಕುಟುಂಬನೇ
1: ಒಕ್ಕಲತನ
0: ಮೀಸಲಾಯ್ತು ರೀ. ತುಂಬ ಸಂತೋಷ. ಉಳ್ಳಾಗಡ್ಡಿ ತಾವು ಬೆಳಿತೀನಿ ಅಂತ ಹೇಳಿದ್ರಿ, ಎಷ್ಟು ಟನ್ ಬೆಳಿತೀರಿ?
1: ನಾವು

0: ಎಕರೆಗೆ 100 ಅಂದ್ರೆ ನಾವು 10 ಟನ್ 15 ಟನ್ ಬೆಳಿತೀವಿ ರೀ.
1: ಒಂದು ಎಕರೆಗೆ 10ರಿಂದ 15.
0: 15 ಟನ್
1: ಹಾಂ, ಅಂದ್ರೆ 1,000 ಟನ್ ಬರ್ತತಿ.
0: ಹಾಂ ಬರ್ತೈತೆ ರೀ.
1: ಎಷ್ಟು ಲಾಭ ಬರುತ್ತೆ ಇದಕ್ಕೆ?
0: ಅದು ಈ ರೇಟ ಹೆಚ್ಚಿಗೆ ಆದ್ರೆ ಒಂದು ಸ್ವಲ್ಪ ನಮ್ಮ
1: ಮಾರ್ಕೆಟಲ್ಲಿ ಬೆಲೆ
0: ಮಾರ್ಕೆಟ್ನ ವೇರಿಯೇಷನ್ ಆದಾಗ
1: ಹಾಂ
0: ಲಾಭ ಇದ್ರಲ್ಲೇ ಹೋಲ್ಸೇಲ್ ಲಾಭ ಆಗಿದೆ ರೀ. ಯಾಕಂದ್ರೆ 3,000 ರೂಪಾಯಿ ಕೊಟ್ಟಿರೋ ರೇಟ ಚೆನ್ನಾಗಿ ಆಗಿದೆ. ಹಾಗೆ ಹತ್ತಿರ ಲಾಡಿ 11,000 ಟನ್ ಬೆಳೆದಿದ್ದೀವಿ ರೀ. ಚಲೋ ಅಲ್ಲ ಆದಾಯ ಆಯಿತು.
1: ಉಳ್ಳಾಗಡ್ಡೆಯಲ್ಲಿ ಯಾವ ತಳಿಯನ್ನು ಯೂಸ್ ಮಾಡ್ತೀರಿ?
0: ನಾವು ಪುನಃ ಪ್ರೊಸೆಸಿಂಗ್ ಎತ್ತು ಮಾಡ್ತೀವಿ ರೀ.
1: ಚಲೋ ಅದೇನು ರೀ?
0: ಚಲೋ ಐತೆ.
1: ಅಂದ್ರೆ ಗಡ್ಡಿ ದಪ್ಪ ಬರ್ತದೆ?
0: ಗಡ್ಡಿ ದಪ್ಪ ಕ್ವಾಲಿಟಿ ಆಗತ್ತದ ರೀ.
1: ಹಾಂ,
0: ಕಲರ್ ಕಲರ್
1: ಬಣ್ಣ
0: ಕಲರ್ ಬರ್ತದೆ ಕೆಂಪಲ್ಲಿ
1: ಕೆಂಪದ.
0: ಹ್ಞೂ ರೀ.
1: ಮತ್ತು ಈ ಕಬ್ಬನ್ನು ಬೆಳಿತೀನಂದ್ರಿ ರೀ, ಎಷ್ಟು ಎಕರೆ ಕಬ್ಬು ಹಾಕಿರಿ?
0: ಕಬ್ಬು ನಮ್ಮ ವರ್ಷ 8-9 ಎಕರೆ ಇರ್ತದೆ ರೀ ಅವರೇಜ್. ನಮ್ಗೆ ಅವು ಅಕ್ರಾಯಣಿ ಅಂತ ಒಂದು ಐತೆ ರೀ. ಮತ್ತು ಇವು ಬೇರೆ ಬೇರೆ ತಳಿಗಳನ್ನ ಹಚ್ತಾರೆ ರೀ. ನಾವು ಕಮ್ಮಿ ಅಂದ್ರೆ 60-70 ಟನ್ ಈ ಸಲ ಒಂದೇ ನಮ್ಮ ಹೋಸಲ ನೀರು ಇಲ್ಲ ಸಂಬಂಧ 1 ಎಕರೆ ಇಟ್ಟಿದ್ದೇವೆ ರೀ. 1 ಎಕರೆಗೆ 100 ಟನ್ ಬೆಳೆದೇನೆ ರೀ.
1: ವಾ,
0: ಅದ್ರ ನಾವು ಅದಕ್ಕೆ ತಿಪ್ಪಿ ಗೊಬ್ಬರ ಹಾಕಿ ಆಕಳು ಮೂತ್ರ ಬಿಟ್ಕೇಸ್ ರೀ. ಅಂದ್ರೆ ಹೋಸಲ್ ನಮ್ಮಲ್ಲೇ ಪಡ್ಲಿ ಅಂದ್ರೆ ನೀ ಲಿಫ್ಟ್ ಎರಗೇಷನ್ ಇತ್ತಲ್ಲ ರೀ, ಹೋಸಲ್ ನೀರು ಬಿಡಂಗಿಲ್ಲ ಅಂದ್ರೆ ಕೌಲಿಗೆ ಬಿಡಂಗಿಲ್ಲ ಅಂದ್ರೆ ಎಲ್ಲ ಕಬ್ಬು ತೆಗೆದು 1 ಎಕರೆ ಹಚ್ಚಿದ್ದೇವೆ ರೀ. 1 ಎಕರೆಗೆ 100 ಟನ್ ಆಗಿದೆ ರೀ. ಈ ಸಲ 61-70 ಟನ್ ಆಗ್ಯಾವ ರೀ. ಯಾಕಂದ್ರೆ ಕಬ್ಬು ಒಂದು ಸ್ವಲ್ಪ ಜಾಸ್ತಿ ಇದ್ದಾಗ ಹಾಕೋದು ಒಂದು ಸ್ವಲ್ಪ.
1: ಅಂದ್ರೆ ನೀವು ಒಕ್ಕಲ್ತನನ ಈ ಮನೆಯಲ್ಲಿ ಎತ್ತುಗಳನ್ನ ಸಾಕೊಂಡು ಎತ್ತುಗಳನ್ನು ಬಳಸಿ ಒಕ್ಕಲ್ತನ ಮಾಡ್ತೀವಿ?
0: ಇಲ್ಲ ಎತ್ತುಗಳನ್ನ ಅದಾವ ರೀ ನಮ್ಗೆ. ಯಾಕಂದ್ರೆ ಇವು ಕುಂಟಿ ಹೊಡ್ಲಿಕ್ಕ ಟ್ಯಾಕ್ಟರ್ ನಡೆಯಂಗಲ್ಲ ರೀ. ಯಾಕಂದ್ರೆ ಹಿರಿಯರ್ ಮಲ್ಲಿಕ್ಕೆ ಹಿಂದಿಕ್ಕಿನ ಹಿರಿಯರ್ ರೀ. ಹಬ್ಬದಲ್ಲಿ ಎತ್ತುಗಳು ಹೋದ್ರೆ ನಾಟಿ ಮಾಡಕ್ಕೆ ಬರಂಗಿಲ್ಲ ಅತ್ತಿದ್ರಿ. ಅಂತ ಹೊತ್ತು ನಾವು ಈಗ ಎಲ್ಲ ಟ್ರ್ಯಾಕ್ಟರ್ ಓಡಾಡಿಸ್ತೇವೆ ನಾವು ಅವ್ರಿಗೆ. ಅಂದ್ರೆ ಎತ್ತುಗಳಿದ್ರೆ ಎಷ್ಟು ಅದು ಫಲವತ್ತಾದ ಜಮೀನು ಉಳಿತೈತೆ ರೀ. ಎತ್ತುಗಳು ಅದಾವ ರೀ, ಆಕಳ ಎಮ್ಮೆ ಎಲ್ಲ ಅದಾವ. ನಮ್ಮ ಮನೆ ಪೊರ್ತಿಗೆಲ್ಲ ಹೈನ ನಮ್ಮ ಮನೆಯಾಗೆ ಬೆಳ್ಕೊತೇವ್ರಿ. ಇಲ್ಲಿ ಹೊರಗೆ ಹೋಗಂಗಿಲ್ಲ, ಹೊರಗೆ ಕೊಡೋದಲ್ಲ.
1: ಹೈನುಗಾರಿಕೆನೂ ಮಾಡ್ತೀರಿ?
0: ಹೈನುಗಾರಿಕೆ ಆದ್ರೆ ಮನೆಯಾಗ ಅಟ್ಟಾರಿ, ಹೊರಗೆ ಮಾರೋದಿಲ್ಲ.
1: ಮನೆ ಬಳಕೆಗಾಗಿ?
0: ಮನೆ ಬಳಕೆ. ಹ್ಞೂ ರೀ. ಅದು ಡೈಲಿ ನಮ್ಗೆ ಗೆಸ್ಟ್ಗಳನ್ನು ಭಾಳ ಬರ್ತಾರೆ ರೀ. ದಿವಸ ಯಾರೂ ಇಲ್ಲ ಅಂದ್ರೆ ಒಂದು 4-5 ಮಂದಿ ಗೆಸ್ಟ್ ಇರ್ತಾರೆ ನಮಗೆ. ಬೀಗರಾಗಲಿ ಹೊರಗಿನವರಾಗಲಿ.
1: ಈ ಕಬ್ಬನ್ನ ತಾವು ಸಸಿ ಮಾಡಿ ಹಸ್ತಿರೋ ಅಥವಾ?
0: ಇಲ್ಲ, ನಾವು ಕಬ್ಬನಗಳನ್ನ 1 ಫೂಟ್ ಕಟ್ ಮಾಡ್ಕೇಸಿ ನಾವು ಕಾಲಲ್ಲಿ ತುಳುಕೇಸಿ ಹಸ್ತೀವಿ ನೀರಲ್ಲಿ. ಕಾಲಲ್ಲಿ ತುಳ್ಕೊತ ಹೋಗಿ ಒಂದೊಂದು ಹೆಜ್ಜಿಗೆ ಒಂದೊಂದು ಗಣಕಿ.
1: ಕಾಲಲ್ಲಿ ತುಳಿದು ಅದನ್ನ
0: ಆಮೇಲೆ ನಾಟಿ ಆಗತ್ತೆ. ಮುಂದೆ 10-15 ದಿನ ನಂತರ ನಾಟಿ ಆಗ್ತದೆ.
1: ಬೇಸಾಯ ಮಾಡ್ತೀರಾ?
0: ಬೇಸಾಯ ಮಾಡ್ತೀವಿ ರೀ.
1: ಮತ್ತೆ ಎಲೆ ಬಳ್ಳಿನೂ ತಾವು ಮಾಡ್ತಾರಂತೆ?
0: ಎಲೆ ಬಳ್ಳಿ ಐತೆ ರೀ. ಅದನ್ನ ನಾವು ಅಂದ್ರೆ ಎಲೆ ಬಳ್ಳಿಗೆ ಹಚ್ಚಿರ್ತೇವಲ್ಲ ರೀ, ಅದನ್ನ ಮಾಡ್ಲಿಕ್ಕೆ ಕೊಟ್ಟಿರ್ತೇವೆ. ಅದು ಮಾಡಿದ ಪಾರ ಹೆಚ್ಚ ಒಂದು ಚೆಲ್ಲಾಗಿ ಎಣ್ಣೆ ಇತ್ತಂದ್ರೆ 2-3 ಲಕ್ಷ ನಮ್ಗೆ ಆದಾಯ ಬರ್ತದೆ ರೀ.
1: ಅಂದ್ರೆ 1 ಎಕರೆಗೆ ಸುಮಾರು 2-3 ಲಕ್ಷ ರೂಪಾಯಿ ಆದಾಯ
0: ಆದಾಯ ಆಗ್ತದೆ.
1: ತಾವು ಅಂಬಾಡಿ ಎಲೆ ಬೆಳಿತೀರೋ ಅಥವಾ ಕರಿ ಎಲೆ ಬೆಳಿತೀರಿ?
0: ನಾವು ಅಂಬಾಡಿ ಬಿಳಿ ಎಲೆ ಬೆಳಿತಾರೆ.
1: ಮಾರ್ಕೆಟಿಗಿದ್ದ
0: ಮಾರ್ಕೆಟಿಗೆ ಅದು ಚಲೋ ಅಂತ ನಮ್ಮ ಕಡೆ ಬೆಳಿತಾರೆ. ಅದನ್ನ ಒಯ್ತಾರೆ, ಅದನ್ನ ಗುತ್ತಿಗೆ ಕೊಟ್ಟಿರ್ತೇವೆ ಕಟ್ ಮಾಡಕ್ಕೆ ರೀ. ಅವರು ತೊಗೊಂಡು ಹೋಗ್ತಾರೆ ರೀ. ನಾವೇ ಕಟ್ ಮಾಡ್ಕೊಳ್ಳೋಂಗಿಲ್ಲ.
1: ಎಷ್ಟು ಕೊಡ್ತಾರೆ ಅವರು?
0: ಅದು 1 ಎಕರೆಗೆ 2-3 ಲಕ್ಷ ರೂಪಾಯಿ
1: ಪೂರ್ತಿ ಏನು ಬಂದಿರ್ತಾ ಬೆಳೆನ ಪೂರ್ತಿ ಅವ್ರಿಗೆ?
0: ಹ್ಞೂ ರೀ.
1: ಮತ್ತು ಈ ಚಿಕ್ಕು ಮಾವು?
0: ಚಿಕ್ಕು ಮಾವು 2 ಎಕರೆ ಐತೆ ರೀ. ಆದ್ರೆ ನಮ್ಮ ಬಂದೆಲ್ಲ ಗೆಸ್ಟ್ಗಳು ನಮಗೆ ಕೊಡ್ಲಿಕ್ಕೆ ನಮ್ಗೆ ಸಾಲಂಗಿಲ್ಲ. ಅವು ಒಣ ಬಟ್ಟೆ ಒಟ್ಟೆ ಮಾರೋದಿಲ್ಲ.
1: ಬಂದು ಗೆಸ್ಟ್ಗಳಿಗೆ ಮಾತ್ರ
0: ಮಾತ್ರ
1: ಮಾರ್ಕೆಟಿಗೆ ಅದನ್ನೇನು ಲಾಭ ಮಾಡ್ಕೊಂಡಂಗೆ
0: ಇಲ್ಲ ಇಲ್ಲ ಯಾರಿಗೆ ಕೊಡೋದಿಲ್ಲ ರೀ. ಈಗ ದಿವಸ ನಮ್ಗೆ 20 ಲೇಬರ್ ಇರ್ತಾರೆ ಹೆಣ್ಮಕ್ಳು ರೀ. ಡೈಲಿ ನಮ್ಮ ಹೊಲದಾಗ 20 ಮಂದಿ ಹೆಣ್ಮಕ್ಳು ಇರ್ತಾರೆ ರೀ.
1: ಚಿಕ್ಕು ಮಾವು ಎಷ್ಟು ಎಕರೆ ಹಾಕಿರಿ?
0: 2 ಎಕರೆ ಐತ್ರಿ. ಅದು ಜಾಯಿಂಟ್ ಐತ್ರಿ. ಏನು ಬಿಟ್ಟಿವಿ ಅಂದ್ರೆ ಒಂದು ಚಿಕ್ಕು ಒಂದು ಮಾವು.
1: ಅಂದ್ರೆ ಮನೆ ಬಳಕೆಗೆ?
0: ಮನೆ ಬಳಕೆಗೆ ರೀ.
1: ದಾನ ಧರ್ಮ?
0: ನಾವು ಪ್ರತಿ ವರ್ಷ ಇಲ್ಲಿ ನಾವು ಪುಟ್ರಾಜ ಗವಾಯಿ ಮಠಕ್ಕೆ ಶ್ರವಣದಲ್ಲಿ ಒಂದಿನ ಪ್ರಸಾದ ಮಾಡಿ ಅನ್ನಪ್ರಸಾದ
1: ಗದಗಿನ
0: ಪುಟ್ರಾಜ ಪುಣ್ಯಾಶ್ರಮಕ್ಕೆ ಒಂದಿನ ಅನ್ನಪ್ರಸಾದ ಮಾಡಿಸ್ತೀವಿ. ಆಮೇಲೆ ನಮ್ಮಲ್ಲಿ ಊರಾಗ ಮಾನಮ್ಯ ನವರಾತ್ರಿ ದಿವಸ ದೀಪ ಹಾಕ್ತೀವಿ ರೀ. ಅವತ್ತು 100-600 ಮಂದಿಗೆ ಪ್ರಸಾದ.
1: ರೋಣಿಯಾಳ
0: ಗ್ರಾಮದಲ್ಲ ರೀ. ಹಿಂಗಾಗಿ ನಾವು ಯಾವುದು ಬೆಳೆದ ಕಾಳುಗಳನ್ನ ಯಾವ ಮಾರೋದಲ್ಲ ರೀ. ನಮ್ಮ ಮನೆಗೆ ಸಾಲಂಗಿಲ್ಲ. ಹುಡುಗ ಮತ್ತೆ ಹಂಗೆ ನಮ್ಮ ದನಗಳಿಗೆ ಗೊಂಜಾಳ ಹಾಕಿದಂಗೆ ಹಾಕಿಬಿಡ್ತೇವೆ. ಅವಕ್ಕೆಲ್ಲ ತಿನ್ಲಿಕ್ಕೆ ರೀ ಅವಕ್ಕೆ ನುಚ್ಚಬೇಕಲ್ಲ ರೀ. ನಾ ಬರೀ ಇದ್ರ ಮ್ಯಾಗ ನಡೆಯಂಗಿಲ್ಲ. ದನಗಳು ಭಾಳದಾವ ರೀ. 2 ಎತ್ತುಗಳು, ಹೋರಿಗಳು, ಆಕಳ, ಎಮ್ಮೆ ಅದಾವು. ಮತ್ತು ಅವಕ್ಕೂ ಡೈಲಿ ಏನಿಲ್ಲ ಅಂದ್ರೆ ದಿವಸ 4-5 ಕಿಲೋ ಹೋಗ್ತದೆ ರೀ. ಗೊಂಜಾಳ ನುಚ್ಚ ಜೋಳ ನುಚ್ಚ ಹಾಕ್ತೇವೆ ಹೋಗ್ಕೋ ರೀ.
1: ಮಲಪರೆ ಈ ಕಬ್ಬು ಮತ್ತು ಈರುಳ್ಳಿ ಇವೆಲ್ಲ ಒಂದೇ ಬೆಳೆ ಅಲ್ಲ ವರ್ಷದಲ್ಲಿ?
0: ಒಂದೇ ಬೆಳೆ. ಉಳ್ಳಾಗಡ್ಡೆನೂ ಒಂದೇ ಬೆಳೆನ ರೀ. ಕಬ್ಬನ್ನು ಒಂದೇ ಬೆಳೆ, ರಕ್ಷಣೆ ಒಂದೇ ಬೆಳೆ ರೀ.
1: ಎಲ್ಲವೂ ಒಂದೇ ಬೆಳೆ?
0: ಒಂದೇ ಬೆಳೆ. ಆಮೇಲೆ ನಾವು ಕಬ್ಬು ತೊಗೊಂಡು ಮತ್ತೆ ಗೊಂಜಾಳ ಹಾಕ್ತೇವಲ್ಲ ರೀ. ಗೊಂಜಾಳ ಅದು 1 ಎಕರೆಗೆ 30-40 ಕ್ವಿಂಟಲ್ ಬರ್ತದೆ.
1: ಮತ್ತು ತರಕಾರಿನೇ ಬೆಳಿತೀರಿ?
0: ತರಕಾರಿ ಮನೆ ಪೂರ್ತಕ್ಕೆ ನಾವು ಬೆಳ್ಕೋತೀವಿ. ಮಾರಾಕ ಹೋಗಲ್ಲ ಅದನ್ನ ರೀ.
1: ಅದನ್ನು ಮಾರಂಗಿಲ್ಲ?
0: ಇಲ್ಲ ರೀ, ನಮ್ಗೆ ಎಷ್ಟು ಬೇಕಾದ ತರಕಾರಿ ಬೆಳ್ಕೋತೀವಿ ಮನೆಯಾಗ ರೀ.
1: ಅಂದ್ರೆ ನೀವು 50 ಎಕರೆ ಜಮೀನಿನಲ್ಲಿ ಮೊದಲ ಬೋರ್ವೆಲ್ ಹಾಕ್ಸಿದ್ರು ಅಥವಾ ಆನಂತರದಲ್ಲಿ ಇದು ಮಾಡಿದ್ರ?
0: ನಮ್ಮದು ಆ್ಯಕ್ಚುಲಿ ಮೊದಲು ನಮ್ಮದು 14 ಎಕರೆ ಜಮೀನು ರೀ. ಅದು ನಾವು ಬಂಗಾರ ಮನುಷ್ಯ ಪಿಚರ್ ನೋಡ್ಕೊಂಡು ಬಂದ ನಂತರ ರೀ, ನಾವು ಬಾಯಿ ಕಡಿದ್ವಿ, ನೀರು ಬೀಳಿಲ್ಲ ರೀ. ಆಮೇಲೆ ನಾನೇ ಸ್ವಂತ ಮದ್ರಾಸ್ಗೆ ಹೋಗಿಸಿ ತಮಿಳ್ನಾಡಿಗೆ ಹೋಗಿ ಗಾಡಿ ತಂದೇನೆ, ಬೋರಿನ ಗಾಡಿ ರೀ. ತಂದು ಬೋರ್ ಹಾಕ್ಸಿದ್ದೀವಿ ರೀ. ಅಲ್ಲಿ ನೀರು ಆಗಲಿಲ್ಲ. 10-12 ಬೋರ್ ಹಾಕ್ಸಿದ್ದೀವಿ ರೀ, ಬಟ್ ನೀರು ಆಗಲಿಲ್ಲ. ಏನಪ್ಪ ನಮ್ಮ ಮನೆ ಬರತ್ತೆ ಕಡೆಗೆ ಲಾಸ್ಟಿಗೆ 1 ಇಂಚ್ ಬಿತ್ತಿರ ನೀರು. 1 ಇಂಚಿನಲ್ಲೇ ದ್ರಾಕ್ಷಿ ಹಚ್ಚಕ್ಕೆ ಬರ್ತದೆ ತಿಳ್ಕೊಂಡು 70 ಗಂಟೆಗೆ ನಾನು ದ್ರಾಕ್ಷಿ ಹಚ್ಚಿದ್ದೀನಿ ರೀ. ಫಸ್ಟ್ 14 ಎಕರೆದಾಗ ರೀ. ಮುಂದದ ಹೊಲ ನಮ್ಮೂರಿಂದ 10 ಕಿಲೋಮೀಟರ್ ದೂರ ಇತ್ತು ರೀ ಅದು. ಅದೇನೋ ನಮ್ಮ

0: ಊರಲ್ಲೇ ಒಂದು ಸ್ವಲ್ಪ ಪಾಲಿಟಿಕ್ಸ್ ಬಂದು ಜಗಳಗನ ಅದನ್ನು ಕನಕಲ್ ಬತ್ತಲ್ಲ ನಮ್ಗೆ 2003 2004 ರೀ. ಇವ್ರು ನಾವು ಆನಂತರ ಈ ನಮ್ಗೆ ಪುಟ್ಟರಾಜ ಗವಾಯಿ ಮಠದಿಂದ ಮಲ್ಲಿಕಾರ್ಜುನ ಅವರು ನೀರಾವರಿ ಸಚಿವರು ಅಂತ ಪ್ರಸಿದ್ಧ ಆಗಿದ್ದಾರಲ್ರಿ, ಕರ್ಕೊಂಡೋಗಿ ತೋರಿಸಿದೆವು. ಅವರಿಲ್ಲ ನೀ ಏನು ಬೋರ್ ಹಾಕಬೇಡ, ಏನೂ ಹಾಕಬೇಡ್ರಿ, ಇನ್ನೆರಡು 3 ವರ್ಷಕ್ಕೆ ನಿಮಗೆ ಲಿಫ್ಟ್ ಇರಿಗೇಷನ್ ಆಗಿ ನಿಮ್ಗೆ ನೀರು ಹಾಕೈತೆ ಅಂದ್ಕ ನಾವು ಬೋರ್ ಹಾಕಲಿಲ್ಲ ರೀ. ಅದ ಒಂದು 1.5 ಇಂಚಿನ ಮ್ಯಾಗ ದ್ರಾಕ್ಷಿಯಲ್ಲಿ 2 ಎಕರೆ ಇತ್ತು ಅಲ್ಲಿ. ಆ ಜಮೀನು ಆಮೇಲೆ 2000 ಇಸವಿಗೆ ಅದನ್ನು ಜಮೀನು ಕೊಟ್ಟು ಇಲ್ಲಿ 30 ಎಕರೆ ಮತ್ತು ಆಮೇಲೆ 10 ಎಕರೆ 8 ಎಕರೆ ಇವತ್ತನ್ನೆಲ್ಲ ಮತ್ತೆ ತೊಗೊಂಡಿವಿ ಲ್ಯಾಂಡ ತೊಗೊಂಡೆಲ್ಲ ನೀರಾವರಿ ಮಾಡಿದ್ದೇವೆ ರೀ. ಅದು ನೀರಾವರಿ ಅದರಲ್ಲಿ ನಮ್ಮಲ್ಲಿ ಒಂದು ಎಲ್ಲರೂ ಕಟಿಂಗ್ದಾಗ ಮಾಡ್ತಾರೆ ನೀರಿನ ಇದು ಹೊಂಡ ರೀ. ನಾವು ಹೊಂಡೆನ ಮ್ಯಾಗ ನೆಂತಲ್ಲಿ ಕಟ್ಸಿನ್ರಿ, 60 ಫುಟ್ ಆಗಲೈತಿ ನಮ್ಮ ರೌಂಡ, 30 ಫುಟ್ ರೌಂಡ್ ಇದೆ ರೀ, 12 ಫುಟ್ ಹೈಟ್ ಐತಿ ರೀ. ನಮ್ಮ ಬಾಯಿಂದ ಬರೋ ಮತ್ತು ಬೋರ್ನ ನೀರು ಬಂದೆಲ್ಲ ಅಲ್ಲೇ ಸ್ಟಾಕ್ ಹಾಕೋ ರೀ.
1: ಕೃಷಿ ಹೊಂಡ,
0: ಕೃಷಿ ಹೊಂಡ ಸ್ವಂತ ಕಟ್ಸಿವ್ರು.
1: ಮತ್ತೆ ಸರ್ಕಾರದ ಸೌಲಭ್ಯ ತಗೊಂಡು ಕೃಷಿ ಹೊಂಡ ಮಾಡಿ,
0: ಕೃಷಿ ಹೊಂಡ ಅವರು ಭೂಮಿಯಲ್ಲಿ ಮಾಡ್ತಾರೆ ರೀ, ಮ್ಯಾಗ ಅಂತಲ್ಲ ಕೊಡೋದಿಲ್ಲ. ನಾವು ಬೋರೈಟ್ ಟ್ಯಾಂಕ್ ಮಾಡ್ಕೊಂಡವ್ರು ನೆಲ ಭೂಮಿ ಮ್ಯಾಗ ರೀ,
1: ಭೂಮಿ ಮೇಲೆ
0: ಅವ್ರು ಭೂಮಿ ಒಳಗೆ ಕೊಡ್ತಾರೆ ರೀ. ಮತ್ತು ಭೂಮಿ ಒಳಗೆ ಮಾಡ್ಕೊಂಡ್ರೆ ಮತ್ತು ನಮ್ಮ ಕರೆಂಟ್ ಸಹ ಮತ್ತೆ ಬೇಕಲ್ಲ ರೀ, ಇದು ನಮ್ಮ ಕರೆಂಟ್ ಬೇಕಾಗಿಲ್ಲ ರೀ. ಹೆಚ್ಚು ಕಡಿಮೆ ನಮ್ಮದು 40 ಎಕರೆ ನೀರು ಈ ತಾಕಿಂದ ನೀರು ಉಂತೈತಿ, ಕರೆಂಟ್ ಬೇಡ ಏನು ಬೇಡ, ತಾನ ಬಿಟ್ಟು ಬಿಟ್ಟರೆ ಹೋಗ್ಬಿಡ್ತಾರೆ ರೀ. ಎಕ್ಸೆಪ್ಟ್ ದ್ರಾಕ್ಷಿ, ದ್ರಾಕ್ಷಿ ಮಾತ್ರ ಡ್ರಿಪ್ ಗಟ್ಟ ನೀರು ಮುಟ್ಟಲು ಮಾಡಿದೇವ್ರಿ, ಒದಕ್ಕಿಲ್ಲ ನೀರು ತಾನೇ ಹೋಗುತ್ತೆ ರೀ.
1: ವರ್ಷ ಪೂರ್ತಿ ನೀರು ಸಿಗುತ್ತೆ?
0: ಹಾಂ, ಸಿಗತ್ತೆ ಸಿಗತ್ತೆ ರೀ, ಯಾಕಂದ್ರೆ ಕೆನಾಲ್ ಕವಲಿಯಿಂದ ನೀರು ಅನುಕೂಲ ಆಗಿದೆ ರೀ. ಅಲ್ಲಿ ಮತ್ತೆ ಆಮೇಲೆ ಇವರು ಅಜ್ಜವ್ರು ಹೇಳ್ದಂಗೆ ಮತ್ತೆ ನಮ್ಗೆ 2004 ಮತ್ತೆ ನೀರು ಹರಿತಲ್ಲ ರೀ, ನೀರಿನ ಅಂತರ್ಜಲ ಸಾಕಷ್ಟು ಆಗಿದೆ. ಅವಾಗ ಮತ್ತೆ ನಾವು ಪುಟ್ಟರಾಜ ಗವಾಯಿ ಕರ್ಸಿ ಅಲ್ಲಿ ನಾವು ತುಲಾಭಾರ ಮಾಡಿದ್ದೀವಿ. ಯಾಕಂತಂದ್ರೆ ನೀರು ಬಂದಿಂದ ನಾವು ತುಲಾಭಾರ ಮಾಡ್ತೇವತ್ತೀವಿ, ಅಜ್ಜಾರಿಂದ ಬೆಳ್ಕೊಂಡು ಹೋಗಿದ್ದೆವು ನಮ್ಮ ಗದಗಿಗೆ ಬಂದು, ಅದನ್ನು ನಾವು ಬೆಳ್ಕೊಂಡಿದ್ದು 10 ವರ್ಷ ಹೋದ್ರೆ ಅದು ಸರ್ಕಾರದ ಯೋಜನೆ ಆಗಲ್ಲ ಆಗ್ಬೇಕಲ್ರಿ. 2004 ಅದು ನೀರು ಆದ ನಂತರ ಅಜ್ಜಾರ ಕರ್ಕೊಂಡೋಗಿ ಮತ್ತೆ ತುಲಾಭಾರ ಮಾಡಿ ಮತ್ತೆ ಅನ್ನಪ್ರಸಾದ ಮಾಡಿದ್ವಿ ಎಲ್ಲ ಇವ್ರಿಗೆ ರೀ. ಅವಾಗಿಂದ ಅನುಕೂಲ ಆಗೈತೆ ರೀ, ಈಗ ಪೂರ 50 ಎಕರೆ ನೀರು ಇವತ್ತು ಆಯ್ತೈತೆ ರೀ.
1: ಈಗ ನೀರು ಚೆನ್ನಾಗೈತೆ,
0: ಚೆನ್ನಾಗಿ ಚೆನ್ನಾಗಿದೆ ರೀ. ಗ್ರೌಂಡ್ ಲೆವೆಲ್ನಾಗ 40 ಎಕರೆ ನೀರು ಹೊಂದೈತೆ ರೀ, ಇನ್ನು ಮೋಟ್ರ್ ಇಲ್ಲಾರ್ದನ ರೀ. ಇದು ಅಷ್ಟು ತಾಕಿ ಹೋಗಿ ಬೀತೈತಲ್ಲ ರೀ, ತಾಕಿಗೆ ಬಿದ್ದ ನೀರು ನಾವು ಬರೀ ಅದನ್ನ ಒಂದು ಚೆಂಬರ್ ಮಾಡಿ ಬಿಚ್ಚಿಬಿಟ್ಟು ಅಂದ್ರೆ 4 ಎಕರೆ ನೀರು ಬರ್ತದೆ ರೀ. ಅದ್ರ ದ್ರಾಕ್ಷಿ ಮಾತ್ರ ಡ್ರಿಪ್ ಮುಖಾಂತರ ಒದಿಸ್ತೇವೆ ರೀ.
1: ಮತ್ತೆ ಈ ಸಮಗ್ರ ಕೃಷಿಯಲ್ಲಿ ತಾವು ಮತ್ತೇನೇನು ಮಾಡಿದ್ರಿ?
0: ಮತ್ತು ಇವ ನಾವು ಬೇಕಾಗದ ನೀವು ದ್ವಿದಳ ಧಾನ್ಯ ಅಂತ ನಮ್ಗೆ ಬೆಳೆಯೋಕ್ಕಾಗಲ್ಲ, ಯಾಕಂತಂದ್ರೆ ನಮ್ಮಲ್ಲಿ ಮನೆ ಬೇಕಾಗಷ್ಟು ಜೋಳ ಗೋಧಿ ಅವ್ರಿ ಎಲ್ಲ ಬೆಳ್ಕೋತೇವೆ. ನಮ್ಮ
1: ಸಿರಿಧಾನ್ಯ ಏನಾದರೂ ಬೆಳಿತೀವಿ?
0: ಇಲ್ಲ ಇಲ್ಲ ಬೆಳೆಯಾಗಲ್ಲ ರೀ,
1: ಸಿರಿಧಾನ್ಯ ಏನು
0: ಇಲ್ಲ ಇಲ್ಲ. ನಾವು ತಿಪ್ಪೆ ಗೊಬ್ಬರದನ್ನು ಅಂದರೆ ವರ್ಷ 1 ಎಕರೆ ಹಾಕೋತೀವಿ ಗೊಬ್ಬರ ರೀ. 40 ಎಕರೆ ಗೊಬ್ಬರ

ಆಶಾ ಭೋಸ್ಲೆ ಅವರು ಹಾಡಿರುವ ಗಜಲ್ಗಳನ್ನು ಇದುವರೆಗೆ ಕೇಳಿದ್ರಿ. ನಾಳೆ 7:45 ಸುಮನ್ ಕಲ್ಯಾಣಪುರ ಅವರು ಹಾಡಿದ ಮರಾಠಿ ಹಾಡುಗಳನ್ನು ಆಲಿಸುವಿರಿ. ಆಕಾಶವಾಣಿ ಧಾರವಾಡ.

ಇವತ್ತಿನ ಮಹಿಳಾವಾಣಿ ಕಾರ್ಯಕ್ರಮದಲ್ಲಿ ಲೇಖಕಿ ಬರಹಗಾರ್ತಿ ಶಿರಸಿಯ ಶೋಭಾ ಹೆಗಡೆ ಅವರೊಂದಿಗೆ ಮಾತುಕತೆ, ಭಾವಗೀತೆ ಹಾಗೂ ಸ್ವಲ್ಪ ಕೇಳ್ರಿ ಅನ್ನುವಂಥ ಕಾರ್ಯಕ್ರಮವನ್ನು ಕೇಳಬಹುದು. ಕಾರ್ಯಕ್ರಮದ ಮೊದಲಿಗೆ ಲೇಖಕಿ ಬರಹಗಾರ್ತಿ ಶೋಭಾ ಹೆಗಡೆ ಅವರೊಂದಿಗೆ ಮಾತುಕತೆ. ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಮಹಿಳೆ ಅಂದರೆ ಬಹುಮುಖ ಪ್ರತಿಭೆ ಉಳ್ಳವಳು ಅನ್ನೋ ಮಾತನ್ನು ನಾವು ಹಲವಾರು ಸಲ ಹೇಳಿದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಇದನ್ನು ಸಾಬೀತು ಕೂಡ ಪಡಿಸ್ಕೊಂಡಿದ್ದಾರೆ. ಗೃಹಿಣಿಯಾಗಿ, ಉದ್ಯೋಗಸ್ಥ ಮಹಿಳೆಯಾಗಿ, ಸಾಹಿತ್ಯ ಸಾಂಘಿಕ ಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ತಾ, ಮನೆಯಲ್ಲೇ ಇದ್ದು ಮನೆಯ ಜನರ ಇಷ್ಟಾರ್ಥಗಳನ್ನು ಪೂರೈಸ್ತಾ, ತನ್ನಲ್ಲಿ ಇರುವಂಥ ಹಲವಾರು ಹವ್ಯಾಸಗಳನ್ನು ಮಹಿಳೆ ಲೇಖನದ ಮೂಲಕ, ಅಂಕಣದ ಮೂಲಕ, ಕಥೆ ಕವನಗಳ ಮೂಲಕ, ಆಧ್ಯಾತ್ಮಿಕ ಲೇಖನಗಳ ಮೂಲಕ ಹೊರಹೊಮ್ಮಿಸ್ಲಿಕ್ಕೆ ಪ್ರಯತ್ನಿಸ್ತಾ ಇರ್ತಾಳೆ. ಎಷ್ಟೋ ಸಂದರ್ಭದಲ್ಲಿ ಏನಾಗ್ತಿದೆ ಗೆಳತಿಯರೇ ಅಂದರೆ, ನಾವು ಓದಿರೋದೇ ಒಂದಾಗಿರ್ತದೆ, ನಾವು ಮಾಡ್ತಾ ಇರೋ ಕೆಲಸನೇ ಇನ್ನೊಂದಾಗಿರ್ತದೆ. ಎಷ್ಟೊಂದು ಆಸೆ

0: ಕನಸುಗಳು ನಮ್ಮಲ್ಲಿ ಹುದುಗಿ ಹೋಗ್ಬಿಟ್ಟಿರ್ತವೆ. ಜೀವನದ ಒಂದು ಮಧ್ಯಕಾಲದಲ್ಲಿ ನಾವು ಬಂದಾಗ ಮಕ್ಕಳು ಒಂದು ಹಂತಕ್ಕೆ ಬಂದಿರ್ತಾರೆ, ಮನೆಯ ಜವಾಬ್ದಾರಿಯಿಂದ ನಮಗೆ ಸ್ವಲ್ಪ ಬಿಡುಗಡೆ ಸಿಕ್ಕಿರ್ತದೆ. ಅಂಥದ್ರಲ್ಲಿ ನಮ್ಮ ಅದುಮಿಟ್ಟಂಥ ಆಸೆ ಕನಸುಗಳು ಮತ್ತೆ ಗರಿಗೆದರ್ತವೆ. ಅದಕ್ಕೆ ನಾವು ಬಣ್ಣ ತುಂಬಬೇಕು, ಮತ್ತೆ ನಮ್ಮ ಕನಸುಗಳನ್ನು ಸಾಕಾರಗೊಳಿಸಬೇಕು ಅನ್ನುವಂಥ ಅದಮ್ಯ ಉತ್ಸಾಹ ಹಲವಾರು ಮಹಿಳೆಯರದಿರ್ತದೆ. ಹಾಗಿದ್ರೆ ಬನ್ನಿ, ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ವಿವಿಧ ರೀತಿಯ ಹವ್ಯಾಸಗಳನ್ನು ಬರವಣಿಗೆಗಳ ಮೂಲಕ ಜನರ ಮನೆ ಮಾತಾಗಿರುವ, ಜೊತೆಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಕೂಡ ಬಹಳಷ್ಟು ಜನಪ್ರಿಯತೆಯನ್ನು ಪಡೆದಿರುವಂಥ ಶೋಭಾ ಹೆಗಡೆ ಅವರು ನಮ್ಮ ಜೊತೆಗಿದ್ದಾರೆ. ಶೋಭಾ ಹೆಗಡೆ ಅವರು ಮೂಲತಃ ಸಿರ್ಸಿಯವರು. ಕೆಲವು ದಿನಗಳ ಕಾಲ ಬೆಂಗಳೂರಲ್ಲಿ ಇದ್ದು ತಮ್ಮ ವೃತ್ತಿ ಜೀವನದ ಜೊತೆ ಜೊತೆಗೆ ಹಲವಾರು ತಮ್ಮ ಬರವಣಿಗೆಯ ಹವ್ಯಾಸಗಳನ್ನು ಕೂಡ ಅಲ್ಲಿ ಪೂರೈಸಿಕೊಂಡಿದ್ದಾರೆ. ನಮಸ್ಕಾರ ಶೋಭಾ ಹೆಗಡೆ ಅವರು.
1: ನಮಸ್ಕಾರ.
0: ಶೋಭಾ ಹೆಗಡೆ ಅಂದ ತಕ್ಷಣನೇ ನಮ್ಮ ಬರವಣಿಗೆ ಕ್ಷೇತ್ರದಲ್ಲಿ ಬಹಳ ಚಿರಪರಿಚಿತ ಹೆಸರು. ತಾವು ಸಿರ್ಸಿಯವರಾದರೂ ಕೂಡ ಬೆಂಗಳೂರಲ್ಲಿ ಇದ್ದೀರಿ. ಕಾದಂಬರಿಗಳು, ಅಂಕಣ ಮತ್ತೆ ಆಧ್ಯಾತ್ಮಿಕ ಲೇಖನಗಳು, ಹೀಗೆ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ತಮ್ಮ ಒಂದು ಆಸಕ್ತಿ ಅಭಿರುಚಿಯ ಮೂಲಕ ಪುಸ್ತಕಗಳನ್ನು ಹೊರತಂದಿರಿ. ಈ ಒಂದು ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಮೂಡಿದ್ದು ಹೆಂಗೆ? ನಿಮ್ಮ ಬಾಲ್ಯದಲ್ಲಿ ಮನೆ ಕುಟುಂಬದ ವಾತಾವರಣ ಇದೇನಾದರೂ ಕಾರಣ ಆಗಿತ್ತಾ?
1: ಮೊದಲಿಂದನೂ ಪುಸ್ತಕಗಳನ್ನು ಓದೋದು ಹವ್ಯಾಸವಾಗಿತ್ತು. ನನ್ನ ಲೇಖನಗಳಲ್ಲಿ ತಿಳಿಸಿರೋ ಹಾಗೆ ನನ್ನ ಇಬ್ಬರು ಅಜ್ಜಂದಿರು ಸಾಹಿತ್ಯ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ತೊಡಕೊಂಡವರಾಗಿದ್ದರು. ನನ್ನ ತಂದೆಯ ತಂದೆ ಗಣಪತಿ ಹೆಗಡೆ, ಅವರು ಯಕ್ಷಗಾನ ಕಲಾವಿದರಾಗಿದ್ದರು, ಪ್ರಸಂಗದ ಅರ್ಥವನ್ನು ಹೇಳ್ತಾ ಇದ್ರು, ಹಾಡನ್ನು ಬರೀತಾ ಇದ್ರು. ನನ್ನ ಅಜ್ಜನ ಚಿಕ್ಕ ತಮ್ಮ ಉಮಾ ಮಹೇಶ್ವರ ಹೆಗಡೆ, ಅವರು ನಮ್ಮ ಸಾಂಪ್ರದಾಯಿಕ ಹಾಡನ್ನು ತುಂಬ ಸೊಗಸಾಗಿ ಬರೆದಿದ್ದಾರೆ. ಅದನ್ನು ನನ್ನಮ್ಮ ಹಾಡ್ತಿದ್ರು. ಮನೆಯಲ್ಲಿ ಆ ವಾತಾವರಣ ಇತ್ತು. ಮತ್ತೆ ಯಕ್ಷಗಾನ ನೋಡ್ಕೊಂಡು ಬಂದರೆ ಆ ಪಾತ್ರದ ಮರುಸೃಷ್ಟಿಯನ್ನು ನಮ್ಮ ತಂದೆ ಮಾಡ್ತಾ ಇದ್ರು. ಅದರಿಂದ ಬಾಲ್ಯದಲ್ಲಿ ಆ ವಾತಾವರಣ ಇದ್ದದ್ದಕ್ಕೂ ಗೊತ್ತಿಲ್ಲ. ಪ್ರಾಥಮಿಕ ಶಾಲೆಯಲ್ಲಿ ನಮ್ಮಿಂದ ಪ್ರತಿ ವರ್ಷ ಎರಡು ಸ್ನೇಹ ಸಮ್ಮೇಳನ ಅಂತ ಮಾಡಿಸಿ ಅಲ್ಲಿಯ ಶಾಲಾ ಶಿಕ್ಷಕ ಶಿಕ್ಷಕಿಯರು ನಮ್ಮಿಂದ ಬಹಳಷ್ಟು ನಾಟಕಗಳನ್ನು ಮಾಡಿಸ್ತಿದ್ರು. ಆ ವಾತಾವರಣ ಇದ್ದದ್ರಿಂದ ಇರಬಹುದು. ನನ್ನ ತಾಯಿಯ ತಂದೆ ಶ್ರೀ ವಿಘ್ನೇಶ್ವರ್ ಶರ್ಮಾ ಅವರು, ಅವರು ಚಿಂತನ ಅನ್ನುವ ಪುಸ್ತಕವನ್ನು ಹೊರಗೆ ತಂದಿದ್ದಾರೆ. ಆ ಕಾಲದಲ್ಲಿ ಅವರು ಪತ್ರಕರ್ತರಾಗಿದ್ದವರು, ಈಗ ಸುಮಾರು 55-60 ವರ್ಷದ ಹಿಂದೆ. ಆಗ ಮನೆಯಲ್ಲಿ ಸಾಕಷ್ಟು ಪತ್ರಿಕೆಗಳು ಪುಸ್ತಕಗಳು ನನ್ನ ತಾತನ ಮನೆಯಲ್ಲಿ ಲಭ್ಯವಿರ್ತಾ ಇತ್ತು. ಮಾತುಕತೆಗಳು ಸಾಹಿತಿಗಳ ಜೊತೆ ನಡೀತಾ ಇದ್ದದ್ದು ಕಿವಿ ಮೇಲೆ ಬೀಳ್ತಾ ಇತ್ತು. ಅವೆಲ್ಲವೂ ಸೇರಿ ಆ ಆಸಕ್ತಿಯನ್ನು ಹುಟ್ಟಿಸಿರಬಹುದು ಅಂತ ಈಗ ಅನಿಸುತ್ತೆ. ಹಾಗಂತ ನಾನು ಹೈಸ್ಕೂಲ್ ಓದೋವರೆಗೂ ಏನನ್ನೂ ಬರೆದವಳಲ್ಲ, ಬರೇ ಓದೋದು. ಒಂದು ಚಿಕ್ಕ ಕಾಗದದ ತುಂಡು ಸಿಕ್ಕಿದ್ರು ಅದನ್ನು ಓದೋ ಅಷ್ಟು ಹುಚ್ಚಿತ್ತು ಓದೋದರ ಕಡೆ.
0: ಈಗ ತಾವು ಓದಿದ್ದೇನು?
1: ನಾನು ಓದಿದ್ದು ಡಿಪ್ಲೊಮಾ ಇನ್ ಟೆಲಿಕಮ್ಯುನಿಕೇಷನ್, ಗೌರ್ಮೆಂಟ್ ಪಾಲಿಟೆಕ್ನಿಕ್ನಲ್ಲಿ ಓದ್ದೆ. ಓದಿ ಉದ್ಯೋಗ ಮಾಡಬೇಕು ಅನ್ನೋ ಆಸೆ ಇತ್ತು. ಆಮೇಲೆ ನಾನು ಯಾರನ್ನ ಕೈ ಹಿಡಿದ್ನೋ, ನಮ್ಮದೇ ಒಂದು ಸ್ವಂತ ಉದ್ಯಮ ಕ್ಷೇತ್ರ ಇತ್ತು, ಅದರಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಆಗ ಬೆಂಗಳೂರು ದೂರದರ್ಶನದಲ್ಲಿ ಅನೌನ್ಸ್ಮೆಂಟ್ಗೆ ಅಂತ ಹುದ್ದೆ ಖಾಲಿ ಇದೆ ಅಂದಾಗ ಅಲ್ಲಿ ಅರ್ಜಿ ಹಾಕಿ ನಾನು ಇಂಟರ್ವ್ಯೂಗೆ ಹೋದೆ. ಆಯ್ಕೆಯಾಗುವ ಹಂತದವರೆಗೂ ಹೋದ ಮೇಲೆ ಅಲ್ಲಿ ನನಗೆ ಆ ಕ್ಷೇತ್ರ ಪರಿಚಿತವಾಯಿತು ಅನಿಸುತ್ತೆ. ಅಲ್ಲಿ ಆಸಕ್ತಿ ಮೂಡಿತು. ಅಲ್ಲಿ ಆಯ್ಕೆಯಾಗಲಿಲ್ಲ. ಆದರೆ ನನ್ನ ಮಗಳು ಪ್ಲೇ ಹೋಮ್ನಲ್ಲಿ ಓದುವಾಗ ಆಕಾಶವಾಣಿಗೆ ಕಾರ್ಯಕ್ರಮಕ್ಕೆ ಅಂತ ಕರ್ಕೊಂಡು ಹೋದಾಗ ನಾನೇ ಆ ಮಕ್ಕಳಿಗೆಲ್ಲ ಒಂದಿಷ್ಟು ತರಬೇತಿ ಕೊಟ್ಟು ಹಾಡನ್ನು ಕಲಿಸಿದ್ದೆ. ಅಲ್ಲಿ ಸಾಯಿಲಕ್ಷ್ಮಿ ಅಂತ ಸಾಯಿಲಕ್ಷ್ಮಿಯವ್ರು ಕೇಳಿದ್ರು, ನಿಮಗೆ ಇಷ್ಟು ಆಸಕ್ತಿ ಇದೆ, ಮಕ್ಕಳ ಜೊತೆ ಮಕ್ಕಳ ಥರನೇ ಆಟ ಆಡಿಕೊಂಡು ನಲಿತಿದ್ದೀರಾ, ನೀವ್ಯಾಕೆ ಒಂದಿಷ್ಟು ಸ್ವಂತ ಕಾರ್ಯಕ್ರಮ ಮಾಡಬಾರದು ಅಂತ ಅಲ್ಲಿಂದ ನನ್ನ ಜರ್ನಿ ಪ್ರಾರಂಭವಾಯಿತು.
0: ಅಂದರೆ ಆಕಾಶವಾಣಿಗೆ ತಾವು ಬಹಳ ಸುಪರಿಚಿತರು, ಬೆಂಗಳೂರು ಆಕಾಶವಾಣಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನೀಡಿದ್ದೀರಿ.
1: ಹೌದು.
0: ಅಲ್ಲದೆ ಈ ದೂರದರ್ಶನದಲ್ಲಿ ಮೂಡಿ ಬಂದಂಥ ಬೇಕಷ್ಟು ಕಾರ್ಯಕ್ರಮಗಳಿಗೆ ತಾವು ಧ್ವನಿ ಕೂಡ ನೀಡಿದಿರಿ, ಯಾವ್ಯಾವ್ದು?
1: ನಾನು ದೂರದರ್ಶನ ಕಾರ್ಯಕ್ರಮಕ್ಕೆ ಧ್ವನಿ ನೀಡಿದ್ದು ಹೇಗಾಯ್ತು ಅಂದ್ರೆ, ಶಿರಹಟ್ಟಿಯವರಿದ್ದಾಗ ನಾನೊಮ್ಮೆ ಪರಿಚಿತರ ಜೊತೆಗೆ ಹೋಗಿದ್ದೆ. ಶಿರಹಟ್ಟಿಯವ್ರು ಹೇಳಿದ್ರು, ಹೊಸ ಹೊಸಬರು ಬರ್ಬೇಕ್ರಿ, ನೀವು ಪ್ರಾದೇಶಿಕ ಮಟ್ಟದ ಕಾರ್ಯಕ್ರಮವನ್ನ ಮಾಡಬೇಕು. ಆಗ ಗಣೇಶ ಹಬ್ಬ ಹತ್ರ ಬಂದಿತ್ತು. ಅವರು, ನೋಡಿ ಉದಾಹರಣೆಗೆ ಹೇಳ್ತೀನಿ, ಗಣೇಶ ಹಬ್ಬ ಹೇಗೆ ನೀವು ಮಹಿಳೆಯರು ಮನೆಯಲ್ಲಿ ಮಾಡ್ತೀರಿ, ಅರ್ಶನ ಕುಂಕುಮ ಕೊಡ್ತೀರಿ, ಬಾಗಿನ ಕೊಡ್ತೀರಿ, ಇದ್ರ ಹಿಂದಿನ ಕಾರಣ ಯಾಕೆ ಕೊಡ್ತಾರೆ, ಏನಾದರೂ ವಿಚಾರ ಮಾಡಿದ್ದೀರಾ, ಇದು ಯಾವಾಗಿಂದ ಪ್ರಾರಂಭ ಆಯಿತು, ಯಾಕೆ ಒಂದು ಒಕ್ಕಟ್ಟನ್ನು ಕೂಡಿಸೋದಕ್ಕೆ ಪ್ರಾರಂಭವಾದ ಕಾರ್ಯಕ್ರಮ ಎಲ್ಲವರೆಗೂ ಬಂತು, ನೀವು ಸಡಗರದಿಂದ ಓಡಾಡ್ತೀರಿ ಆದರೆ ಅದರ ಹಿನ್ನೆಲೆ ಅರ್ಥ ಮಾಡ್ಕೊಳ್ಳಲ್ಲ, ಅದರ ಮೇಲೆ ಒಂದು ಕಾರ್ಯಕ್ರಮ ಮಾಡ್ರಿ ಅಂತ ಕೂತ ಬೈಠಕ್ನಲ್ಲೇ ಹೇಳಿದ್ರು. ನಿಜವಾಗ್ಲೂ ನಾವು ವಿಚಾರನೇ ಮಾಡಿರಲಿಲ್ಲ. ಬಂದ ಮೇಲೆ ನಮ್ಮದೊಂದು ಮಹಿಳಾ ಮಂಡಳಿ ಇತ್ತು, ನಾವು 15 ದಿನಕ್ಕೊಮ್ಮೆ ಸೇರ್ತಿದ್ವಿ. ನಾನು ಆಗ್ಲೂ

0: ನನಗೆ ಧೈರ್ಯ ಇರಲಿಲ್ಲ. ಇದು ಆದದ್ದು ಸುಮಾರು 1992 ಇರಬಹುದು. ಆಗ ಚಂದನ ಅನ್ನೋದು ಒಂದೇ ದೂರದರ್ಶನ ವಾಹಿನಿ ಅಂದ್ರೆ ಆಗ ಅದು ಒಂದೇ ಇತ್ತು. ನಮಗೆ ಧೈರ್ಯ ಸಾಕಾಗ್ಲಿಲ್ಲ. ಆಮೇಲೆ ನನ್ನ ಸ್ನೇಹಿತೆ ಶ್ರೀಮತಿ ಶಾರದಾ ವಿಮೂರ್ತಿ, ಲೇಖಕಿ, ಬರಹಗಾರ್ತಿ, ಕವಯಿತ್ರಿ ಎಲ್ಲವೂ, ಅವ್ರು ಹೇಳಿದ್ರು ನಾವು ಯಾಕೆ ಮಾಡಬಾರದು, ಈಗಾಗಲೇ ನೀವು ಮಾಡಿ ಅಂತ ಅವ್ರು ಪ್ರೋತ್ಸಾಹ ಕೊಡ್ತಿದಾರಲ್ಲ ಶಿರಹಟ್ಟಿಯವರು, ಯಾಕೆ ಮಾಡಬಾರದು. ಒಂದು ಅವರು ಹಿನ್ನೆಲೆ ಎಲ್ಲ ಓದಿ ಅಧ್ಯಯನ ಮಾಡಿ ಒಂದು ಕಾರ್ಯಕ್ರಮ ರೂಪಿಸಿದ್ರು. ನಾವು 5 ಮಂದಿ ಮಹಿಳೆಯರು ಕಾರ್ಯಕ್ರಮ ಮಾಡಿದ್ವಿ. ಅದು ಚೆನ್ನಾಗಿ ಮೂಡ್ ಬಂತು, ಇಷ್ಟವಾಯಿತು. ಅದರ ನಂತರ ಆಮೇಲೆ ಸುಧಾರಾವ್ ಅನ್ನೋರು ಬಂದರು, ಅವರು ಕರೆದ್ರು, ನೀವ್ಯಾಕೆ ನೀವೇ ಮಾತಾಡೋದೇ ಒಂದು ಕಾರ್ಯಕ್ರಮ ಮಾಡಬಾರದು, ಮಹಿಳೆಯರು ಅಂದರೆ ಮಾತು ಅಂತಾರೆ, ಹರಟೆ ಕಾರ್ಯಕ್ರಮ ಅಂತ ಮಾಡೋಣ. ಅದು ಒಂದು ಹೊಸದು ಶುರುವಾಯಿತು. ನಾವು ಕೂಡೋದು 6-8 ಮಹಿಳೆಯರು ಕೂಡೋದು. ಅವತ್ತಿನ ವಿಷಯದ ಮೇಲೆ ನಮಗೇನು ಅನ್ನಿಸ್ತು ನಮ್ಮ ಯೋಚನೆಯನ್ನು ಹಂಚಿಕೊಳ್ಳೋದು, ಅದು ಪ್ರಾರಂಭವಾಯಿತು. ಆಮೇಲೆ ಅವರೇ ಹೇಳಿದ್ರು ಕರಕುಶಲ ಕಲೆ ಅಂದರೆ ಮಹಿಳೆಯರಿಗೆ ತುಂಬ ಇಷ್ಟ, ಅದನ್ನು ಕೌಶಲ್ಯ ಅಂತ ಒಂದು ಮಾಡೋಣ. ನಮ್ಮ ಪರಿಚಿತ ಮಹಿಳೆಯರು, ಆಗ ನಿಜವಾಗ್ಲೂ ನನಗೆ ಇಷ್ಟು ಆಶ್ಚರ್ಯವಾಯಿತು ಮೇಡಮ್, ನಾವು ಅದನ್ನು ನೋಡಕ್ಕೆ ಹೋದಾಗ ಒಬ್ಬ ಮಹಿಳೆ ಹಳೆ ರೇಷ್ಮೆ ಸೀರೆಯನ್ನು ಹೊಸದಾಗಿಸ್ತಾ ಇದ್ಲು. ಅಂದರೆ ಆ ರೇಷ್ಮೆ ಸೀರೆಗೆ ಯಾವುದು ಸೂಟ್ ಆಗುತ್ತೋ ಆ ಕಸೂತಿಯನ್ನು ಹಾಕಿ ಹೊಸದಾಕಿ ಮತ್ತೆ ಬೇರೆ ಅದಕ್ಕೆ ಹೊಂದುವ ರವಿಕೆಗೆ ಮತ್ತಷ್ಟು ಕಸೂತಿಯನ್ನು ಮಾಡಿ ಹೊಸದು ಕಾಣೋ ಹಾಗೆ ಮಾಡೋದು, ಅವೆಲ್ಲ ನಮಗೆ ಪರಿಚಯವಾಗಕ್ಕೆ ಪ್ರಾರಂಭ ಆಯಿತು. ಮಹಿಳಾ ಮಂಡಳಿಗಳು ಹೆಚ್ಚೆಚ್ಚು ಪರಿಚಿತವಾಗಕ್ಕೆ ಶುರುವಾಗಿ ಅಲ್ಲಿ ಅವರ ಕೌಶಲ್ಯಗಳು ಹೊಸ ಹೊಸದು ಹೊರಗೆ ಬಂತು. ಅವರು ಸಂದರ್ಶನ ಮಾಡೋದು ಅದು ಪ್ರಾರಂಭವಾಯಿತು. ಆಮೇಲೆ ಸುಧಾರಾವ್ ಅವರೇ ಹೇಳಿದ್ರು, ನೀವು ನಿರರ್ಗಳವಾಗಿ ಮಾತನಾಡಬಲ್ಲಿರಿ, ನಿಮ್ಮ ಓದುವಿಕೆಯಿಂದಾಗಿ ಶಬ್ದ ಭಂಡಾರ ಸಾಕಷ್ಟಿದೆ, ನಮ್ಮ ನೇರ ಪ್ರಸಾರಕ್ಕೆ ಯಾಕೆ ಬರಬಾರದು. ಅಲ್ಲಿಗೆ ನಾನು ಓಸಕಿ ಕಾರ್ಯಕ್ರಮ ನೇರ ಪ್ರಸಾರಕ್ಕೆ ಬಂದೆ. ಜೊತೆ ಜೊತೆಗೆ ಆಕಾಶವಾಣಿಯಲ್ಲಿ ಹೊಸ ರೀತಿಯ ಅಂದರೆ ನಾಟಕಗಳನ್ನು ಮಾಡೋದು, ನಾಟಕಗಳನ್ನು ಬರೆದುಕೊಡೋದು, ಇವನ್ನೆಲ್ಲ ಯಾಕೆ ಮಾಡಬಾರ್ದು, ಅವೆಲ್ಲವೂ ಒಟ್ಟೊಟ್ಟಿಗೆ ಶುರುವಾಯಿತು.
1: ಒಟ್ಟು ಆಕಾಶವಾಣಿ ದೂರದರ್ಶನದ ಅಚ್ಚುಮೆಚ್ಚಿನ ಸಖಿ ತಾವು ಅಂತ ಹೇಳಬಹುದು.
0: ತುಂಬಾ ಸಂತೋಷವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ವಿ. ಅಲ್ಲಿ ನಿಮ್ಮ ಹಾಗೆ ಎಲ್ಲರೂ ಪರಿಚಯವಾದವರು ಹೊಸ ಹೊಸ ಐಡಿಯಾ ಕೊಡ್ತಿದ್ರು. ವಿಜಯಲಕ್ಷ್ಮಿ ಅನ್ನೋರು ಬಂದರು, ನೀವು ಇದು ಮಾಡಬಹುದು ನೋಡಿ ಅಂತ. ನಮಗೆ ನಿಜವಾಗ್ಲೂ ಇವತ್ತು ನೆನಪು ಮಾಡಿಕೊಂಡ್ರೆ ನನಗೆ ಆ ಧೈರ್ಯ ಇರಲಿಲ್ಲ. ಅವರೆಲ್ಲರೂ ಧೈರ್ಯ ತುಂಬಿದ್ರು, ನಿಮ್ಮ ಹತ್ರ ಆಗತ್ತೆ, ನೀವು ಮಾಡಿ ಮಾಡಿ ಅಂತ.
1: ಈಗ ಶೋಭಾ ಅವರೇ, ತಾವು ಸಾಕಷ್ಟು ಕಾದಂಬರಿಗಳನ್ನು ಕೂಡ ಬರೆದಿದ್ದೀರಿ, ಕಾದಂಬರಿಗೆ ಮೆಚ್ಚುಗೆಯ ಬಹುಮಾನ ಕೂಡ ಬಂದಿದೆ, ಯಾವ ಕಾದಂಬರಿ?
0: ಮೆಚ್ಚುಗೆಯ ಬಹುಮಾನ ಪಡೆದದ್ದು ಆತಿಥೇಯನಾದ ಅತಿಥಿ ಅನ್ನುವ ಕಾದಂಬರಿ. ಅದಕ್ಕೂ ಮೊದಲು ಬರೆದಿದ್ದು ಬೆಳಕಿನಿಂದ ಕತ್ತಲೆಡೆಗೆ ಎಂಬ ಆಧ್ಯಾತ್ಮಿಕ ವಿಷಯವನ್ನೊಳಗೊಂಡ ಕಾದಂಬರಿ. ಕಾದಂಬರಿಯ ಪಾತ್ರಗಳ ಮೂಲಕ ಆಧ್ಯಾತ್ಮಿಕ ಮೌಲ್ಯಗಳನ್ನು ಹೊರಹೊಮ್ಮಿಸೋದು ಅದರ ಉದ್ದೇಶವಾಗಿತ್ತು. ಅದು ಮೊದಲಿಗೆ ಬಂದ ಕಾದಂಬರಿ, 2017 ಬಂತು ಅದು. ಅದು ಆದಮೇಲೆ ಆತಿಥೇಯನಾದ ಅತಿಥಿ ತರಂಗ ವಾರಪತ್ರಿಕೆಯಲ್ಲಿ ಮೆಚ್ಚುಗೆಯ ಬಹುಮಾನವನ್ನು ಪಡೆದುಕೊಂಡಿತು. ಅದು ಕೂಡ ಆಧ್ಯಾತ್ಮಿಕ ವಿಷಯವನ್ನು ಒಳಗೊಂಡ ಕಾದಂಬರಿ. ಅದರ ನಂತರ ಬಂದದ್ದು ಪ್ರಬಂಧ ಸಂಕಲನ ಅವಳೆಂಬ ಸುಗಂಧ. ಅದು ಪ್ರಾಫಿಟ್ ಪ್ಲಸ್ ಅನ್ನೋ ಪಾಸಿಟಿವ್ ಥಿಂಕಿಂಗ್ ಮೇಲೆ ಅಂದರೆ ಸಕಾರಾತ್ಮಕ ವಿಚಾರದ ಮೇಲೆ ಇರುವಂಥ ಏಕಮೇವ ಪತ್ರಿಕೆ ಅಂತ ಹೆಸರು ತಗೊಂಡಿದೆ. ಆ ಪತ್ರಿಕೆಯಲ್ಲಿ ಅಜ್ಜನ ಅನುಭವ ಅಂತ ಅಂಕಣವನ್ನು ಬರೀತಾ ಇದ್ದೆ. ಅದರ ಸಂಗ್ರಹ ಹೋದ ವರ್ಷ ಬಂತು, ಅವಳೆಂಬ ಸುಗಂಧ.
1: ಅಂದರೆ ಒಟ್ಟು ನಿರಂತರವಾಗಿ ಈ ಒಂದು ಅಕ್ಷರ ಸಾಹಿತ್ಯದಲ್ಲಿ ನೀವು ಬ್ಯುಸಿ ಆಗಿಬಿಟ್ಟಿದ್ದೀರಿ ಅಂತ ಹೇಳ್ಬೋದು. ಶೋಭಾ ಅವರ ಸಾಹಿತ್ಯ ಇದೆಲ್ಲ ಅಂದ ತಕ್ಷಣನೇ ಇದ್ರ ಜೊತೆಗೆ ಓದುವಿಕೆ ಜೊತೆಗೆ ಸಂಗೀತ ಕೇಳುವುದು ಕೂಡ ಹಲವಾರು ಜನರಿಗೆ ಹವ್ಯಾಸ ಇರ್ತದೆ, ತಮಗೂ ಇದೆಯಾ?
0: ಹೌದು, ನನಗೆ ಸಾಹಿತ್ಯ ಸಂಗೀತದಲ್ಲಿ ನನಗೆ ಒಲವಿದೆ ಅಂತ ಗೊತ್ತಾಗೋಕೆ ನನಗೆ 50 ವರ್ಷ ಆದಮೇಲೆ ಗೊತ್ತಾಯಿತು. ಅಲ್ಲಿವರೆಗೂ ನಾನು ನನ್ನ ಉಳಿದ ಸಾಂಸಾರಿಕ ಚಟುವಟಿಕೆಗಳಲ್ಲಿ ತುಂಬ ಮಗ್ನಳಾಗ್ಬಿಟ್ಟಿದ್ದೆ ಅನಿಸುತ್ತೆ. ಮಗಳ ಮದುವೆ ಆದಮೇಲೆ ನೀವು ಹೇಳಿದ ಹಾಗೆ ಒಂದು ಹಂತದ ಜವಾಬ್ದಾರಿಯಿಂದ ಮಗಳು ಮದುವೆಯಾಗಿ ಹೋದ ಮೇಲೆ ಈ ಕಡೆ ಆಸಕ್ತಿ ನನ್ನಲ್ಲಿ ಗರಿಕೆದರಿತು ಅನಿಸುತ್ತೆ. ಆಗ ಹಾಡನ್ನು ಕೇಳೋದು, ಕವನಗಳನ್ನು ಓದೋದು ಮತ್ತು ಸಾಹಿತ್ಯದ ಅಧ್ಯಯನ ಗಂಭೀರವಾಗಿ ಪ್ರಾರಂಭವಾಯಿತು ಅಂತ.
1: ಸಂಗೀತಗಳಲ್ಲಿ ಕೂಡ ಹಲವಾರು ಪ್ರಕಾರಗಳಿವೆ, ಶಾಸ್ತ್ರೀಯ, ಲಘು ಶಾಸ್ತ್ರೀಯ, ಭಾವಗೀತೆಗಳು, ಭಕ್ತಿಗೀತೆಗಳು. ನಿಮಗೆ ಬಹಳಷ್ಟು ಇಷ್ಟವಾಗುವ ಸಂಗೀತ ಯಾವುದು?
0: ನನಗೆ ಹೀಗೆ ಕೇಳಿದ ತಕ್ಷಣ ಭಾವಗೀತೆ ಅಂತ ಮೊದಲಿಗೆ ಬರುತ್ತೆ. ಆದರೆ ಶಾಸ್ತ್ರೀಯ ಸಂಗೀತವನ್ನು ಮುಳುಗುವಷ್ಟು ಕೇಳುವ, ಅದರಲ್ಲೇ ತನ್ಮಯಳಾಗಿ ಬಿಡುವಷ್ಟು ಕೇಳುವ ಆಸಕ್ತಿಯೂ ಇದೆ. ಆದರೆ ನೀವು ಕೇಳಿದ ತಕ್ಷಣ ಬರೋದು ಭಾವಗೀತೆ.
1: ಭಾವಗೀತೆ ಅಂದರೆ ಜನಸಾಮಾನ್ಯರಿಗೂ ಕೂಡ ಅದರ ಒಂದು ಸಾಹಿತ್ಯ ಬೇಗ ಅರ್ಥ ಆಗ್ತದೆ, ಮತ್ತು ಅದರಲ್ಲೂ ಈ ಹಾಡುವಂಥ ಸಂಗೀತಗಾರರು ಭಾವವನ್ನು ತುಂಬಿ ಹಾಡಿದಾಗ ಅದು ಗೊತ್ತಿಲ್ಲದೆ ನಾವು ಗುಣಗುಣಿಸ್ತಾನೇ ಇರ್ತೀವಿ. ಹಾಗೆ ತುಂಬ ಗುಣಗುಣಿಸೋ ಹಾಡು ಯಾವುದು?
0: ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ

0: ಗಿಲಿನಂತೆ ಅದು. ಮತ್ತೆ ಅವರು ಚಿನ್ನಾರಿ ಮುತ್ತಕ್ಕೆ ಬರೆದ ಹಾಡು, ರೆಕ್ಕೆ ಇದ್ದರೆ ಸಾಕೆ ಹಕ್ಕಿಗೆ ಬೇಕು ಬಾನು ಬಯಲಲ್ಲಿ ತೇಲುತ್ತ ತಾನು ಮೇಲೆ ಹಾರೋಕೆ. ಇದನ್ನ ಶ್ರೀ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರನ್ನ, ನನಗೆ ತುಂಬಾ ಆಸೆ ಇತ್ತು ಅವರ ಜೊತೆಗೆ ಆ ಹಾಡಿನ ಕುರಿತಾಗಿ ಅದು ಹುಟ್ಟಿ ಬಂದ ಹಿನ್ನೆಲೆಯ ಕುರಿತಾಗಿ ಕೇಳಬೇಕು ಅಂತ. ಅವರು ಕೇಳಿದಾಗ ಎಷ್ಟು ಸೊಗಸಾಗಿ ಉತ್ತರ ಕೊಟ್ಟರು ಅಂದರೆ, ಹೌದಮ್ಮ ಯಾವುದೇ ಒಂದಿದ್ರೆ ಸಾಕಾಗಲ್ಲ, ಇಲ್ಲಿ ನಾವೆಲ್ಲರೂ ಒಬ್ರಿಗೊಬ್ಬರಾಗಿ ಬದುಕ್ತಾ ಇರೋರು. ಹಕ್ಕಿಗೆ ಬೇಕು ಬಾನು ಬಯಲಲ್ಲಿ ತೇಲುತ್ತ ತಾನು, ಹಕ್ಕಿಗೆ ರೆಕ್ಕೆ ಇದೆ ಹಾರೋಕೆ ಆಕಾಶವೇ ಇಲ್ಲ ಅಂದರೆ, ಹಾರೋಕೆ ಅವಕಾಶವೇ ಇಲ್ಲ ಅಂದರೆ ಹಕ್ಕಿ ಏನು ಮಾಡಬೇಕು ರೆಕ್ಕೆ ಇಟ್ಕೊಂಡು ಹಾಗೆ ಅಂತ ತಮ್ಮದೇ ಉದಾಹರಣೆ ತಗೊಂಡು ಈಗ ನಾನು ಹಾಡನ್ನು ಬರೆದೆ. ಅದನ್ನು ನೀವು ಎಷ್ಟು ಚೆನ್ನಾಗಿ ಅನುಭವಿಸಿ ಅದ್ರ ಕುರಿತಾಗಿ ಮಾತಾಡ್ತಿದ್ದೀರಿ, ಇದು ನಾನು ಬರೆದ ಹಾಡೇನಾ ಅನ್ನೋ ಅಷ್ಟು ನನಗೆ ಬೆರಗು ಮೂಡ್ತಾ ಇದೆ ನನ್ನೊಳಗೆ. ಬರೆಯೋರು ಬೇಕು, ಕೇಳುಗರೂ ಬೇಕು, ಓದುವವರೂ ಬೇಕು, ಅದನ್ನು ಅರ್ಥೈಸುವವರೂ ಬೇಕು, ಹಾಗೆ ನಾವೆಲ್ಲರೂ ಪರಸ್ಪರ ಬೆರೆತ್ಕೊಂಡ್ಬಿಟ್ಟಿದ್ದೀವಿ ಅಂತ. ಅದು ಕೊಡುವ ವಿವಿಧ ಅರ್ಥ ಇದೆಯಲ್ಲ, ಅದು ಒಂದು ಬೆರಗು ನಿಜವಾಗ್ಲು
1: ನಿಜವಾಗ್ಲು. ಹಂಗೆ ಆ ಲೆಕ್ಕದಲ್ಲಿ ನಾವು ನೋಡಿದ್ರೆ ಈ ಭಾವಗೀತೆಗಳ ಒಂದು ಲೋಕಕ್ಕೆ ಹೋಗ್ಬಿಟ್ರೆ ಬಿ ಆರ್ ಲಕ್ಷ್ಮಣ್ ರಾವ್ ಆಗ್ಬಹುದು, ಜಯಂತ ಕಾಯ್ಕಿಣಿ ಆಗ್ಬಹುದು, ವೆಂಕಟೇಶ್ ಮೂರ್ತಿಗಳಾಗ್ಬಹುದು, ನಮ್ಮ ಲಕ್ಷ್ಮೀನಾರಾಯಣ್ ಭಟ್ರ ಆಗ್ಬಹುದು, ಹೀಗೆ ಹಲವಾರು ಜನ ಕವಿಗಳು ತುಂಬಾ ಒಳ್ಳೊಳ್ಳೆ ಭಾವಗೀತೆಗಳನ್ನ ರಚಿಸಿದ್ದಾರೆ. ಅಂದ್ರೆ ಇಷ್ಟು ಅವು ಭಾವನಾತ್ಮಕವಾಗಿವೆ ಅಂದ್ರೆ ಕೆಲವು ಸಂಗೀತಗಾರರು ಅದನ್ನ ಅಷ್ಟೇ ಸ್ವರ ಸಂಯೋಜಿಸಿ ತುಂಬಾ ಸುಶ್ರಾವ್ಯವಾಗಿ ಹಾಡಿದ್ದಾರೆ. ಮತ್ತಾರ್ದು ತಮಗೆ ಇಷ್ಟ?
0: ನನಗೆ ಲಕ್ಷ್ಮೀನಾರಾಯಣ ಭಟ್ಟರ ಈ ಬಾನು ಈ ಚುಕ್ಕಿ ಈ ಹೂವು ಈ ಹಕ್ಕಿ ತೇಲಿ ಸಾಗುವ ಮುಗಿಲು ಹರ್ಷ ಉಕ್ಕಿ ಯಾರು ಇಟ್ಟರು ಇವನು ಹೀಗೆ ಇಲ್ಲಿ ತುದಿ ಮೊದಲು ತಿಳಿಯದಿ ನೀಲಿಯಲ್ಲಿ. ನನಗೆ ಆ ಹಾಡು ಕೇಳಿದಾಗೆಲ್ಲ ನಾನು ಲಕ್ಷ್ಮೀನಾರಾಯಣ ಭಟ್ಟರ ಜೊತೆನೂ ಮಾತಾಡಿದ್ದೆ ಆ ವಿಷಯವಾಗಿ. ಅದೊಂದು ಆಧ್ಯಾತ್ಮಿಕ ಅನುಭೂತಿಯನ್ನ ನಮಗೆ ಉಂಟು ಮಾಡುವ ಕವಿತೆ ಅಂತ ಅನ್ನಿಸ್ತು. ಯಾಕಂದ್ರೆ ನಾವು ಆಕಾಶವನ್ನ ನೋಡ್ತೀವಿ, ಎಷ್ಟೊಂದು ನಕ್ಷತ್ರಗಳು, ಕೆಲವು ದಿನ ಕಾಣಿಸುತ್ತೆ ಕೆಲವು ದಿನ ಕಾಣಿಸಲ್ಲ. ಚಿಕ್ಕ ವಯಸ್ಸಲ್ಲಿ ಅನ್ಸುತ್ತೆ, ಕಾಣಿಸ್ತಾ ಇದ್ದಾಗ ತಂದೆ ತಾಯಿಯಲ್ಲಿ ಪ್ರಶ್ನೆ ಕೇಳಿದೆ, ನೆನ್ನೆ ಇತ್ತಲ್ವ ನಕ್ಷತ್ರ, ಇವತ್ತು ಯಾಕೆ ಕಾಣಲ್ಲ, ಇಲ್ಲ ಇವತ್ತು ಆಕಾಶ ಶುಭ್ರವಾಗಿಲ್ಲ ಅದರಿಂದ ಕಾಣಿಸಲ್ಲ ಅಂತ ಉತ್ತರ ಕೊಡ್ತಾರೆ. ಆದರೆ ಹಗಲೊತ್ತು ಆ ನಕ್ಷತ್ರಗಳು ಎಲ್ಲಿ ಹೋದವು, ಚಿಕ್ಕಂದಿನಲ್ಲಿ ಅದಕ್ಕೆ ಉತ್ತರ ಸಿಗಲ್ಲ. ಈಗನ್ಸುತ್ತೆ ಅವರು ಅದರಲ್ಲಿ ಪ್ರಶ್ನೆ ಕೇಳ್ತಾರೆ, ಇಷ್ಟೊಂದು ನಕ್ಷತ್ರಗಳನ್ನು ಆಕಾಶದಲ್ಲಿ ಇಟ್ಟವರು ಯಾರು, ಈ ನೀಲಿ ಅನಂತವಾಗಿದೆ. ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಹೇಳ್ತಾರೆ, ಇರಬೇಕು ಇರುವಂತೆ ಆ ನೀಲಿಯಲ್ಲಿ ನನ್ನನ್ನು ಕೊನೆಯಾಗಿಸಿ ಬಿಡು ಗುರುವೆ ಅಂತ ಕೇಳ್ತಾರೆ ಅನಂತದಲ್ಲಿ, ಅನಂತಾನಂತದಲ್ಲಿ. ಲಕ್ಷ್ಮೀನಾರಾಯಣ ಭಟ್ರು ಕೇಳ್ತಾರೆ, ಈ ಅನಂತ ಆಕಾಶದಲ್ಲಿ ಇಷ್ಟೊಂದು ಲೆಕ್ಕವಿರದಷ್ಟು ನಕ್ಷತ್ರಗಳನ್ನು ಹುದುಗಿಸಿಟ್ಟವರಾರು, ತುದಿ ಮೊದಲು ತಿಳಿಯದಿ ನೀಲಿಯಲ್ಲಿ. ಈ ನೀಲಿಯೇ, ಈ ನೀಲಿಗೆ ತುದಿಯೂ ಇಲ್ಲ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ, ಇಷ್ಟೊಂದು ಲೆಕ್ಕವಿರದಷ್ಟು ನಕ್ಷತ್ರಗಳನ್ನು ಯಾರು ಹುದುಗಿಸಿಟ್ರು ಅಂತ. ಇದು ನಮ್ಮೊಳಗೂ ನಮ್ಮ ಜೀವಿತದ ಕುರಿತಾಗಿ ಒಂದು ಪ್ರಶ್ನೆಯನ್ನು ಕೇಳುತ್ತಾ ಅನ್ನುವ, ಅಂದ್ರೆ ಇದು ಆಧ್ಯಾತ್ಮಿಕ ಅನುಭೂತಿಯನ್ನು ಉಂಟು ಮಾಡುವ ಗೀತೆಯ ಅಂತ ಅನಿಸುತ್ತೆ ನಂಗೆ. ಕೆ ಎಸ್ ನರಸಿಂಹಸ್ವಾಮಿಯವರ ಗೀತೆಯೂ ಅಷ್ಟೆ, ಅವರು ಮುಗುಳ್ನಕ್ ಬಿಟ್ರು ಬಿಟ್ರೆ ಉತ್ತರವನ್ನ ಕೊಡ್ಲಿಲ್ಲ. ಅವರು ಎಂತ ಗೀತೆಗಳು ಅವು ಅಂದ್ರೆ, ಮೊದಲು ಹೆಂಡತಿ ಮದುವೆಯಾದ ಹೊಸತರಲ್ಲಿ ತವರ ಮನೆಗೆ ಹೋಗಿ ವಾಪಸ್ಸು ಬರೋದು ತಡವಾದ್ರೆ ಕೋಪಿಸಿಕೊಳ್ಬೇಡಿ ಅಂತ ಗಂಡನಿಗೆ ಹೇಳೋದು, ತವರ ಸುಖದೊಳಗೆನ್ನ ಮರೆತಿಹಳು ಎನ್ನದಿರಿ, ನಿಮ್ಮ ಒಲವನ್ನು ನೀವೇ ಹೊರಗಿಟ್ಟು, ಅಂದ್ರೆ ನೀವು ನನ್ನ ಮೇಲೆ ಪ್ರೀತಿಯನ್ನ ಹೊರಗಿಟ್ಟು ಆ ಪ್ರಶ್ನೆಯನ್ನ ನಿಮಗೆ ನೀವು ಕೇಳ್ಕೋಬೇಡಿ, ನನ್ನನ್ನ ಗೊಂದಲದಲ್ಲಿ ಸಿಕ್ ಹಾಕ್ಸ್ಬೇಡಿ ಅಂತ. ಅದನ್ನು ಅವರು ಎಷ್ಟು ನವೀರಾಗಿ ಬರೆದಿದ್ದಾರೆ.
1: ಹೌದು, ಆಮೇಲೆ ಅವರು ಪ್ರೇಮ ಕವಿ ಅಂತಾನೆ ಸುಪ್ರಸಿದ್ಧರು, ಮೈಸೂರು ಮಲ್ಲಿಗೆ ಆಗ್ಬಹುದು, ಅಂದ್ರೆ ಬಹಳಷ್ಟು ಆತ್ಮೀಯತೆಯನ್ನ ತುಂಬುವಂತ ಕವಿತೆಗಳು ನರಸಿಂಹಸ್ವಾಮಿ ಅವ್ರ ಕಡೆಯಿಂದ ಮೂಡಿ ಬಂದಿದೆ. ಈಗ ಶೋಭಾ ಅವರೇ, ಇದು ಬಿಟ್ಟು ಮತ್ತೇನು ಹವ್ಯಾಸ ಇದೆ ನಿಮಗೆ? ಇದರಲ್ಲೇ ಸಾಕಷ್ಟು ಸಮಯ ಕಳೆದು ಹೋಗ್ತದೆ ಅನ್ಕೊಳ್ತೀನಿ.
0: ನನಗೆ ಇತ್ತೀಚೆಗೆ ಸಾಹಿತ್ಯದ ಅಧ್ಯಯನ ಮತ್ತು ನನಗೆ ನನ್ನ ಅನಿಸಿಕೆಗೆ ಬಂದ ವಿಚಾರಗಳನ್ನು ಹಂಚಿಕೊಳ್ಳೋದು ಇದು ಸದ್ಯದಲ್ಲಿ ನಡೀತಿದೆ. ನಡುವೆ ಹಾಡು ಕೇಳ್ತೀನಿ, ಹಾಡು ಕೇಳಿ ಹಾಡು ಬರೆದವರೊಡನೆ ಸಂವಾದ ಮಾಡೋದಿದೆಯಲ್ಲ, ಅದು ನನಗೆ ತುಂಬಾ ಇಷ್ಟವಾದದ್ದು.
1: ಹಾಡು ಹೇಗೆ ಹುಟ್ಟಿತು
0: ಅಂತ,
1: ಅದು ಎ ಆರ್ ಮಣಿಕಾಂತ್ ಅವರು ಒಂದು ಪುಸ್ತಕನೇ ಬರೆದಿದ್ದಾರೆ, ಹಾಡು ಹುಟ್ಟಿದ ಸಮಯ. ಪ್ರತಿಯೊಂದು ಹಾಡಿಗೂ ಒಂದು ಹಿನ್ನೆಲೆ ಇದೆ, ಅದು ಕೂಡ ಒಂದು ಸ್ವಾರಸ್ಯಕರವಾಗಿನೇ ಇರ್ತದೆ. ಆದ್ಮೇಲೆ ಹಾಡನ್ ಕೇಳಿದಾಗ ಒಂದು ಜೀವನ ಸಾರ್ಥಕತೆ ಅಂತ ಅನಿಸ್ತದೆ.
0: ಮತ್ತೆ ಈಗ ನಾನು ಶ್ರೀ ಜಯಂತ್ ಕಾಯ್ಕಿಣಿಯವರಲ್ಲೂ ಕೇಳಿದ್ದೆ, ಈ ಜನುಮವೇ ಅಹ ದೊರೆತಿದೆ ರುಚಿ ಸವಿಯಲು, ಅದರೊಳಗೆ ಎಂತ ಒಳ್ಳೊಳ್ಳೆ ವಾಕ್ಯಗಳಿವೆ. ಕೊನೆಯಲ್ಲಿ ಅವರು ಮೊದಲು ರುಚಿಗೆ ಸಂಬಂಧಪಟ್ಟು ಪ್ರಾದೇಶಿಕತೆಯ ಎಲ್ಲ ವಿಶೇಷತೆಯನ್ನು ಹೇಳ್ತಾ ಕೊನೆಯೇ ಹೇಳ್ತಾರೆ, ತಾಯಿಯ ಮಮತೆಯಿಂದ ಬಂದದ್ದಿದೆ ಇದು. ಅದಕ್ಕೆ ಎಂಥ ಅಂತ್ಯವನ್ನ ಆ ಕೊನೆ ಸಾಲಿನಲ್ಲಿ ಇಡೀ ಗೀತೆಯ ಸಾರಕ್ಕೆ ಬೇರೆ ಆಯಾಮವನ್ನೇ ಒದಗಿಸ್ತಾರೆ.

0: ಬಿಟ್ರಲ್ಲ, ಅದು ಅದ್ಭುತವಾಗಿದೆ. ನಿಜವಾಗ್ಲೂ ಮೊದಲಿಗೆ ಹೇಳ್ತಾರೆ ರುಚಿ ಸವಿಯೋದಿಕ್ಕೆ ಈ ಬದುಕು ಸಿಕ್ಕಿದೆ ಅಂತ, ಕೊನೆಗೆ ಹೇಳ್ತಾರೆ ತಾಯಿ ಮಮತೆಯಿಂದ ಇವೆಲ್ಲವೂ ಉಂಟಾಗಿದೆ ಅಂತ. ಅದು ನಮಗೆ ಬೇರೆ ಆಯಾಮವನ್ನು ತೋರಿಸಿದಾಗ ಒಂದು ಒಂದು ಆಶ್ಚರ್ಯದಲ್ಲಿ ನಾವು ಮುಳುಗು ಹೋಗ್ತೀವಿ. ಹೇಗೆ ಹುಟ್ಟಿತು ಅಂದ್ರೆ, ಅವರು ತುಂಬಾ ಸರಳ ಜೀವಿ, ತುಂಬಾ ಸರಳವಾಗಿ ಉತ್ತರಿಸ್ಬಿಡ್ತಾರೆ. ಅದೇನಿಲ್ಲ, ನಾನು ನಿಮ್ ಹಾಗೇನೆ ಹೀಗೆ ನೋಡ್ತೀನಿ, ಹೀಗೇನೋ ಒಂದು ಭಾವಿಸ್ತೀನಿ, ಅದನ್ನ ಲೇಖನಿಯಲ್ಲಿ ಇಡ್ತೀನಿ. ಆದ್ರೆ ಅಷ್ಟು ಸುಲಭದ ಕೆಲಸವಲ್ಲ
1: ಅಲ್ಲ. ಮತ್ತೆ ಅದನ್ನ ಈ ಸಂಗೀತ ಸಂಯೋಜನೆ ಮಾಡಿ ಹಾಡೋರು ಕೂಡ ಅದರ ಸಾಹಿತ್ಯದ ಅರ್ಥಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ಸಂಯೋಜನೆ ಮಾಡಿದಾಗ, ಆ ಹಾಡನ್ನು ನಾವು ಕೇಳಿದಾಗ ಅದಕ್ಕೆ ಒಂದು ಸಿಗೋ ಆನಂದನೇ ಬೇರೆ
0: ಬೇರೆ.
1: ಮತ್ತೆ ಶೋಭಾ ಅವರೇ, ನಿಮ್ಮ ಸಾಮಾಜಿಕ ಚಟುವಟಿಕೆಗಳು ಏನೆಲ್ಲ ಇದೆ?
0: ಸಾಮಾಜಿಕ ಚಟುವಟಿಕೆಯಲ್ಲಿ ನಾನು ತೊಡಕೊಂಡೊಳ್ಳಲ್ಲ. ನನಗೆ ಆಧ್ಯಾತ್ಮದಲ್ಲಿ ಮೊದಲಿಂದ ಆಸಕ್ತಿ. ಆಧ್ಯಾತ್ಮ ನನ್ನ ಮೊದಲ ಆಸಕ್ತಿ, ಎರಡನೇದು ಸಾಹಿತ್ಯ, ಮೂರನೇದು ಸಂಗೀತ. ಅದರಿಂದ ಸತ್ಸಂಗದಲ್ಲಿ ಭಾಗವಹಿಸ್ತೀನಿ. ನಾನು ಶ್ರೀ ರಾಮಚಂದ್ರ ಮಿಷನ್, ಆ ಮಿಷನ್ನಿನ ಸಹಜ ಮಾರ್ಗ ಅನ್ನೋ ಪದ್ಧತಿಯನ್ನು ಅಭ್ಯಾಸ ಮಾಡ್ತಿದ್ದೀನಿ. ಗುರುವಾರ ಭಾನುವಾರ ಸತ್ಸಂಗ ಇರುತ್ತೆ, ನಮ್ಮ ಸತ್ಸಂಗಿಗಳ ಜೊತೆ ಮಾತುಕತೆ ಇರುತ್ತೆ, ಅಲ್ಲಿ ಬಂದ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋದಿರುತ್ತೆ, ಆ ಅನ್ವೇಷಣೆಯಲ್ಲಿ ತೊಡಕೊಳ್ಳೋದಿರುತ್ತೆ, ಅದರೊಳಗೆ ಮಗ್ನಳಾಗಿರ್ತೀನಿ. ಅದು ಆದಮೇಲೆ ಸಾಹಿತ್ಯ, ಸಾಹಿತ್ಯ ಆದಮೇಲೆ ಸಂಗೀತ. ಇದು ಮೂರು ನನ್ನ ಆಸಕ್ತಿ. ಮೊದಲ ಆಸಕ್ತಿ ಆಧ್ಯಾತ್ಮ.
1: ಖಂಡಿತ. ಈಗ ಇಷ್ಟೆಲ್ಲ ಒಂದು ನಿಮ್ಮ ಆಸಕ್ತಿ ಸಾಹಿತ್ಯ, ಸಂಗೀತ, ಆಧ್ಯಾತ್ಮ ಇದೆಲ್ಲ ಇದ್ದಾಗ ಈ ನಿಟ್ಟಿನಲ್ಲೇ ನಿಮ್ಮ ಯೋಚನಾ ಲಹರಿ ಸಾಕ್ತಾ ಇರ್ತದೆ. ಇದಕ್ಕೆ ನಿಮ್ಮ ಯಜಮಾನರು ಸಾಥ್ ಕೊಟ್ಟಿರ್ತಾರಾ? ಹೇಗೆ?
0: ಅವ್ರಿಗೂ ಸಮಾನ ಆಸಕ್ತಿ ಇದೆ. ಅವರದ್ದು ಮೊದಲ ಆಸಕ್ತಿ ಅಧ್ಯಾತ್ಮವೇ. ಸಾಹಿತ್ಯ ನಾನು ಬರೆದಿದ್ದನ್ನು ಮೊದಲ ಓದುಗರು ಅವರೇ. ತಮ್ಮ ಅಭಿಪ್ರಾಯ ಹೇಳ್ತಾರೆ, ಇದು ಹೀಗೆ ತಗೊಳ್ಳೋ ಬದಲು ಹೀಗೆ ತಗೋಬಹುದೇನೋ, ಯಾಕಂದ್ರೆ ನನಗಿದು ಅರ್ಥವಾಗ್ತಿಲ್ಲ, ಇಷ್ಟು ಕ್ಲಿಷ್ಟ ಬೇಡ, ಇನ್ನೊಂದು ಸ್ವಲ್ಪ ಸಿಂಪಲ್ ಸರಳೀಕರಣಗೊಳಿಸ್ತೀಯೇನೋ ಅಂತಾರೆ. ನನ್ನ ಮಗಳಿಗೂ ಆಸಕ್ತಿ ಇದೆ, ನೆದರ್ಲ್ಯಾಂಡ್ಸಲ್ಲಿರೋದು ಅಳಿಯ ಮಗಳು. ಅವಳೀಗ ಜಾಸ್ತಿ ಇಂಗ್ಲೀಷ್ನಲ್ಲೇ ಮೊದಲು ಓದ್ತಾಳೆ, ಆದರೆ ನಾನು ಬರೆದದ್ದನ್ನು ನಾನು ಏನು ವಿವರಿಸ್ತೀನಿ ಅದನ್ನು ಕೇಳಿ ಹೇಳ್ತಾಳೆ, ಹೀಗೆ ತಗೊಳ್ಳೋ ಬದಲು ಹೀಗೆ ತಗೋಬೋದಾಗಿತ್ತೇನೋ, ಇಷ್ಟು ಉದ್ದ ಬೇಡವೇನೋ, ಇದು ಸ್ವಲ್ಪ ಜಾಸ್ತಿ ಆಗ್ಬಿಡ್ತೇನೋ ಈ ವಿಷಯವನ್ನು, ಇದು ಸ್ವಲ್ಪ ಸಂಕ್ಷಿಪ್ತದಲ್ಲಿ ವಿವರಿಸ್ತೀಯೇನೋ ಅಂತ. ಮತ್ತು ನಾನು ಕೆಲವೊಮ್ಮೆ ಮಹಿಳಾ ಮಂಡಳಿಗಳಿಗೆ ಅಥವಾ ಕರದಲ್ಲಿ ಮಾತಾಡೋಕ್ಕೆ ಹೋಗ್ತೀನಲ್ಲ, ಆಗ ಮೊದಲು ಕೇಳ್ತಾಳೆ. ಇವನ್ ನನ್ನ ಅಮ್ಮ ಕೂಡ ಮೊದಲಿಗೆ ಕೇಳ್ತಾರೆ, ನಾಳೆ ಹೋಗೋದಿದೆ ವಿಷಯ ತಯಾರು ಮಾಡ್ಕೊಂಡ್ಯಾ, ಪಾಯಿಂಟ್ಸ್ ಅವ್ರ ಅಂಶ ಅಂತಾರೆ, ಎಲ್ಲ ಅಂಶಗಳನ್ನ ಬರೆದಿಟ್ಕೊಂಡ್ಯಾ ಅಂತ. ಅದನ್ನ ಸರಿ ಬಂದಿಲ್ಲ ಅಂದ್ರೆ ಅಥವಾ ದೀರ್ಘವಾಗ್ಬಿಟ್ರೆ ಹೇಳ್ತಾರೆ, ಇಲ್ಲ ಅಲ್ಲಿ ಬರೋರಿಗೆ ಇಷ್ಟೊಂದೆಲ್ಲ ಅರ್ಥ ಆಗಲ್ಲ, ಇಷ್ಟು ಬೇಡ, ಹಿಂಗ್ ತಗೋ. ನನ್ನ ಮಗಳು ಹೇಳ್ತಾಳೆ, ಇಷ್ಟು ದೀರ್ಘ ಬೇಡ, ಅಥವಾ ನೀನ್ ಈ ವಿಷಯವನ್ನ ಇನ್ನಷ್ಟು ವಿವರಿಸ್ಬೇಕು, ಅರ್ಥವಾಗಲ್ಲ ನೀ ಒಂದೇ ಸೆಂಟೆನ್ಸ್ ಅಲ್ಲಿ ತಗೊಂಡ್ರೆ. ನನ್ನ ಯಜಮಾನರು ಇವನ್ನೆಲ್ಲ ಕೇಳಲ್ಲ, ಆದ್ರೆ ಬರೆದದ್ದನ್ನ ಮೊದ್ಲಿಗೆ ಓದ್ತಾರೆ.
1: ಅಂದ್ರೆ ಒಟ್ಟು ನಿಮ್ಮ ಲೇಖನಿಯಿಂದ ಮೂಡಿ ಬಂದಂತ ವಾಕ್ಯಗಳಿಗೆ, ಪದ ಪುಂಜಗಳಿಗೆ ಮೊದಲು ಒಂದು ಮನೆಯಲ್ಲೇ ಪೂರ್ವಭಾವಿ ಚರ್ಚೆ
0: ಆಗಿರುತ್ತೆ.
1: ಅದು ಒಂದು ರೀತಿ ಒಳ್ಳೆಯ ಬೆಳವಣಿಗೆ. ಈಗ ಎಷ್ಟೋ ಸತಿ ನಮಗೆ ಹೊಳಿದೆ ಇರೋದು ಇನ್ನೊಬ್ರು ಸೂಚಿಸಿದಾಗ ಅಳವಡಿಸಿಕೊಳ್ಳೋ ಸಾಧ್ಯತೆ ಇದ್ರೆ ಅಳವಡಿಸಿಕೊಳ್ಬಹುದು, ಇಲ್ಲದೆ ಇದ್ರು ಒಂದು ಹೊಸ ವಿಚಾರ ತಿಳ್ಕೊಂಡ ಹಾಗೇನೂ ಆಗ್ತದೆ. ಒಟ್ಟು ಸಾಹಿತ್ಯ ಸಂಗೀತವನ್ನ ಒಳಗೊಂಡಂತ ಕುಟುಂಬ ತಮ್ಮದು. ತುಂಬಾ ಸಂತೋಷ ಶೋಭಾ ಹೆಗಡೆ ಅವರೇ. ಇನ್ನೂ ಹಲವಾರು ಲೇಖನಗಳು, ಅಂಕಣಗಳು, ಕಾದಂಬರಿಗಳು, ಆಧ್ಯಾತ್ಮಿಕ ಲೇಖನಗಳು ನಿಮ್ಮ ಲೇಖನಿಯಿಂದ ಮೂಡಿ ಬರಲಿ. ಇನ್ನಷ್ಟು ಹೊಸ ಹೊಸ ವಿಚಾರಗಳನ್ನು ನಾವು ಕೇಳಿ ತಿಳ್ಕೊಳ್ಳುವಂಥ ಸದವಕಾಶ ಕೂಡಿ ಬರಲಿ ಅಂತ ಹಾರೈಸ್ತೀನಿ. ನಿಮ್ಮ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ಈ ಸಂದರ್ಶನ ಮುಗಿಸೋಣ. ನಮಸ್ಕಾರ.
0: ನಮಸ್ಕಾರ.
1: ಲೇಖಕಿ ಬರಹಗಾರ್ತಿ ಶೋಭಾ ಹೆಗಡೆ ಅವರೊಂದಿಗಿನ ಮಾತುಕತೆಯನ್ನು ಕೇಳಿದ್ರಲ್ಲ. ಈಗ ಭಾವಗೀತೆ ಸರಳಾ ದೇಸಾಯಿ.

0: ಸರಳಾ ದೇಸಾಯಿ ಅವರ ಧ್ವನಿಯಲ್ಲಿ ವೇದವ್ಯಾಸ ಜೋಶಿ ವಿರಚಿತ ಭಾವಗೀತೆಯನ್ನ ಕೇಳಿದ್ರಲ್ಲ, ಈಗ ಸ್ವಲ್ಪ ಕೇಳ್ರಿ. ಕೇಳುಗ್ರ, ನಮ್ ಸುತ್ತಮುತ್ತಲು ನಾವು ಬೇರೆ ಬೇರೆ ರೀತಿಯ ಜನರನ್ನ ನೋಡ್ತಾನೆ ಇರ್ತೀವಿ. ಕೆಲವರು ತಮಗೆ ಏನಾಗಿದ್ರೂ ನನಗೇನೂ ಆಗಿಲ್ಲ, ನಾ ಆರಾಮ ಇದ್ದೀನಿ ಅನ್ನುವಂತ ದೃಢ ಸಂಕಲ್ಪವನ್ನ ಹೊಂದಿದ್ರ, ಇನ್ನು ಕೆಲವರು ಏನೂ ಆಗಿರಂಗಿಲ್ಲ, ಆರಾಮ ಇರ್ತಾರ, ಆದರೂ ನರಳಾಟ ಮಾತ್ರ ತಪ್ಪುದಿಲ್ಲ. ಯಾವಾಗಲೂ ನರಳಕೊಂಡು ಗುಣಕೊಂಡು ಅಯ್ಯೋ ನನ್ನ ಕೈ ನೋವು, ಕಾಲು ನೋವು, ಬೆನ್ನು ನೋವು, ತಲೆನೋವು ಅಂತ ಇವರ ನೋವಿನ ಪಟ್ಟಿ ಮುಗಿಯುವುದೇ ಇಲ್ಲ. ಬರೀ ನರಳಿದ್ರ ಅಷ್ಟೇ ಅಲ್ಲ, ಇವ್ರೇನ್ ಮಾಡ್ತಾರೆ ಅಂತಂದ್ರೆ ಯಾವುದಕ್ಕೋ ಒಂದು ಔಷಧಿ, ಒಂದು ಗುಳಿಗೆ, ಒಂದು ಇಂಜೆಕ್ಷನ್ನು ಇದನ್ನು ತಗೊಂಡ್ರೆ ಮಾತ್ರ ನನಗೆ ಪರಿಹಾರ ಸಿಗುತ್ತದೆ ಅಂತ ತಲೆ ಒಳಗೆ ಬಲವತ್ತರವಾದ ನಂಬಿಕೆಯನ್ನು ಹಾಕೊಂಡ್ಬಿಟ್ಟಿರ್ತಾರೆ. ಹಿಂಗಂತ ಹೇಳಿ ಅವರು ಅಡ್ಡಾಡದ ಡಾಕ್ಟರ್ ಇಲ್ಲ, ಖರೀದಿ ಮಾಡದ ಔಷಧ ಅಂಗಡಿ ಇಲ್ಲ ಅಂತಾನೆ ಹೇಳಬೇಕು. ಇವ್ರಿಗೇನೋ ಒಂದು ರೀತಿ ಮಾನಸಿಕವಾಗಿ ನಾನು ಒಂದು ಗುಳಿಗೆ ದಿನಕ್ಕೆ ನುಂಗಿದೆ ಅಂದ್ರೆ ನನ್ನ ದೇಹ ಸ್ಥಿತಿ ಆರಾಮಿರ್ತದೆ, ನಾ ಹೆಚ್ಚು ಕಾಲ ಬದುಕ್ತೇನೆ ಅನ್ನುವಂತ ಒಂದು ತಪ್ಪು ಗ್ರಹಿಕೆ, ತಪ್ಪು ನಂಬಿಕೆಯನ್ನ ಇವರು ಹೊಂದಿರ್ತಾರೆ. ಅನಾವಶ್ಯಕವಾಗಿ ಔಷಧಿ ಸೇವನೆ ಬೇಡ, ಈ ಔಷಧಿ ಸೇವನೆ ನಮ್ಮ ದೇಹಕ್ಕೆ ವಿಷಪ್ರಾಸನ ಆದಂಗ ಅಂತ ಹೇಳ್ತಾರೆ ಖ್ಯಾತ ವೈದ್ಯರಾದ ಡಾಕ್ಟರ್ ಬಿ ಎಂ ಹೆಗಡೆಯವರು. ಸ್ವಲ್ಪ ಕೇಳ್ರಿ.
1: ಈ ವಯಸ್ಸು ಅಂತ ಹೇಳುವುದು ಮಾನಸಿಕ. ಯಾರಾದ್ರೂ ನಾನು ಕೇಳಿದ್ರೆ ನಿಮ್ಗೆ ಎಷ್ಟು ವಯಸ್ಸಾಯ್ತು ಅಂತ ನಾನು ಹೇಳುದು 6 ತಿಂಗಳು ಅಂತ. ಯಾಕೆ 6 ತಿಂಗಳು? ಈ ಮನುಷ್ಯನ ದೇಹದಲ್ಲಿ ಇರ್ತಕ್ಕಂತ ಎಲ್ಲಾ ಕಣಗಳು 6 ತಿಂಗಳಲ್ಲಿ ಹೊಸ್ತಾಗ್ತವೆ. ನನ್ನ ದೇಹದಲ್ಲಿ ಯಾವ ಕಣನು 6 ತಿಂಗಳಿಗಿಂತ ಹಳೆಯದಿಲ್ಲ. ಹಾಗಾಗಿ ನನಗೆ 6 ತಿಂಗಳು ಪ್ರಾಯ. ಅದನ್ನು ನಾವು ಎಣಿಸಿಕೊಂಡ್ರೆ ನಮ್ಗೆ ವಯಸ್ಸು ಎಷ್ಟು ಅಂತ ಲೆಕ್ಕ ಹಾಕೋದಿಲ್ಲ. ಈ ವಯಸ್ಸು ಲೆಕ್ಕ ಹಾಕೋದು ಮಾನಸಿಕ ಕೆಲಸ. ಏಜ್ ಇಸ್ ಓನ್ಲಿ ಇನ್ ದ ಮೈಂಡ್ ಅಂತ ಹೇಳುದು. ನನಗೆ ಹುರುಪಿದ್ರೆ ಯಾವ ಪ್ರಾಯದಲ್ಲಿ ಒಂದೇ ಮಾಡ್ಬೋದು. ನಾನು ಚಿಕ್ಕದಿರುವಾಗ ಏನು ಕೆಲಸ ಮಾಡ್ತಾ ಇದ್ದೆ ಅದನ್ನು ಈಗಲೂ ಮಾಡ್ಲಿಕ್ಕೆ ಸಾಧ್ಯ ಉಂಟು.

0: ಆದರೆ ಸಾಧ್ಯ ಉಂಟು ಅಂತ ನಾನು ಎಣಿಸಿಕೊಳ್ಬೇಕು, ಅದು ಮನಸ್ಸಿನಲ್ಲಿರೋದು. ನಿಮಗೆ ನಾನು ಒಂದು ವೈದ್ಯನಾಗಿ ಈಗ ಸಾಧಾರಣ ಅರ್ಧ ಶತಮಾನ ಕೆಲಸ ಮಾಡಿದ್ದೇನೆ, ಒಂದು ಗುಟ್ಟು ಹೇಳ್ತೇನೆ. ಕಾಯಿಲೆಗೆ ಪ್ರತಿಯೊಂದಕ್ಕೂ ಒಂದು ಔಷಧಿ ಇಲ್ಲ. ಅದನ್ನು ಇಂಗ್ಲೀಷ್ನಲ್ಲಿ ನಾನು ನಮ್ಮ ಸ್ಟೂಡೆಂಟ್ಸಿಗೆ ಕಲಿಸೋದು, ವೈಲ್ ದರ್ ಈಸ್ ನೋ ಪಿಲ್ ಫಾರ್ ಎವ್ರಿ ಇಲ್, ದರ್ ಇಸ್ ಎನ್ ಇಲ್ ಫಾಲೋಯಿಂಗ್ ಎವ್ರಿ ಪಿಲ್. ಅಂದರೆ ಪ್ರತಿ ಕಾಯಿಲೆಗೆ ಒಂದು ಔಷಧಿ ಉಂಟು ಅಂತ ನೀವು ಎಣಿಸಿಕೊಂಡು ಡಾಕ್ಟ್ರಲ್ಲಿ ಹೋದರೆ ಅಥವಾ ನೀವು ಎಣಿಸಿಕೊಂಡು ಔಷಧಿ ತೆಕ್ಕೊಂಡ್ರೆ ಅದು ತಪ್ಪು. ಯಾಕೆಂದರೆ ಕಾಯಿಲೆಗೆ ಒಂದು ಔಷಧಿ ಇಲ್ಲ, ಆದರೆ ಪ್ರತಿ ಔಷಧಿ ಒಂದು ಕಾಯಿಲೆಯನ್ನು ಹುಟ್ಟು ಹಾಕ್ತದೆ ಮನುಷ್ಯನ ಜೀವದಲ್ಲಿ. ಇವತ್ತು ಸಾವಿನ ಮುಖ್ಯ ಕಾರಣ ಪಾಶ್ಚಾತ್ಯ ಜಗತ್ತಿನಲ್ಲಿ ಔಷಧಿಯಿಂದ ಬರತಕ್ಕಂಥ ದುಷ್ಪರಿಣಾಮಗಳು, ಇದಕ್ಕೆ ಹೇಳೋದು ಆಡ್ವರ್ಸ್ ಡ್ರಗ್ ರಿಯಾಕ್ಷನ್ಸ್ ಅಂತ. ಮನುಷ್ಯನಿಗೆ ಈ ಔಷಧಿಯಿಂದ ಸಾವು ಹೆಚ್ಚಿಗೆ. ಹಾಗಾಗಿ ನೀವು ಯಾವುದಾದ್ರೂ ಕಾಯಿಲೆ ಬಂದರೆ ನಿಮ್ಮ ವಿಷಯ ಆದ ಕಾಯಿಲೆ ವಿಷಯವನ್ನು ಇನ್ನೊಬ್ಬರ ಹತ್ರ ಹೇಳಬಾರ್ದು. ನಮ್ಮ ದೇಶದಲ್ಲಿ ಏನು ಜನ ಒಂದು ಹೇಳಿದರೆ ಸಾಕು, ನಿಮಗೊಂದು ಇಂಥದ್ದು ನಮ್ಮ ಕೆಮ್ಮು ಉಂಟು ಅಂತ ಹೇಳಿದರೆ ಅವ್ರು ಹೇಳ್ತಾರೆ ನಮ್ಮ ಅಜ್ಜಿ ಕೆಮ್ಮ ಇತ್ತು ಅವ್ರು ಇಂಥದ್ದು ಮತ್ತೆ ಕೊಡೋದ್ರೆ ಗುಣ ಆಯಿತು ಅಂತ. ಇನ್ನೊಬ್ಬರ ಹತ್ರ ಹೇಳಿದರೆ ನಮ್ಮ ಅಜ್ಜನಿಗಿತ್ತು ಅವ್ರು ಇನ್ನೊಂದು ಮಾಡಿದರು ಅಂತ ಹೇಳ್ತಾರೆ. ಇನ್ನೊಬ್ರಿಗೆ ಹೇಳಿದರೆ ಅಯ್ಯೋಯ್ಯೋ ಕೆಮ್ಮು ಅದು ಕ್ಯಾನ್ಸರ್ಗೆ ಶುರುವಾಗಿರ್ಬೋದು ಅಂತ. ಹೀಗೆಲ್ಲ ಯಾರ ಹತ್ರ ಹೇಳಬೇಡಿ. ನಿಮ್ಮ ಕಷ್ಟ ಇನ್ನೊಬ್ಬರ ಹತ್ರ ಹೇಳಿ ಏನೂ ಪ್ರಯೋಜನ ಇಲ್ಲ. ಒಂದು ಸಮಾಜದಲ್ಲಿ ಸಮೀಕ್ಷೆ ಮಾಡಿದರು ಕಷ್ಟವನ್ನು ಇನ್ನೊಬ್ಬರ ಹತ್ರ ಹೇಳಿದರೆ ಏನಾಗ್ತದೆ ಅಂತ. ನಿಮಗೊಂದು ಗುಟ್ಟು ಹೇಳ್ತೇನೆ, ನಿಮ್ಮ ಕಷ್ಟವನ್ನು ನೀವು ಇನ್ನೊಬ್ಬರ ಹತ್ರ ಹೇಳಿದರೆ ಅದರಲ್ಲಿ 80% ಜನರಿಗೆ ಅದು ಬಿದ್ದೇ ಹೋಗಲಿಲ್ಲ. ಅವರು ಈ ಚೆಕ್ಕಿ ಮೇಲೆ ಕೇಳಿ ಆ ಚೆಕ್ಕಿ ಬಿಟ್ಟು ಬಿಡ್ತಾರೆ. ಇನ್ನು 20% ಜನರಿಗೆ ಭಾಳ ಸಂತೋಷ, ನಿಮ್ಮ ಕಷ್ಟ ಬಂದಿದೆ ಅಂತ. ಒಳ್ಳೇದಾಯ್ತು ಅವನಿಗೆ, ಒಳ್ಳೇದಾಯ್ತು, ಹಾಗೆ ಇರಲಿ ಅಂತ. ಆದ್ದರಿಂದ ಕಷ್ಟವನ್ನು ಇನ್ನೊಬ್ಬರ ಹತ್ರ ಹೇಳಬೇಡಿ. ಏನಾದರೂ ನಿಮ್ಗೆ ಕಷ್ಟ ಇದ್ದರೆ ನಿಮಗೊಂದು ಮನೆ ವೈದ್ಯ ಇರಲಿ. ಈ ವೈದ್ಯ ಒಳ್ಳೆಯವನಾಗಿರ್ಬೇಕು, ಅವನ ಡಿಗ್ರಿ ಮುಖ್ಯ ಅಲ್ಲ, ಅವನು ಒಳ್ಳೆ ಮನುಷ್ಯನಾಗಿರ್ಬೇಕು. ಅವನ ಹತ್ರ ಕೇಳಿ ಮೊದಲಿಗೆ, ನೋಡಪ್ಪ ನನಗೆ ಹೀಗಾಗಿದೆ, ಇದಕ್ಕೇನು ಕಾರಣ, ನೀವು ಡಿಸ್ಕಸ್ ಮಾಡಿ. ಅದರ ನಂತರ ಔಷಧಿ ಬೇಕೋ ಬೇಡೋ ಅಂತ ಡಿಸ್ಕಸ್ ಮಾಡಿ. ನೀವು ಯಾವಾಗಲೂ ನಿಮ್ಮ ಡಾಕ್ಟ್ರಿಗೆ ನೀವು ಪಾರ್ಟ್ನರ್ ಆಗಿ ನೀವು ಕೆಲಸ ಮಾಡಿದರೆ ಔಷಧಿಗಳನ್ನು ಆದಷ್ಟು ಕಮ್ಮಿ ತೆಕ್ಕೊಂಡ್ರೆ ನೀವು ಇದ್ದಷ್ಟು ಕಾಲ ಸುಖದಲ್ಲಿರ್ತೀರಾ. ಅವಾಯ್ಡ್ ಮೆಡಿಸಿನ್ಸ್ ಲೈಕ್ ಪಾಯ್ಸನ್, ಇದು ಬಹಳ ಮುಖ್ಯ. ಅದು ಕೂಡ ಯಾರು ವೈದ್ಯರ ಹತ್ರ ಮಾತಾಡದೆ ಇನ್ನೊಬ್ರು ತೆಕ್ಕೊಂಡು ಅವರ ಅನುಭವದ ಮೇಲೆ ಅಥವಾ ಅಂಗಡಿಯಲ್ಲಿ ಹೋಗಿ ಹೇಳಿ ಅವನ ಅನುಭವದ ಮೇಲೆ ನೀವು ಔಷಧಿ ತೆಕ್ಕೊಳ್ಳೋದು ಆರೋಗ್ಯಕ್ಕೆ ತುಂಬಾ ಹಾಳು.
1: ಕೇಳುಗರ, ಡಾಕ್ಟರ್ BM ಹೆಗಡೆ ಅವರು ಹೇಳಿದಂತ ಮಾತುಗಳನ್ನ ಕೇಳಿದ್ರಿಯಲ್ಲ, ಸುಮ್ ಸುಮ್ನ ಆರಾಮ ಇದ್ದು ನನಗ ಆರಾಮಿಲ್ಲ ಅಂತ ನರಳುವುದಾಗ್ಲಿ ಅಥವಾ ನನಗ ಯಾವುದೋ ಗುಳಿಗೆ ತಗೊಂಡ್ರ ಆರಾಮ ಆಗ್ತದ ಅನ್ನುವಂತ ತಪ್ಪು ಗ್ರಹಿಕೆ ಆಗ್ಲಿ, ಇನ್ನೂ ಹೆಚ್ಚಿನ ಒಂದು ಪ್ರಮಾದ ಅಂತಂದ್ರ ಯಾವ ವೈದ್ಯರನ್ನ ಸಂಪರ್ಕಿಸ್ತ ನೀವ ಔಷಧಿ ಅಂಗಡಿಗೆ ಹೋಗಿ ನನಗೆ ಹಿಂಗಾಗೇದ ಗುಳಿಗೆ ಕೊಡ್ರಿ ಔಷಧ ಕೊಡ್ರಿ ಅಂತ ಕೇಳಿ ತಗೊಳ್ಳೋದಾಗ್ಲಿ ಮಹಾ ತಪ್ಪು. ನಮಗ ಏನೂ ಆಗಿಲ್ಲ, ನಾನು ಆರಾಮ ಇದ್ದೀನಿ, ಆರಾಮ ಇರ್ತೀನಿ ಅನ್ನುವಂತ ದೃಢ ಸಂಕಲ್ಪದೊಂದಿಗೆ ಜೀವನ ಮಾಡ್ರಿ, ಆರಾಮಾಗಿರ್ತೀರಿ. ಮತ್ತೆ ಬರುವ ಬುಧವಾರ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಭೇಟಿ ಮಾಡೋಣ. ನಮಸ್ಕಾರ.
2: ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ.

ಆಕಾಶವಾಣಿ ಧಾರವಾಡ. ನಮ್ಮ ನಿಲಯದ ಸ್ಟುಡಿಯೋ ಕಾರ್ಯಕ್ರಮಗಳು ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ಮಾತ್ರ ಲಭ್ಯವಿರುತ್ತದೆ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್.

0: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್ ಇದುವರೆಗೆ ಕೇಳಿದ್ರಿ. ವೇಳೆ 8:45 ದಿಲ್ಲಿ ಕೇಂದ್ರದಿಂದ ಇದೀಗ ವಾರ್ತೆಗಳು.
1: ನಮಸ್ಕಾರ. ಆಕಾಶವಾಣಿ ಸೇ ಸಮಾಚಾರ ಸಂಧ್ಯಾ ಕೆ ಸಾಥ್ ಮೈ ವಿಶಾಲ್ ಶರ್ಮಾ. ಮುಖ್ಯ ಸಮಾಚಾರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇ ಫ್ರಾನ್ಸ್ ಕೆ ಏವಿಯಾ ಮೇ G7 ಶಿಖರ್ ಸಮ್ಮೇಲನ್ ಸೆ ಅಲಗ್ ಅಮೆರಿಕಾ ಕೆ ರಾಷ್ಟ್ರಪತಿ ಡೊನಾಲ್ಡ್ ಟ್ರಂಪ್ ಸೆ ಮುಲಾಕಾತ್ ಕಿ. ನಾವಿಕೋ ಕಿ ಸುರಕ್ಷಾ ಔರ್ ಹೋರ್ಮುಜ್ ಜಲ್ ಡಮರು ಮಧ್ಯ ಖೋಲ್ನೆ ಕೆ ಮುದ್ದೆ ಪರ್ ಪ್ರಮುಖತಾ ಸೆ ಚರ್ಚಾ ಹುಯಿ. ಪ್ರಧಾನಮಂತ್ರಿ ನೇ ಜರ್ಮನ್ ಚಾನ್ಸಲರ್ ಫ್ರೆಡ್ರಿಕ್ ಮರ್ಜ್, ಯುರೋಪಿಯ ಪರಿಷತ್ ಕೆ ಅಧ್ಯಕ್ಷ ಆಂಟೋನಿಯೋ ಕೋಸ್ತಾ ಔರ್ ಯುರೋಪಿಯ ಆಯೋಗ ಕೆ ಅಧ್ಯಕ್ಷ ಉರ್ಸುಲಾ ಫೋನ್ ಡೆರ್ ಲೇಯನ್ ಕೆ ಸಾಥ್ ಭಿ ದ್ವಿಪಕ್ಷೀಯ ಬೈಠಕೆ ಕಿ. पेरिस में विवाटेक 2026 में भारत मंडप के उद्घाटन अवसर पर भारत और फ्रांस ने नवाचार, आर्टिफिशियल इंटेलिजेंस और प्रौद्योगिकी सहयोग पर प्रतिबद्धता दोहराई. रेलवे ने कनेक्टिविटी और सुरक्षा में सुधार के लिए 1,200 करोड़ रुपए से अधिक की कई परियोजनाओं को मंजूरी दी. मौसम विभाग ने कल देश के पूर्वोत्तर क्षेत्रों और पश्चिम बंगाल के हिमालय के तराई वाले क्षेत्रों में मूसलाधार बारिश की आशंका व्यक्त की और लखनऊ में दूसरे एक दिवसीय क्रिकेट मैच में भारत ने अफगानिस्तान को 403 रन का लक्ष्य दिया.

ಆಕಾಶವಾಣಿ ಧಾರವಾಡ ಕಾರ್ಯಕ್ರಮ ಸ್ವರ ಸೌರಭ. ಸುಬ್ರಾಯ್ ಚೊಕ್ಕಾಡಿಯವರ ಈ ರಚನೆಯನ್ನು ಕೇಳಿ ಮುನಿಸುತ್ತರವೇ ಮುಗುದೆ ಹಿತವಾಗಿ ನಗಲು ಬಾರದೆ ಹಾಡಿದ್ದಾರೆ ನರಸಿಂಹನಾಯಕ್.

ಈಗ ಕೇಳಿ ಎಂಡಿ ಪಲ್ಲವಿಯವರ ಸ್ವರದಲ್ಲಿ ಡಾಕ್ಟರ್ ಚಂದ್ರಶೇಖರ್ ಕಂಬಾರವರ ಈ ರಚನೆ. ಅಪ್ಪ ಸೂತ್ರಧಾರ ಕೇಳು ಕನಸ ಕಂಡಿಹೇ, ಸುಖದ ನೋವ ಸದ್ದ ಮಾಡಿ ಹೆಂಗ ಹೇಳಲೇ.

ಹೂವೊಂದಿತ್ತು, ಉಂಗುರವಿಟ್ಟಂತೆ. ಹೂವಿನ ತುಟಿಯಲ್ಲಿ ಹನಿಯೊಂದಿತ್ತು, ಮುಂತೊಂದಿತ್ತಂತೆ. ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್.

0: ಸಾಮೂಹಿಕ ಕ್ರೀಡಾ ಸಂಚಿಕೆ.
1: ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ

0: ಕ್ರೀಡೆಯಾಗಿ ಯೋಗ ವಿಷಯದ ಕುರಿತು ಅಂತಾರಾಷ್ಟ್ರೀಯ ಕರಾಟೆ ಪಟು ಹಾಗೂ ಯೋಗ ತಜ್ಞರಾದ ಡಾಕ್ಟರ್ ಪಿ ರಾಘವೇಂದ್ರ ಜೊತೆಗೆ ಸಂವಾದ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪಿ ರಾಘವೇಂದ್ರ ಅವರು. ಇವರು ತತ್ವಶಾಸ್ತ್ರದಲ್ಲಿ ಪಿಎಚ್ಡಿ ಪಡೆದಿದ್ದಾರೆ, ಹಾಗೆ ಅಂತಾರಾಷ್ಟ್ರೀಯ ಕರಾಟೆ ಕ್ರೀಡಾಪಟು ಕೂಡ ಹೌದು, ಯೋಗ ಪಟು ಕೂಡ ಹೌದು. ಕ್ರೀಡೆಯಾಗಿ ಯೋಗ ವಿಷಯದ ಕುರಿತು ಇವರ ಜೊತೆ ಮಾತನಾಡೋಣ. ನಮಸ್ಕಾರ ರಾಘವೇಂದ್ರ ಅವರೇ, ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ನಮಸ್ಕಾರ ಮೇಡಮ್.
0: ರಾಘವೇಂದ್ರ ಅವರೇ, ನಿಮ್ಮ ಪರಿಚಯ ನಮ್ಮ ಕೇಳುಗರಿಗೆ ಆಗಬೇಕು, ಹೇಳಿ ನಿಮ್ಮ

0: ನೆಲೆಯ ಕುರಿತಾಗಿ.
1: ನಾನು ಡಾಕ್ಟರ್ ಪಿ ರಾಘವೇಂದ್ರ ಅಂತ. ನನ್ನ ಊರು ಹುಬ್ಬಳ್ಳಿ, ವಿದ್ಯಾಭ್ಯಾಸ ಎಲ್ಲ ಆಗಿರೋದು ಹುಬ್ಬಳ್ಳಿಯಲ್ಲಿ, ಆ ನಂತರ ಪೋಸ್ಟ್ ಗ್ರಾಜುಯೇಷನ್ PhD ಆಗಿರೋದು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಲ್ಲಿ, ಈಗ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಪ್ರಾಧ್ಯಾಪಕನಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ.
0: ತತ್ವಶಾಸ್ತ್ರದಲ್ಲಿ ನೀವು ಅಗಾಧವಾದ ಪಾಂಡಿತ್ಯವನ್ನ ಹೊಂದಿದ್ದೀರಿ. ಭಾರತೀಯ ತತ್ವಶಾಸ್ತ್ರದಲ್ಲಿ ನಿಮಗೆ ಆಸಕ್ತಿ ಮೂಡಲಿಕ್ಕೆ ಕಾರಣ ಏನು?
1: ನಮ್ಮ ಅಜ್ಜ ಅವರು ಒಂದು ಶ್ರೀರಾಮ ದೇವಸ್ಥಾನ ಸ್ಥಾಪನೆ ಮಾಡಿದ್ದಾರೆ, ಮತ್ತೆ ನಮ್ಮ ಅಜ್ಜಿಯವರು ಶಕ್ತಿ ಮಾತೆ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗಾಗಿ ಇದು ಜೀನ್ಸ್ನಲ್ಲೇ ಇತ್ತು. ಬಟ್ ಈ ತತ್ವಶಾಸ್ತ್ರ ಫೀಲ್ಡ್ ಅನ್ನ ಆರಿಸಿಕೊಳ್ಳಿಕ್ಕೆ ಮುಖ್ಯವಾದ ಪರ್ಸನಾಲಿಟೀಸ್ ಯಾರಂದ್ರೆ ಪ್ರೊಫೆಸರ್ KA ಪ್ರಸಾದ್ ಅಂತ. ಅವರು ವೇಲಾಂಗಿನಿ ಎಜುಕೇಶನ್ ಟ್ರಸ್ಟ್ ಸೊಸೈಟಿಯ ಚೇರ್ಮನ್. ಆನಂತರ ಈ ತತ್ವಶಾಸ್ತ್ರ ಸಬ್ಜೆಕ್ಟ್ನಲ್ಲಿ ನನಗೆ ಇಂಟ್ರೆಸ್ಟ್, ಮತ್ತೆ ಈಗ ನಾನು ಪ್ರಾಧ್ಯಾಪಕನಾಗಿರ್ಲಿಕ್ಕೆ ಕಾರಣ ಪ್ರೊಫೆಸರ್ BP ಸಿದ್ದಾಶರ್ಮ ಅವರೇ.
0: ಸರ್, ಹಾಗೆ ಕರಾಟೆ ಕ್ರೀಡೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಯನ್ನ ಮಾಡಿದ್ರೆ ಈ ಕುರಿತಾಗಿ ಹಂಚಿಕೊಳ್ಳಿ.
1: ಈ ಆಸಕ್ತಿ ನನ್ನಲ್ಲಿ ಮೂಡಿಸಿದ್ದು ನಮ್ಮ ಅಜ್ಜ ಅವರೇ, ಶ್ರೀ ವೆಂಕಟಸ್ವಾಮಿ ಅಂತ. ಅವರ ಅನುಗ್ರಹದಿಂದನೇ ಈ ಸ್ಫೂರ್ತಿ ನನ್ನಲ್ಲಿ ಬಂತು. ನಾನು ವಿದ್ಯಾಭ್ಯಾಸ ಮಾಡಿದ್ದು ಸೆನ್ಸೈ ಜಾರ್ಜ್ PM ಅಂತ, ಕೇರಳದವರು. ಅವರ ಅಂಡರ್ನಲ್ಲಿ ನಾನು ನನ್ನ ಬೇಸಿಕ್ ಟ್ರೈನಿಂಗ್ ಅನ್ನ ಅಲ್ಲಿ ಮುಗಿಸಿದೆ. ಆ ನಂತರ ಜಪನೀಸ್ ಮಾಸ್ಟರ್ ತದಾಶಿ ಇಶಿಕಾವಾ ಅಂತ, ಅವರ ಅಂಡರ್ನಲ್ಲಿ ಮುಗಿಸಿದೆ. ಹೀಗೆ ನನ್ನ ಜರ್ನಿ ಮಾರ್ಷಲ್ ಆರ್ಟ್ಸ್ ನಲ್ಲಿ ಪ್ರಾರಂಭವಾಯಿತು.
0: ಸರ್, ಅನೇಕ ಕರಾಟೆ ಚಾಂಪಿಯನ್ಶಿಪ್ ಅಲ್ಲಿ ಭಾಗವಹಿಸಿದ್ದೀರಿ, ಹಾಗೆ ಅನೇಕ ಪದಕಗಳನ್ನು ಕೂಡ ನಮ್ಮ ದೇಶಕ್ಕೆ ತಂದಿದ್ದೀರಿ. ಕರ್ನಾಟಕವನ್ನ ಪ್ರತಿನಿಧಿಸಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ನೀವು ಸಾಧನೆ ಮಾಡಿದ್ದೀರಿ, ಆ ಕುರಿತಾಗಿ ಹೇಳಿ.
1: ಪ್ರತಿಯೊಂದು ಸ್ಪೋರ್ಟ್ ನಲ್ಲಿ ಏನಂದ್ರೆ ಅದಕ್ಕೆ ಆದಂತ ಒಂದು ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಆದ್ರೆ ಮಾರ್ಷಲ್ ಆರ್ಟ್ಸ್ ಏನಂತಂದ್ರೆ ಇಟ್ ಇಸ್ ಅ ಕಂಪ್ಲೀಟ್ ಪ್ಯಾಕೇಜ್. ಅದು ಅದರಲ್ಲಿ ನಿಮ್ಗೆ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಸಿಗುತ್ತೆ. ಹಾಗಾಗಿ ಸೆಲ್ಫ್ ಡಿಫೆನ್ಸ್ ಅನ್ನೋದೇನು ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇದೆಯೋ ಅದು ಇದೆ. ಸೊ ಹಾಗಾಗಿ ನನಗೆ ಅನಿಸಿಕೆ ಏನಂತಂದ್ರೆ ಪ್ರತಿಯೊಬ್ಬರು ಯಾರು ಯೋಗ ಮಾಡಲಿ ಅಥವಾ ಯಾವುದೋ ಸ್ಪೋರ್ಟ್ ಮಾಡಲಿ, ಸೆಲ್ಫ್ ಡಿಫೆನ್ಸ್ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಈಗಿನ ಸರ್ಕಮ್ಸ್ಟಾನ್ಸಸ್ ಸಿಚುವೇಶನ್ಸ್ ಎಲ್ಲ ನೋಡಿದಾಗ ಮಾರ್ಷಲ್ ಆರ್ಟ್ಸ್ ಇಸ್ ಅ ಮಸ್ಟ್ ಪ್ರತಿಯೊಬ್ಬರಿಗೆ. ಅದು ಯಾವುದೋ ಸ್ಟೈಲ್ ಇರಲಿ, ಇರ್ರೆಸ್ಪೆಕ್ಟಿವ್ ಆಫ್ ದ ಸ್ಟೈಲ್, ಪ್ರತಿಯೊಬ್ಬರು ಮಾರ್ಷಲ್ ಆರ್ಟ್ಸ್ ಕಲಿಲೇಬೇಕು.
0: ಅಂತಾರಾಷ್ಟ್ರೀಯ ಮಟ್ಟದ ಚಾಂಪಿಯನ್ಶಿಪ್ ಗಳಲ್ಲೂ ಭಾಗವಹಿಸಿದ್ರಿ, ಅದರಲ್ಲಿ ಪ್ರಮುಖವಾಗಿ ಕರಾಟೆ ಚಾಂಪಿಯನ್ಶಿಪ್ ನಿಮಗೆ ನೆನಪುಳಿಯೋದಾದರೆ ಯಾವುದು?
1: ನನಗೆ ನೆನಪುಳಿಯೋದಾದ್ರೆ ನನ್ನ ಫಸ್ಟ್ ಚಾಂಪಿಯನ್ಶಿಪ್ ಅದು ಬಂದು ರಾಣೆಬೆನ್ನೂರಿನಲ್ಲಿ ನಡೆಯಿತು. ಯಾವಾಗ್ಲೂ ಪ್ರಥಮ ಚಾಂಪಿಯನ್ಶಿಪ್ ಯಾವಾಗ್ಲೂ ನೆನಪಲ್ಲಿ ಉಳಿಯುತ್ತೆ. ಸೊ ಇದು ಒಂದು ನೆನಪಿದೆ. ಆನಂತರ ವರ್ಲ್ಡ್ ಚಾಂಪಿಯನ್ಶಿಪ್ ಒಂದು ಆಗಿರೋದು ಮುಂಬೈನಲ್ಲಿ, ಇವು ಎರಡು ನನಗೆ ನೆನಪಿದೆ. ಏನಂತಂದ್ರೆ ತುಂಬಾ ಕಂಟ್ರೀಸ್ಲಿಂದ ಎಲ್ಲ ಬರ್ತಿದ್ರು, ಐ ಮೀನ್ ನೈಜೀರಿಯಾ ಆಗ್ಲಿ, ಸೌತ್ ಆಫ್ರಿಕಾ, ಡಿಫ್ರೆಂಟ್ ಪ್ಲೇಸಸ್ ಎಲ್ಲ ಬರ್ತಿದ್ರು. ಹಾಗಾಗಿ ಅವ್ರಿಗೆ ಏನಂತಂದ್ರೆ ಹೈಟ್ ವೇಟ್ ಅನ್ನೋದು ಸ್ವಲ್ಪ ಅವ್ರಿಗೆ ಅಡ್ವಾಂಟೇಜ್ ಆಗಿರ್ತಿತ್ತು. ಬಟ್ ಟೆಕ್ನಿಕ್ ಈಸ್ ವೆರಿ ಇಂಪಾರ್ಟೆಂಟ್, ಟೆಕ್ನಿಕ್, ಸ್ಪೀಡ್, ಅಕ್ಯುರಸಿ ಅನ್ನೋದು ಇದು ತುಂಬಾ ಇಂಪಾರ್ಟೆಂಟ್. ಸೊ ಅದರಲ್ಲಿಂದ ಇನ್ನೊಂದು ಏನಂದ್ರೆ ತುಂಬಾ ಇಂಪಾರ್ಟೆಂಟ್, ಫಿಸಿಕಲ್ ಟ್ರೈನಿಂಗ್ ಕಿಂತ ಮೆಂಟಲ್ ಟ್ರೈನಿಂಗ್ ಅನ್ನೋದು ಏನಿದೆ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಿಸಿಕಲ್ ಟ್ರೈನಿಂಗ್ ಎಷ್ಟೋ ಇರಲಿ, ಮೆಂಟಲ್ ಟ್ರೈನಿಂಗ್, ಮೆಂಟಲ್ ಕಂಡೀಷನಿಂಗ್ ಇರಲಿಲ್ಲ ಅಂತಂದ್ರೆ ಆ ವ್ಯಕ್ತಿ ಟೂರ್ನಮೆಂಟ್ ನಲ್ಲೇ ಅಷ್ಟೇ ಅಲ್ಲ, ಜೀವನದಲ್ಲಿನೂ ಸಕ್ಸೀಡ್ ಆಗಲಿಕ್ಕೆ ಕಷ್ಟನೇ.
0: ಸರ್, ಈ ಕರಾಟೆಯಲ್ಲಿ ಪ್ರಮುಖವಾಗಿ ಎಷ್ಟು ಭಾಗಗಳಿದೆ? ನಮಗೆ ಕರಾಟೆ ಅನ್ನೋದು ಗೊತ್ತು, ಬಟ್ ಅದರಲ್ಲೂ ವಿಭಾಗಗಳಿದೆ, ಬೇರೆ ಬೇರೆ ಇವೆಂಟ್ಸ್ ಇದೆ ಅಂತ ಗೊತ್ತು. ಸೊ ನೀವೊಬ್ಬರು ಕೋಚ್ ಆಗಿನೂ ಕೂಡ ಕರಾಟೆಯನ್ನ ಕಲಿಸಿದ್ದೀರಿ, ಇದ್ರ ಕುರಿತಾಗಿ ಏನ್ ಹೇಳ್ತೀರಿ?
1: ಪ್ರತಿಯೊಂದು ರೀಜನ್ ನಲ್ಲಿ ಸೆಲ್ಫ್ ಡಿಫೆನ್ಸ್ ಆರ್ಟ್ ಅನ್ನೋದು ಒಂದು ಡೆವಲಪ್ ಆಗಿದೆ. ಹಾಗಾಗಿ ಒಂದೇ ಜಿಯೋಗ್ರಫಿಕಲ್ ಬೌಂಡರಿಗೆ ಸೀಮಿತವಾಗಿ ಇಲ್ಲಿಂದೇ ಹುಟ್ಟಿತು, ಇಲ್ಲಿಂದೇ ಬಂತು ಅನ್ನೋದು ದಟ್ಸ್ ಅ ನ್ಯಾರೋ ಮೆಂಟಾಲಿಟಿ. ನಮ್ಮ ಟ್ರೆಡಿಷನ್ ಏನಿದೆಯಲ್ಲ ಮಾರ್ಷಲ್ ಆರ್ಟ್ಸ್ ಸೆಲ್ಫ್ ಡಿಫೆನ್ಸ್ ವಿದ್ಯೆ, ಇದು ಉದ್ಭವ ಆಗಿದ್ದು ಶಿವನಿಂದನೇ. ಹಾಗಾಗಿ ನಾವು ಶಿಲಂಬವನ್ನು ನೋಡಿದ್ರೆ ಅದು ಕುಮಾರಸ್ವಾಮಿಯಿಂದ ಆಗಿರ್ಬೋದು, ಆನಂತರ ಪರಶುರಾಮರಲಿಂದ ಆಗಿರ್ಬೋದು, ಆನಂತರ ಲೇಟರ್ ಸ್ಟೇಜ್ನಲ್ಲಿ ನಾವು ನೋಡ್ತೀವಿ ಬೋಧಿಧರ್ಮ ಅಂತ. ಸೊ ಹಾಗಾಗಿ ಪ್ರತಿ ಒಂದು ಕಡೆ ಸ್ಪ್ರೆಡ್ ಆಗಿದೆ. ಫಾರ್ ಎಕ್ಸಾಂಪಲ್ ಟೈಕೊಂಡು ಅಂತಂದ್ರೆ ಅವರು ತುಂಬಾ ಲೆಗ್ಸ್ ಮೇಲೆ ಅವರು ಫೋಕಸ್ ಮಾಡ್ತಾರೆ. ಈಗ ಜೂಡೋ ಅಂತಂದ್ರೆ ಗ್ರಾಪ್ಲಿಂಗ್ ನಲ್ಲಿರುತ್ತೆ. ಈಗ ಜುಜುಟ್ಸು ಅಂತಂದ್ರೆ ಅದು ಕರಾಟೆ ಅಂಡ್ ಜೂಡೋ ಎರಡು ಫ್ಯೂಷನ್ ಆಗಿ ಅದು ಬರುತ್ತೆ. ಈಗ ಮುಯಾಯ್ ಥಾಯ್ ಅಂತಂದ್ರೆ ಎಲ್ಬೋಸ್, ನೀಸು ಇದನ್ನು ಯೂಸ್ ಮಾಡ್ತಾರೆ. ಒಂದೊಂದು ಸ್ಪೆಷಲೈಸೇಷನ್ ಅನ್ನ ಅವರು ಮಾಡ್ಕೊಂಡ್ಬಿಟ್ಟು ಹಾಗೆ ಅದು ಒಂದೊಂದು ಹೆಸರಾಗಿ ಉಳಿತು. ಬಟ್ ಆಸ್ ಎ ಮಾರ್ಷಲ್ ಆರ್ಟಿಸ್ಟ್ ನಮಗೆ ಪ್ರತಿಯೊಂದು ಮಾರ್ಷಲ್ ಆರ್ಟ್ ಮೇಲೆ ಆ ರೆಸ್ಪೆಕ್ಟ್ ಇರಬೇಕು. ಹಾಗಾಗಿ ನಾನು ಪ್ರಾಕ್ಟೀಸ್ ಮಾಡುವಂತಹ ಸ್ಟೈಲೇ ಉತ್ತಮವಾದದ್ದು, ಶ್ರೇಷ್ಠವಾದದ್ದು, ಉಳಿದಿದ್ದೆಲ್ಲ ಕನಿಷ್ಠ ಅನ್ನೋ ಮನೋಭಾವ ಒಂದು ನಿಜವಾದ ಮಾರ್ಷಲ್ ಆರ್ಟಿಸ್ಟ್ ನಲ್ಲಿ ಬರಲೇಬಾರದು. ಆ ಭಾವನೆ ಬಂತು ಅಂದ್ರೆ ಅವನ ಮಾರ್ಷಲ್ ಆರ್ಟ್ ಜರ್ನಿ ಅಲ್ಲಿ ನಿಂತು ಹೋಗುತ್ತೆ. ಅದೊಂದು ಕಲೆ ಬೆಳಿಬೇಕಾದ್ರೆ ಅದು ಸ್ಪೋರ್ಟ್ ಕ್ಯಾಟಗರಿನಲ್ಲಿ ತಂದ್ರೆ ಮಾತ್ರ ಅದು ಬೆಳಿಲಿಕ್ಕೆ ಸಾಧ್ಯ. ಈಗ ಮಾರ್ಷಲ್ ಆರ್ಟ್ಸ್ ಅನ್ನೋದು ಏನಂತಂದ್ರೆ ಅದು ಒಂದು ಸ್ಪೋರ್ಟ್, ಅದೊಂದು ಗೇಮ್ ಅಲ್ಲ. ಆಕ್ಚುಲಿ ಇಟ್ಸ್ ಅಟ್ಸ್ ಅ ಕಾಂಬ್ಯಾಟ್ ಆರ್ಟ್. ಮಾರ್ಷಲ್ ಆರ್ಟ್ಸ್ ನಲ್ಲಿ ಬಹಳಷ್ಟು ಡಿವಿಷನ್ಸ್ ಆಗಿದೆ. ಈಗ ನಾನು ಹೇಳಿದೆ, ಈಗ ಶೋಟೋಕಾನ್ ಆಗಿರ್ಬೋದು, ಗುಜುರಿವ್ ಆಗಿರ್ಬೋದು, ಒಕಿನವ ಆಗಿರ್ಬೋದು, ಅಕಿಡೋ ಆಗಿರ್ಬೋದು, ಈ ಪ್ರಕಾರ ಬಹಳಷ್ಟು ಡಿವಿಷನ್ಸ್ ಆಗಿಬಿಟ್ಟಿದೆ. ಸೊ ಇಷ್ಟೆಲ್ಲ ಡಿವಿಷನ್ಸ್ ನಲ್ಲಿನೂ

0: ಅವರ ಕಾಟಾಸ್ ಇರ್ಬೋದು, ಅದರಲ್ಲಿ ಕೂಡ ಡಿಫ್ರೆನ್ಸಸ್ ಬರುತ್ತೆ. ಪ್ರಾಕ್ಟಿಸಿಂಗ್ ಸ್ಟೈಲು, ಸ್ಟ್ಯಾನ್ಸ್ ನಲ್ಲಿ ಸ್ಟೈಲು, ಇದೆಲ್ಲ ಡಿಫ್ರೆನ್ಸಸ್ ಬರುತ್ತೆ. ಸೊ ಹಾಗಾಗಿ ಆ ಒಂದು ಅಂಬ್ರೆಲಾನಲ್ಲಿ ತರೋದು ಸ್ವಲ್ಪ ಕಷ್ಟನೇ.
1: ಬಟ್ ಒಬ್ಬ ಕ್ರೀಡಾಪಟುವಾಗಿ ಬೆಳಿಲಿಕ್ಕೆ ಸ್ಪರ್ಧಾತ್ಮಕ ಒಂದು ಮನೋಭಾವ ಇರಲೇಬೇಕು, ಹಾಗಾಗಿ ಚಾಂಪಿಯನ್ಶಿಪ್ ಗಳು ಆಗ್ಲೇಬೇಕು.
0: ಒಳ್ಳೇದೆ. ಹಾಗಾಗಿ ಏನಂದ್ರೆ ಪ್ರೊಟೆಕ್ಟಿವ್ ಗೇರ್ ನ ಯೂಸ್ ಮಾಡಿ ಮಾಡಬಹುದು.
1: ಅಂದ್ರೆ ಭವಿಷ್ಯದ ಕುರಿತಾಗಿ ಒಂದು ಭದ್ರತೆ ಬೇಕಂತಂದ್ರೆ, ಕ್ರೀಡೆ ಬೆಳವಣಿಗೆ ಹೊಂದಬೇಕಂತಂದ್ರೆ ವರ್ಲ್ಡ್ ಚಾಂಪಿಯನ್ಶಿಪ್ ಅಥವಾ ಒಲಿಂಪಿಕ್ಸ್ ಇದರಲ್ಲೆಲ್ಲ ಅಳವಡಿಸಿಕೊಂಡ್ರೆ ಒಳ್ಳೇದು.
0: ಒಳ್ಳೇದು, ಒಳ್ಳೇದು. ಈಗ ನೋಡಿ ಟೈಕೊಂಡು ಇದೆಯಲ್ವಾ, ಸೊ ಆ ಪ್ರಕಾರ ಮಾಡಬಹುದು. ಅಂದ್ರೆ ಆರ್ಟ್ ಬೆಳಿಬೇಕು ಅಂತಂದ್ರೆ ಈಗ ಸ್ಟೂಡೆಂಟ್ಸ್ ಕೂಡ ಆಗ್ಲಿ ಆ ಪರ್ಟಿಕ್ಯುಲರ್ ಸ್ಪೋರ್ಟ್ ಅನ್ನ ಪ್ರೊಫೆಷನ್ ಆಗಿ ಆರಿಸಬೇಕು ಅಥವಾ ಕಂಪ್ಲೀಟ್ ಲೈಫ್ ಅನ್ನ ಆ ಸ್ಪೋರ್ಟ್ ಗೆ ಡೆಡಿಕೇಟ್ ಮಾಡಬೇಕಂದ್ರೆ ಡೆಫಿನೆಟ್ಲಿ ಅದರಲ್ಲಿಂದ ಏನಾದರೂ ಕರಿಯರ್ ಬೆನಿಫಿಟ್ಸ್ ಅಥವಾ ಬೇರೆ ಬೆನಿಫಿಟ್ಸ್ ಇದ್ರೆ ತಾನೇ ದೇ ಕ್ಯಾನ್ ಡೆಡಿಕೇಟೆಡ್.
1: ಸರ್, ನೀವು ತತ್ವಜ್ಞಾನಿ ಹಾಗೆ ಕರಾಟೆ ಕ್ರೀಡಾಪಟು, ಯೋಗದಲ್ಲಿ ಆಸಕ್ತಿ ಬೆಳಿಲಿಕ್ಕೆ ಕಾರಣ ಏನು? ಅಂದ್ರೆ ನಿಮ್ಮನ್ನು ಯೋಗದಲ್ಲಿ ತೊಡಗಿಸಿಕೊಳ್ಳಲು ಕಾರಣ ಏನು?
0: ಇದಕ್ಕೆ ಕಾರಣ ಪ್ರೊಫೆಸರ್ ಬಿ ಪಿ ಸಿದ್ದಾಶ್ರಮ ಅವರೇ. ಅವರು ನನ್ನ ಪ್ರೊಫೆಸರ್, PhD ಇನ್ ಫಿಲಾಸಫಿ ಮತ್ತೆ PhD ಇನ್ ಸಂಸ್ಕೃತ್ ಕೂಡ, ದೊಡ್ಡ ವಿದ್ವಾಂಸರು. ನಾನು ಯೋಗ ಕಲೀಲಿಕ್ಕೆ ಅವರೇ ಕಾರಣ. ಯೋಗ ಮತ್ತೆ ಮಾರ್ಷಲ್ ಆರ್ಟ್ಸ್ ಇದೆಲ್ಲ ಸಾಮಾನ್ಯ ಜನರಿಗೆ ನೋಡ್ಲಿಕ್ಕೆ ಎರಡು ಏನೋ ಕಾಂಟ್ರಾಸ್ಟಿಂಗ್ ವಿಚಾರ ಅನಿಸ್ಬಹುದು. ಒಂದು ಶ್ಲೋಕ ಇರುತ್ತೆ, ಏನ್ ಹೇಳ್ತೇವೆ ಅಂದ್ರೆ, ವಿದ್ಯಾ ಶಸ್ತ್ರಸ್ಥ ಶಾಸ್ತ್ರಸ್ಥದೆ ವಿದ್ಯಾ ಪ್ರತಿಪತ್ತತೆ ಅಂತ ಹೇಳ್ತಾರೆ. ಅಂದ್ರೆ ವಿದ್ಯಾ ಅನ್ನೋದೇನಿದೆ ಅದು ಶಾಸ್ತ್ರವೂ ಆಗಿರ್ಬೇಕು ಶಸ್ತ್ರನೂ ಆಗಿರ್ಬೇಕು, ಇದು ಎರಡು ಬೇಕು. ಹಾಗಾಗಿ ಒಂದು ಹೋಲಿಸ್ಟಿಕ್ ಪರ್ಸನಾಲಿಟಿ ಇವಾಲ್ವ್ ಆಗಬೇಕು ಅಂತಂದ್ರೆ ಅದು ಶಸ್ತ್ರವಿದ್ಯಾನೂ ಬೇಕು ಶಾಸ್ತ್ರವಿದ್ಯಾನೂ ಬೇಕು.
1: ಆ ರೀತಿ ಯೋಗವನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಅಂತ ಹೇಳ್ಬೋದು. ಯೋಗದಲ್ಲಿ ಏನಾದ್ರೂ ಅಧ್ಯಯನ ಮಾಡಿದ್ದೀರಾ?
0: ಹೌದು, ಮಾಡಿದ್ದೀನಿ. ಅದ್ರ ಕುರಿತು ಸಾಕಷ್ಟು ಲೇಖನಗಳು ಕೂಡ ಬರೆದಿದ್ದೇನೆ. ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಯೋಗ ಮಾಡಿದ್ದೇನೆ. ಹಾಗಾಗಿ ಯೋಗಾಸನದಲ್ಲಿ ಪ್ರಥಮ ಶ್ರೇಣಿ ಪಡೆದಿದ್ದೇನೆ ಯೂನಿವರ್ಸಿಟಿನಲ್ಲಿ. ಇಂಟರ್ನ್ಯಾಷನಲ್ ಕಾಂಗ್ರೆಸ್ ಆಫ್ ಯೋಗ ಅಂಡ್ ಸ್ಪಿರಿಚುವಲ್ ಸೈನ್ಸ್ ಗೆ ಕೂಡ ಟ್ರೆಜರರ್ ಆಗಿದ್ದೇನೆ, ಅದೊಂದು ಇಂಟರ್ನ್ಯಾಷನಲ್ ಬಾಡಿ. ಮತ್ತೆ ಇಂಟರ್ನ್ಯಾಷನಲ್ ಕಾಂಗ್ರೆಸ್ ಆಫ್ ಸೋಷಿಯಲ್ ಫಿಲಾಸಫಿಗೆ ಕೂಡ ನಾನು ಜನರಲ್ ಸೆಕ್ರೆಟರಿ ಆಗಿದ್ದೇನೆ. ಅದು ಏನಂತಂದ್ರೆ, ಫಿಲಾಸಫಿ ಯೋಗ ಅದು ಎರಡೂ ಬೇರೆ ಅಲ್ಲ, ಸೇಮೆ.
1: ತತ್ವಜ್ಞಾನದ ಒಂದು ಭಾಗವಾಗಿ ಯೋಗವನ್ನ ಪರಿಗಣಿಸ್ತಾರೆ.
0: ಅದಕ್ಕೆ ಹೇಳ್ತಾರೆ ಸಾಂಖ್ಯ ಯೋಗ ಪ್ರತಿಕ್ಬಾಲ ಪ್ರವದಂತಿನ ಪಂಡಿತ ಅಂತ ಹೇಳ್ತಾರೆ. ಸಾಂಖ್ಯ ಮತ್ತೆ ಯೋಗ ಎರಡೂ ಬೇರೆ ಅಲ್ಲ, ಅದು ಒಂದೇ. ಈಗ ಷಡ್ದರ್ಶನಗಳಲ್ಲಿ ಕೂಡ ನಾವು ನೋಡಿದಾಗ ಯೋಗ ಈಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಫಿಲಾಸಫಿ. ಬಹಳಷ್ಟು ಜನ ಏನ್ ತಿಳಿತಾರೆ ಅಂತಂದ್ರೆ, ದಿ ಫೌಂಡರ್ ಆಫ್ ಯೋಗ ಈಸ್ ಮಹರ್ಷಿ ಪತಂಜಲಿ ಅಂತ ಹೇಳ್ತಾರೆ. ಮಹರ್ಷಿ ಪತಂಜಲಿ ಕಂಪೈಲ್ ಮಾಡಿದ್ದು ಯೋಗ ಸೂತ್ರಗಳನ್ನ. ಮತ್ತೆ ಇನ್ನೊಂದೇನಂತಂದ್ರೆ, ಯೋಗ ಚಿತ್ತಿವೃತ್ತಿ ನಿರೋಧ ಅಂತಾರೆ, ಇದು ಪತಂಜಲಿ ಯೋಗ ಸೂತ್ರದ ಶ್ಲೋಕ. ಬಟ್ ಯೋಗಕ್ಕೆ ಸಾಕಷ್ಟು ಡೆಫಿನಿಷನ್ಸ್ ಇದೆ. ಈಗ ಎಲ್ರೂ ಏನು ಅಂತಂದ್ರೆ, ಇದು ಇಲ್ಲಿಗೆ ನಿಲ್ಲಿಸಿದ್ದಾರೆ. ಯೋಗಶಾಸ್ತ್ರದಲ್ಲಿ ಯೋಗದ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಕೈವಲ್ಯ, ಫಿಸಿಕಲ್ ಎಕ್ಸಸೈಸಸ್, ಬ್ರೀದಿಂಗ್, ದಿಸ್ ಆರ್ ಮೀನ್ಸ್ ಆಕ್ಚುಲಿ. ಇವತ್ತು ಐರನಿ ಏನಂತಂದ್ರೆ, ಯೋಗ ಅನ್ನೋ ಶಬ್ದಕ್ಕೆ ಸಿನಾನಿಮ್ ಅಥವಾ ಪರ್ಯಾಯ ವಾಚಕ ಏನು ಅಂತಂದ್ರೆ ಬರೀ ಆಸನ ಪ್ರಾಣಾಯಾಮ ಅಂತ ಅಷ್ಟೇ ಆಗಿಬಿಟ್ಟಿದೆ.
1: ಅಷ್ಟಾಂಗ ಯೋಗದಲ್ಲಿ ಇನ್ನೂ ಬಹಳಷ್ಟು
0: ಇದೆ. ಪ್ರಥಮ ಬರೋದೇ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ. ಅದರಲ್ಲಿ ಇಂಪಾರ್ಟೆಂಟ್ ಬಹಳ ಪ್ರಮುಖವಾಗಿರೋದು ಅಂತಂದ್ರೆ ಏನು, ಯಮ ನಿಯಮಗಳು. ಅದರಲ್ಲಿ ಅಹಿಂಸಾ ಸತ್ಯ ಆಸ್ತೇಯ ಬ್ರಹ್ಮಚರ್ಯ ಅಪರಿಗ್ರಹ ಅಂತಿದೆ. ಇದರ ಮೇಲೆ ಯಾರು ಗಮನ ಕೊಡೋದೇ ಇಲ್ಲ.
1: ಅಂದ್ರೆ ಸಾಮಾನ್ಯ ಜನರಿಗೆ ಇದೆಲ್ಲ ಅರ್ಥ ಆಗಲ್ಲ. ಯಾಕಂದ್ರೆ ಈಗ ನೋಡಿ, ನಮ್ಮ ಆರೋಗ್ಯಕ್ಕೆ ಏನ್ ಬೇಕು, ಯೋಗಾಸನಗಳು ಬೇಕು, ಧ್ಯಾನ ಬೇಕು, ಧಾರಣ ಬೇಕು, ಸೊ ಇಷ್ಟೇ ನಮ್ಗೆ ಸಾಕು ಅನ್ನೋ ಒಂದು ಮನೋಭಾವ ಕೂಡ ಇರಬಹುದೇನು.
0: ಆದ್ರೆ ಅದರ ಮುಖ್ಯ ಉದ್ದೇಶ ಏನು ಅಂತ ತಿಳಿದ ನಂತರ ಈ ನಮ್ಮ ವಿಚಾರ ಇದ್ರೆ ಒಳ್ಳೇದು. ಅಂದ್ರೆ ಬಹಳಷ್ಟು ಜನಕ್ಕೆ ಯೋಗದ ಮುಖ್ಯ ಗುರಿ, ಮುಖ್ಯ ಉದ್ದೇಶ ಏನು ಅನ್ನೋದು ಗೊತ್ತೇ ಇಲ್ಲ. ಯೋಗ ಪ್ರದರ್ಶನ ಅಂತ ಹೇಳ್ತೇವೆ. ಯೋಗವನ್ನ ಪ್ರದರ್ಶನ ಹೇಗ್ ಮಾಡೋದು?
1: ಯೋಗ
0: ಆಸನ ಪ್ರದರ್ಶನ ಅಂತ ಇರಬೇಕು. ನಮ್ಮ ಆದರಣೀಯ ಪ್ರಧಾನಮಂತ್ರಿಗಳ ಶ್ರಮದಿಂದ ಈಗ ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಆಯ್ತು. ಈಗ 2015 ಹಿಡಿದು ಈಗವರೆಗೂ ನೀವೇನಾದ್ರೂ ಆ ಥೀಮ್ಸ್ ಅನ್ನ ಸ್ವಲ್ಪ ನೀವು ಗಮನ ಕೊಟ್ರೆ, ಫಸ್ಟ್ ಏನಂತ ಹೇಳಿದ್ರು, ಯೋಗ ಫಾರ್ ಹಾರ್ಮೋನಿ ಅಂತ ಪೀಸ್ ಅಂತ ಹೇಳಿದ್ರು ಫಸ್ಟ್. ಸೆಕೆಂಡ್, ಯೋಗ ಫಾರ್ ಸಸ್ಟೈನೇಬಲ್ ಡೆವಲಪ್ಮೆಂಟಲ್ ಗೋಲ್ಸ್ ಅಂತ ಹೇಳಿದ್ರು. ಆನಂತರ ಯೋಗ ಫಾರ್ ವೆಲ್ನೆಸ್ ಅಂತ ಹೇಳಿದ್ರು. ಆನಂತರ ಯೋಗ ಫಾರ್ ಪೀಸ್ ಅಂತ ಹೇಳಿದ್ರು. ಆನಂತರ ಯೋಗ ಫಾರ್ ಹೆಲ್ದಿ ಹಾರ್ಟ್ ಅಂತ ಹೇಳಿದ್ರು. ಆನಂತರ ಯೋಗ ವಿತ್ ಫ್ಯಾಮಿಲಿ ಅಂದ್ರು. ಯೋಗ ವಿತ್ ವೆಲ್ನೆಸ್ ಅಂತ ಹೇಳಿದ್ರು. ಯೋಗ ಫಾರ್ ಹ್ಯುಮ್ಯಾನಿಟಿ ಅಂತ ಹೇಳಿದ್ರು. ಯೋಗ ಫಾರ್ ವಸುದೈವ ಕುಟುಂಬಕಂ ಅಂತ ಹೇಳಿದ್ರು. ಯೋಗ ಫಾರ್ ಸೆಲ್ಫ್ ಅಂಡ್ ಸೊಸೈಟಿ ಅಂತ ಹೇಳಿದ್ರು. ಆನಂತರ ಯೋಗ ಒನ್ ವರ್ಲ್ಡ್ ಒನ್ ಹ್ಯುಮ್ಯಾನಿಟಿ ಅನ್ನೋ ಕಾನ್ಸೆಪ್ಟ್ ಆನಂತರ ಬಂತು. ಈಗ ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತ ಈಗ ಬಂತು. ಸೊ ಈ ಎಲ್ಲದರಲ್ಲೂ ನಾವು ನೋಡಿದ ಕೂಡ ಪ್ರಾಮುಖ್ಯತೆ ಕೊಟ್ಟಿರೋದು ಹೆಲ್ತ್ಗೆ, ಪೀಸ್ಗೆ, ಹಾರ್ಮೋನಿಗೆ. ಬಟ್ ಇಲ್ಲಿ ಎಲ್ಲಿ ಕೂಡ ಯೋಗದ ಮುಖ್ಯ ಉದ್ದೇಶ ಎಲ್ಲೂ ರಿಫ್ಲೆಕ್ಟ್ ಆಗ್ತದೆ.

0: ತನೇ ಇಲ್ಲ.
1: ಅಂದ್ರೆ ಸಾಮಾನ್ಯ ಜನರಿಗೆ ಏನು ಅರ್ಥ ಮಾಡಿಸ್ಬೇಕು ಅದನ್ನಷ್ಟೇ ಹೇಳ್ತಾ ಇದ್ದಾರೆ ಅಂತ.
0: ಇಲ್ಲ, ಎರಡು ಬೇಕು ಅಂತ ಹೇಳ್ತಾರೆ.
1: ನೀವ್ ಹೇಳೋ ಯಮ ನಿಯಮ ಇವೆಲ್ಲ ನೋಡಿದ್ರೆ ಅಂದ್ರೆ ಆಚರಿಸೋದು ಸ್ವಲ್ಪ ಸಾಮಾನ್ಯ ಜನರಿಗೆ ಕಠಿಣವಾಗಿರುತ್ತದೆ. ಹಾಗಾಗಿ ನಿಮ್ಮ ಆರೋಗ್ಯ ಸ್ವಸ್ಥವಾಗಿರಬೇಕು ಅಂತಂದ್ರೆ ನೀವು ಆಸನ ಮಾಡಿ, ಧ್ಯಾನ ಮಾಡಿ, ಮಾನಸಿಕ ಆರೋಗ್ಯಕ್ಕಾಗಿ ಧ್ಯಾನ ಮಾಡಿ ಅಂತ ಹೇಳ್ತಾ ಇದ್ದಾರೇನೋ ಅಂತ.
0: ಇನ್ನೊಂದೇನಂದ್ರೆ, ಯಾರು ಯೋಗ ಸಾಧನೆ ಮಾಡ್ತಾರೆ ಅವರೆಲ್ಲರೂ ಶ್ಲೋಕಗಳ ಸ್ಪಷ್ಟ ಉಚ್ಚಾರಣೆ ಮಾಡಬೇಕು ಅನ್ನೋದು, ಅದರ ಅರ್ಥ ತಿಳ್ಕೊಂಡ್ರೆ ಸಾಕು. ಏಮ್ಸ್ ಡೆಲ್ಲಿನಲ್ಲಿ ಅವರು ಒಂದು ಮೋಟೋ ಇದೆ, ಶರೀರ ಮಧ್ಯ ಕಲುಧರ್ಮ ಸಾಧನಂ ಅಂತ ಹೇಳಿದೆ. ಇದು ಕಾಳಿದಾಸ ಬರೆದಿರುವಂತಹ ಕುಮಾರ ಸಂಭವದಿಂದ ಬಂದಿದೆ. ಅಲ್ಲಿ ಶಿವ ಪಾರ್ವತಿ ಅವ್ರಿಗೆ ಹೇಳ್ತಾರೆ, ಏನ್ ಹೇಳ್ತಾರೆ ಅಂದ್ರೆ, ಶರೀರ ಮಧ್ಯ ಕಲುಧರ್ಮ ಸಾಧನಂ ಅಂದ್ರೆ, ನೀವು ಆರೋಗ್ಯವಾಗಿ ಇದ್ರೇನೆ ಎಲ್ಲಾ ಧರ್ಮಗಳನ್ನ ನೀವು ಪಾಲನೆ ಮಾಡುವುದು, ಸಾಧನೆ ಮಾಡುವುದು ಅಂತ. ಹಾಗಾಗಿ ಹೆಲ್ದಿ ಬಾಡಿ, ಹೆಲ್ದಿ ಮೈಂಡ್ ಅನ್ನೋದು ಏನಿದೆ, ಇದು ಒಂದು ಮಾಧ್ಯಮ, ಇದು ಅಂತಿಮ ಗುರಿ ಅಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
1: ಸರಿ, ಯೋಗ ಮತ್ತು ತತ್ವಶಾಸ್ತ್ರದಲ್ಲಿ ಅನೇಕ ಪುಸ್ತಕಗಳನ್ನ ಬರೆದಿರಿ, ಆ ಕುರಿತಾಗಿ ಹೇಳಿ.
0: ವೇದಾಂತ ಫಾರ್ ವರ್ಲ್ಡ್ ಪೀಸ್ ಅಂತ ಈಗ ರೀಸೆಂಟ್ಲಿ ಬರೆದಿರುವಂತಹ ಬುಕ್, ಅದರಲ್ಲಿ ವಿಶ್ವಶಾಂತಿಗೆ ವೇದಾಂತದ ಕೊಡುಗೆ ಏನು ಅನ್ನೋದು ಇದನ್ನ ಬರೆದಿದ್ದೇನೆ. ಬಹಳಷ್ಟು ಫಿಲಾಸಫಿ ರಿಲೇಟೆಡ್, ಈಗ ಧರ್ಮ ಅಂದ್ರೆ ಏನು, ನನ್ನ ಸ್ಪೆಷಲೈಸೇಷನ್ ಬಂದು ಭಾರತೀಯ ತತ್ವಶಾಸ್ತ್ರದಲ್ಲಿ ನನ್ನ ಸ್ಪೆಷಲೈಸೇಷನ್ ಇರೋದು, ಹೀಗಾಗಿ ಬಹಳಷ್ಟು ರಿಸರ್ಚ್ ಆರ್ಟಿಕಲ್ಸ್, ಜರ್ನಲ್ಸ್, ಬುಕ್ಸ್ ಎಲ್ಲ ಪಡೆದಿದ್ದೇನೆ.
1: ಯೋಗದಲ್ಲಿ?
0: ಯೋಗದಲ್ಲಿ ಕೂಡ ಈಗ ರೀಸೆಂಟ್ಲಿ ಈ ಇಂಟರ್ನ್ಯಾಷನಲ್ ಯೋಗಾ ಡೇಗೆ ಒಂದು ಆರ್ಟಿಕಲ್ ಅನ್ನು ಬರೆದಿದ್ದೇನೆ. ಅದರಲ್ಲಿ ಏನ್ ಮಾಡಿದ್ದೇನೆ ಅಂತಂದ್ರೆ, ಎಲ್ಲಾ ಗ್ರಂಥಗಳನ್ನು ಬರೀ ಪತಂಜಲಿ ಯೋಗ ಸೂತ್ರವಷ್ಟೇ ಅಲ್ಲ, ಅದರಲ್ಲಿ ಭಗವದ್ಗೀತ ಆಗಿರ್ಬೋದು, ಹಠಯೋಗ ಪ್ರದೀಪಿಕ ಆಗಿರ್ಬೋದು, ಗ್ರಂಥ ಸಂಹಿತ ಆಗಿರ್ಬೋದು, ಶಿವ ಸಂಹಿತ ಆಗಿರ್ಬೋದು, ಅಥವಾ 20 ಯೋಗ ಉಪನಿಷತ್ಗಳಾಗಿರ್ಬೋದು, ಇದನ್ನ ಎಲ್ಲವನ್ನ ಅಧ್ಯಯನ ಮಾಡಿ ಅದೊಂದು ಲೇಖನ ಬರೆದಿದ್ದೇನೆ.
1: ಸಾಮಾನ್ಯವಾಗಿ ನಾವು ಪತಂಜಲಿ ಮಹರ್ಷಿಯನ್ನ ಯೋಗದ ಪಿತಾಮಹ ಅಂತ ಹೇಳ್ತೀವಿ, ಆದ್ರೆ ಆದಿ ಯೋಗಿ ಅಂತ ಶಿವನಿಗೆ ಮೊದಲಿಂದ ಇದೆ.
0: ಹೌದು
1: ಸರ್. ಜೂನ್ ಅಂತಂದ್ರೆ ಈಗ ಯೋಗ ಮಂತ್ ಅಂತ ಹೇಳ್ತಾರೆ. ಈ ಸಲದ ಅಧಿಕೃತ ಘೋಷವಾಕ್ಯ ಏನು ಯೋಗ ದಿನದ್ದು, ಹಾಗೆ ಅದರ ಉದ್ದೇಶ ಏನು?
0: ಈ ವರ್ಷದ ಇಂಟರ್ನ್ಯಾಷನಲ್ ಯೋಗ ಡೇ ಥೀಮ್ ಏನಂತಂದ್ರೆ, ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತ ಅವರು ಕೊಟ್ಟಿದ್ದಾರೆ. ಏಜ್ ಅನ್ನೋದು ಏನಿದೆ, ಯಾಕಂದ್ರೆ ಮೆಟಬಾಲಿಕ್ ಮತ್ತೆ ಕೆಟಬಾಲಿಕ್ ಆಕ್ಟಿವಿಟೀಸ್ ಏನಿದೆ ಅದು ನಾವು ನಿಲ್ಲಿಸಲಿಕ್ಕೆ ಸಾಧ್ಯವೇ ಇಲ್ಲ. ಬಟ್ ಹೆಲ್ದಿ ಏಜಿಂಗ್ ಏನಂತಂದ್ರೆ, ಆ ಏಜಿಂಗ್ ಪ್ರೊಸೆಸ್ ಅನ್ನು ಏನಿದೆ ಅದನ್ನ ನಾವು ಥ್ರೂ ಯೋಗ ಪ್ರಾಕ್ಟೀಸ್ ದಿಂದ ನಾವು ಅದನ್ನ ಸ್ಲೋ ಡೌನ್ ಮಾಡಬಹುದು. ಯಾಕಂದ್ರೆ ಈಗ ನೋಡಿ, ಎರಡು ಪ್ರಕಾರದ ಏಜ್ ಇರುತ್ತೆ, ಒಂದು ಕ್ರೊನೊಲಾಜಿಕಲ್ ಏಜ್ ಇರುತ್ತೆ, ಇನ್ನೊಂದು ಮೆಟಬಾಲಿಕ್ ಏಜ್ ಇರುತ್ತೆ. ಕ್ರೊನೊಲಾಜಿಕ್ ಏಜ್ ಅಂದ್ರೆ ನಮ್ಮ ಬರ್ತ್ ಸರ್ಟಿಫಿಕೇಟ್ ಮೇಲೆ ನಿರ್ಧಾರವಾಗಿರುತ್ತೆ, ಆದ್ರೆ ಮೆಟಬಾಲಿಕ್ ಏಜ್ ಅಂದ್ರೆ ದಟ್ ಈಸ್ ದಿ ಏಜ್ ಆಫ್ ಯುವರ್ ಬಾಡಿ. ಸೊ ನಮ್ಮ ಕ್ರೊನೊಲಾಜಿ ಏಜ್ ಕಿಂತ ನಮ್ಮ ಮೆಟಬಾಲಿಕ್ ಏಜ್ ಏನಾದರೂ ಕಮ್ಮಿ ಇತ್ತಂತಂದ್ರೆ, ದೆನ್ ದಟ್ ಪರ್ಸನ್ ಈಸ್ ಹೆಲ್ದಿ, ಆರೋಗ್ಯವಾಗಿದ್ದಾನೆ ಅಂತ ಅರ್ಥ. ಯೋಗದಿಂದ ಇದನ್ನ ನಾವು ಸಾಧನೆ ಮಾಡಬಹುದು. ಮತ್ತೆ ಇನ್ನೊಂದು ಏನಂತಂದ್ರೆ, ನಾವು ಯೋಗ ಅಂತ ಈ ಶಬ್ದ ಬಳಸುವಾಗ ನಾವು ಆಸನಗಳ ಅಂತ ಇಂಪ್ಲೈ ಮಾಡ್ತಾ ಇದೀವ, ಪ್ರಾಣಾಯಾಮ ಅಂತ ಇಂಪ್ಲೈ ಮಾಡ್ತಾ ಇದೀವ, ಯಮ ನಿಯಮಗಳಂತ ಇಂಪ್ಲೈ ಮಾಡ್ತಾ ಇದೀವ. ಇದು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಎಷ್ಟೋ ಏಜ್ ಆಗಿರಲಿ, ಪ್ರಾಣಾಯಾಮ ಯಾರು ಬೇಕಾದ್ರೂ ಮಾಡಬಹುದು. ಈವನ್ ದ ಪರ್ಸನ್ ಇಸ್ ರೆಸ್ಟಿಂಗ್ ಆನ್ ಬೆಡ್ ಆಲ್ಸೋ ಕ್ಯಾನ್ ಡೂ ಪ್ರಾಣಾಯಾಮ. ಆಸನಗಳು ಕೂಡ ಅಷ್ಟೇ, ಸಿಂಪಲ್ ಆಸನಗಳನ್ನು ಮಾಡಬಹುದು ವಿತ್ ಮಿನಿಮಲ್ ಸ್ಟ್ರೆಂತ್. ಇಲ್ಲಿ ಏನಂತಂದ್ರೆ, ಇಟ್ಸ್ ಮೋರ್ ಅಬೌಟ್ ಬೀಯಿಂಗ್ ಇನ್ ದಟ್ ಪೋಶ್ಚರ್.
1: ಎಷ್ಟೊತ್ತು ನಿಲ್ತೀವಿ ಆ ಒಂದು ಆಸನದಲ್ಲಿ?
0: ಹೌದು ಹೌದು, ಪೂರ್ಣ ಸ್ಥಿತಿ ಬಂದಾಗ. ಹೌದೌದು, ಅದು ತುಂಬಾ ಇಂಪಾರ್ಟೆಂಟ್. ಅಷ್ಟೇ ಅಲ್ಲ, ಆ ಆಸನ ಮಾಡುವಾಗ ನಮ್ಮ ಧ್ಯಾನ ಎಲ್ಲಿದೆ, ಬ್ರೀದಿಂಗ್ ಪ್ಯಾಟರ್ನ್ ಹೇಗಿದೆ ಅನ್ನೋದು ಅದು ತುಂಬಾ ಮುಖ್ಯ. ಅಂದ್ರೆ ಬೆಂಡ್ ಆಗುವಾಗ ಎಕ್ಸೆಲ್ ಆಗುತ್ತೆ, ಆ ಸ್ಟ್ರೆಚ್ ಆಗುವಾಗ ಇನ್ಹೇಲ್ ಆಗುತ್ತೆ. ಆ ಪೂರ್ಣ ಸ್ಥಿತಿ ಬಂದಾಗ ಇನ್ ದಿ ಬಿಗಿನಿಂಗ್ ಸ್ಟೇಜಸ್ ನಮ್ಮ ಬ್ರೀದಿಂಗ್ ಪ್ಯಾಟರ್ನ್ ಅನ್ನ ನಾರ್ಮಲ್ ಆಗಿ ಇಡಬಹುದು.
1: ಸರ್, ಇತ್ತೀಚೆಗೆ ಗುಜರಾತ್ ನಲ್ಲಿ ನಡೆದ ವರ್ಲ್ಡ್ ಯೋಗಾಸನ ಚಾಂಪಿಯನ್ಶಿಪ್ ನಲ್ಲಿ ಸುಮಾರು 79 ರಾಷ್ಟ್ರಗಳು ಭಾಗವಹಿಸಿದ್ದು, ಅದರಲ್ಲಿ ಭಾರತ 114 ಮೆಡಲ್ ಪಡೆದು ಚಾಂಪಿಯನ್ ಆಗಿತ್ತು. ರಾಘವೇಂದ್ರ ಅವರೇ ಹೇಳಿ, ಯೋಗ ಮೊದಲು ಅಧ್ಯಾತ್ಮ, ನಂತರ ಆರೋಗ್ಯ, ಈಗ ಕ್ರೀಡೆಯಾಗಿ ಬದಲಾಗ್ತಾ ಇದೆ, ಈ ಕುರಿತು ನಿಮ್ಮ ಅಭಿಪ್ರಾಯವೇನು? ಇತ್ತೀಚೆಗಂತೂ ಅದು ಕ್ರೀಡೆಯಾಗಿ ಬದಲಾವಣೆ ಆಗ್ತಾ ಇದೆ, ಅನೇಕ ಸ್ಪರ್ಧೆಗಳು ನಡೀತಾ ಇದೆ ಅಲ್ಲಲ್ಲಿ, ಏನ್ ಹೇಳ್ತೀರಿ ಇದಕ್ಕೆ?
0: ಈ ಸ್ವರ್ಣ ಪದಕಗಳನ್ನು ಪಡೆದಿದ್ದಾರೋ ಅಥವಾ ಯಾರು ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ ನಲ್ಲಿ ನಮ್ಮ ಭಾರತವನ್ನ ರಿಪ್ರೆಸೆಂಟ್ ಮಾಡಿದಾರೋ ಅವ್ರಿಗೆಲ್ಲರಿಗೂ ಕಂಗ್ರಾಚುಲೇಷನ್ಸ್. ತುಂಬಾ ಹೆಮ್ಮೆ ಪಡುವಂತ ವಿಷಯ ಇದು, ಒಳ್ಳೇದೇ ಆಕ್ಚುಲಿ. ಈಗ ಸ್ಪೋರ್ಟ್ ಅಂತ ಬಂದಿದ ನಂತರ ಅದು ಏನಾಗುತ್ತೆ, ಇಡೀ ವರ್ಲ್ಡ್ ನಲ್ಲಿ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ಜ್ಞಾನ ಪರಂಪರೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ವಿಶ್ವಗುರು ಅಂತ ನಾವೇನು ಹೇಳ್ತಾ ಇದೀವಿ ಅದು ಈಗ ನಿಜ ಆಗ್ತಾ ಇದೆ ಅನ್ನೋ ಇದು ಒಂದು ಸೂಚಕ.
1: ಸೊ ಈಗ ಸ್ಪರ್ಧೆಯಾಗಿ ಯೋಗ ನಡೆದ್ರೆ ಅನೇಕ ಕಾಂಪಿಟೇಷನ್ಗಳು ನಡೀತದೆ. ಸೊ ಹಾಗಾಗಿ ದೇಶ ವಿದೇಶದಲ್ಲಿ ಎಲ್ಲರೂ ಭಾಗವಹಿಸಲಿಕ್ಕೆ ಇಷ್ಟಪಡ್ತಾರೆ.
0: ಹೌದು.
1: ನೀವೀಗ ಯೋಗ ಮಾಡ್ರಿ, ದಿನ ಮನೆಯಲ್ಲಿ ಆರೋಗ್ಯವಂತರಾಗಿರ್ತೀರಿ ಅಂತಂದ್ರೆ ಯಾರು ಮಾಡಲ್ಲ. ಸೊ ಅದೇ ಸ್ಪರ್ಧೆಯಾಗಿ ತೆಗೆದುಕೊಂಡು ನಿನ್ನ ಭವಿಷ್ಯ ಇದರಲ್ಲಿ ಭದ್ರವಾಗಿದೆ ಅಂತ ಹೇಳಿದಾಗೆ ಮಾಡ್ತಾರೆ. ಆ ರೀತಿ ಬದಲಾವಣೆ ಆಗ್ಬೋದು. ಹೌದೇನೋ, ಯೋಗವನ್ನು ಕ್ರೀಡೆ

0: ಅಳವಡಿಸಿಕೊಂಡ್ರೆ
1: ಇಲ್ಲ ಒಳ್ಳೇದೇ. ಸ್ಪೋರ್ಟ್ಸ್ ಮ್ಯಾನ್ ಅಷ್ಟೇ ಇದನ್ನ ಏನಾದ್ರೂ ಅವರು ಫಾಲೋ ಮಾಡಿದ್ರೆ ಸೊಸೈಟಿ ಇಂಪ್ರೂವ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ದಿ ಎಂಟೈರ್ ಸೊಸೈಟಿ ಶುಡ್ ಫಾಲೋ ಇಟ್. ಅದಕ್ಕೆ ಈಗ ನಾವು ಫಾರ್ ಎಕ್ಸಾಂಪಲ್ ನಮ್ಮ ಆಯುರ್ವೇದಿಕ್ ಗ್ರಂಥಗಳಲ್ಲೆಲ್ಲ ನಾವು ನೋಡಿದ್ರೆ ಅಷ್ಟಾಂಗ ಹೃದಯಂ ಆಗ್ಲಿ ಅಷ್ಟಾಂಗ ಸಂಗ್ರಹ ಆಗ್ಲಿ ಎರಡು ತುಂಬಾ ಪ್ರಮುಖವಾದ ಕಾನ್ಸೆಪ್ಟ್ಸ್ ಇರುತ್ತೆ, ಒಂದು ದಿನಚರ್ಯ ಒಂದು ಋತುಚರ್ಯ ಅಂತ. ಸೊ ಇಂಥ ಕಾನ್ಸೆಪ್ಟ್ಸ್ ಸ್ಕೂಲ್ನಲ್ಲಿ ಪ್ರೈಮರಿ ಸ್ಟೇಜ್ ಲಿಂದ ನಾವೇನಾದ್ರು ಇಂಟ್ರೊಡ್ಯೂಸ್ ಮಾಡಿದ್ರೆ ಅವಾಗ ಏನಾಗುತ್ತೆ, ಆ ಹೆಲ್ತ್ ಅವೇರ್ನೆಸ್, ಹೇಗೆ ತಿನ್ಬೇಕು, ಹೇಗಿರ್ಬೇಕು, ದಿನಚರ್ಯ ಹೇಗಿರ್ಬೇಕು, ಋತುಚರ್ಯ ಹೇಗಿರ್ಬೇಕು ಅನ್ನೋದು, ದಿಸ್ ಇಸ್ ವಾಟ್ ಐ ಮೀನ್ ಹೆಲ್ದಿ ಲಿವಿಂಗ್. ದಿಸ್ ಇಸ್ ವೆರಿ ನ್ಯೂಟ್ರಲ್, ದಿಸ್ ಇಸ್ ಹೆಲ್ತ್ ರಿಲೇಟೆಡ್. ಅದನ್ನಾಗಿ ಯಾವುದೋ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿಗೆ ಅದನ್ನ ಹೋಲಿಸಿ ನೋಡುವಂತ ಅವಶ್ಯಕತೆನೇ ಬೇಕಾಗಿಲ್ಲ.
0: ಒಬ್ಬ ಕ್ರೀಡಾಪಟು ಆಗುವ ಪೂರ್ವದಲ್ಲಿ ಯೋಗಪಟು ಆದ್ರೆ ಏನೆಲ್ಲ ಲಾಭವಿದೆ?
1: ಯಾವುದೋ ಒಂದು ಸ್ಪೋರ್ಟ್ಸ್ ಮ್ಯಾನ್ ಯೋಗ ಮಾಡಿ ಆನಂತರ ಬೇರೆ ಕ್ರೀಡೆಗೆ ಹೋಗ್ಲಿ ಅಥವಾ ಬೇರೆ ಕ್ರೀಡೆ ಮಾಡಿ ಆನಂತರ ಯೋಗಕ್ಕೆ ಬರಲಿ, ತುಂಬಾ ಪ್ರಾಮುಖ್ಯ ಅಂತಂದ್ರೆ ಅವನೇನಾದ್ರೂ ಒಂದು ಸ್ಪೋರ್ಟ್ ನಲ್ಲಿ ಅವನೇನಾದ್ರೂ ಅವನ ಡೆಡಿಕೇಶನ್, ಅವನ ಡಿಸಿಪ್ಲಿನ್ ಇತ್ತು ಅಂದ್ರೆ ಅವನ ಯಾವ ಸ್ಪೋರ್ಟ್ ಬೇಕಾದ್ರೂ ಅವನು ಮಾಡಬಹುದು. ಹಾಗಾಗಿ ಈಗ ನೋಡಿ, ನಾನು ಬೇಸಿಕಲಿ ಐ ಕೇಮ್ ಫ್ರಮ್ ಮಾರ್ಷಲ್ ಆರ್ಟ್ಸ್ ಬ್ಯಾಕ್ ಗ್ರೌಂಡ್, ಆನಂತರ ಐ ಕೇಮ್ ಟು ಯೋಗ, ಹಾಗಾಗಿ ನನಗೆ ಯೋಗ ಏನು ಕಷ್ಟ ಆಗ್ಲಿಲ್ಲ. ಆನಂತರ ದೆನ್ ಐ ಸ್ಟಾರ್ಟೆಡ್ ಡೂಯಿಂಗ್ ಸ್ಟ್ರೆಂತ್ ಟ್ರೈನಿಂಗ್, ಬಾಡಿ ಬಿಲ್ಡಿಂಗ್, ಅದು ಕೂಡ ನನ್ಗೆ ಕಷ್ಟ ಆಗ್ಲಿಲ್ಲ. ಸೊ ದಿಸ್ ಇಸ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಅಂದ್ರೆ ಆ ವ್ಯಕ್ತಿ ಯಾವುದೋ ಒಂದು ಸ್ಪೋರ್ಟ್ ಇರಲಿ, ಬಟ್ ಇಫ್ ಈಸ್ ಅ ಸ್ಪೋರ್ಟ್ಸ್ ಮ್ಯಾನ್, ಡಿಸಿಪ್ಲಿನ್ ಸ್ಪೋರ್ಟ್ಸ್ ಮ್ಯಾನ್, ಅವನು ಯಾವ ಫೀಲ್ಡ್ ಬೇಕಾದ್ರೂ ಅವನು ಆರಿಸ್ಕೋಬಹುದು. ಆ ಸಬ್ಸ್ಟ್ರಾಕ್ಟಮ್, ಆ ಬೇಸ್ ಏನಿದೆಯಲ್ಲ, ದಟ್ ದ ಸ್ಪೋರ್ಟ್ಸ್ ವಿಲ್ ಗಿವ್ ಹಿಮ್.
0: ಅಂದ್ರೆ ಈಗ ಯಾವುದೇ ಒಂದು ಕ್ರೀಡೆಗೆ ಯೋಗ ಒಂದು ಬುನಾದಿ ಆಗ್ಬೋದಾ ಅಂತ?
1: 100%. ಈಗ ನೋಡಿ, ಯೋಗ ಅಂತಂದ್ರೆ ಒಂದು ಸ್ಪೋರ್ಟ್ಸ್ ಮ್ಯಾನ್ಗೆ ಮೆಂಟಲ್ ಕಂಡೀಷನಿಂಗ್ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಆ ಮೆಂಟಲ್ ಕಂಡೀಷನಿಂಗ್ ಇಲ್ಲ ಅಂತಂದ್ರೆ ಹಿ ಕೆನಾಟ್ ಬಿ ಅ ಸಕ್ಸಸ್ಫುಲ್ ಸ್ಪೋರ್ಟ್ಸ್ ಮ್ಯಾನ್. ಯಾಕಂದ್ರೆ ಸ್ಪೋರ್ಟ್ಸ್ ಅಂತಂದ್ರೆ ಗೆಲುವು ಮತ್ತೆ ಸೋಲು ಏನಿದೆಯೋ, ದಿಸ್ ಇಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಎ ಸ್ಪೋರ್ಟ್ಸ್ ಮ್ಯಾನ್ ಲೈಫ್. ಯೋಗ ಶಾಸ್ತ್ರದಲ್ಲಿ ಪ್ರಮುಖವಾದ ಇನ್ನೊಂದು ಗ್ರಂಥ ಏನು ಅಂತಂದ್ರೆ ಅದು ಶ್ರೀಮದ್ ಭಗವದ್ಗೀತೆ. ಶ್ರೀಮದ್ ಭಗವದ್ಗೀತೆ ಏನು ಹೇಳುತ್ತೆ ಅಂತಂದ್ರೆ, ಸ್ಥಿತಪ್ರಜ್ಞ ಅಂತ ಹೇಳುತ್ತೆ. ಜಯದಲ್ಲಿನೂ ಅಪರಜಯದಲ್ಲಿನೂ, ಗೆಲುವಿನಲ್ಲಿನೂ ಸೋಲಿನಲ್ಲೂ ಯಾವಾಗ್ಲೂ ಸಮಾನ ಸ್ಥಿತಿಯಲ್ಲಿ ಇರಬೇಕು ಅಂತ ಹೇಳುತ್ತೆ.
0: ಅಂದ್ರೆ ಸಮಚಿತ್ತತೆ.
1: ಹೌದು ಹೌದು ಹೌದು. ಅದೇ ಪ್ರಕಾರ ಇನ್ನೊಂದು ಕಾನ್ಸೆಪ್ಟ್ ಕೂಡ ಶ್ರೀಮದ್ ಭಗವದ್ಗೀತೆ ಹೇಳುತ್ತೆ, ತಿತಿಕ್ಷಾ ಅಂತ. ಅಂದ್ರೆ ಎಂಥ ಎಕ್ಸ್ಟರ್ನಲ್ ಸರ್ಕಮ್ಸ್ಟೆನ್ಸಸ್ ನಲ್ಲಿ ಇದ್ರೂ ಕೂಡ, ಅದು ಸಮ್ಮರ್ ಆಗಿರ್ಬೋದು, ಅದು ವಿಂಟರ್ ಆಗಿರ್ಬೋದು, ಅದು ಕಂಫರ್ಟ್ ಆಗಿರ್ಬೋದು, ಅದು ಕಷ್ಟದಾಯಕವಾಗಿರ್ಬೋದು, ಎಲ್ಲಾದ್ರಲ್ಲಿ ಕೂಡ ಆ ಸಮಸ್ಥಿತಿಯನ್ನ ಹೊಂದಿರಬೇಕು ಅನ್ನೋ ಹೇಳುವಂತ ಅದು, ಈ ಎರಡು ಕಾನ್ಸೆಪ್ಟ್ಸ್ ಏನಿದೆಯಲ್ಲ ಅದು ನಾವು ತಗೋಬಹುದು.
0: ಇದೇ ವಿಷಯಕ್ಕೆ ಸ್ವಲ್ಪ ಮುಂದೆ ಹೋಗೋದಾದ್ರೆ, ಸೋಲು ಗೆಲುವು ಅನ್ನೋದು ಸಾಮಾನ್ಯ ವ್ಯಕ್ತಿಯನ್ನು ಕಾಡುತ್ತೆ, ಧೃತಿಗೆಡಿಸ್ಬಿಡುತ್ತದೆ. ಇನ್ನು ಕ್ರೀಡಾಪಟುಗಳಿಗಂತೂ ಬಹಳ ಒತ್ತಡವನ್ನ ತರ್ತದೆ. ಕ್ರೀಡಾಪಟುಗಳು ಯೋಗವನ್ನ ಜೀವನದ ಭಾಗವಾಗಿಸಿಕೊಂಡ್ರೆ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬಹುದಾ?
1: ಹೌದು ಹೌದು, 100%.
0: ಯಾವ ರೀತಿ ಹೇಳ್ತೀರಾ ಅದನ್ನ?
1: ಈಗ ಅಪರಿಗ್ರಹ ಅಂತ ಬರುತ್ತೆ, ಅಂದ್ರೆ ಕಂಪ್ಲೀಟ್ ಡಿಟ್ಯಾಚ್ಮೆಂಟ್. ಹಾಗಾಗಿ ಫಾರ್ ಸ್ಪೋರ್ಟ್ಸ್ ಮ್ಯಾನ್ ಏನಂತಂದ್ರೆ, ಅದು ಗೆಲುವು ಮತ್ತೆ ಸೋಲು ಅನ್ನೋದು ಏನಿದೆ, ಅದು ಎರಡು ಸೇಮ್ ಲೆವೆಲ್ ನಲ್ಲಿ ತಗೊಳ್ಳುವಂತ ಒಂದು ಮನೋಭಾವ ಅವನಲ್ಲಿ ಡೆವಲಪ್ ಆಗಬಹುದು. ದಟ್ ವಿಲ್ ಕಮ್ ಥ್ರೂ ಪ್ರಾಕ್ಟಿಸ್ ಆಫ್ ಯೋಗ. ಇನ್ನೊಂದು ಏನಂತಂದ್ರೆ, ನಾವು ಯೋಗ ಅನ್ನುವಾಗ ಬರೇ ನಾವು ಪತಂಜಲಿ ಯೋಗ ಸೂತ್ರವನ್ನು ಅಷ್ಟೇ ಆಧಾರವಾಗಿ ಇಟ್ಟು ನಾವು ಚರ್ಚೆಯನ್ನ ಮುಂದುವರಿಸಬಾರದು. ಯಾಕಂದ್ರೆ ನಾನು ಹೇಳಿದೆ, 20 ಯೋಗ ಉಪನಿಷತ್ಗಳಿವೆ, ಶ್ರೀಮದ್ ಭಗವದ್ಗೀತೆ ಇದೆ, ಗ್ರಂಥ ಸಂಹಿತ ಇದೆ, ಹಠಯೋಗ ಪ್ರದೀಪಿಕಾ ಇದೆ, ಶಿವ ಸಂಹಿತ ಇದೆ, ಇದು ಎಲ್ಲವೂ ಯೋಗಿ ಗ್ರಂಥಗಳೇ. ನಮ್ಮ ಅಪ್ರೋಚ್ ಅನ್ನೋದು ಏನಿದೆ, ಅದು ಬರೇ ಒಂದು ಗ್ರಂಥಕ್ಕೆ ಸೀಮಿತವಾಗಿರಬಾರದು ಅಂತ ಹೇಳೋದು.
0: ಸೋತಾಗ ಕುಗ್ಗೋದು, ಗೆದ್ದಾಗ ಹಿಗ್ಗೋದು, ಈ ಮನಸ್ಥಿತಿಯಿಂದ ನಾವು ಹೊರಗಡೆ ಬರಬೇಕಂತಂದ್ರೆ ಯೋಗವನ್ನ ನಮ್ಮ ಜೀವನದ ಭಾಗವಾಗಿಸ್ಕೋಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ?
1: ಹೌದು. ಯಾಕಂದ್ರೆ ಈಗ ನೋಡಿ, ನಾವು ಪ್ರಾಣಾಯಾಮ ಮಾಡುವಾಗ ಅದರಲ್ಲಿ ರೇಷಿಯೋಸ್ ಇರುತ್ತೆ, ಯೋಗ ಚಿತ್ತವೃತ್ತಿ ನಿರೋಧ ಅಂತ. ಆ ಚಿತ್ತವನ್ನ, ಆ ಮಾಡಿಫಿಕೇಶನ್ಸ್ ಅನ್ನ ಕಂಟ್ರೋಲ್ ಮಾಡದೆ ಯೋಗ ತಾನೇ. ಸೊ ಮೆಂಟಲ್ ಕಂಡೀಷನಿಂಗ್ ಬರೋದೇ ಅಲ್ಲಿಂದ.
0: ಇತ್ತೀಚೆಗೆ ಅದೇ ಮಾನಸಿಕ ಒತ್ತಡ ಅನ್ನೋದು ಜಾಸ್ತಿ ಆಗಿದೆ, ಸಾಮಾನ್ಯ ಜನರಲ್ಲೂ ಕೂಡ ಸಣ್ಣ ಸಣ್ಣ ವಿಷಯಕ್ಕೆ ಸಿಟ್ಟು ಬರೋದು, ಒತ್ತಡಕ್ಕೊಳಗಾಗೋದು, ಇವೆಲ್ಲ ನೋಡ್ತಾ ಇರ್ತೀವಿ ನಾವು. ಅನೇಕ ಕಾಯಿಲೆಗಳು ಬರ್ತಾ ಇದೆ. ಸೊ ಇದನ್ನೆಲ್ಲ ನಿಯಂತ್ರಣದಲ್ಲಿ ಇಟ್ಕೋಬೇಕಂದ್ರೆ ಯೋಗ ನಮ್ಗೆ ಬಹಳ ಉಪಯೋಗ ಅಂತ ಹೇಳಬಹುದು.
1: ಹೌದೌದು. ಅಷ್ಟೇ ಅಲ್ಲ, ಅದರಲ್ಲಿ ಯಾವ ಪ್ರಕಾರ ನಾವು ಭೋಜನವನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಅದ್ರ ಕುರಿತ ಕೂಡ ತುಂಬಾ ವಿವರಣೆ ಇದೆ. ಈಗ ಆಸ್ ಅ ಸ್ಪೋರ್ಟ್ಸ್ ಮ್ಯಾನ್, ಒಳ್ಳೆ ಟಾಪಿಕ್ ಅನ್ನ ನೀವು ರೇಸ್ ಮಾಡಿದ್ರಿ. ಫಾರ್ ಸ್ಪೋರ್ಟ್ಸ್ ಮ್ಯಾನ್ ಬರೀ ಎಕ್ಸಸೈಸಸ್, ಕಂಡೀಷನಿಂಗ್ ಇದೆ ಅಷ್ಟೇ ಅಲ್ಲ, ಡಯಟ್ ಅನ್ನೋದು ಏನಿದೆ ಅದು ತುಂಬಾ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ.
0: ಯೋಗಾಸನ ಮಾಡುವ ಪೂರ್ವದಲ್ಲಿನೂ ಕೂಡ ಸಿದ್ಧತೆಯನ್ನ ಮಾಡ್ಕೋಬೇಕು ಅಂತ ಹೇಳ್ತೀರಿ. ಅಂದ್ರೆ ಊಟ ಹೇಗ್ ಮಾಡ್ಬೇಕು, ನಿದ್ದೆ ಹೇಗ್ ಮಾಡ್ಬೇಕು, ಅವನ ದಿನಚರಿ ಹೇಗಿರ್ಬೇಕು ಅನ್ನೋದ್ರ ಕುರಿತಾಗಿನೂ ಕೂಡ ಯೋಗದ ಪೂರ್ವದಲ್ಲಿ ಇದೆ. ಅಂದ್ರೆ ಯೋಗಾಸನ ಮಾಡುವ ಪೂರ್ವದಲ್ಲಿ ಅದೇ ಯಮ ನಿಯಮ ಅಂತ ನೀವ್ ಹೇಳಿದ್ರಲ್ಲ,
1: ಅದೇ ಪ್ರಕಾರ ನಾವು ಹಠಯೋಗ ಪ್ರದೀಪಿಕದಲ್ಲಿ ನಾವು ನೋಡಿದ್ರು ಕೂಡ ಅವರು ಯೋಗಾಸನಕ್ಕಿಂತ ಮುಂಚೆ ಷಟ್ಕ್ರಿಯೆಗಳು ಅಂತ ಹೇಳ್ತಾರೆ, ಪ್ಯೂರಿಫಿಕೇಶನ್ ಟೆಕ್ನಿಕ್ಸ್. ಅದನ್ನೆಲ್ಲ ಪ್ಯೂರಿಫೈ ಮಾಡಿ ಆನಂತರ ನಮ್ಮ ಶರೀರವನ್ನ ಆ ಸ್ಟೇಜ್

0: ಗೆ ಅವರು ತಗೊಂಡ್ ಬಂದಿದ ನಂತರ ಆನಂತರ ಯೋಗ ಅಭ್ಯಾಸ ಪ್ರಾರಂಭವಾಗುತ್ತದೆ. ಷಟ್ಕ್ರಿಯೆಗಳು ಇದು ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಯೋಗ.
1: ಸರ್, ಇತ್ತೀಚೆಗೆ ಕ್ರೀಡಾಪಟುಗಳು ಚಿಕ್ಕ ವಯಸ್ಸಿನಲ್ಲಿ ಕ್ರೀಡಾಂಗಣದಲ್ಲಿ ಕುಸಿದು ಬೀಳುವ ಸನ್ನಿವೇಶವನ್ನ ನಾವು ಆಗಾಗ ಕಾಣ್ತಾ ಇರ್ತೀವಿ. ಇದಕ್ಕೆ ಯೋಗದಲ್ಲಿ ಪರಿಹಾರ ಇದೇನಾ ಅಂತ?
0: ಅಲ್ಲ, ಡೆಫಿನೆಟ್ಲಿ. ಏನಂತಂದ್ರೆ, ಒಂದು ನಾನು ಏನ್ ಹೇಳಿದೆ ಅಂದ್ರೆ ಡೈಟರಿ ಹ್ಯಾಬಿಟ್ಸ್, ಮತ್ತೆ ಇನ್ನೊಂದು ಏನಂತಂದ್ರೆ ಸ್ಟ್ರೆಸ್, ಯೋ ಕಾರ್ಟಿಸೋಲ್ ಲೆವೆಲ್ಸ್. ಹಾಗಾಗಿ ಪ್ರತಿಯೊಂದು ಇನ್ನೊಂದು ಏನಂತಂದ್ರೆ ಪ್ರತಿಯೊಂದು ಸ್ಪೋರ್ಟ್ಸ್ ಮ್ಯಾನು ರೆಗ್ಯುಲರ್ ಇಂಟರ್ವಲ್ಸ್ ನಲ್ಲಿ ಅವನು ಬ್ಲಡ್ ವರ್ಕ್ ಅನ್ನು ಅವನು ಮಾಡಿಸಲೇ ಇರಬೇಕು. ಯಾಕಂದ್ರೆ ಎಕ್ಸ್ಟರ್ನಲ್ಲಿ ನೋಡ್ಲಿಕ್ಕೆ ಹೆಲ್ದಿ ಆಗಿದ್ರು ಕೂಡ ಇಂಟರ್ನಲ್ಲಿ ಅವ್ರ ಬಾಡಿ ಕಂಡೀಷನ್ ಏನಿದೆ ಅಂತ ಗೊತ್ತಾಗಲ್ಲ. ಫಾರ್ ಎಕ್ಸಾಂಪಲ್, ನಾವು ಒಬೆಸಿಟಿ ಅಂತ ಹೇಳ್ತೇವೆ. ಈಗ ಸಬ್ಕ್ಯೂಟಿನಸ್ ಫ್ಯಾಟ್ ಗಿಂತ ತುಂಬಾ ಡೇಂಜರಸ್ ಇರೋದು ವಿಸರಲ್ ಫ್ಯಾಟ್. ಹಾಗಾಗಿ ಎಕ್ಸ್ಟರ್ನಲ್ಲಿ ನೋಡಿದ್ರೆ ಹಿ ಮೇ ಬಿ ಸ್ಲಿಮ್ ಅಂಡ್ ಫೈನ್, ಬಟ್ ಇಂಟರ್ನಲ್ಲಿ ಆ ವಿಸರಲ್ ಫ್ಯಾಟ್ ಲೆವೆಲ್ ಏನಿದೆ ಅನ್ನೋದು ತುಂಬಾ ಕಷ್ಟ. ಅಟ್ ರೆಗ್ಯುಲರ್ ಇಂಟರ್ವೆಲ್ಸ್ ಬ್ಲಡ್ ವರ್ಕ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಫಾರ್ ಅ ಸ್ಪೋರ್ಟ್ಸ್ ಮ್ಯಾನ್. ಪ್ಯಾರಾಮೀಟರ್ಸ್ ನಲ್ಲಿ ಏನಾದ್ರೂ ಸ್ವಲ್ಪ ಡಿಫರೆನ್ಸಸ್ ಏನಾದ್ರು ಕಂಡು ಬಂದ್ರೆ ಅದನ್ನ ಇಮಿಡಿಯೇಟ್ಲಿ ನಾವು ರೆಕ್ಟಿಫೈ ಮಾಡ್ಕೋಬಹುದು.
1: ಎಕ್ಸರ್ಸೈಸ್ ಇವೆಲ್ಲ ಬಹಳ ಫಾಸ್ಟ್ ಆಗಿ ಮಾಡ್ತೀವಿ, ಬ್ರೀದಿಂಗ್ ಫಾಸ್ಟ್ ಆಗಿರ್ತದೆ.
0: ಹೌದು,
1: ಅದೇ ಯೋಗ ಮಾಡುವಾಗ ನಿಧಾನವೇ ಪ್ರಧಾನ.
0: ಹೌದು ಹೌದು.
1: ಹಾಗಾಗಿ

0: ಆ ವಿಸರಲ್ ಫ್ಯಾಟ್ ಲೆವೆಲ್ ಏನಿದೆ ಅನ್ನೋದು ತುಂಬಾ ಕಷ್ಟ. ಅಟ್ ರೆಗ್ಯುಲರ್ ಇಂಟರ್ವೆಲ್ಸ್ ಬ್ಲಡ್ ವರ್ಕ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಫಾರ್ ಅ ಸ್ಪೋರ್ಟ್ಸ್ ಮ್ಯಾನ್. ಪ್ಯಾರಾಮೀಟರ್ಸ್ ನಲ್ಲಿ ಏನಾದ್ರೂ ಸ್ವಲ್ಪ ಡಿಫರೆನ್ಸಸ್ ಏನಾದ್ರೂ ಕಂಡು ಬಂದ್ರೆ ಅದನ್ನ ಇಮಿಡಿಯೇಟ್ಲಿ ನಾವು ರೆಕ್ಟಿಫೈ ಮಾಡ್ಕೋಬಹುದು.
1: ಈ ಎಕ್ಸರ್ಸೈಸ್ ಇವೆಲ್ಲ ಬಹಳ ಫಾಸ್ಟ್ ಆಗಿ ಮಾಡ್ತೀವಿ, ಬ್ರೀದಿಂಗ್ ಫಾಸ್ಟ್ ಆಗಿರುತ್ತದೆ.
0: ಹೌದು,
1: ಅದೇ ಯೋಗ ಮಾಡುವಾಗ ನಿಧಾನವೇ ಪ್ರಧಾನ. ಹಾಗಾಗಿ ನಿಧಾನತೆಯನ್ನ ಅಳವಡಿಸಿಕೊಂಡ್ರೆ ಯೋಗದಿಂದ ಉಪಯೋಗ ಆಗ್ಬೋದಾ ಅಂತ.
0: 100% ಡೆಫಿನೆಟ್ಲಿ. ಈ ಸ್ಲೋ ಬ್ರೀದಿಂಗ್ ಪ್ಯಾಟರ್ನ್ ಏನಿದೆ ಅಥವಾ ನಾವೇನು ಡಯಾಫ್ರಮ್ ಅಬ್ಡೋಮಿನಲ್ ಬ್ರೀದಿಂಗ್ ಅಂತೀವಿ, ಇದು ಕೂಡ ಇಂಪಾರ್ಟೆಂಟ್. ಬಟ್ ಏನಂತಂದ್ರೆ ಅಟ್ ರೈಟ್ ಪ್ರಪೋರ್ಷನ್ಸ್ ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್. ನಮ್ಮ ಮೆಂಟಲ್ ವೆಲ್ ಬೀಯಿಂಗ್, ನಮ್ಮ ಆರ್ಗನ್ಸ್ ಹೆಲ್ತ್, ನಮ್ಮ ಎಂಡೋಕ್ರೈನ್ ಸಿಸ್ಟಮ್. ಈಗ ಫಾರ್ ಇನ್ಸ್ಟೆನ್ಸ್, ಈಗ ನೋಡಿ ನಮ್ಮಲ್ಲಿ ಮೇಜರ್ ಅರೌಂಡ್ ಒಂದು 12 ಆರ್ಗನ್ ಸಿಸ್ಟಮ್ಸ್ ಇದೆ. ಆ ಪ್ರತಿಯೊಂದು ಆರ್ಗನ್ ಸಿಸ್ಟಮ್ ಪ್ರತಿಯೊಂದು ಆಕ್ಟಿವಿಟಿಗೆ ರಿಲೇಟ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಸ್ಕೆಲೆಟಲ್ ಸಿಸ್ಟಮ್, ಅದು ಜಿಮ್ ನಲ್ಲೇನೆ ಡೆವಲಪ್ ಆಗೋದು. ಅದು ಅದೇ ಪ್ರಕಾರ ರೆಸ್ಪಿರೇಟರಿ ನಾವು ನೋಡ್ತೀವಿ, ಅದು ಪ್ರಾಣಾಯಾಮದಿಂದ ಅಥವಾ ಕಾರ್ಡಿಯೋ ಆಕ್ಟಿವಿಟಿಯಿಂದ ಅದಾಗುತ್ತೆ. ಪ್ರತಿಯೊಂದು ಸಿಸ್ಟಮ್ ನೋಡಿದಾಗ ಅದನ್ನ ಕಾಪಾಡಿಕೊಳ್ಳಿಕ್ಕೆ, ಅದನ್ನ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಇದರ ಡಿಫ್ರೆಂಟ್ ಡಿಫ್ರೆಂಟ್ ಆಕ್ಟಿವಿಟೀಸ್. ಸೊ ಹಾಗಾಗಿ ಆ ರೈಟ್ ಬ್ಯಾಲೆನ್ಸ್ ಬೇಕು
1: ಅಂದ್ರೆ ಮೊದಲಿಗೆ ಅರ್ಥ ಮಾಡ್ಕೋಬೇಕು ನಾವು.
0: ಹೌದು, ಈವನ್ ಯೋಗ ಪ್ರಾಕ್ಟೀಷನ್ ಮಾಡೋರಿಗೂ ಕೂಡ ದೇ ನೀಡ್ ಸ್ಟ್ರೆಂತ್. ಸೊ ಹಾಗಾಗಿ ದೇ ಶುಡ್ ಡೂ ದಿಸ್. ಅಂಡ್ ಯಾರು ಫಿಸಿಕಲ್ ಆಕ್ಟಿವಿಟಿ ಮಾಡ್ತಾರೋ ಆ ಯೋಗ ಇಸ್ ಅನ್ ಇಂಡಿಸ್ಪೆನ್ಸಿಬಲ್ ಪಾರ್ಟ್, ಅವರು ಇದನ್ನು ಕೂಡ ಮಾಡಲೇಬೇಕು. ಯೋಗ ವಿಲ್ ಗಿವ್ ಯು ಇಂಟರ್ನಲ್ ಹೆಲ್ತ್, ಪೀಸ್ ಆಫ್ ಮೈಂಡ್, ಟ್ರಾಂಕ್ಯುಲಿಟಿ. ಇಟ್ ಇಸ್ ಅ ಸ್ಟೆಪ್ ಟುವರ್ಡ್ಸ್ ಯುವರ್ ಕೈವಲ್ಯ. ಸರಿ, ಈಗ ಇಂಟರ್ನಲ್ ಹೆಲ್ತ್ ಆಯ್ತು, ಎಕ್ಸ್ಟರ್ನಲ್ ಅಪಿಯರೆನ್ಸ್ ಕೂಡ ಆಯ್ತು. ನಿಮ್ಮವನ್ನ ನೀವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ನಿಮ್ಮಲ್ಲಿ ಆ ವಿದ್ಯೆ ಇಲ್ಲ ಅಂತಂದ್ರೆ ವಾಟ್ ವಿಲ್ ಹ್ಯಾಪನ್ ಟು ಯು? ಸೊ ಹಾಗಾಗಿ ಸೆಲ್ಫ್ ಡಿಫೆನ್ಸ್ ಕೂಡ ಬೇಕು. ಇದು ಎಲ್ಲವೂ ಬೇಕು ಇನ್ ರೈಟ್ ಪ್ರಪೋರ್ಷನ್ಸ್.
1: ಯೋಗ, ಕ್ರೀಡೆ ಮತ್ತು ತತ್ವಶಾಸ್ತ್ರ ಒಂದಕ್ಕೊಂದು ಬೆಸೆದುಕೊಂಡಿದೆ ಇದು.
0: ಹೌದು,
1: ನಿಮ್ಮ ದೃಷ್ಟಿಯಲ್ಲಿ ಯಾವ ರೀತಿ ನೋಡ್ತೀರಾ ಇದನ್ನ?
0: ಮೂರು ಆರು ಇಂಡಿಸ್ಪೆನ್ಸಿಬಲ್ ಅಂತ ಹೇಳ್ತೇನೆ. ಯಾಕಂದ್ರೆ ನನ್ನ ದಿನಚರ್ಯದಲ್ಲಿ ಸ್ಟಾರ್ಟ್ ಆಗೋದೇ ಯೋಗದಿಂದ. ಯೋಗದಿಂದ ಆ ನಂತರ ಯೋಗ ಎಲ್ಲ ಮುಗಿಸಿದ ನಂತರ ದೆನ್ ಐ ಸ್ಟಾರ್ಟ್ ಡೂಯಿಂಗ್ ಸ್ಟ್ರೆಂತ್ ಟ್ರೈನಿಂಗ್ ಆಗಿರ್ಬೋದು ಅಥವಾ ಮಾರ್ಷಲ್ ಆರ್ಟ್ಸ್ ಆಗಿರ್ಬೋದು. ಅಗೇನ್ ವೆನ್ ಐ ಎಮ್ ಗೋಯಿಂಗ್ ಟು ಬೆಡ್, ಅಗೇನ್ ಇಟ್ ಇಸ್ ಯೋಗ ನಿದ್ರ ಅಂಡ್ ದೆನ್ ಐ ಗೋ ಟು ಬೆಡ್. ಈ ನಮ್ಮ ಬ್ಯುಸಿ ಶೆಡ್ಯೂಲ್ ನಲ್ಲಿ ನಾವು ಅಷ್ಟೊಂದು ಅನ್ಇಂಟ್ರಪ್ಟೆಡ್ ಟೈಮ್ ಕೊಡ್ಲಿಕ್ಕೆ ಕಷ್ಟನೇ. ಈಗ ಫಾರ್ ಎಕ್ಸಾಂಪಲ್ ತಾವೆಲ್ಲರೂ ಟ್ರಾವೆಲ್ ಮಾಡ್ತಾ ಇದ್ರಾ ಅಂತ ತಿಳ್ಕೊಳ್ಳಿ, ಕಾರಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂತಂದ್ರೆ ದೇರ್ ಯು ಕ್ಯಾನ್ ಡೂ ಯುವರ್ ಪ್ರಾಣಾಯಾಮ ಅಥವಾ ಬಹಳಷ್ಟು ಕ್ರಿಯೆಗಳಿವೆ. ಅಥವಾ ಟ್ರಾವೆಲಿಂಗ್ ಮಾಡೋದ್ರಲ್ಲಿನ ಟೈಮ್ನಲ್ಲಿನ ನಾವು ವಜ್ರೋಲಿ ಅಥವಾ ಸಹಜೋಲಿ ಅಥವಾ ಅಶ್ವಿನಿ ಮುದ್ರಾ ಇಲ್ಲಾಂದ್ರೆ ಮುದ್ರಾ ಮಾಡಬಹುದು. ಐ ಮೀನ್ ಇಟ್ ಸ್ಪ್ರೆಡ್ ಔಟ್. ಆಕ್ಚುಲಿ ಫಸ್ಟ್ ಏನಂತಂದ್ರೆ ನಮಗೆ ಯಾವ್ದು ಬೇಕು ಅನ್ನೋದನ್ನ ನಾವು ಫಸ್ಟ್ ಅದನ್ನ ನಾವು ಡಿಟರ್ಮೈನ್ ಮಾಡ್ಕೋಬೇಕು, ಅಥವಾ ನಮ್ಮಲ್ಲಿ ಯಾವ್ದು ಶಾರ್ಟ್ ಕಮಿಂಗ್ ಇದೆ ಅನ್ನೋದು ನೋಡ್ಕೊಂಡ್ಬಿಟ್ಟು ದಟ್ ಇಸ್ ಹೌ ಯು ನೀಡ್ ಟು ಪ್ಲಾನ್.
1: ನಮ್ಮ ಆರೋಗ್ಯದಲ್ಲಿ ಏನ್ ತೊಂದ್ರೆ ಇದೆ ಅದನ್ನ ನಾವು ಫಸ್ಟ್ ಅರ್ಥ
0: ಮಾಡ್ಕೊಂಡು
1: ಆಮೇಲೆ ಯೋಗಾಸನ ಅಥವಾ ಧ್ಯಾನ, ಧಾರಣ, ಮುದ್ರಾ ಇವೆಲ್ಲ ಮಾಡಬೇಕು ಅಂತ.
0: ಅದಕ್ಕೆ ಈ ಪ್ಲಾನ್ ಅನ್ನೋದು ಏನಿದೆ ಇಟ್ ಇಸ್ ಪ್ಯೂರ್ಲಿ ಸಬ್ಜೆಕ್ಟಿವ್.
1: ಕೊನೆಯದಾಗಿ ಒಂದು ಪ್ರಶ್ನೆ ರಾಘವೇಂದ್ರ ಅವರೇ, ಈ ಧಾವಂತದ ಜೀವನದಲ್ಲಿ ಯೋಗಕ್ಕೆ ಸಮಯನೇ ಇಲ್ಲ ಅಂತ ಬಹಳ ಜನ ಹೇಳ್ತಾರೆ, ಅವರಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ? ಹಾಗೆ ಶಾರ್ಟ್ ಟರ್ಮ್ ಅಲ್ಲಿ ಯೋಗ ಮಾಡಬಹುದಾ ಅಂತ? ಒಂದು 15 ನಿಮಿಷ ಇದೆ ನಮಗೆ ಟೈಮ್, ಅಷ್ಟರಲ್ಲಿಯೂ ಕೂಡ ಯೋಗ ಮಾಡಬಹುದಾ?
0: ಇಟ್ಸ್ ಅ ಮ್ಯಾಟರ್ ಆಫ್ ಪ್ರಯಾರಿಟಿ ಅಂಡ್ ಚಾಯ್ಸ್. ಈಗ ನೋಡಿ, ಯಾರು ನಮ್ಮಲ್ಲಿ ಟೈಮೇ ಇಲ್ಲ ಅಂತ ಹೇಳ್ತಾರೋ ಅವರು ರೀಲ್ಸ್ ನೋಡ್ತಾ ಒಂದೆರಡು ತಾಸು ವೇಸ್ಟ್ ಮಾಡ್ತಾರೆ. ಸೊ ಇಟ್ಸ್ ಬೇಸಿಕಲಿ ಎ ಚಾಯ್ಸ್. ಈಗ ನೋಡಿ, ಇಟ್ ಇಸ್ ಆಲ್ ಅಬೌಟ್ ಟೈಮ್ ಮ್ಯಾನೇಜ್ಮೆಂಟ್. ಹಾಗಾಗಿ ಯಾರಿಗೂ ಮಾಡಬೇಕು ಅಂತ ಪ್ರಬಲವಾದ ಇಚ್ಛೆ ಯಾರಲ್ಲಿ ಇದೆಯೋ ಅವರು ಕುಕಿಂಗ್ ಮಾಡ್ದಾಗ ಕೂಡ ಮಾಡಬಹುದು. ಒಂದ್ ಕೈನಲ್ಲಿ ಮುದ್ರಾ ಹಾಕೊಂಡ್ಬಿಟ್ಟು ಇನ್ನೊಂದ್ ಕೈನಲ್ಲಿ ಕುಕಿಂಗ್ ಮಾಡಬಹುದು. ಸೊ ಇಟ್ಸ್ ಅ ಮ್ಯಾಟರ್ ಆಫ್ ಚಾಯ್ಸ್. ಇದರಲ್ಲಿ ನಾವು ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ನಾವು ಏನಾದರೂ ಸರಿಯಾಗಿ ಮಾಡ್ಕೊಂಡ್ಬಿಟ್ರೆ ವಿ ಕ್ಯಾನ್ ಅಕಂಪ್ಲಿಷ್. ಇದರಲ್ಲಿ ಪರ್ಫೆಕ್ಷನ್ ಅನ್ನೋ ಸ್ಟೇಜ್ ಅನ್ನೋದು ಯಾವುದೂ ಇಲ್ಲ. ಇಟ್ಸ್ ಪ್ರೋಗ್ರೆಸಿವ್. ಯು ಕೀಪ್ ಮೂವಿಂಗ್, ಯು ಕೀಪ್ ಡೂಯಿಂಗ್. ಇಟ್ಸ್ ಅ ಮ್ಯಾಟರ್ ಆಫ್ ಪರ್ಸನಲ್ ಚಾಯ್ಸ್. ಮಾಡಬೇಕನ್ನೋ ಅಂತ ಪ್ರಬಲವಾದ ಇಚ್ಛೆ ಇದ್ರೆ ನಾವು ಏನ್ ಬೇಕಾದ್ರೂ ಮಾಡಬಹುದು. ಅಗೇನ್, ಈಗ ನಾವು ಟ್ರೆಡಿಷನಲ್ ಪರ್ಸ್ಪೆಕ್ಟಿವ್ ಇಂದ ನೋಡಿದ್ರೆ ದಟ್ ಇಸ್ ನಾಟ್ ದಿ ವೇ. ಯಾಕಂದ್ರೆ ಪ್ರತಿಯೊಂದು ಸ್ಥಿತಿನಲ್ಲಿ ಕೂಡ ಯು ಹ್ಯಾವ್ ಟು ಮೇಂಟೈನ್ ದಟ್ ಪೋಸ್ಚರ್, ಯು ಹ್ಯಾವ್ ಟು ಮೇಂಟೈನ್ ದಟ್ ಬ್ರೀದಿಂಗ್, ಇನ್ಹೇಲಿಂಗ್, ಎಕ್ಸೇಲಿಂಗ್ ಮತ್ತೆ ಹೋಲ್ಡಿಂಗ್ ದ ಬ್ರೆತ್ ಅನ್ನೋದು ಇದು ತುಂಬಾ ಇಂಪಾರ್ಟೆಂಟ್. ಫಿಸಿಕಲ್ ಸ್ಟ್ರೈನ್ ಬರಬೇಕು ಅಂತಂದ್ರೆ ನಾವು ಫಾಸ್ಟ್ ಫಾಸ್ಟ್ ಆಗಿ ಮಾಡೋದು ಅಂತಂದ್ರೆ ದಟ್ ಇಸ್ ನಾಟ್ ದಿ ಟ್ರೆಡಿಷನಲ್ ವೇ. ಬಟ್ ಇದನ್ನ ಒಂದು ಎಕ್ಸಸೈಸ್ ರೂಪದಲ್ಲಿ ನಾವೇನಾದರೂ ನೋಡಿ ನಾವು ಮಾಡಲಿಕ್ಕೆ ಮಾಡಿದ್ರೆ ಯು ಕ್ಯಾನ್ ಡೂ ಇಟ್, ಬಟ್ ದಟ್ ಇಸ್ ನಾಟ್ ದಿ ಟ್ರೆಡಿಷನಲ್ ವೇ. ಹಾಗೆ ನಿಮಗೆ ಸ್ವೆಟಿಂಗ್ ಆಗಬೇಕು ಅಂತಂದ್ರೆ ಬೆಟರ್ ಯೂಸ್ ಅ ಸ್ಟೇರ್ ಕ್ಲೈಂಬರ್ ಅಥವಾ ಒಂದು ಎಲೆಪ್ಟಿಕಲ್ ಕ್ರಾಸ್ ಟ್ರೈನರ್ ಅಥವಾ ಯೂಸ್ ಅ ಟ್ರೆಡ್ಮಿಲ್ ಅಥವಾ ಸೈಕ್ಲಿಂಗ್ ಆಗಲಿ, ಅದು ಕುಂತಿದ್ದ ಪ್ಲೇಸ್ ನಲ್ಲೇ ಮಾಡಬಹುದು ತಾನೇ. ಸೊ ನಾನೇನ್ ಹೇಳ್ತೀನಿ ಅಂದ್ರೆ ಯು ಡೋಂಟ್ ಮಿಕ್ಸ್ಅಪ್. ನಿಮ್ಗೆ ಏನ್ ಬೇಕು ಅನ್ನೋದು ಅದು ಮುಖ್ಯ ಉದ್ದೇಶ. ಈಗ ಫಾರ್ ಎಕ್ಸಾಂಪಲ್ ಫ್ಯಾಟ್ ಲಾಸ್ ಅನ್ನೋದು ಒಂದು ಮುಖ್ಯ ಉದ್ದೇಶವಾಗಿದ್ರೆ ಫ್ಯಾಟ್ ಲಾಸ್ ಎದರಲಿಂದ ಆಗುತ್ತೆ ಆ ಆಕ್ಟಿವಿಟಿ ಮಾಡಿ. ಮನಃಶಾಂತಿ ಬೇಕು ಅಂತಂದ್ರೆ ಯಾವ ಆಕ್ಟಿವಿಟಿ ಮಾಡೋದ್ರಿಂದ ಮನಃಶಾಂತಿ ಸಿಗುತ್ತೋ ಅದನ್ನ ಮಾಡಿ, ಮಿಕ್ಸ್ಅಪ್ ಮಾಡಬೇಡಿ ಅಂತ ಹೇಳೋದು ನಾನು. ಆಕ್ಚುಲಿ ಯೋಗ ಶಾಸ್ತ್ರದಲ್ಲಿ ಆ ಈಶ್ವರನಿಗೆ ಇನ್ನೊಂದು ಶಬ್ದ ಏನಂದ್ರೆ ಓಂಕಾರ. ಬ್ರಹ್ಮಸೂತ್ರಗಳಲ್ಲಿ ಕೂಡ ಆ ಪರಬ್ರಹ್ಮನಿಗೆ ಒಂದು ಐಡೆಂಟಿಫೈ ಆಗಿರುವಂತಹ ಸಿಂಬಲ್ ಯಾವುದು ಅಂತಂದ್ರೆ ಓಂಕಾರ. ಈ ಓಂಕಾರ ಏನಂತಂದ್ರೆ ಇದು ಜಾಗರಣ, ಸ್ವಪ್ನ, ಸುಸುಪ್ತಿ ಅನ್ನೋ ಈ ಮೂರು ಸ್ಟೇಜ್ಗೆ ರಿಪ್ರೆಸೆಂಟ್ ಮಾಡುತ್ತೆ. ಈ ಮೂರನ್ನು ಸೇರಿದ್ರೆ ಅದೇ ತುರಿಯಾವಸ್ಥೆ. ಈಗ ಓಂಕಾರ ಮಾಡುವಾಗ ಕೂಡ ಅದು ಕೂಡ ಒಂದು ಪ್ಯಾಟರ್ನ್ ಇದೆ, ಅಂದ್ರೆ ಓ ಅನ್ನೋ

0: ಅನ್ನೋ ಶಬ್ದ ಎಲ್ಲಿಂದ ಬರಬೇಕು, ಮ ಅನ್ನೋ ಶಬ್ದ ಹ್ಮ್ ಅನ್ನೋ ಶಬ್ದ ಎಲ್ಲಿಂದ ಬರಬೇಕು ಅನ್ನೋದು ಇದೆ. ಸೊ ಇದು
1: ಮಾಡುವಾಗ
0: ಓಂಕಾರ ಓಂಕಾರ ಅದು ನಾಭಿಲಿಂದ ಪ್ರಾರಂಭವಾಗಿ ಹೋಗುತ್ತೆ. ಈ ಮೆಥಡ್ ಅನ್ನ ಫಾಲೋ ಮಾಡಿ ಅವ್ರೇನಾದ್ರೂ ಓಂಕಾರ ಉಚ್ಚಾರಣೆ ಮಾಡಿದ್ರೆ ಅದರಿಂದ ಲಾಭ ಆಗುತ್ತೆ. ಯಾಕಂದ್ರೆ ಆ ಫ್ರೀಕ್ವೆನ್ಸಿ ವಿಲ್ ವೇರಿ. ಮ್ಯೂಸಿಕ್ ಥೆರಪಿ ಅಂತ ಹೇಳ್ತೀವಲ್ಲ, ಸೊ ಮ್ಯೂಸಿಕ್ ಥೆರಪಿನಲ್ಲಿ ಏನಂತಂದ್ರೆ ಇಟ್ ಬೇಸಿಕಲಿ ವಿತ್ ದಿ ಫ್ರೀಕ್ವೆನ್ಸಿ ಲೆವೆಲ್. ಸೊ ಈ ಪ್ರಕಾರ ಉಚ್ಚಾರ ಮಾಡಿದರೆ ಅದು ಲಾಭದಾಯಕ. ಪ್ಲೇನ್ ಆಗಿ ಬರೇ ಓಂ ಓಂ ಅಂದ್ರೆ ದಟ್ ವಿಲ್ ನಾಟ್ ಗಿವ್ ಯು ದಟ್ ಕೈಂಡ್ ಆಫ್ ರಿಸಲ್ಟ್.
1: ಅಂದ್ರೆ ಯಾವುದೇ ಆಗ್ಲಿ ಗುರು ಮುಖೇನ ಕಲಿಬೇಕು.
0: ಹೌದು, ಇದ್ರೆ ಉತ್ತಮ.
1: ಒಂದು ಪದ್ಧತಿಯನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಂದ್ರೆ ಗುರುಗಳು ಇರಲೇಬೇಕು ಮಾರ್ಗದರ್ಶನಕ್ಕೆ ಅಂತ.
0: ಗುರುಗಳು ಬೇಕೇ ಬೇಕು.
1: ಒಳ್ಳೇದು ರಾಘವೇಂದ್ರ ಅವರೇ, ಕ್ರೀಡೆಯಾಗಿ ಯೋಗ ವಿಷಯದ ಕುರಿತು ಒಳ್ಳೆಯ ಮಾಹಿತಿಯನ್ನ ಇಲ್ಲಿವರೆಗೆ ನೀವು ನಮ್ಮ ಕೇಳುಗರಿಗೆ ಕೊಟ್ರಿ. ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಕ್ರೀಡೆಯಾಗಿ ಯೋಗ ವಿಷಯದ ಕುರಿತು ಅಂತಾರಾಷ್ಟೀಯ ಕರಾಟೆ ಪಟು ಹಾಗೂ ಯೋಗ ತಜ್ಞರಾದ ಡಾಕ್ಟರ್ ಪಿ ರಾಘವೇಂದ್ರ ಅವರೊಂದಿಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್.
3: ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
4: ಆಕಾಶವಾಣಿ ಧಾರವಾಡ ಕೇಳುಗರೇ, ಗಮನಿಸಿ, ಈ ರಾತ್ರಿ 10:30 ಕೇಂದ್ರ ಸರ್ಕಾರವು 12 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಆಕಾಶವಾಣಿಯ ಸುದ್ದಿ ಸೇವಾ ವಿಭಾಗದ ಕಾರ್ಯಕ್ರಮ ಸರಣಿ ದಿಲ್ಲಿ ಕೇಂದ್ರದಿಂದ ಕೇಳುತ್ತೀರಿ.

ನಾಟಕ ಶೋಧ, ರಚನೆ ಬಿಆರ್ ಪೊಲೀಸ್ ಪಾಟೀಲ್, ಪ್ರೇರಣೆ ಹರ್ಮನ್ ಔಲ್ಡ್ ಅವರ ಇಂಗ್ಲಿಷ್ ನಾಟಕ ದಿ ಡಿಸ್ಕವರಿ, ನಿರ್ದೇಶನ ಅನಿಲ್ ದೇಸಾಯಿ. ಕೇಳಿ ನಾಟಕ ಶೋಧ.

0: ಗುಡ್ ಮಾರ್ನಿಂಗ್ ಕ್ವೀನ್ ಡಯಾನಾ.
1: ಸ್ಪೇನ್ ದೇಶದ ಚಕ್ರವರ್ತಿಗಳಿಗೆ ಶುಭವಾಗಲಿ.
0: ನೀವು ನಮ್ಮ ರಾಣಿಯಾಗಿ ಶುಭವನ್ನೇ ಬಯಸುತ್ತಿರುವಾಗ ಶುಭವಾಗದಿರುತ್ತದೇನು? ನಮ್ಮ ದೇಶದಲ್ಲಿ ಎಲ್ಲ ಸೌಖ್ಯ ಅಲ್ಲವೇ?
1: ನನಗಂತೂ ಹಾಗೇ ಅನಿಸುತ್ತದೆ ಪ್ರಭು. ಮಂತ್ರಿ, ಸೇನಾಪತಿ, ಗುಪ್ತಚಾರರನ್ನ ಕೇಳಿದರೆ ಎಲ್ಲ ವಿವರವಾಗಿ ತಿಳ್ಕೋಬಹುದು.
0: ನಾನು ಕೇಳಿದ್ದು ರಾಜತಾಂತ್ರಿಕ ವಿದ್ಯಮಾನಗಳ ಬಗ್ಗೆ ಅಲ್ಲ.
1: ಮತ್ತೆ ಯಾವುದರ ಬಗ್ಗೆ ಕೇಳಿದಿರಿ ತಾವು?
0: ಅತಿವೃಷ್ಟಿ, ಅನಾವೃಷ್ಟಿ, ಇಂಥ ಯಾವ ಅವಘಡ ಇಲ್ಲದ ಜನ ಸುಖದಿಂದ ಅದಾರೋ ಇಲ್ಲೋ ಅಂತ ಕೇಳಿದೆ.
2: ಸದ್ಯಕ್ಕಂತೂ ಅಂತಹ ಯಾವ ತೊಂದರೆನೂ ಆಗಿಲ್ಲ ದೊರೆ. ಆದರೆ
0: ಆದರೆ ಆದರೆ ಏನು?
2: ಹೊಸ ದೇಶವೊಂದನ್ನ ಶೋಧ ಮಾಡಿ ಅದನ್ನ ನಮ್ಮ ಚಕ್ರವರ್ತಿ ಮತ್ತು ಮಹಾರಾಣಿಯರಿಗೆ ಕಾಣಿಕೆಯಾಗಿ ಅರ್ಪಿಸ್ತೀನಿ ಅಂತ ಸಾಗರ ಪರ್ಯಟನೆ ಕೈಗೊಂಡ ಕೊಲಂಬಸ್ನ ಕಡೆಯಿಂದ.
0: ಹೌದು, ಕ್ಯಾಪ್ಟನ್ ಕೊಲಂಬಸ್ ಹೋಗಿ 3 ತಿಂಗಳಿಗಿಂತ ಹೆಚ್ಚಾಯಿತು.
1: ಆತ ಇಲ್ಲಿಂದ ಹೊರಟದ್ದು ಜುಲೈ 11, 1492 ತಾರೀಕು. ಅಲ್ಲೇನು ದೊರೆ?
0: ಇವತ್ತು ಎಷ್ಟನೇ ತಾರೀಕು?
1: ಇವತ್ತು 11 ಅಕ್ಟೋಬರ್. ಅಂದರೆ ಇಂದಿಗೆ ಸರಿಯಾಗಿ 3 ತಿಂಗಳ ಹಿಂದೆ ಹೊರಟು ಹೋದದ್ದು. ಆದರೆ ಇಂದಿನವರೆಗೂ ಅವರಿಂದ ಯಾವ ಸಮಾಚಾರನೂ ಬರಲಿಲ್ಲ ಅನ್ನೋ ಚಿಂತೆ ನಿಮ್ಮನ್ನು ಬಾಧಿಸುವುದಿಲ್ಲೇನು ದೊರೆ?
0: ಬಾಧಿಸ್ತೇ ಇರ್ತದೇನು? ಆದರೆ ಆತ ಮಹಾಶೂರ, ಸಂಕಲ್ಪವಂತ, ಚಾಣಾಕ್ಷ ನಾಯಕ. ಅವನಿಗೆ ಸೋಲಾಗುವುದಿಲ್ಲ ಅನ್ನೋ ನಂಬಿಕೆ ನನ್ನದು.
2: ಊರಿಗೆ ಹೋದವರ ಸುದ್ದಿ ದೇವರೇ ಬಲ್ಲ ಅಂತಾರಲ್ಲ. ಸಮುದ್ರಯಾನ ಅಂದ್ರ 1000 ಕುತ್ತು ಇರ್ತಾವ. ಅವ ಒಬ್ರೇ ಅಲ್ಲ, ಜೊತೆಗೆ 50 ಮಂದಿಯನ್ನು ಕರ್ಕೊಂಡು ಹೋಗ್ಯಾನಲ್ಲ.
0: ಹೌದು, ಆದ್ರ 6 ತಿಂಗಳಿಗಾಗುವಷ್ಟು ಸರಕು, ಸರಂಜಾಮ ಎಲ್ಲ ತಗೊಂಡು ಹೋಗ್ಯಾರಲ್ಲ.
2: ಅಂದ್ರ ಹೊಸ ದೇಶದ ಶೋಧಕ ಅಷ್ಟು ಸಮಯ ಬೇಕು ಅಂತ ಕ್ಯಾಪ್ಟನ್ಗೆ ಗೊತ್ತಿತ್ತು ಅಂತೀರೇನು?
0: ಹುತ್ತಿನೊಳಗಿರೋ ಹಾವು ಇಷ್ಟ ಉದ್ದದ ಅಂತ ಯಾರಿಗರೆ ಗೊತ್ತಿರ್ತದೇನು? ಆದ್ರ ಒಳ್ಳೆ ಹಾವಾಡಿಗ.

0: ವಾಸನಿ ಮೇಲಿಂದನ ಈ ಹುತ್ತಿನೊಳಗ ಹಾವದ ಅಂತ ಖಾತ್ರಿ ಹೇಳ್ತಾನ.
1: ಅದಕ್ಕ ಇದಕ್ಕ ಏನು ಸಂಬಂಧ ದೊರೆ?
0: ಸಂಬಂಧ ಅದ. ಹ್ಯಾಂಗಂದ್ರ, ಕಳೆದ 2-3 ವರ್ಷದಿಂದ ಕೊಲಂಬಸ್ ಸಮುದ್ರದ ದಂಡಿಗೆ ಹೋಗಿ ದೂರ ದೂರದೊಳಗ ಏನೇನೋ ನೋಡ್ಕೋತ ನಿಲ್ತಿದ್ದ. ತೆರೆಗಳ ಕೂಡ ತೇಲಿ ಬಂದಂತ ವಸ್ತುಗಳನ್ನ ಪರೀಕ್ಷಿಸ್ತಿದ್ದ. ಆಮೇಲೆ ಒಂದ್ ದಿವಸ ನನ್ನ ಹತ್ರ ಬಂದು ನಾನು ಒಂದು ಹೊಸ ದೇಶ ಶೋಧ ಮಾಡ್ತೀನಿ ಅಂತ ಹೇಳಿದ.
1: ಓ, ಹಂಗಿದ್ರ ಅವಂಗ ಹೊಸ ದೇಶದ ವಾಸನೆ ಬಡ್ದಿತ್ತು ಅಂತೀರೇನು?
0: ಖಂಡಿತ. ಅದಕ್ಕೆ ಹೊರಡೋದಕ್ಕಿಂತ ಮುಂಚೆ ಅವನೊಳಗು ಒಂಚೂರು ಹೊಯ್ದಾಟ ಇರಲಿಲ್ಲ.
1: ಓ, ವಾಟ್ ಎ ಜೀನಿಯಸ್ ಈಸ್ ಹಿ. ಇಷ್ಟೋ ದಿವಸದಾಗ ಆ ದೇಶ ಮುಟ್ತೀವಿ ಅಂತ ಏನಾರು ಹೇಳಿದ್ನೇನು ಪ್ರಭು?
0: ಇಲ್ಲ, ಹೊಸ ಯಾನ ಹೊಸ ಶೋಧ ಅಂದ್ರ ಇಷ್ಟ ತಾಸು ಇಷ್ಟ ದಿವಸ ಅಂತ ಹೇಳಲಿಕ್ಕಾಗುವುದಿಲ್ಲ ಅಂತಿದ್ದ.
1: ಆದರೂ ಪ್ರಭು, ಹೊರಗೆ ಹೋದವರ ಸುದ್ದಿ 3 ತಿಂಗಳ ತನಕ ತಿಳಿಲಿಲ್ಲ ಅಂದ್ರ ತಳಮಳ ಇರುವುದಿಲ್ಲ ಅಂತೀರೇನು?
0: ನಿನಗ ಅವ್ರ ಬಗ್ಗೆ ಅಷ್ಟೊಂದು ತಳಮಳನ ಡಾರ್ಲಿಂಗ್?
1: ಇಲ್ಲ ಅಂತ ಹೆಂಗ್ ಹೇಳಿದೋರೆ, ಅವರು ನಮ್ಮ ಪ್ರಜೆಗಳೇ ಅಲ್ಲೇನು. ಆದ್ರ ನಮಗಿಂತ 1000 ಪಟ್ಟು ಹೆಚ್ಚಿನ ತಳಮಳ ಅವರ ಮನೆಯವರಿಗೆ ಇರುವುದಿಲ್ಲ ಅಂತೀರೇನು?
0: ಹಂಗಂತ ಅವರು ನಿನ್ನ ಮುಂದೆ ಹೇಳಿದ್ರೇನು?
1: ಹೌದು, ಮಿಸೆಸ್ ಕೊಲಂಬಸ್, ಮಿಸೆಸ್ ಫ್ರಾನ್ಸಿಸ್ಕೋ ಮತ್ತು ಇನ್ನೂ 10 ಮಂದಿ ನಿನ್ನೆ ನನ್ನ ಹತ್ರ ಬಂದಿದ್ರು.
0: ಬಂದಿದ್ರ?
1: ಹ್ಮ್.
0: ಬಂದ್ ಏನ್ ಹೇಳಿದ್ರು?
2: ಹೇಳೋದಕ್ಕಿಂತ ಹೆಚ್ಚು ತಮ್ ಭಯ ದುಃಖ ಆತಂಕ ತೋಡ್ಕೊಂಡ್ರು, ಗಳಗಳ ಅಂತ ಆತು ಬಿಟ್ರು.
0: ಓ, ವೆರಿ ಸಾರಿ. ಆಮೇಲೆ?
1: ಆಮೇಲೆ ಏನು ಪ್ರಭು, ಅವರು ನಿಮ್ಮನ್ನು ಕಂಡು ಮಾತಾಡ್ತೀವಿ ಅಂದ್ರು.
0: ಹೌದಾ? ಪಾಪ, ಅವ್ರ ಬಗ್ಗೆ ನನಗೂ ಕೆಟ್ಟ ಅನಿಸ್ತದ. ಆದ್ರೂ ಕ್ಯಾಪ್ಟನ್ ಕೊಲಂಬಸ್ ಜಯಶಾಲಿಯಾಗಿ ಬರ್ತಾನ ಅಂತ ನನ್ನ ಮನಸ್ಸು ಹೇಳ್ತದ. ಬರ್ಲಿ, ಬಂದ್ರ ನಾ ಅವ್ರಿಗೆ.
3: ಪ್ರಭುಗಳು ಕ್ಷಮಿಸಬೇಕು.
4: ಓ ದೂತ, ಏನ್ ಸಮಾಚಾರ?
3: 10-20 ಜನ ಹೆಂಗಸರು ತಮ್ಮನ್ನು ಕಾಣ್ಲಿಕ್ಕೆ ಬಂದಿದ್ದಾರೆ ದೊರೆ.
4: ಓ, ಅವರೇ ಇರಬೇಕು. ಅವರನ್ನ ಒಳಗ್ ಕರ್ಕೊಂಡ್ ಬಾ.
3: ಆಗ್ಲಿ ದೊರೆಗಳೇ.
4: ರಾಣಿ, ನೀ ಹೇಳ್ದಂಗ ಅವರು ಮಿಸ್ಸೆಸ್ ಕೊಲಂಬಸ್ ಮತ್ತೆ ಅವರ ಸಂಗಡಿಗರೇ ಇರಬೇಕಲ್ಲವೇ?
1: ಖಂಡಿತ ಪ್ರಭು, ಅವರೇ ಇರಬೇಕು.
5: ಪ್ರಭುಗಳಿಗೆ ಪ್ರಣಾಮಗಳು, ಮಹಾರಾಣಿಯವರಿಗೆ ವಂದನೆಗಳು.
1: ವಂದನೆಗಳು. ಬರ್ರಿ ಮಿಸೆಸ್ ಕೊಲಂಬಸ್,
4: ಬರ್ರಿ, ಕುತ್ಕೊಳ್ರಿ.
6: ಥ್ಯಾಂಕ್ ಯು, ಥ್ಯಾಂಕ್ ಯು ಯುವರ್ ಮೆಜೆಸ್ಟಿ.
4: ಥ್ಯಾಂಕ್ ಯು ಮಿಸೆಸ್ ಕೊಲಂಬಸ್. ಇವರೆಲ್ಲ
6: ಸಮಾನ ದುಃಖಿಗಳು ಪ್ರಭು. ಈಕೆ ಮಿಸ್ಸೆಸ್ ಪೆಟ್ರೋ, ಈಕೆ ಮಿಸ್ಸೆಸ್ ಗಾರ್ಸಿಯಾ, ಆಕೆ ಮಿಸ್ಸೆಸ್ ಫ್ರಾನ್ಸಿಸ್ಕೋ.
4: ಓ, ಅರ್ಥ ಆಯ್ತು. ನಿಮ್ ಗಂಡಂದರು ಹೊಸ ದೇಶ ಶೋಧ ಮಾಡ್ಲಿಕ್ಕೆ ಹೋಗಿ ತುಂಬಾ ದಿವಸ ಆಯ್ತು ಅನ್ನೋ ಆತಂಕ ತಮ್ಮೆಲ್ಲರದು ಅಂತ ನಮಗೆ ಅರ್ಥ ಆಯ್ತು.
7: ತಮಗೆ ಅರ್ಥ ಆದ್ರೂ ನಮಗೆ ಪರಿಹಾರ ಇಲ್ಲಲ್ಲ ದೊರೆ.
4: ಯಾಕ? ಪ್ರತಿ ತಿಂಗಳು ನಿಮ್ ಮನೆಗೆ ತಪ್ಪದೆ ರಾಯಧನ, ಐ ಮೀನ್ ದೇರ್ ಸ್ಯಾಲ್ರಿ ಬರುದಿಲ್ಲೇನು?
6: ಸಂಬಳನೇ ಬದುಕಲ್ಲವಲ್ಲ ಪ್ರಭು.
4: ಓಹ್, ಅಫ್ಕೋರ್ಸ್ ನಾಟ್. ತಮ್ಮೆಲ್ಲರ ಭಯ ಆತಂಕದ ಬಗ್ಗೆ ನಮ್ಮ ಮಹಾರಾಣಿಯವರು ನಮಗೆ ಹೇಳಿದರು. ನಾವು ಅದೇ ವಿಷಯ ಮಾತಾಡ್ತಿದ್ವಿ.
1: ಹೌದು ಮಿಸೆಸ್ ಕೊಲಂಬಸ್, ನಮ್ಮ ದೊರೆಗಳಿಗೆ ಕ್ಯಾಪ್ಟನ್ ಕೊಲಂಬಸರ ಧೈರ್ಯ, ಸಾಹಸ, ಚಾಣಾಕ್ಷತನದ ಬಗ್ಗೆ ಹೆಮ್ಮೆ ಅದ, ಮತ್ತೆ ನಿಮ್ಮೆಲ್ಲರ ಬಗ್ಗೆ ಅನುಕಂಪನೂ ಅದ.
4: ಹೌದು, ಯಾಕಂದ್ರ ಅವರೆಲ್ಲ ಈ ಸ್ಪೇನ್ ದೇಶದ ಅತ್ಯುತ್ತಮ ನಾವಿಕರು, ಅತ್ಯುತ್ತಮ ಮನುಷ್ಯರು. ಅವ್ರ ಬಗ್ಗೆ ಆತಂಕ, ತಮ್ಮೆಲ್ಲರ ಬಗ್ಗೆ ಅನುಕಂಪ ಸಹಜ ಅಲ್ಲೇನು
6: ಪ್ರಭು? ಬರೇ ಅನುಕಂಪದಿಂದ ನಮ್ಮ ಭಯ ದೂರಾಗೋದಿಲ್ಲಲ್ಲ.
7: ಸತ್ತ ನಮ್ಮ ಯಜಮಾನರು ಬದುಕಿ ಬರಂಗಿಲ್ಲಲ್ಲ ದೊರೆ.
4: ಛೇ ಛೇ ಛೇ, ಅಂತ ಅಶುಭ ಯಾಕೆ ಮಾತಾಡ್ತೀರಿ? ಅವ್ರು ಏನೂ ಆಗಂಗಿಲ್ಲ, ಅವರೆಲ್ಲ ಸುರಕ್ಷಿತವಾಗಿ ಬರ್ತಾರ.
1: ಮಿಸೆಸ್ ಕೊಲಂಬಸ್, ಅವರು ಬರಗೈಲೇ ಬರುವುದಿಲ್ಲ, ಹೊಸ ದೇಶ ಶೋಧ ಮಾಡಿಕೊಂಡೇ ಬರ್ತಾರ. ಮಿಸೆಸ್ ಪೆಡ್ರೋ, ಮಿಸೆಸ್ ಗಿಟ್ರೆಸ್, ನೀವೆಲ್ಲ ಧೈರ್ಯದಿಂದಲೇ ಇರಬೇಕು.
6: ನನಗೂ ಅಂಥ ಭರವಸೆ ಇತ್ತು ಮಹಾರಾಣಿ, ಆದ್ರೆ ಇವರಿಗೆಲ್ಲ ಇಲ್ಲ. ಇವರ ಕನಸಿನೊಳಗ.
7: ಹೌದು, ನಮ್ಮ ಕನಸಿನೊಳಗ ಕಾಫಿನ್ ಕಾಣಿಸಿದ್ರ ಮನಸ್ಸಿನೊಳಗ ಬಿರುಗಾಳಿ ಬೀಸಾಕತ್ತದ.
4: ಮಿಸೆಸ್ ಪೆಡ್ರೋ, ಕಮಾನ್, ಬಿ ಹೋಪ್ಫುಲ್. ಕಂಡ ಕೆನಸೆಲ್ಲ ಖರೆ ಆಗ್ತಾವೇನು ಮಿಸೆಸ್ ಪೆಡ್ರೋ? ನೀವು ಚಿಂತೆ ಮಾಡಬೇಡ್ರಿ, ಇನ್ನೊಂದು ಸ್ವಲ್ಪ ದಿವಸ.
7: ದಿವಸ ಅಲ್ಲ ದೊರೆ, ಒಂದೊಂದು ಕ್ಷಣನೂ ಒಂದೊಂದು ಯುಗ ಅನಿಸಕ್ ಹತ್ಯದ.
2: ಹೌದು, ನಿಮ್ ಜಾಗದೊಳಗ ನಾನಿದ್ರು ನನ್ನ ಸ್ಥಿತಿನೂ ಹಾಗೇ ಇರ್ತಿತ್ತು ದೊರೆ. ಏನಾದ್ರೂ ಮಾಡಿ ಅವರ ಸುರಕ್ಷತೆಯ ಬಗ್ಗೆ
4: ಅದನ್ನ ತಿಳ್ಕೊಂಡು ಬರೋದಕ್ಕ ಅಂತ ಕ್ಯಾಪ್ಟನ್ ಸ್ಯಾಂಜೇಸ್ ಮತ್ತು 30 ಜನ ನಾವಿಕರನ್ನ ಕಳಿಸ್ತೀವಿ. ನೀವೆಲ್ಲ ಧೈರ್ಯದಿಂದ ಇರ್ರಿ, ನಿಮ್ ಜೊತೆ ನಾವಿದ್ದೀವಿ.
6: ಪ್ರಭು, ತಾವು ದಯಾಳುಗಳು, ತುಂಬಾ ದೊಡ್ಡ ಮನಸ್ಸಿನವರು. ತಮ್ಮ ಭರವಸೆ ನಮ್ಮೊಳಗ ಒಂದಿಷ್ಟು ಧೈರ್ಯ ತುಂಬೆದ. ಥ್ಯಾಂಕ್ ಯು, ಥ್ಯಾಂಕ್ ಯು ಯುವರ್ ಮೆಜೆಸ್ಟಿ, ಥ್ಯಾಂಕ್ ಯು.
4: ಓಹ್ ನೋ, ಇಟ್ಸ್ ಮೈ ಡ್ಯೂಟಿ. ನನಗ ಅವರೆಲ್ಲರ ಬಗ್ಗೆ ಅಪಾರ ಹೆಮ್ಮೆ ಅದ.
0: ಅವರ ಕ್ರಿಯಾ

0: ಕ್ರಿಯಾಶೀಲತೆ ಬಗ್ಗೆ ಭರವಸೆ ಅದ. ನೋಡೋಣ, ಇನ್ನಷ್ಟು ದಿವಸ ಕಾಯೋಣ.
1: ಹ್ಮ್, ಪ್ರಭುಗಳು ಹೇಳಿದ ಹಾಗೆ ಇಂದಲ್ಲ ನಾಳೆ ಶುಭ ಸಂದೇಶ ಬಂದೇ ಬರ್ತದ.
2: ಆಯ್ತು ದೊರೆ, ಆಯ್ತು ಮಹಾರಾಣಿ, ನಾವು ಬರ್ತೀವಿ.
0: ಬರ್ರಿ, ನಿಮಗೆಲ್ಲ ಶುಭವಾಗಲಿ.

0: ಓಡೋಡಿ ರಮ್ಯಲ್ಲ ಭೂಲೋಕಕ್ಕೆ ಅದು ಬಂದಿರಲು, ಓಡೋಡಿ ರಮ್ಯಲ್ಲ ಭೂಲೋಕಕ್ಕೆ ಅದು ಬಂದಿರಲು, ರಾಕ್ಷಸರೆಲ್ಲ ನಗುತ್ತಿರಲು, ರಾಕ್ಷಸರೆಲ್ಲ ನಗುತ್ತಿರಲು, ದ್ಯಾವರೇ ಅಡಗಿ ಕುಳಿತಿರಲು.
1: ನಿಲ್ಲಿಸರು ನಿಮ್ಮ ಹಾಡನ್ನ. ಈ ಹಾಡು ಹಾಡಿದ್ರೆ ಕ್ಯಾಪ್ಟನ್ ಸಿಟ್ಟು ಬರ್ತದಂತ ಗೊತ್ತಿಲ್ಲ ನಿಮಗೆ?
2: ಏ ಇವಾನ್, ಹುಕ್ಕಿ ಬರೋ ದುಃಖ ಹೊರಗೆ ಹಾಕಕ್ಕೂ ಸ್ವಾತಂತ್ರ್ಯ ಇಲ್ಲೇನು ನಮಗೆ?
3: ಡಿಯಾಗೋ ಹೇಳಿದ್ದು ಅಲ್ಲಲ್ಲ ಕೇಳಿದ್ದು ಖರೆ ಅಲ್ಲೇನು? ಆ ಕ್ಯಾಪ್ಟನ್ ನಮ್ಮನ್ನೆಲ್ಲ ಕೊಂಡ್ಕೊಂಡಾನೇನು? ಏಯ್ ಯಾರದು, ಏನದು ಸದ್ದು?
2: ಯಾರು ಇಲ್ಲ, ಆಮೇ ಡಿಯಾಗೋ ಗಾರ್ಸಿಯಾ ಮತ್ತೆ ಯೋನ ಪೇಟಿನೋ ನಮ್ಮ ಕೈ ಒಳಗಿನ ಬಾಕ್ಸ್ ಬಿತ್ತು ಅಷ್ಟೇ.
3: ಎಂಥ ಕರ್ರಗಿನ ಕತ್ತಲ ಇದು, ಬಡಗ್ನ ಚಂದಪ್ಪ ಹುಟ್ಟಿ ಬರಬಾರ್ದ?
2: ಹೌದು ಪೆಡ್ರೋ ಸರ್, ನಮ್ಮಲ್ಲಿ ಭಾಳ ಮಂದಿಗೆ ನಮ್ಮ ಸ್ಪೇನ್ ದೇಶದ ಕರಾವಳಿಗೆ ಮರಳು ಹೋಗ್ಬೇಕು ಅನಿಸ್ತದ.
3: ಯಾಕಪ್ಪ ಡಿಯಾಗೋ ತಾಳ್ಮೆ ಕಳ್ಕೊಂಡೇನು?
2: ಯಾವುದಕ್ಕೂ ಒಂದು ಮಿತಿ ಇರ್ತದ ಅಲ್ರೇನೋ?
1: ಹೌದು.
3: ಅಂದ್ರ ನೀವೆಲ್ಲ ತಾಳ್ಮೆಯ ತುತ್ತ ತುದಿ ಮುಟ್ಟೀರಿ ಅಂದಂಗಾತಲ್ಲ.
2: ಹಗಲ್ ಹೊತ್ತಿನೊಳಗ ಹಾರೋ ತಗೊಲ್ ಬಾವಲಿ ಆಗ್ಯವ ನಾವು, ಇನ್ನಾರ ಸಾಕು ಅಂತಂದು ಹೊಳ್ಳಿ ಹೋಗ್ಬೇಕು ಅನಿಸ್ತದ.
1: ಅಲ್ಲ, ಒಬ್ಬನ ಕೈಯಾಗ 50 ಮಂದಿ ಅಳಿವು ಉಳಿವಿನ ಸೂತ್ರ ಇರಬೇಕೇನು ಪೆಟ್ರೋ ಸರ್?
3: ಅಂದ್ರ ನಾವು ನಮ್ಮ ಕ್ಯಾಪ್ಟನ್ನ ವಿರುದ್ಧ ದಂಗೆ ಹೇಳಕ್ ತಯಾರಾಗೇವಿ ಏನ್ರಿ?
2: ದಂಗೆ ಅನ್ನೋದು ಅಸಹ್ಯವಾದ ಶಬ್ದ ಅದು.
3: ಅನ್ನೋದು ಅಸಹ್ಯ, ಮಾಡೋದು ಅದೇನು?
4: ಓ ಕ್ಯಾಪ್ಟನ್, ಕ್ಯಾಪ್ಟನ್ ಬಂದ್ರು ನೋಡಲ್ಲಿ.
5: ಟಾಪ್ ಮಾಸ್ಟ್ ಮೇಲಿನ ದೀಪ ಹೊಯ್ದಾಡ್ತದ, ಯಾರ ಸರಿಪಡಿಸ್ಬೇಕಲ್ಲ ಅದನ್ನ.
2: ಹೌದು ಸರಿಪಡಿಸ್ಬೇಕು.
5: ಅದ ಯಾರು ಅಂತ ಕೇಳಿದ್ದು ಮಿಸ್ಟರ್ ಡಿಯಾಗೋ?
2: ಆಯ್ತು ಸರ್, ಸರಿಪಡಿಸ್ತೀನಿ.
5: ಇದು ಕಾರ್ಟರ್ ರೆಕ್, ಕೆಳಗಿನವರಿಗೆ ಮ್ಯಾಲ ಬರಬಾರದು ಅಂತ ಗೊತ್ತಿರಬೇಕಲ್ಲ.
2: ಈ ನನ್ನ ಮಗನಿಗೆ ಸೊಕ್ಕು ಎಷ್ಟದ ನೋಡು, ಮಲಕೊಂಡಾಗ ಇವನ್ ಕುತ್ಕಿ ಹಿಚಿಕಿ ಕೊಂದ್ ಬಿಡಬೇಕು ಅನಿಸ್ತದ.
5: ಏನದು ವಟಾ ವಟಾ ಡಿಯಾಗೋ, ನಾ ಹೇಳಿದ್ದು ಅರ್ಥ ಆಗ್ಲಿಲ್ಲೇನು?
2: ಆಯ್ತು ನಾವಿನ್ನು ಬರ್ತೇವಿ.
0: ಓಡೋಡಿ ರಮ್ಯಲ್ಲ ಭೂಲೋಕಕ್ಕೆ ಅದು ಬಂದಿರಲು, ಓಡೋಡಿ ರಮ್ಯಲ್ಲ ಭೂಲೋಕಕ್ಕೆ ಅದು ಬಂದಿರಲು, ರಾಕ್ಷಸರೆಲ್ಲ ನಗುತ್ತಿರಲು.
5: ಐ ಹೇಟ್ ದಿಸ್ ಸಾಂಗ್ ಪೆಟ್ರೋ
3: ಸರ್.
5: ಈಗಾಗಲೇ ಇವರು ಕಂಠ ಮಠ ಕುಡಿದಾರ, ಇನ್ನೂ ಕುಡಿಯಕ್ ಹತ್ತಾರಲ್ಲ ಅವರು.
3: ಅವರೆಲ್ಲ ಸಾಮಾನ್ಯರು, ಸಾಮಾನ್ಯರಿಗೆ ಅವರದೇ ಆದ ಮನರಂಜನೆ ಮಾರ್ಗ ಇರ್ತಾವ, ಅರ್ಥಾರ್ಥ ನಮಗೂ ಕೂಡ. ಆದ್ರೆ ನಮಗ ನಿಮ್ಮಂತ ಅನಾಹುತ ದೂರದೃಷ್ಟಿ ಇರಲ್ಲ ಸರ್. ಸಾರಿ ಸಾರಿ ಕ್ಯಾಪ್ಟನ್.
5: ಓ ಇಷ್ಟಕ್ಕಾದನ್ನ ನಿಲ್ಲಿಸಬೇಕು, ಇದು ನನ್ನ ಆಜ್ಞೆ, ತಿಳಿತೇನೋ?
3: ಓ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ತಲ್ಲ ಕ್ಯಾಪ್ಟನ್, ಥ್ಯಾಂಕ್ಸ್.
5: ಓ ನಿಲ್ಲು ಪೆಡ್ರೋ, ಐ ಆಮ್ ಸಾರಿ, ಬೇಜಾರಾಯ್ತೇನೋ ಪೆಡ್ರೋ. ಹಾಳಾದ ನಾಲ್ಗೆ ಹದ್ದು ಬಸ್ತಿನೊಳಗೆ ಇಡಕ್ಕೆ ಆಗ್ಲಿಲ್ಲ ಇದನ್ನ. ನಿಮ್ಮನ್ನು ಬಿಟ್ರೆ ನಾ ಜೀರೋ ಅಂತ ಗೊತ್ತಿದ್ದೂ ದುಡುಕಿದೆ ಪೆಡ್ರೋ. ಈ ಯಾನ ಹನಿಮೂನ್ ಅಲ್ಲ ಅಂತ ನಿನಗೂ ಗೊತ್ತಿಲ್ಲೇನೋ, ಕಷ್ಟ.

0: ಆತಂಕ. ಇವನ್ನೆಲ್ಲ ದಾಟಿ ನಾವು ಹೊಸ ಶೋಧ ಮಾಡಬೇಕು. ಇದು ನನ್ನ ಇಚ್ಛಾಶಕ್ತಿ ಮಾತ್ರ ಅಲ್ಲ, ಆ ದೇವರ ಅಪೇಕ್ಷಾನೂ ಹೌದು. ಅದಕ್ಕೆ ನಾವು ಈ ಯಾನ ಪೂರೈಸಬೇಕು. ಅದಕ್ಕೆ ನಾ ಅದನ್ನ ಒತ್ತಿ ಹೇಳಿದ್ದು ಮಿಸ್ಟರ್ ಪೆಡ್ರೋ.
1: ನಮ್ಮಂತ ಸಣ್ಣವರಿಗೆ ಮತ್ತು ಕೆಳಗಿನವರಿಗೆ ಇಷ್ಟು ದೊಡ್ಡ ಶಬ್ದ ಅರ್ಥ ಆಗೋದಿಲ್ಲ ಕ್ಯಾಪ್ಟನ್. ಮತ್ತು ತಮಗಿರೋ ಆತ್ಮವಿಶ್ವಾಸ ನಮಗಿಲ್ಲಲ್ಲ.
0: ಆದ್ರೆ ನಿಮ್ಮ ಮನದೊಳಗಿನ ಮಾತು ನನಗೆ ಅರ್ಥ ಆಗ್ಯದ. ಕೈರದ ಕಿಲಿ ತಯಾರಿಸುವುದಿಲ್ಲ, ಯಾರು ಪರಿಹಾರ ವಿರದ ಸಮಸ್ಯೆ ಸೃಷ್ಟಿಸಲಾರ ದೇವರು. ಚಿಂತೆ ಏಕೆ, ಮತ್ತೆ ಅವಿರತ ಶ್ರಮಕ್ಕೆ ಜಯ ಸಿಕ್ಕೇ ಸಿಗುತ್ತೆ. ಈ ಕವಿವಾಣಿ ನಿನಗೆ ಕರೆ ಅನ್ಸೋಂಗಿಲ್ಲನೋ ಪೆಡ್ರೋ? ಓ ಪೆಡ್ರೋ, ಇವರ ಹಾಡು ಮತ್ತೆ ಇವರನ್ನ ಕಟ್ಟಿ ಆ ಸಮುದ್ರದೊಳಗ ಚೆಲ್ಲಿ ಬಂದೆಲ್ಲ. ಯಾರು, ಯಾರಲ್ಲಿ, ಯಾರದು?
2: ನಾನು ಕ್ಯಾಪ್ಟನ್, ನಿಮ್ಮ ಸೇವಕ ಪೇಪೆ.
0: ಪೇಪೆ, ಇಷ್ಟು ತನಕ ನೀನು ಕೆಳಗ ಇದ್ದೇನು? ಅವ್ರು ಕೂಡ
2: ಸರ್, ಇವತ್ತು ನಂದು ರಜಾ ದಿನ, ಅದಕ್ಕೆ ಅಂತ.
0: ಮತ್ ರಜಾ ಇದ್ರ ಕೆಳಗೆ ಯಾಕೆ ಹೋಗಿದ್ದಿ?
2: ಸುಮ್ಮನೆ ಹೋಗಿದ್ದೆ ಕ್ಯಾಪ್ಟನ್, ನೋಡೋಣ ಅಂತ. ನೋಡದೆ ಬಂದೆ. ನನಗೆ ರಜಾ ಇದ್ದಾಗೂ ಅವರಿಗಿಂತ ನಿಮ್ಮ ಕಂಪ್ನಿನೇ ವಾಸಿ ಅನ್ನಿಸ್ತು, ಅದಕ್ಕೆ ಬಂದೆ. ಯಾಕೆ, ನಾ ಬಂದರೆ ನಿಮಗೆ ತೊಂದರೆ ಆಗ್ತದೇನು ಕ್ಯಾಪ್ಟನ್? ನಾ ನಿಮಗೆ ಕಾಲು ತೊಡಕಾಗ್ತೇನೇನು?
0: ಓ ಸಿಲಿ ಬಾಯ್, ಸಿಲಿ ಬಾಯ್, ನೆವರ್ ನೆವರ್. ಯು ಆರ್ ಮೈ ಫೇವರೇಟ್ ಫಾರ್ ಎವರ್. ಸರಿ, ನೀ ನನ್ನಿಷ್ಟು ಹಚ್ಕೊಂಡಿಯಲ್ಲ, ಅದಕ್ಕೆ ಅವರ ಅಭಿಪ್ರಾಯ ಏನು?
2: ನಾನು ಕೇಳೋದಕ್ಕೂ ಹೋಗಿಲ್ಲ. ನನಗೆ ಅವ್ರ ಕೂಡ ಮಾತಾಡು ಮನಸ್ಸೂ ಇಲ್ಲ ಕ್ಯಾಪ್ಟನ್. ಐ ಹೇಟ್ ದೆಮ್ ಕ್ಯಾಪ್ಟನ್.
0: ಆಯ್ತಲ್ಲ, ಹೊರಡು, ರೆಸ್ಟ್ ಮಾಡು. ಏ ಪೇಪೆ, ನಿಲ್ಲು. ಹೊರಡೋಕ್ಕಿಂತ ಮುಂಚೆ ಆ ಪೆಡ್ರೋ ಏನಂತಿದ್ದ ಅಂತ ಕೇಳಿಸ್ಕೊಂಡೇನು?
2: ಕೇಳಿಸ್ಕೊಂಡೆ ಬಾಸ್, ಆದರೆ ಅದನ್ನು ನಿಮ್ಮ ಮುಂದೆ ಹೇಳೋದಿಲ್ಲ. ಇಷ್ಟಾದರೂ ಇಲ್ಲಿರೋ ಎಲ್ಲರೊಳಗೂ ಅವನೇ ಉತ್ತಮ.
0: ಆದ್ರೆ ಅವಂಗೂ ನನ್ನ ಮೇಲೆ ಅಪನಂಬಿಕೆ.
2: ಅವ ಒಬ್ಬನೇ ಅಲ್ಲ ಕ್ಯಾಪ್ಟನ್, ನನ್ನೊಬ್ಬನ ಬಿಟ್ಟು ಉಳಿದ ಎಲ್ಲರಿಗೂ ನಿಮ್ಮ ಮೇಲೆ ನಂಬಿಕೆ ಇಲ್ಲ. ನಿಮ್ಮ ನೆರಳ ಸಹಿತ ಸೇರಂಗಿಲ್ಲ ಅವ್ರಿಗೆ.
0: ಎಲ್ಲ ಅಂದ್ರೆ ಎಲ್ಲರಿಗೂ?
2: ನನ್ನ ಬಿಟ್ಟು ಎಲ್ಲರಿಗೂ ಅಂತ ಹೇಳಿದ್ನಲ್ಲ ಕ್ಯಾಪ್ಟನ್. ನಿಮ್ಮೊಳಗೆ ಹೊಕ್ಕು ಒಳಗಿದ್ದ ಆ ಮಗುನ ನೋಡಾಕ ಅವರಿಂದ ಸಾಧ್ಯ ಇಲ್ಲ ಕ್ಯಾಪ್ಟನ್, ಸಾಧ್ಯ ಇಲ್ಲ.
0: ಓಹ್, ಇಷ್ಟು ಸಣ್ಣ ಹುಡುಗಗ ಎಷ್ಟು ದೊಡ್ಡ ನಂಬಿಕೆ ನನ್ನ ಮ್ಯಾಗ. ಥ್ಯಾಂಕ್ಸ್ ಪೇಪೆ, ಥ್ಯಾಂಕ್ಸ್.
2: ಕ್ಯಾಪ್ಟನ್, ಅವರು ಬಹಳ ಖತರ್ನಾಕ್ ಮಂದಿ. ಕಂಠಮಠ ಕುಡ್ದಾಗಂತೂ ಅವ್ರನ್ನ ಹಿಡಿಯೋದು ಸಾಧ್ಯನೇ ಇಲ್ಲ. ಯಾಕ ಅಂತ ಕೇಳಿದ್ರೆ ಚಿಂತಿ ಭಯ ಮರಿಯ ಕುಡಿತೀವಿ ಅಂತಾರ.
0: ಛೇ, ಪೂರ್ ಕ್ರೀಚರ್ಸ್, ಬಡಪಾಯಿಗಳು ಅನ್ನದ ಇನ್ನೇನ್ ಅನ್ಬೇಕು ಅವ್ರಿಗೆ?
2: ಕ್ಯಾಪ್ಟನ್, ಹಂಗಂದು ಮೈ ಮರಿಬಾರ್ದು. ನೀವು ಹುಷಾರಿರ್ಬೇಕು ಕ್ಯಾಪ್ಟನ್. ಒಮ್ಮೊಮ್ಮೆ ಅವರು ಹುಚ್ಚುಚ್ಚಾರ ಮಾಡ್ತಿರ್ತಾರ, ಹುಚ್ಚುಚ್ಚಾರ ಮಾತಾಡ್ತಿರ್ತಾರ ಕ್ಯಾಪ್ಟನ್.
3: ಭೂಲೋಕಕ್ಕೆ ಅದು ಬಂದಿರಲು ಭೂಲೋಕಕ್ಕೆ ಅದು ಬಂದಿರಲು ರಾಕ್ಷಸರೆಲ್ಲ ನಗುತ್ತಿರಲು.
0: ಯೂ ಸ್ಟಾಪ್ ಇಟ್, ಅಸಹ್ಯ ಹಾಡು, ನಿಲ್ಲಿಸಂತ ಪೆಟ್ರೋಗ್ ಹೇಳಿದ್ದೆ. ಹೋಗು ಪೇಪೆ, ಇನ್ನೊಮ್ಮೆ ಹೇಳೋವಾಗ ಹಾಡ ಇದು ಜೂಗ್ ನಾ ಎತ್ತಂಗಲ್ಲ. ನನ್ನೊಳಗ ವಿಷಾದ ಅಂತ ಅನಿಸ್ತದ ನನಗ. ಅವರ ಅತೃಪ್ತಿ ನನ್ನೊಳಗ ಆತಂಕ ಹುಟ್ಟಿಸದ. ಏ ಯು ಸ್ಟಾಪ್ ಇಟ್, ಸ್ಟಾಪ್ ಇಟ್, ಐ ಸೇ ಸ್ಟಾಪ್ ಇಟ್. ನಾನು ಕಾಂಟ್ರಾಕ್ಟಿಂಗ್ ಹೋಗಿ ಕಿವಿ ಮುಚ್ಚಿಕೊಂಡು ಕುಳಿತು ಬಿಡ್ತೇನೆ. ಛೇ, ಎಂತ ಯಾತನೆ ಅದು ಆ ಹಾಡು ಕೇಳೋದು. ಈ ಕಾಂಟ್ರಾಕ್ಟಿಂಗ್ ಬಂದು ಕೂತಾಗ ಸ್ವಲ್ಪ ಸಮಾಧಾನ ಆಯ್ತು ನೋಡು.
4: ಕ್ಯಾಪ್ಟನ್, ಕ್ಯಾಪ್ಟನ್, ಅವರು ನನ್ನ ಮಾತು ಕೇಳವಲ್ರು.
0: ಅಯೋಗ್ಯರು, ಇವರಿಗೆ ಚಲೋ ಪಾಠ ಕಲಿಸ್ತೇನೆ ತಡಿ. ಲೇ ಲೇ ಹೇಡಿಗಳ, ಒಳಗೆ ಒಳಗೆ ಬಕ್ಕೊಂಡು ಅದೇ ಮಾಡ್ತೀರಲ್ಲೇ, ಹೊರಗೆ ಬರ್ರಿ, ಹೊರಗೆ ಬರ್ರಿ.
2: ಅವ್ರೇನು ಬರ್ತಾರೆ ಕ್ಯಾಪ್ಟನ್? ಬರೋದಿಲ್ಲ, ಬರೋದಿಲ್ಲ. ಅವರು ದೆವ್ವುಗಳೆಂದರೆ ಧೀರರ ಮುಂದೆ ಬರ್ತಾವೇನೋ?
0: ಏನು ಏನಂದಿ ಪೇಪೆ?
2: ನಾ ಅಂದದಲ್ರಿ, ಅದು ಅಮ್ಮ ಆ ಫ್ರಾನ್ಸಿಸ್ಕೋ ಇದಾನಲ್ಲ ಅವ ಅಂದದ್ದು. ಅವ ಸತ್ತ ಮೇಲೆ ದೆವ್ವಾಗಿ ನಿಮ್ಮನ್ನು ಕಾಡ್ತಾನಂತ, ಬಿಡೋದೇ ಇಲ್ಲಂತ.
0: ಓ ಹಂಗನ್ನಲೈಕ್,
5: ಸಾರಿ ಸರ್, ಅಮಲ್ನೊಳಗ ನಾ ಏನೇನಂತ ನನಗೆ ಗೊತ್ತಾಗ್ಲಿಲ್ಲ, ಸಾರಿ ಸರ್.
0: ಇರ್ಲಿ, ಆ ಗಿಲರ್ಮೋ ಐರ್ಸನ್ ಅನ್ನ ಇಲ್ಲಿ ಕಳ್ಸು.
5: ಸಾರಿ ಸರ್, ನಾ ಅನ್ಬೇಕು.

0: ಏನ್ ಅಂದವಲ್ಲ.
1: ಶಿಸ್ತು ಅಂದ್ರ ಶಿಸ್ತು, ಅದಕ್ಕೆ ಅದ ಸಾಟಿ. ಮತ್ತ ಆದ್ರ ಇತ್ಯಾದಿ ಎಲ್ಲ ಅದಕ್ಕೆ ಗೊತ್ತಿರಬಾರದು.
2: ಏ ಅದು ಹಸಿ ಬಹಳ ದಿನ ಆಯ್ತು. ಈಗ ಉಳಿದಿರೋ ಸಾಧ್ಯತೆ ಎರಡ, ಒಂದ್ ನೀವು ಇಲ್ಲ ನಾವು.
1: ಏನಂತ ತೋರಿಸ್ತಾನ ನನ್ ಮಗ್ಗ ನಿಲ್ರಿ, ಒಬ್ಬರ ಮುಂದೆ ಹೆಜ್ಜೆ ಇಟ್ರ ಒದ್ ಒಳಗ್ ಕ್ಯಾಬಿನ್ ಹಾಕ್ತಾನೆ, ಎಲ್ಲ ಕೊಚ್ಚಿ ಸಮುದ್ರದೊಳಗ ಚಲ್ತಾನೆ. ಹುಷಾರ್
3: ಯಾರ್ರಿ, ಯಾರ್ ನಮ್ಮನ್ ಒಳಗ್ ಹಾಕೋರು, ಯಾರ್ ನಮ್ಮನ್ ಕೊಚ್ಚಿ ಕೊಲ್ಲೋರು? ಆ ಒಬ್ರು ಕುಕ್ಕವ್ರಾದ್ರ 30 ಮಂದಿ ಹೆಚ್ಚವ್ರದೀವಿ. ಯಾರು ಯಾರ್ ನಮ್ಮನ್ ಕೊಚ್ತಾರ?
1: ಬೇರೆ ಯಾರು ಆ ಕೆಲ್ಸ ಮಾಡಕ್ ಮುಂದ್ ಬರದಿದ್ರ ಆ ಕೆಲ್ಸ ನಾನಾ ಮಾಡ್ಬೇಕಾಗ್ತದ. ಹುಷಾರ್ ಸುಮ್ನೆ ನಡ್ರಿ, ಕೆಳಗ ನಿಮ್ ನಿಮ್ ಕೆಲ್ಸ ಮಾಡ್ರಿ. ಮತ್ತೊಂದ್ ಮಾತಾಡಿದ್ರ ನೋಡ್ರಿ ನಿಮ್ಮನ್ನ.
4: ಅಲ್ಲ, 3 ತಿಂಗಳು ತಾಳ್ಕೊಂಡಿರಿ, ಇನ್ನಷ್ಟು ದಿವಸ
1: ತಾಳ್ಕೊಳಕ ಏನಾಗ್ತದೆ ನಿಮಗ? ದಾಡಿ
3: ತಾಳ್ಕೊಂಡು ತಾಳ್ಕೊಂಡು ಸಾಕಾಗಿ ಹೋಗೈತಿ ನಮಗ. ನಿಮ್ಮಂಗ ನಮಗ ಹೊಸ ದೇಶ ಕಂಡು ಹಿಡಿಬೇಕು, ಶಬಾಶ್ಗಿರಿ ತಗೋಬೇಕು ಅನ್ನೋ ಹುಚ್ಚ ಹಿಡಿದಿಲ್ಲ.
0: ನಾವು ಸಾಮಾನ್ಯ ಗೃಹಸ್ಥರು, ನಮಗೆ ಹೆಂಡ್ರು ಮಕ್ಕಳು ಎಲ್ಲರೂ ಅದಾರ.
3: ಒಳ್ಳೆ ಮಾತ್ಲೆ, ಈಗಿನೀಗ ಈ ಹಡಗು ಸ್ಯಾಂಟ್ ಮೇರೆ ಸ್ಪೇನ್ ಕಡೆ ತಿರುಗಿಸ್ಬೇಕು. ಇಲ್ಲಾಂದ್ರೆ ನಾವು
0: ಮನುಷ್ಯರಾಗೇ ಇರುವುದಿಲ್ಲ.
1: ಮನುಷ್ಯರ ಸತ್ರ ಮೇಲೆ ಈ ಹಡಗ ಯಾರು ನಡೆಸ್ತಾರ?
3: ಇನ್ಯಾರು, ನಮ್ಮ ದೆವ್ವ. ಊರ್ ಕಡೆ ಮುಖ ಮಾಡಿದ್ರೆ ಪಡುಗಾಳಿ ಈ ಹಡಗಾನ ತಾನ ಸ್ಪೇನ್ ಕಡೆ ಕರ್ಕೊಂಡು ಹೋಗ್ತೈತಿ.
0: ಹೌದು ಹೌದು ಹೌದು ಹೌದು ಹೌದು
3: ಹೌದು, ಸ್ಪೇನ್ ಕಡೆ
0: ತಿರುಗಿಸ್ರಿ,
3: ಹಡಗ
0: ತಿರುಗಿಸ್ರಿ.
3: ಹೌದು ಹೌದು
0: ಹೌದು ಹೌದು.
1: ಡಾನ್ ಗಿಲರ್ಮೋ, ನೀನು ಎಲ್ಲಾರಂತಲ್ಲ, ಇಡೀ ಸ್ಪೇನ್ ದೇಶದೊಳಗ ನಿನ್ನಂತ ಚತುರ ನಾವಿಕ ಇನ್ನೊಬ್ಬ ಇಲ್ಲ. ನಿನ್ನ ಶಕ್ತಿ, ನಿನ್ನ ಚೈತನ್ಯ ಬಹಳ ಮಂದಿ ಹತ್ತಿರ ಸಿಗೋದಿಲ್ಲ. ಆದ್ರೆ ನಿನ್ನ ನಾಲ್ಗಿ, ನಿನ್ನ ಚಿತ್ತ ನಿನ್ನ ಅದಿನದೊಳಗಿಲ್ಲ. ಅದಕ್ಕೆ ನಿನಗೆ ಏನು ಸಿಗಬೇಕಾಗಿತ್ತೋ ಅದು ಇನ್ನೂ ಸಿಕ್ಕಿಲ್ಲ. 100 ಜನರಿಗೆ ನಾಯಕ ಆಗಬೇಕಾದವ ಬರೇ ಒಬ್ಬ ನಾವಿಕ ಆಗಿದ್ದಿ ಅಷ್ಟ.
3: ಅದು ನನ್ನ ಇಷ್ಟ, ಅದೆಲ್ಲ ನನಗೆ ಬೇಕಾಗಿಲ್ಲ. ಒಟ್ಟು ಈಗ ಸ್ಯಾಂಟ್ ಮೇರಿ ಹಡಗು ಸ್ಪೇನ್ ಕಡೆ ಹೋಗ್ಬೇಕು ಅಷ್ಟ.
0: ಹೌದು ಹೌದು ಹೌದು ಹೌದು
3: ಹೌದು.
1: ಏಯ್ ಸ್ಟಾಪ್ ಇಟ್, ಐ ಸೇ ಸ್ಟಾಪ್ ಇಟ್. ನಾನು ನಿಮ್ಮ ಕ್ಯಾಪ್ಟನ್, ನನ್ನ ಆದೇಶ ಪಾಲಿಸಬೇಕಾದದ್ದು ನಿಮ್ಮ ಧರ್ಮ. ಹ್ಯಾಂಗ ಸ್ಪೇನ್ ದೇಶದ ರಾಜ ರಾಣಿಯರ ಆದೇಶ ಪಾಲಿಸೋದು ನನ್ನ ಧರ್ಮನೋ ಹಾಂಗೆ. ಫ್ರೆಂಡ್ಸ್, ಮೈ ಡಿಯರ್ ಫ್ರೆಂಡ್ಸ್, ಇನ್ನೂ ಕಾಲ ಮಿಂಚಿಲ್ಲ. ನೀವು ನಿಷ್ಠೆಯಿಂದ ನಿಮ್ಮ ಕೆಲಸ ಮಾಡಿದ್ರೆ ನಾವು ನಮ್ಮ ಗುರಿ ಮುಟ್ಟೋದು ಬಹಳ ದೂರ ಇಲ್ಲ. ನಾವು ನಮ್ಮ ಗುರಿನ ಮುಟ್ಟೇ ಮುಟ್ತೀವಿ.
5: ಸಣ್ಣ ಮಕ್ಕಳಿಗೆ ಮುಗಿಗೆ ತುಪ್ಪ ಹಚ್ಚಿದಂಗ ನಮಗೆ ಹಚ್ಚಕ್ ಬಂದ್ರೆ ನಾವು ಹಚ್ಕೊಳ್ಳೋರಲ್ಲ. ನಾವು ಗೃಹಸ್ಥರು, ಮಕ್ಕಳು ಮರಿ ಇದ್ದವರು. ನಮ್ ಕೂಡ ಮಾತಾಡ್ಬೇಕಾದ್ರೆ ತುಸು ಎಚ್ಚರದಿಂದೀರಿ.
1: ಹುಚ್ಚು ನಾಯಿ, ಹುಚ್ಚು ನಾಯಿ, ಇನ್ನೊಂದು ಮಾತಾಡಿದ್ರ
5: ಕಂಡೇವ್ರಿ, ಸುಮ್ನೀರಿ. ಏ ನೀವು ಸ್ವತಃ ಸ್ವರ್ಗದೋರಿ ಅನ್ನೋ ಮಾತಾಡ್ತಿರಲ್ಲ, ಇವತ್ತು ನಿಮ್ ಕತಿ ಮುಗೀತು ಅಂತ ತಿಳ್ಕೋರಿ.
2: ಏ ಬಿಡ್ಬೇಡ್ರಲ್ಲೇ, ಎಳ್ ತರ್ಲಿ ಅವನ್ ಕೆಳಗ, ಕೈಗೆ ಬೇಡಿ ಹಾಕ್ರಿ ಅವ್ಗ.
3: ಕಾಲ್ಗೆ ಸರ್ಪಿಳಿ ಬಿಗಿರಿ, ವಿಶ್ವಾಸ ದ್ರೋಹಿ,
6: ದುಷ್ಟ ಬುದ್ಧಿ, ಸ್ವಾರ್ಥಿ.
5: ಅರ್ರಿ ಎಲ್ಲಾರು ಕೂಡಿ ಇವನ್ನ ಮುಗಿಸ
2: ಬಿಡೋಣ. ಏ ನಿಲ್ರಿ ಹೇಡಿಗಳ, ಕೊಲ್ಲೋದಾದ್ರ ಮೊದಲ ನನ್ನ ಕೊಲ್ರಿ.
6: ಏ ಪುಡಿಗಾಸ್ ಬೆಪ್ಪೆ, ಸರಿ ಆ ಕಡೆ ನೀ ಅಡ್ಡ ಆಗ್ಬೇಡ.
3: ಅಡ್ಡ ಬಂದೆ ಅಂದ್ರೆ ನಿನ್ನ ಹುಚ್ಚು ನಾಯಿ ಹೊಡೆದಂಗ ಹೊಡೆದ ಕೊಲ್ತೇವೆ.
1: ಏನು ಈ ಪೋರ ಪೇಪೆ ನನ್ನ ಮತ್ತು ಸಾವಿನ ನಡುವೆ ಬಂದು ನಿಲ್ಲೋದಂದ್ರೇನು? ಅದೆಂತ ಧೈರ್ಯ, ಅದೆಂತ ಪ್ರೀತಿ ಅವನಿಗೆ ನನ್ನ ಮೇಲೆ.
2: ನೀವು ನಮ್ಮ ಕ್ಯಾಪ್ಟನ್ ಅಲ್ಲೇನು ಸರ್, ನಿಮ್ಮ ಕೂದಲು ಕೊಂಕಾಗ ನಾ ಬಿಡೋದಿಲ್ಲ.
3: ಈ ಪೋರ ನಡು ಬಂದಲ್ಲ, ಇವ್ನ ನೋಡಿದ್ರೆ ನಮ್ಮ ಕೈ ಮ್ಯಾಲೆ ಏಳೋದೇ ಇಲ್ಲ.
5: ಹೌದು, ಅವನೊಳಗೊಬ್ಬ ಪುಟ್ಟ ಯೇಸು ಕಾಣಿಸ್ತಾನ. ಏ ಪೇಪೆ, ನೀ ಸರಿ ಹತ್ಲಾಗ?
2: ಇಲ್ಲ, ಅವರು ನಮ್ಮ ಕ್ಯಾಪ್ಟನ್, ನಮ್ಮ ನಾಯಕ. ಅವರು ನಾವಿದ್ರು ಅವ್ರ ಜೊತೆಗೆ ಇರಬೇಕು, ಸತ್ರು ಅವ್ರ ಜೊತೆಗೆ ಸಾಯ್ಬೇಕು.
1: ವಾಹ್ ವಾಹ್ ಪೇಪೆ ವಾಹ್, ನೀ ನಿನ್ನ ಹೊತ್ತ ಭೂಮಿಗಿಂತ ದೊಡ್ಡವದಿ ನೋಡು. ಆದ್ರೆ ಇದು ಮೋಜಿನ ಪ್ರಯಾಣ ಅಲ್ಲ, ಇದೊಂದು ಶೋಧದ ಯಾನ. ಒಂದು ಸುಂದರವಾದ ಸಶಕ್ತ ಸಂಪದ್ಭರಿತವಾದ ದೇಶ ಕಂಡುಹಿಡಿದು ಅದನ್ನು ನಮ್ಮ ಚಕ್ರವರ್ತಿಗಳಿಗೆ ಕಾಣಿಕೆ ಕೊಡಬೇಕು ಅಂತ ಸಂಕಲ್ಪ ಮಾಡಿದ್ದೆ. ಹಾಗಾಗಿದ್ದರೆ ನಮ್ಮ ತ್ಯಾಗಕ್ಕೆ ಒಂದು ಬೆಲೆ ಇರುತ್ತಿತ್ತು, ಅದು ಅದ್ಭುತ ಶೋಧ ಅಂತ ಇತಿಹಾಸದ ಪುಟ ಸೇರುತ್ತಿತ್ತು. ಆದರೆ ಆದರೆ ಈಗ ನಾ ಶೋಧ ಮಾಡಿದ್ದು ಏನು, ಈಗ ನಾನು ಶೋಧ ಮಾಡಿದ್ದು ಏನು ಅಂದ್ರೆ
2: ಏನು ಕ್ಯಾಪ್ಟನ್?
1: ದೂರದೃಷ್ಟಿ ಇರೋ ಯಾರೇ ಆಗಲಿ ಮತ್ತೊಬ್ಬರ ಮೇಲೆ ಅವಲಂಬಿತ ಆಗಬಾರದು, ತನ್ನಷ್ಟಕ್ಕೆ ತಾನೇ ಮುನ್ನಡಿಬೇಕು ಅಂತ. ಬೇರೆಯವರ ನಿಷ್ಠೆ ಅಂದ್ರೆ ಅಲೆಗಳ ಮೇಲೆ ತೂರಾಡ್ತಾ ತನ್ನ ಅಸ್ತಿತ್ವ ಕಳ್ಕೊಳ್ಳೋ ಹುಲ್ಲು ಕಡ್ಡಿ ಇದ್ದಂಗ.

0: ಹುಳು ಹತ್ತಿದ ಪಳ್ಳು ಕಟ್ಟಿಗೆ ಹಂಗ. ಇವತ್ತಿನ ಸ್ನೇಹ ಮತ್ತು ಸಂಬಂಧ, ಶಿಸ್ತು, ಕರ್ತವ್ಯ ಪ್ರಜ್ಞೆ, ವಿಧೇಯತೆ ಇವೆಲ್ಲ ಸಾಬೂನಿನ ಗುಳ್ಳೆ ಹಂಗ ಕರಗಿ ಹೋಗ್ತಾವ. ಕೊನೆಗೆ ಉಳಿಯೋದು ಆ ಅಲೆ ಒಂದ. ಯಾಕಂದ್ರ ಅದರ ಉಗಮಸ್ಥಾನ ವಿಶಾಲವಾದ ಸಾಗರ. ಆ ಅಲೆ ನೀನು ಪೇಪೆ, ಆ ಅಲೆ ನೀನು. ಇದ ನಾನು ಕಂಡುಕೊಂಡ ಶೋಧ, ಇದ ನಾನು ಕಂಡುಕೊಂಡ ಶೋಧ ಪೇಪೆ.
1: ನನಗದೆಲ್ಲ ಅರ್ಥ ಆಗಂಗಿಲ್ಲ ಕ್ಯಾಪ್ಟನ್. ನಾನು ನನ್ನೆಲ್ಲ ಶಕ್ತಿ, ಪ್ರೀತಿ, ವಿಶ್ವಾಸ ಅದನ್ನ ನಿಮಗೆ ಅರ್ಪಿಸೇನಿ. ಅಷ್ಟೇ ಅಷ್ಟೇ ನನ್ನ ತಿಳಿಯೋದು.
0: ಅದಕ್ಕೆ ನೀನು ಬರೇ ನನ್ನ ಕಣ್ಣೊಳಗಿಲ್ಲ, ನನ್ನ ಹೃದಯದೊಳಗದಿ.
2: ನನ್ನ ವಿಧೇಯತೆ ಬಗ್ಗೆ ನಿಮಗೆ ಅನುಮಾನ ಅದ ಏನು ಬಾಸ್?
0: ಇಲ್ಲ ಪೆಡ್ರೋ, ಇಲ್ಲ. ಆದ್ರ ಯಾವಾಗ ಮಾತಾಡಬೇಕಾಗಿತ್ತೋ ಆವಾಗ ಮೌನವಾಗಿರ್ತಿದ್ದಿ. ಆದ್ರ ಎಷ್ಟಕ್ಕಾದರೂ ನಾನು ನಿನಗೆ ಋಣಿ ಆಗಿರ್ಬೇಕು.
3: ನಾವು ತುಂಬಾ ಭೋಳೆ ಜನ ಸರ್, ಆದ್ರೆ ನಮಗೂ ಜೀವ ಅದಾವಲ್ಲ.
0: ಏನು ಏನಂದೆ ಯುವಾನ್? ಭೋಳೆ ಜನ ತುಂಬಾ ಚಿಕ್ಕವರು. ಇಂಥ ಚಿಕ್ಕವರ ಕೈಯಾಗ ದೊಡ್ಡವರ ನಡವಳಿಕೆ ನಿರ್ಧರಿಸುವ ಅಧಿಕಾರ ಇರಬೇಕು ಅಲ್ಲ?
3: ನಾವು ನಾಳೆ ತನಕ ಕಾಯ್ತೀವಿ, ಅದು ನಮ್ಮ ನಿರ್ಧಾರ.
0: ಯಾಕೆ ಕಾಯ್ಬೇಕು? ಹೋಗಿಲ್ಲ ಮಾವು, ಕರಾಳ ಕೃತ್ಯ ಕತ್ತಲೆಯೊಳಗೆ ನಡಿಬೇಕಲ್ಲ. ಮುಗಿಸ್ಬಿಡ್ರಿ, ಈಗ ಮುಗಿಸ್ಬಿಡ್ರಿ, ಮತ್ತೆ ಕಾಯ್ತೀರಿ? ಫ್ರಾನ್ಸಿಸ್ಕೋ ಮುಖ ಕೆಳಗೆ ಹಾಕಿದಿ, ಈಗ ಮುಗಿಸ್ಬಿಡ್ರಿ.
4: ನಾವು ಹತಾಶರಾಗಿವಿ ಬಾಸ್, ಭರವಸೆ ಕಳ್ಕೊಂಡೀವಿ. ಹತಾಶರಾದವರು ತಮ್ಮ ಶಕ್ತಿಯ ಸದುಪಯೋಗ ಮಾಡ್ಕೊಳ್ಳಂಗಿಲ್ಲ. ಹಂಗ ನಾವು ನಮ್ಮ ಶಕ್ತಿಗೆ ತಕ್ಕಂಗ ನಡ್ಕೊಂಡಿಲ್ಲ, ದುಡ್ಕೊಂಡಿಲ್ಲ, ಪಡ್ಕೊಂಡೂ ಇಲ್ಲ.
0: ಥ್ಯಾಂಕ್ ಯು ಡಿಯರ್ ಫ್ರಾನ್ಸಿಸ್ಕೋ, ಥ್ಯಾಂಕ್ ಯು. ಇದನ್ನೆಲ್ಲ ನೆನಪಿಸಿದ್ದಕ್ಕೆ ನಿನಗೆ ಧನ್ಯವಾದ ಹೇಳಬೇಕು. ನಿಮ್ಮ ತಾಳ್ಮೆ, ನಿಮ್ಮ ಶಕ್ತಿ, ಈಗ ಅದು ಸ್ವರ್ಗದಿಂದ ಪಾತಾಳಕ್ಕೆ ಇಳಿದದ ಅಂತ ಬೇರೆ ಯಾರೂ ಅಲ್ಲ ಈ ಪೋರ ಪೇಪೆ ಹೇಳ್ತಾನ. ಆಯ್ತು, ಹೋಗಿ ಬರ್ರಿ, ಹೋಗಿ ಬರ್ರಿ ಪೇಪೆ. ಪೇಪೆ ಬಾ ಇಲ್ಲಿ, ನಿನ್ನ ಕೈ ತಾ ಇಲ್ಲಿ. ಏ ಪೇಪೆ, ಯಾಕೆ ಅಳ್ತಾ ಇದ್ದಿ? ನಿನ್ನ ಪವಿತ್ರವಾದ ಕಣ್ಣೀರಿನಿಂದ, ಅದರೊಳಗೆ ತುಂಬಿರೋ ಪ್ರೀತಿಯ ಅಮೃತದಿಂದ ಮೋಹದ ಕೊಳಚೆ ತೊಳೆದು ಹೋಗಲಿ ಅಂತ ಅಳ್ತೀಯೇನೋ? ಓ, ನಿನ್ನಂಥವರ ಕಣ್ಣೀರಿಗೆ ಅದಂತ ಬೆಲೆ ಅದೇನೋ ಹುಡುಗ. ಧನ್ಯ ಧನ್ಯ ನಾನು. ನೀನಷ್ಟೇ ಅಲ್ಲ, ನಿನ್ನಂಥವನ್ನ ಪಡೆದ ನಾನು ಕೂಡ ಧನ್ಯ.
5: ಸರ್, ಅವರೆಲ್ಲ ಹೋದ್ರು, ಆದರೆ ನಿಮ್ಮನ್ನ ಒಬ್ಬರನ್ನ ಬಿಟ್ಟು ಹೋಗಾಕ ಮನಸ್ಸಾಗವಲ್ದು, ಏನ್ ಮಾಡ್ಲಿ?
0: ಓಹ್ ಪೆಡ್ರೋ, ನಿನ್ನ ಬಾಯಿಂದ ಇಂಥ ಮಾತು ಕೇಳಿ ಬಹಳ ದಿವಸ ಆಗಿತ್ತು. ಏ ಪೆಡ್ರೋ, ನಿನ್ನ ಕಣ್ಣಂಚೊಳಗೂ ನೀರು.
5: ನಾನು ಮನುಷ್ಯ ಅಲ್ಲೇನು ಸರ್?
0: ಅಲ್ಲ ಅಂತ ನಾ ಎಲ್ಲಿ ಹೇಳಿದ್ನೋ? ಅದಕ್ಕಂತ ಒಳಗಿನ ಮಾತನ್ನು ನಿನ್ನ ಕೂಡ ಹಂಚ್ಕೊಂತ ಬಂದೆ ಪೆಡ್ರೋ. ಈಗ 2-3 ನಿಮಿಷದ ಮುಂದ ದೂರದೊಳಗೆ ಒಂದು ಮಿಣುಕು ದೀಪ ಕಾಣಿಸ್ತು ನನಗ. ಸುಳ್ಳಲ್ಲ, ಕರೆ ಬಂದ್ರು ನೋಡಿದೆ. ದಿಟ್ಟಿಸಿ ನೋಡಿದರೆ ಈಗಲೂ ಕಾಣಬಹುದು. ನೋಡಲಿ ನೋಡಲಿ.
5: ಏನು ಏನಂದ್ರಿ ಸರ್?
0: ಆಗ ಅಲ್ಲಿ ನೋಡು, ಆ ದೀಪ ಹೆಂಗು ಹೇಳಿದ ನೋಡು ನೋಡು, ಕಾಣಿಸಿದ್ಲ ನಿನಗ?
5: ಹೌದು ಹೌದು ಕ್ಯಾಪ್ಟನ್, ಅಲ್ಲಿ ಕಾಣ್ತದ.
3: ದೇವ್ರು ದೊಡ್ಡವ್ ಸರ್. ಓ ಬರ್ರಿ ಬರ್ರಿ, ಎಲ್ಲರೂ ಬರ್ರಿ, ಇಲ್ಲಿ ಅಲ್ಲಿ ಬೆಳಕು ಕಾಣ್ತದ. ಬರ್ರಿ ಎಲ್ಲರು, ಫ್ರಾನ್ಸಿಸ್ಕೋ ಬರ್ರಿ ಬರ್ರಿ. ಅಲ್ಲಿ
6: ಸರ್, ನಮ್ಮ ನಂಬಿಕೆ ಹುಚಿ ಆಗಲಿಲ್ಲ.
0: ಹೌದು, ನಮ್ಮ ಕನಸು ನನಸಾಯ್ತು, ಆದ್ರೆ ಇದೆಲ್ಲ ನಿಮ್ಮಿಂದ ನನಸಾಯ್ತು. ಹಡಗು ನಿಲ್ಲಿಸ್ರಿ, ಇಲ್ಲೇ ನಿಲ್ಲಿಸ್ರಿ ಹಡಗನ್ನ.
3: ಓ, ಹೊಸ ನೆಲ, ಹೊಸ ದೇಶ, ಹೊಸ ಬೆಳಕು. ಹೊಸ ನೆಲ, ಹೊಸ ದೇಶ, ಹೊಸ ಬೆಳಕು.
0: ಸೇಂಟ್ ಮರಿಯಾ, ಐ ಫೌಂಡ್ ಎ ನ್ಯೂ ಲ್ಯಾಂಡ್.

ರಚನೆ ಬಿಆರ್ ಪೊಲೀಸ್ ಪಾಟೀಲ್. ಭಾಗವಹಿಸಿದ ಕಲಾವಿದರು ಬಸವರಾಜ್ ಮಲ್ಲಿಗವಾಡ್, ಅನಂತ ದೇಶಪಾಂಡೆ, ಗೋಪಾಲ್ ಉಣಕಲ್, ಸಂತೋಷ್ ಮಹಾಲೆ, ರಾಜಶೇಖರ್ ಕುರಿಯವರ್, ಬಸವರಾಜ್ ಮಲ್ಲಾಪುರ್ ಮಠ್, ರವಿ ಕುಲಕರ್ಣಿ, ವಿಷಯ ಜೇವೂರ್, ಶಿವಲೀಲಾ ಕುರುವತಿ, ಆಶಾ ಸೈಯದ್ ಹಾಗೂ ಅನುಷ್ಕಾ ಅವಿನಾಶ್ ಕುಡ್ತರ್ಕರ್. ಸಂಗೀತ ಸಹಕಾರ ಶ್ರೀಕಾಂತ್ ಕುಲಕರ್ಣಿ, ಸದಾಶಿವ್ ಐಹೊಳಿ, ವಾದಿರಾಜ್ ನಿಂಬರ್ಗಿ, ಶಂಕರ್ ಕಬಾಡಿ ಹಾಗೂ ಶಶಿಕಾಂತ್ ಕುಲಕರ್ಣಿ.

0: ನಿರ್ಮಾಣ ಹಾಗೂ ನಿರ್ದೇಶನ ಅನಿಲ್ ದೇಸಾಯಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ನಾಟಕ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
1: ಆಕಾಶವಾಣಿ ಧಾರವಾಡ. ಕೇಳುಗರೆ, ಜೂನ್ 21 ವಿಶ್ವಯೋಗ ದಿನ. ಈ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಹಾಗೂ ಅಗತ್ಯತೆ ಕುರಿತು ಆಕಾಶವಾಣಿ ಧಾರವಾಡ ಕೇಂದ್ರವು ಯೋಗದಿಂದ ಸಮಗ್ರ ಆರೋಗ್ಯ ಎಂಬ ಸರಣಿ ಕಾರ್ಯಕ್ರಮವನ್ನ ಪ್ರತಿದಿನ ಬೆಳಗ್ಗೆ 7:45 ಪ್ರಸಾರ ಮಾಡುತ್ತಿದೆ. ಕಾರ್ಯಕ್ರಮವನ್ನು ಆಲಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ.
2: ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆಲಿಸುವಿರಿ.

ಆಕಾಶವಾಣಿ ಧಾರವಾಡ ನಿಲಯದಿಂದ ನಾಳೆ ಅಂದರೆ ಜೂನ್ 18, 2026 ಅಂದರೆ ಗುರುವಾರ ಬೆಳಗ್ಗೆ ಬಿತ್ತರವಾಗುವ ಕಾರ್ಯಕ್ರಮಗಳು. ನಾಳೆ ಬೆಳಗ್ಗೆ 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ, 6:25 ಶ್ರೀನಿವಾಸ್ ವಾಡಪ್ಪಿ ಅವರಿಂದ ಚಿಂತನ, 6:30 ರೈತರಿಗೆ ಸಲಹೆಗಳು, 6:35 ನಿಸರ್ಗ ಜ್ಞಾನಾಮೃತ ಕಾರ್ಯಕ್ರಮ. ಭಾಗವಹಿಸುವ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನಿ ಮನಗುಂಡಿ. ಕಾರ್ಯಕ್ರಮದ ಪ್ರಸ್ತುತಿ ಜಿ ಸುರೇಖಾ ಸುರೇಶ್. 6:50 ಪ್ರಾಯೋಜಿತ ಕಾರ್ಯಕ್ರಮ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ. ಪ್ರಸ್ತುತಿ ಮಾಯಾರಾಮನ್, ಪ್ರಾಯೋಜಕರು KLSVDIT ಹಳಿಯಾಳ. 7:15 ಭಾವಯಾನ. 7:45 ಸಮಗ್ರ ಆರೋಗ್ಯಕ್ಕಾಗಿ ಯೋಗ, ಪ್ರಾಯೋಜಿತ ಸರಣಿ, ಪ್ರಾಯೋಜಕರು ವೇದ ವೆಲ್ನೆಸ್ ಸೆಂಟರ್ ಶಿರಸಿ. 8:30 ಕಿವುಡು ಮಕ್ಕಳಿಗಿರುವ ಶೈಕ್ಷಣಿಕ ಅವಕಾಶಗಳು, ಈ ಬಗ್ಗೆ ಲಕ್ಷ್ಮೇಶ್ವರದ BD30 ಮೆಮೊರಬಲ್ ಚಾರಿಟಬಲ್ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಸೋಮನಾಥ್ ಮಹಾಜನ್ ಶೆಟ್ಟರ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. 9:00 ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ, ಪ್ರಾಯೋಜಿತ ಸರಣಿ, ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ. 9:05 ಲಕ್ಷ್ಮೀ ಹೆಗಡೆ ಅವರಿಂದ ಸುಗಮ ಸಂಗೀತ. 9:15 ಕನಕ ಅಧ್ಯಯನ ಪೀಠ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕನಕದೀಪ. ಕಾರ್ಯಕ್ರಮದ ಪ್ರಸ್ತುತಿ ಶರಣಬಸವ ಚೋಡಿನ್ ಹಾಗೂ ಜಿ ಸುರೇಖಾ ಸುರೇಶ್. 9:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಹೆಲೋ ನಂದನ. 10:30 ವಿವಿಧ ಕಲಾವಿದರು ಹಾಡಿದ ಭಾವಗೀತೆಗಳು. 10:45 ಜನಪದ ಸಂಗೀತದಲ್ಲಿ ಸಾವಳಗಿಯ ಗಣಪತಿ ಎಸ್ ಮುದಿಗೌಡರ್ ಮತ್ತು ತಂಡದವರಿಂದ ಭಜನಾ ಪದ, ನಂತರ ಪಾರ್ವತಿ ಸಿದ್ದಪ್ಪ ಹೊಂಗಲ್ ಮತ್ತು ತಂಡದವರಿಂದ ಸಂಪ್ರದಾಯದ ಪದ, ಸಂಗಪ್ಪ ಹುಚ್ಚಪ್ಪ ಕಲೆಗಾರ್ ಮತ್ತು ತಂಡದವರಿಂದ ಘಂಟಾ ತರಂಗವಾದನ. 11:00 ಕೇಳು ಗೆಳತಿ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾರಾಮನ್. ಇವಿಷ್ಟು ನಾಳೆ ಬೆಳಿಗ್ಗೆ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ. ವೇಳೆ ಸರಿಯಾಗಿ 11:08:38. ತರಂಗಾಂತರ 392.16 ಮೀಟರ್ಗಳು, ಇಲ್ಲವೇ 765 KHz. FM 103 MHz ಕಂಪನಾಂಕಗಳಲ್ಲಿ

ಹಾಗೂ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಇದುವರೆಗೆ ಕಾರ್ಯಕ್ರಮಗಳನ್ನು ಕೇಳಿದ್ರಿ. ನಿಲಯದ ಬೆಳಗಿನ ಪ್ರಸಾರ 5:55 ಆರಂಭವಾಗುವುದು. ಇನ್ನು ಮುಂದೆ 11:10 ಎಫ್ಎಂ ಗೋಲ್ಡ್ನ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಶ್ರೋತೃಗಳಿಗೆಲ್ಲ ಚೇತನಾ ಸುಬ್ಬಯ್ಯ ಅವರು ಮಾಡುವ ನಮಸ್ಕಾರ.

0: ये आकाशवाणी दिल्ली का इंद्रप्रस्थ चैनल है। मीडियम वेव 366.3 मीटर अर्थात 819 किलो हर्ट्स, डीआरएम 810 किलो हर्ट्स पर। अभी आप सुन रहे थे कार्यक्रम आओ योग करें। स्टूडियो की घड़ी के अनुसार सुबह के 5:20 हो चुके हैं। आइए सुनते हैं देशभक्ति गीत।
1: ಈ ನೋಡಿ ಏನ್ತಂದಿ ನೋಡಿ ನಿನಗಾಗಿ ಯಾಕೆ ಪುಟ್ಟು ನನ್ ಕೂಡ ಮಾತಾಡುದಿಲ್ಲ
2: ನೀನ್ ಬಣ್ಣಿ ತಂದಿದ್ದ ಬೇಡ ಸರಿ ದೂರ
1: ನಿನಗ ಹೊಸ ಫ್ರಾಕು ಕೇಕು ಎಲ್ಲಾ ತಂದಿ ನೋಡಿಲ್ಲ
2: ನೀ ತಂದಿದ್ದೇನು ಬೇಡ
1: ಯಾಕೆ ಅಷ್ಟೊಂದು ಬ್ಯಾಸರ ನನ್ ಮೇಲೆ
2: ಕೈ ಬಾಯಿ ಎಲ್ಲ ಅಂಗಿ ಸತಕ್ ಚುಟ್ಟ ವಾಸಿನೆ
1: ಏ ರಾಣಿ
2: ಬಿಡು ನನ್ ಕೈ ಬಿಡು ದೂರ ಸರಿ ಮನೆ ತುಂಬ ಎಲ್ಲ ಚುಟ್ಟ